ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ಶ್ರೋತೃಗಳಿಗೆಲ್ಲ ಶುಭ ಮುಂಜಾವ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಆಷಾಢ ಮಾಸದ 21ನೇ ದಿನ.

ಅಂದರೆ 2023 ಇಸವಿ ಜುಲೈ ತಿಂಗಳ 12ನೇ ತಾರೀಕು ಭಾನುವಾರ. ಈಗ ಸಮಯ 5:56:47. ಇಂದಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ. ಶುಭ ನುಡಿ. ಜಗತ್ತನ್ನು ಬೆಳಗಲು ಸೂರ್ಯ ಬೇಕು, ಬದುಕನ್ನು ಬೆಳಗಲು ಪುಸ್ತಕ ಬೇಕು. ಹೀಗೆಂದವರು ರವೀಂದ್ರನಾಥ ಟ್ಯಾಗೋರ್. ಶುಭ ನುಡಿ ಆಲಿಸಿದಿರಿ.

ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಬೆಳಿಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ದಿವಾಕರ ಡೋಂಗ್ರೆ ಅವರಿಂದ ಚಿಂತನ 6:30 ಬೆಂಗಳೂರು ಕೇಂದ್ರದಿಂದ. ರೈತರಿಗೆ ಸಲಹೆ 6:35. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶ್ರಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇಂದು ಬೆಳಿಗ್ಗೆ 7:46 ನಿಧನ ಸುದ್ದಿಗಳು ಹಾಗೂ 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯಿ. 8:30 ಚಿತ್ರಗೀತೆಗಳು. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಕೊಡವ ಸಿರಿ, 200ನೇ ಪುಸ್ತಕ ಪ್ರಕಟಣೆಯತ್ತ ಸಾಗುತ್ತಿರುವ ಕೊಡವ ತಕ್ಕ ಎಳೆದಕಾರರ ಕೂಟದ ಸಾಧನೆಯ ಬಗ್ಗೆ ಕೂಟದ ಅಧ್ಯಕ್ಷರಾದ ಚಟ್ಟಂಗಡ ರವಿ ಸುಬ್ಬಯ್ಯ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಸಂತೋಷ್ ಕೆ ಎನ್. 9:45 ಯುವವಾಣಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆ ಎನ್. ಇಂದು ಬೆಳಿಗ್ಗೆ 10:00 ಚಿಣ್ಣರ ಲೋಕ, ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ, ನಿರ್ವಹಣೆ ಶಕುಂತಲಾ ಎಂ. 10:30 ಗಾನ ಡಂಗೂರ, ಇದರಲ್ಲಿ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆಗಳು ಪ್ರಸಾರವಾಗಲಿದೆ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಕಾಡು ಕ್ಯಾಮರಾ ಮತ್ತು ಕಾಳಜಿ, ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವ. ಇವರನ್ನು ಮಾತನಾಡಿಸುತ್ತಾರೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಇತರ ಕಾರ್ಯಕ್ರಮಗಳು ಹೀಗಿವೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಖಾಯಿಲೆ ಪತ್ತೆ ಹಚ್ಚುವ ವಿಧಾನಗಳ ಕುರಿತು ಡಾ ಮಾಲತಿ ಅವರಿಂದ ಮಾಹಿತಿ. ಇವರಿಂದ ಮಾಹಿತಿಯನ್ನು ಪಡೆಯುತ್ತಾರೆ ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಗತಿ ಪಥ, ಇದರಲ್ಲಿ ಪಿಎಂ ಧನ್ಧಾನ್ ಯೋಜನೆ ಕುರಿತು ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇಂದು ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ಅಮರಧ್ವನಿ ವೀಕೆಂಡ್ ವಿತ್ ಸ್ಟಾರ್ಸ್ ಖ್ಯಾತ ನಟಿ ಪ್ರೇಮಾ ಅವರೊಂದಿಗೆ ಸಂವಾದ. ಸಂದರ್ಶಕರು ದಿಗ್ವಿಜಯ್ ಬಿ. ಪ್ರಚಲಿತ 1:40 2:40 ಬಾಳ ಬೆಳಕು ಹಿರಿಯ ನಾಗರಿಕರ ಕುರಿತ ಕಾರ್ಯಕ್ರಮ. ಇಂದು ಮಧ್ಯಾಹ್ನ 3:00 ಕಥಾ ಶ್ರೀಮದ್ ರಾಮಾಯಣ ಯುದ್ಧಕಾಂಡ ಭಾಗ ಸೀತಾಬಂಧನ ವಿಭೀಷಣ ಪಟ್ಟಾಭಿಷೇಕ ನಡೆಸಿಕೊಡುತ್ತಾರೆ ಭದ್ರಗಿರಿ ಅಚ್ಯುತದಾಸರು. 4:00 ಭಾವಯಾನ ಪ್ರಸ್ತುತಿ ಶ್ರುತಿ ಎಂಎಂ. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನೀನಾದ 4:30. 5:00 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮ. 6:00 ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು 6:30 ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗ. ಮೊದಲಿಗೆ ಆಹಾರದಲ್ಲಿ ನಾರಿನ ಪ್ರಾಮುಖ್ಯತೆ ಕುರಿತು ಡಾ ಕೆವಿ ಜಮುನಾ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. 7:20 ಸುದ್ದಿ ಚಂಪೆ, ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸಾನ್ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಕನ್ನಡ ಸಾಹಿತ್ಯದಲ್ಲಿ ರಂಗ ಕಲಾವಿದೆಯರ ಆತ್ಮಕಥೆಗಳ ಅವಲೋಕನ ರವಿ ಎನ್ಸಿ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 8:00 ವಾಟ್ಸಪ್ ಆಧಾರಿತ ಚಲನಚಿತ್ರಗೀತೆಗಳ ಕಾರ್ಯಕ್ರಮ ಸಿರಿಗಂಧ. 9:15 ಭಾವಗೀತೆಗಳು. 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ಕುಮಾರ ಮಧುರ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 2:00 ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:10:11. ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ತಾನಿನ್ನ ಬಿಡದೆ ಕಾಡಿತ್ತು ಮಾಯೆ, ಬಸವಣ್ಣನವರ ವಚನ ವೃಂದಗಾನದಲ್ಲಿ.

ವಿಜಯ ನರಸಿಂಹ ರಚನೆ, ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಕಾಶಿಯಿಂದ ಬಂದನಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನು ಮಂಜುನಾಥ.

ಬಾರಿಯಂಡ ಜೋಯಪ್ಪವರ ರಚನೆ ಶ್ವೇತಾ ಮತ್ತು ಚರಣರಾಜ್ ಮಲೆಬಿಲ್ಲು ಅವರ ಧ್ವನಿಯಲ್ಲಿ. ಭಾರತದ ಭಾಗ್ಯ ನೀನು ದೇವಗಂಗೆಯೇ, ತೆಂಕಣದ ಪುಣ್ಯಗಂಗೆ ಕಾವೇರಿಯೇ.

0: ಮನೆಯವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ. ಇದರರ್ಥ ಮನುಷ್ಯನ ಬಂಧನಕ್ಕೆ ಅವನ ಮನಸ್ಸೇ ಕಾರಣ. ಇಲ್ಲಿ ಬಂಧನವೆನ್ನುವುದನ್ನು ಭಾವನಾತ್ಮಕವೆಂದು ಪರಿಗಣಿಸಬೇಕು. ಮನಸ್ಸೇ ಕಾರಣವಿಹುದು ಬಂಧನಕ್ಕೂ ಬಿಡುಗಡೆಗೂ. ಮನವ ಮಾಡದಿರೆಂತು ಬಿಡುಗಡೆಯು ಹೇಳು. ಮನವ ಮತಿಸಿದರುಂಟು ನವನೀತ ಅರಿವಿನದು. ಮನವ ಮತಿಸಲು ಬೇಕು ಬಂಧನವ ಕಳೆಯ. ಮನವ ಶೋಧಿಸಬೇಕು ನಿತ್ಯ. ಇದು ದಾಸವಾಣಿ. ಇಲ್ಲಿ ಶೋಧಿಸು ಅಂದರೆ ಹುಡುಕು ಅನ್ನುವ ಅರ್ಥ ಅಲ್ಲ. ಮನಸ್ಸನ್ನು ಎಲ್ಲೂ ಹುಡುಕಬೇಕಾಗಿಲ್ಲ, ಅದು ಮನುಷ್ಯನಾದವನಲ್ಲಿದೆ. ಇಲ್ಲಿ ಶೋಧಿಸು ಅನ್ನುವುದಕ್ಕೆ ಸೋಸು ಅನ್ನುವ ಅರ್ಥ. ಮನಸ್ಸು ಬುದ್ಧಿ ಮತ್ತು ವಿವೇಕಗಳೆಂಬ ಎರಡು ಸ್ಥಿತಿಗಳನ್ನು ಹೊಂದಿದೆ. ಬುದ್ಧಿಯು ಮನುಷ್ಯನ ಪ್ರಾಪಂಚಿಕ ಉನ್ನತಿ, ವ್ಯವಹಾರ ಕುಶಲತೆ, ಸಿದ್ಧಿ ಸಾಧನಗಳಿಗೆ ಪೂರಕವಾದುದು. ಮನುಷ್ಯನ ಜೀವಿತದ ಸಾಧನಾ ಪಥದಲ್ಲಿ ಯಶೋವಂತರಾದವರು ಬುದ್ಧಿವಂತರು ಅನ್ನುವ ನಿರ್ಣಯ ಅಲ್ಲಗಳೆಯುವಂತಿಲ್ಲ. ಇಂಥ ಮನುಷ್ಯನ ಬುದ್ಧಿಮತ್ತೆಯಿಂದಲೇ ವಿಜ್ಞಾನ, ತಾಂತ್ರಿಕತೆ, ವ್ಯವಹಾರ, ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿಯ ಸಿದ್ಧಿ. ಈ ಜಗತ್ತು ಇವುಗಳಿಂದಲೇ ಉಪಕೃತವಾಗಿದೆ. ಅಣುಬಾಂಬನ್ನು ನಿರ್ಮಿಸಿದ ವಿಜ್ಞಾನಿ ಅತಿ ಬುದ್ಧಿವಂತನಿರಬಹುದು, ಆದರೆ ಅವನಲ್ಲಿ ವಿವೇಕವಿರಲಿಲ್ಲ. ಅವನ ಸಂಶೋಧನೆ ಮನುಕುಲದ ನಾಶಕ್ಕೆ ಕಾರಣವಾಯಿತು. ಬುದ್ಧಿ ಮತ್ತು ವಿವೇಕಗಳ ನಡುವಿನ ಅಂತರವನ್ನು ತಿಳಿಸುವ ಒಂದು ಸಣ್ಣ ಕಥೆಯೊಂದು ಹೀಗಿದೆ. ಜಿಲೇಬಿ ಯಾರಿಗೆ ಇಷ್ಟವಿಲ್ಲ? ಬಹುಶಃ ಇಷ್ಟವಿಲ್ಲದಿರುವವರು ಯಾರೂ ಇರಲಿಕ್ಕಿಲ್ಲ. ಅದರ ಬಣ್ಣ, ಸಿಹಿಯಾದ ಸ್ವಾದ, ಗರಿಗರಿತನ ಎಲ್ಲರಿಗೂ ಇಷ್ಟ. ಜಿಲೇಬಿ ಪ್ರಿಯನೊಬ್ಬ ತನ್ನ ಬದುಕಿನಲ್ಲಿ ಸಾವಿರಗಳ ಲೆಕ್ಕದಲ್ಲಿ ಜಿಲೇಬಿಗಳನ್ನು ತಿಂದ. ಪರಿಣಾಮ ಮಧುಮೇಹ ಅಡರಿತು. ಆತ ವೈದ್ಯರ ಬಳಿ ಹೋದ. ವೈದ್ಯರು ಸಿಹಿ ತಿನ್ನುವುದನ್ನು ಈ ಕೂಡಲೇ ನಿಲ್ಲಿಸು ಅಂದರು. ಅದು ನನ್ನಿಂದ ಕಷ್ಟ ಸಾಧ್ಯ ಅಂದನಾತ. ಸರಿಯಪ್ಪ, ಒಂದು ಕೆಲಸ ಮಾಡು, ಮಾತ್ರೆಗಳನ್ನು ಕೊಡುತ್ತೇನೆ, ನಿನ್ನ ಚಪಲ ಕಮ್ಮಿ ಮಾಡು, ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿಯಷ್ಟೇ ನೀನು ತಿನ್ನಬಹುದು, ಪ್ರಮಾಣ ಹೆಚ್ಚು ಮಾಡಿದೆಯೋ ಚಿಕಿತ್ಸೆ ಫಲಿಸದು ಎಂದರು ವೈದ್ಯರು. ಈ ಜಿಲೇಬಿ ತಿನ್ನುವವನೊಳಗೊಂದು ಮನಸ್ಸೆಂಬ ವ್ಯವಸ್ಥೆ ಇತ್ತು. ಅದು ಸಿಹಿ ತಿನ್ನುವುದನ್ನು ಪ್ರಚೋದಿಸುತ್ತಿತ್ತು. ಬುದ್ಧಿ ಮತ್ತು ವಿವೇಕ, ಈ ಇಬ್ಬರೂ ಮನಸ್ಸೆಂಬುದರ ಮೇಲಧಿಕಾರಿಗಳು. ಅದರಲ್ಲಿ ವಿವೇಕ ಅನ್ನುವುದು ಹಿರಿಯ ಮೇಲಧಿಕಾರಿ. ಅದರ ಸಹಿಯಾಗದೆ ಯಾವುದೇ ನಿರ್ಣಯ ಜಾರಿಗೆ ಬರುವಂತಿಲ್ಲ. ಅಷ್ಟು ಕಟ್ಟುನಿಟ್ಟು. ಮೊದಲೊಂದು ವಾರ ವೈದ್ಯರಿತ್ತ ಔಷಧಗಳ ಸೇವನೆ, ಕಟ್ಟುನಿಟ್ಟಿನ ಪಥ್ಯ ಎಲ್ಲವೂ ವೈದ್ಯರು ಹೇಳಿದಂತೆ ನಡೆಯುತ್ತಿತ್ತು. ಆದರೂ ಮನಸ್ಸಿಗೊಂದು ಅತೃಪ್ತಿ ಇತ್ತು. ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿ, ಇಷ್ಟು ದೊಡ್ಡ ಗಾತ್ರದ ದೇಹಕ್ಕೆ ಅದೆಲ್ಲಿ ಸಾಕು? ಅದು ತನ್ನ ಅಹವಾಲನ್ನು ಬುದ್ಧಿಯ ಮುಂದಿಟ್ಟಿತು. ವ್ಯವಸ್ಥೆ ಹೇಗಿತ್ತೆಂದರೆ, ಪ್ರತಿದಿನವೂ ಮನಸ್ಸು ಮತ್ತು ಬುದ್ಧಿ ಅರ್ಧ ಇಂಚು ಜಿಲೇಬಿಯನ್ನು ವಿವೇಕವೆಂಬ ಮೇಲಧಿಕಾರಿಗೆ ತೋರಿಸಿ, ಮೇಲಧಿಕಾರಿಯು ತಿನ್ನಬಹುದು ಎಂದು ಸಹಿ ಮಾಡಿದ ಕಡತವು ಬಂದ ಮೇಲಷ್ಟೇ ತಿನ್ನಬೇಕು. ಮನಸ್ಸು ಬುದ್ಧಿಗಳು ಒಂದಾದವು. ಇನ್ನು ಮುಂದೆ ಮೇಲಧಿಕಾರಿಯ ಮೇಜಿಗೆ ಅಂದಂದಿನ ಕಡತ ಮತ್ತು ಜಿಲೇಬಿಯ ಅರ್ಧ ತುಂಡನ್ನು ಕಳುಹಿಸದೆ ತಿನ್ನುವುದೆಂಬ ನಿರ್ಣಯ ಮಾಡಿದವು. ನೂರಾರು ಕಡತಗಳಿಗೆ ಸಹಿ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಮೇಲಧಿಕಾರಿಗೆ ಜಿಲೇಬಿ ಫೈಲಿಗೆ ತಾನು ಸಹಿ ಮಾಡಿದ್ದೇನೋ ಇಲ್ಲವೋ ಅನ್ನುವುದು ನೆನಪಿನಲ್ಲುಳಿಯುವುದು ಸಾಧ್ಯವೇ? ಮುಂದಿನ ದಿನಗಳಲ್ಲಿ ಜಿಲೇಬಿ ಫೈಲು ವಿವೇಕವೆಂಬ ಮೇಲಧಿಕಾರಿಯ ಸಹಿಗಾಗಿ ಅವನ ಮೇಜಿಗೆ ಹೋಗುವುದು ಸಂಪೂರ್ಣವಾಗಿ ನಿಂತೇ ಹೋಯಿತು. ಮೇಲಧಿಕಾರಿಗೂ ಅದು ಗಮನಕ್ಕೆ ಬರಲಿಲ್ಲ. ಪರಿಣಾಮ ತಿನ್ನುವ ಜಿಲೇಬಿಯ ಗಾತ್ರ ಮತ್ತು ಸಂಖ್ಯೆಗಳಲ್ಲಿ ಹೆಚ್ಚಳವಾಯಿತು. ಮಧುಮೇಹ ತಿಂದ ಮನುಷ್ಯನ ದೇಹವನ್ನು ವ್ಯಾಪಿಸಿತು. ಪರಿಸ್ಥಿತಿ ಕಾಲನ್ನು ಕತ್ತರಿಸುವಲ್ಲಿಯವರೆಗೂ ಬಂತು. ದಿನಂಪ್ರತಿ ವಿವೇಕವೆಂಬ ಮೇಲಧಿಕಾರಿಯ ಸಹಿ ಪಡೆದು ಅಂದಂದಿನ ಜಿಲೇಬಿಯ ಕೋಟಾವನ್ನು ಸವಿದಿದ್ದರೆ ಪರಿಸ್ಥಿತಿ ಬಿಗಡಾಯಿಸುತ್ತಿರಲಿಲ್ಲ. ಮನಸ್ಸುಳ್ಳ ಮನುಷ್ಯ ಮತ್ತೆ ವೈದ್ಯರ ಬಳಿ ತೆರಳಿದ. ಅವನನ್ನು ಪರೀಕ್ಷಿಸಿದ ವೈದ್ಯರು ಕಾಲನ್ನು ಕತ್ತರಿಸದೆ ಚಿಕಿತ್ಸೆ ಮಾಡಲಾಗದು ಅಂದರು. ಕೊನೆಯ ಮಾತು, ನಮ್ಮ ಮನಸ್ಸಿನ ನಿರ್ಣಯಗಳಿಗೆ ವಿವೇಕವೆಂಬ ಮೇಲಧಿಕಾರಿಯ ಸಹಿಯನ್ನು ಪಡೆದು ಬದುಕಿನಲ್ಲಿ ಗುರುತರವಾದುದನ್ನು ಸಾಧಿಸೋಣ.
1: ಇದುವರೆಗೂ

0: ದಿವಾಕರ್ ಡೋಗ್ರೆ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಗಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 6:35:22. ಈಗ ಕೇಳೋಣ ರೈತರಿಗೆ ಸಲಹೆ.
2: ಕೊಡಗು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ರೈತ ಬಾಂಧವರು ಮೇವುಗಾಗಿ ಮತ್ತು ಕಾಳಗಾಗಿ ಮುಸ್ಕಿನ ಜೋಳವನ್ನು ಬೆಳೀತಾರೆ. ಈಗ ಕೆಲವು ಕಡೆಗಳಲ್ಲಿ ಈ ಮುಸ್ಕಿನ ಜೋಳದ ಬೆಳೆಗೆ ಬೂಜು ತುಪ್ಪಟ ರೋಗ, ಕೇರಿಗೆ ರೋಗ ಅಥವಾ ಬಿಳಿ ಸುಳಿ ರೋಗ ಕಾಣಿಸ್ಕೊಂಡಿದೆ. ವಾತಾವರಣದಲ್ಲಿ ಹೆಚ್ಚು ತೇವಾಂಶ ಇರೋದು, ತುಂತುರು ಮಳೆ ಜೊತೆಗೆ ಮೋಡ ಕವಿದಂಥ ವಾತಾವರಣ, ಮಂಜಿನಿಂದ ಕೂಡಿರುವಂತಹ ವಾತಾವರಣ, ಇದರಿಂದ ಈ ಮುಸ್ಕಿನ ಜೋಳದ ಬೆಳೆಯ ಗರಿಗಳು ದೀರ್ಘ ಸಮಯ ಒದ್ದೆಯಾಗಿರೋದ್ರಿಂದ, ಉಷ್ಣಾಂಶ ಕಡಿಮೆ ಆಗಿರೋದ್ರಿಂದ, ಹಾಗೆಯೇ ವಾತಾವರಣದಲ್ಲಿ ಹೆಚ್ಚು ತೇವಾಂಶ ಇರೋದ್ರಿಂದ ಕೇರಿಗೆ ರೋಗ ವ್ಯಾಪಕವಾಗಿ ಹಬ್ತಾ ಇರೋದು ವರದಿಯಾಗಿದೆ. ಮುಖ್ಯವಾಗಿ ಈ ರೋಗದ ಸಾಮಾನ್ಯ ಲಕ್ಷಣಗಳು ಅಂದರೆ, ಈ ರೋಗ ಶಿಲೀಂಧ್ರದಿಂದ ಬರುವಂತಹ ರೋಗ. ರೋಗ ತಗಲ್ದಂಥ ಮುಸ್ಕಿನ ಜೋಳದ ಬೆಳೆಯಲ್ಲಿ ಬೂದು ಬಣ್ಣದ ಶಿಲೀಂಧ್ರ ಎಲೆಗಳ ತಳ ಮತ್ತು ಮೇಲ್ಭಾಗದಲ್ಲಿ ಕಂಡುಬರುತ್ತೆ. ಎಲೆಗಳ ಮೇಲೆ ಬಿಳಿ ಮತ್ತು ಹಳದಿ ಉದ್ದನೆಯ ಪಟ್ಟಿಗಳು ಕಾಣಿಸ್ಕೊಳ್ತವೆ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ನಂತರ ಎಲೆಗಳು ಒಣಗೋದನ್ನು ನಾವು ಕಾಣಬಹುದು. ಗರಿಗಳು ಬಿಳಿಯಾಗಿ ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಆಮೇಲೆ ಗರಿಗಳು ಒಣಗಿ ಹಾಳಾಗ್ತವೆ. ಹಿಂದಿನ ಬೆಳೆಗಳಲ್ಲಿ ಈ ಕೇರಿಗೆ ರೋಗ ಏನಾದರೂ ಇದ್ದರೆ ಈ ರೋಗ ತರುವಂತಹ ಶಿಲೀಂಧ್ರ ಹೊಲದಲ್ಲಿ ಉಳ್ಕೊಂಡಿರುತ್ತೆ. ಕಳೆ ಸಸ್ಯಗಳು ಈ ರೋಗಾಣುಗಳಿಗೆ ಆಶ್ರಯವನ್ನು ನೀಡ್ತವೆ. ಮಳೆ ಜಾಸ್ತಿ ಇದ್ದರೆ ಈ ಕಾಯಿಲೆ ಹೆಚ್ಚು ಬರುತ್ತೆ. ಹಿಂದಿನ ವರ್ಷಗಳಲ್ಲಿ ಬಿಳಿ ಸುಳಿ ರೋಗ ಅಥವಾ ಈ ಕೇರಿಗೆ ರೋಗ ಕಾಣಿಸ್ಕೊಂಡಂಥ ಜಮೀನಿನಲ್ಲಿ ಪುನಃ ಮುಸ್ಕಿನ ಜೋಳವನ್ನು ಬೆಳೆಯೋದ್ರಿಂದಲೂ ಕೂಡ ಈ ರೋಗ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಬದಲಾಗಿ ನಮ್ಮ ರೈತ ಬಾಂಧವರು ದ್ವಿದಳ ಧಾನ್ಯದ ಬೆಳೆಗಳಾದಂಥ ಅಲಸಂದೆ, ಉದ್ದು, ಹೆಸರು ಅಥವಾ ಬೇರೆ ಬೆಳೆಗಳ ಜೊತೆಯಲ್ಲಿ ಬೆಳೆ ಪರಿವರ್ತನೆ ಮಾಡೋದು ಕೇರಿಗೆ ರೋಗದ ನಿರ್ವಹಣೆಗೆ ಬಹಳ ಮುಖ್ಯ. ತತ್ಕಾಲದಲ್ಲಿ ಈ ರೋಗ ಬಂದಿರುವಂಥ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕಾಗತ್ತೆ. ಪೋಷಕಾಂಶಗಳನ್ನು ಕೊಡೋದಾದರೆ ಸಮತೋಲನ ರೀತಿಯಲ್ಲಿ ಗೊಬ್ಬರವನ್ನು ಕೊಡೋದು ಬಹಳ ಮುಖ್ಯ. ಅತಿ ಹೆಚ್ಚು ಯೂರಿಯಾವನ್ನು ಕೊಡಬಾರದು. ಜೊತೆಗೆ ಸಿಂಪರಣೆಯನ್ನು ಕೂಡ ಕೈಗೊಳ್ಳಬೇಕಾಗತ್ತೆ. ಈ ಮುಸ್ಕಿನ ಜೋಳದ ಕೇರಿಗೆ ರೋಗದ ಹತೋಟಿಗೆ 2 ಗ್ರಾಂ ಮೆಟಲಾಕ್ಸಿಲ್ ಮತ್ತು ಮ್ಯಾಂಕೋಜಬ್ಬು ಅಥವಾ 2 ಮಿಲಿಲೀಟರ್ ಮೆಟಲಾಕ್ಸಿಲ್ ಮತ್ತು ಕ್ಲೋರೋಥ್ಯಾಲೋನಿಲ್ಲನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಈ ರೋಗ ತಡೆಗೆ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕು. ಮುಖ್ಯವಾಗಿ ಬಿತ್ತನೆಗಿಂತ ಮೊದಲು ಬಿತ್ತನೆ ಬೀಜವನ್ನು ಶಿಫಾರಸಿನಂತೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 3 ಗ್ರಾಂನಷ್ಟು ಮೆಟಲಾಕ್ಸಿಲ್ ಶೇಕಡ 8 ಮತ್ತು ಮ್ಯಾಂಕೋಜಬ್ ಶೇಕಡ 64 WP ಎಂಬ ಒಂದು ಸಂಯುಕ್ತ ಶಿಲೀಂಧ್ರನಾಶಕದಿಂದ ಕಡ್ಡಾಯವಾಗಿ ಬೀಜೋಪಚಾರ ಮಾಡಬೇಕು. ಬಿತ್ತನೆಯಾದ 15-20 ದಿನಗಳ ಅಂತರದಲ್ಲಿ ಮೆಟಲಾಕ್ಸಿಲ್ ಶೇಕಡ 8 ಮತ್ತು ಮ್ಯಾಂಕೋಜಬ್ ಶೇಕಡ 64 WP ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಎರಡನೆಯ ಸಿಂಪರಣೆಯಾಗಿ ಬಿತ್ತನೆಯಾದ 25-30 ದಿನಗಳ ಅಂತರದಲ್ಲಿ ಅವಶ್ಯಕತೆ ಇದ್ದರೆ, ರೋಗದ ಲಕ್ಷಣಗಳು ಕಂಡುಬಂದಿದ್ದರೆ ಅಜಾಕ್ಸಿಸ್ಟ್ರೋಬಿನ್ ಶೇಕಡ 18.2 ಮತ್ತು ಡೈಫೆನ್ಕೊನಜೋಲ್ ಶೇಕಡ 11.4 SC ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಇದಕ್ಕೆ ಬದಲಾಗಿ ನಾವು ಶೇಕಡ 64 ಮ್ಯಾಂಕೋಜಬ್ ಮತ್ತು ಶೇಕಡ 8 ಸೈಮ್ಯಾಕ್ಸಿನಿಲ್ ಎನ್ನುವಂತಹ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಂತೆ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಇದು ಇಲ್ಲದೇ ಇದ್ದರೆ ಅಮೆಟೋಕ್ಟ್ರಾಡಿನ್ ಶೇಕಡ 27 ಮತ್ತು ಡೈಮೆಥಮಾರ್ಫ್ ಶೇಕಡ 20.27 SC ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ವರ್ಷದ ಪ್ರಾರಂಭದಲ್ಲಿ ಬಿತ್ತನೆಗಿಂತ ಮುಂಚೆ ಏಪ್ರಿಲ್ ತಿಂಗಳಿನಲ್ಲಿ ಆಳವಾಗಿ ಮಾಗಿ ಉಳುಮೆಯನ್ನು ಮಾಡಬೇಕಾಗತ್ತೆ. ಮುಸ್ಕಿನ ಜೋಳದ ಕಟಾವಿನ ನಂತರ ಹಸಿರೆಲೆ ಗೊಬ್ಬರದ ಬೆಳೆಗಳಾದಂಥ ಸೆಣಬು ಮತ್ತು ಡೈಂಚಾವನ್ನು ನಾವು ಬಿತ್ತನೆ ಮಾಡಿ ಹೂ ಬರುವಂಥ ಹಂತದಲ್ಲಿ ಭೂಮಿಗೆ ಸೇರಿಸಬೇಕಾಗತ್ತೆ. ಪ್ರತಿ ಎಕರೆಗೆ 8-10 ಕಿಲೋಗ್ರಾಂನಷ್ಟು ಈ ಹಸಿರೆಲೆ ಗೊಬ್ಬರದ ಬೆಳೆಗಳ ಬೀಜಗಳನ್ನು ನಾವು ಬಿತ್ತನೆ ಮಾಡಬೇಕಾಗತ್ತೆ. ಮಣ್ಣಲ್ಲಿರುವಂತಹ ರೋಗದ ಕಣಗಳು ಈ ಪ್ರಾಥಮಿಕ ಸೋಂಕಿನ ಮೂಲ ಆಗಿರೋದ್ರಿಂದ ಅವುಗಳನ್ನು ನಿಯಂತ್ರಣ ಮಾಡೋದಕ್ಕೆ ಆಳವಾಗಿ 2 ಸಾರಿ ಬೇಸಿಗೆ ಅಥವಾ ಮಾಗಿ ಉಳುಮೆ ಮಾಡೋದು ಬಹಳ ಮುಖ್ಯ. ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ

0: ಮುಸ್ಕಿನ ಜೋಳದ ಬೆಳೆನಲ್ಲಿ ತೇವಾಂಶ ಹೆಚ್ಚಾಗದನ್ನು ತಡೆಯೋದಕ್ಕೆ ನಾವು ಬಸಿಗಾಲುವುಗಳನ್ನು ತೆಗೆಯಬೇಕಾಗತ್ತೆ. ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಸೇರಿಸೋದು ಅಷ್ಟೇ ಮುಖ್ಯ. ಇದರ ಜೊತೆಗೆ ಟ್ರೈಕೋಡರ್ಮ ಮತ್ತು ಸೂಡಮೋನಾಸ್ನಂತಹ ಜೈವಿಕ ಜೀವಾಣುಗಳ ಪುಡಿಯನ್ನು 8 ಕಿಲೋಗ್ರಾಂನಂತೆ 200 ಕಿಲೋಗ್ರಾಂನಷ್ಟು ಈ ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಮಿಶ್ರಣ ಮಾಡಿ 15 ದಿನದ ಕಾಲ ನೆರಳಿನಲ್ಲಿ ಅದನ್ನು ಅಭಿವೃದ್ಧಿಯಾಗೋದಕ್ಕೆ ಬಿಟ್ಟು ಬಿತ್ತನೆಗೆ ಮುಂಚೆ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಬಿತ್ತನೆ ಸಮಯದಲ್ಲಿ ಸಾಲಿನಿಂದ ಸಾಲಿಗೆ 2 ಅಡಿ ಅಂದರೆ 60 ಸೆಂಟಿಮೀಟ್ರು ಮತ್ತು ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರವನ್ನು ಕೊಟ್ಟು ನಾವು ಬಿತ್ತನೆ ಮಾಡೋದು ಬಹಳ ಮುಖ್ಯ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಅಥವಾ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು. ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
4: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
3: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
4: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
3: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಪ್ರಕಟಣೆಗಳು. ಮಡಿಕೇರಿ ಇಸಿಎಚ್ಎಸ್ನಲ್ಲಿ ವೈದ್ಯಕೀಯ ಸೇವೆ ಪಡೆಯುತ್ತಿರುವ ಎಲ್ಲಾ ಮಾಜಿ ಸೈನಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಈಗ ತಿಳಿಸುವುದೇನೆಂದರೆ, ದಿನಾಂಕ 13 ಅಂದರೆ ನಾಳೆ ದಂತವೈದ್ಯರು ಡೆಂಟಲ್ ಆಫೀಸರ್ ಮಡಿಕೇರಿ ಪಾಲಿಕ್ಲಿನಿಕ್ನಲ್ಲಿ ಲಭ್ಯವಿರುವುದಿಲ್ಲ. ವಿರಾಜಪೇಟೆ ಇಸಿಎಚ್ಎಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿಗಳು ಹಾಗೂ ಲ್ಯಾಬ್ ಟೆಕ್ನಿಷಿಯನ್ ದಿನಾಂಕ 13 ಅಂದರೆ ನಾಳೆ ಸೇವೆಗೆ ಲಭ್ಯವಿರುವುದಿಲ್ಲ ಎಂದು ಇಸಿಎಚ್ಎಸ್ನ ಅಧಿಕಾರಿಗಳು ಪ್ರಕಟಣೆಯ ಮೂಲಕ ತಿಳಿಸಿರುತ್ತಾರೆ. ಕೇಳುಗರೆ ಗಮನಿಸಿ, ಇಂದು ಬೆಳಿಗ್ಗೆ 11 ಗಂಟೆಗೆ ಗಾನ ಡಂಗುರದಲ್ಲಿ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆಗಳು ಪ್ರಸಾರವಾಗಲಿದೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಪಲ್ಲವಿ ಅವರ ಧ್ವನಿಯಲ್ಲಿ ವೆಂಕಟ್ ಅವರ ರಚನೆಯನ್ನ ಕೇಳಿದ್ರಿ.
1: ಸಾರ್ವಜನಿಕರಲ್ಲಿ ವಿನಂತಿ, ತುಂಡಾಗಿ ಬಿದ್ದಿರುವ ವಿದ್ಯುತ್ ತಂತಿಗಳನ್ನು ಸ್ಪರ್ಶಿಸಬೇಡಿ. ಜಾನುವಾರುಗಳನ್ನು ವಿದ್ಯುತ್ ಕಂಬಗಳಿಗೆ ಕಟ್ಟಿಹಾಕಬೇಡಿ. ವಿದ್ಯುತ್ ತಂತಿಗಳ ಸಮೀಪವಿರುವ ಮರಗಳ ಕೊಂಬೆಗಳನ್ನು ಕಡಿಯಬೇಡಿ. ನಿಮ್ಮ ಹೊಲ ಗದ್ದೆಗಳ ತಂತಿ ಬೇಲಿಗೆ ಅನಧಿಕೃತವಾಗಿ ವಿದ್ಯುತ್ ಪ್ರವಹಿಸಬೇಡಿ. ಕೆಟ್ಟು ಹೋಗಿರುವ ಐಪಿ ಸೆಟ್ ಸ್ಟಾರ್ಟರ್ ಮತ್ತು ಮೋಟಾರ್ಗಳನ್ನು ಅನುಭವವಿರುವ ಎಲೆಕ್ಟ್ರೀಷಿಯನ್ ನಿಂದ ರಿಪೇರಿ ಮಾಡಿಸಿ. ವಿದ್ಯುತ್ ಕಂಬಗಳಿಗೆ

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:50
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ ಕಣ್ಣು.
7: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
8: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
7: ಹಾಗಾದ್ರೆ ಇವತ್ತೇ ಹೋಗೋಣ.
5: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
9: ಕೊಡಗು ಹಾಗೂ ಸುತ್ತಮುತ್ತಲಿನ ರೈತ ಬಂಧುಗಳೇ, ಗಮನಿಸಿ, ಇದೀಗ ಕುಮಾರಧಾರ ಇರಿಗೇಷನ್ ಇಂದು ಮಡಿಕೇರಿಯ ಐಟಿಐ ಜಂಕ್ಷನ್ ಎಫ್ಎಂಸಿ ಕಾಲೇಜು ರಸ್ತೆಯಲ್ಲಿ ಶುಭಾರಂಭಗೊಳ್ಳುತ್ತಿದೆ. ಇಲ್ಲಿ ನಿಮ್ಮ ತೋಟ ಜಮೀನಿಗೆ ಅವಶ್ಯವಿರುವ ನೀರಾವರಿ HDPE ಪೈಪ್ಗಳು, ಸ್ಪ್ರಿಂಕ್ಲರ್ ಪೈಪ್ಗಳು ಹಾಗೂ ಸ್ಪ್ರಿಂಕ್ಲರ್ ಸಲಕರಣೆಗಳು ಒಂದೇ ಸೂರಿನಡಿ ಲಭ್ಯವಿದೆ. ಕಾಫಿ ತೋಟಗಳಿಗೆ ಅತ್ಯಾಧುನಿಕ ಎಲೆಕ್ಟ್ರೋ ಫ್ಯೂಷನ್ ತಂತ್ರಜ್ಞಾನದ ಮೂಲಕ ಸ್ಥಳದಲ್ಲೇ ಸ್ಪಾಟ್ ಜೆಟ್ ಅಳವಡಿಕೆ ಸೇವೆ ಒದಗಿಸಲಾಗುವುದು. ಕಾಫಿ ಬೋರ್ಡ್, ತೋಟಗಾರಿಕೆ ಇಲಾಖೆ ಸೇರಿದಂತೆ ವಿವಿಧ ಸರ್ಕಾರಿ ಸಬ್ಸಿಡಿ ಯೋಜನೆಗಳ ಮಾಹಿತಿಯ ಜೊತೆಗೆ ಮಾರ್ಗದರ್ಶನವೂ ದೊರೆಯಲಿದೆ. ನಿಮ್ಮ ನೀರಾವರಿ ಅಗತ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಕುಮಾರಧಾರ ಇರಿಗೇಷನ್, ಐಟಿಐ ಜಂಕ್ಷನ್, ಮಡಿಕೇರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6366532903.
10: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
11: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೆ. ಜುಲೈ 13-14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.

ಇಂದು ಸಂಜೆ 6:51 ಕೃಷಿರಂಗದಲ್ಲಿ ಮೊದಲಿಗೆ ಆಹಾರದಲ್ಲಿ ನಾರಿನ ಪ್ರಾಮುಖ್ಯತೆ ಕುರಿತು ಡಾ ಕೆವಿ ಜಮುನಾ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡ ಸಾಹಿತ್ಯದಲ್ಲಿ ರಂಗ ಕಲಾವಿದೆಯರ ಆತ್ಮಕಥೆಗಳ ಅವಲೋಕನ ರವಿ ಎನ್ಸಿ ಅವರಿಂದ.

ಇಂದು ಬೆಳಿಗ್ಗೆ 10 ಗಂಟೆಗೆ ಚಿನ್ನರ್ ಲೋಕ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 2285558, ಎಸ್ಟಿಡಿ ಕೋಡ್ 08272. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಸಮಯ 7:03.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
1: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
0: ನಿಧನ ಸುದ್ದಿ. ಗುಡ್ಡೆ ಹೊಸರು ಸಮೀಪದ ರಸಲ್ಪುರ ಕೆರೆಮೂಲೆ ಗ್ರಾಮದ ಬೊಳ್ಳೂರು ಮನೆ ದಿವಂಗತ ದೇವಯ್ಯ ಬ್ರಹ್ಮಗಳು ರೋಹಿಣಿ ಅವರು ನಿನ್ನೆ ನಿಧನರಾದರು. ಇವರ ಅಂತ್ಯಕ್ರಿಯೆ ಇಂದು ಬೆಳಿಗ್ಗೆ 11:00 ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಲೂರು ಸಿದ್ದಾಪುರ ಗ್ರಾಮದ ಕೂಡಕಂಡಿ ಮಾದಪ್ಪನವರ ಪತ್ನಿ ಶ್ರೀಮತಿ ಶೈಲಾ ಅವರು ನಿನ್ನೆ ನಿಧನರಾದರು. ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12:00 ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮಡಿಕೇರಿ ನಿವಾಸಿ ದಿವಂಗತ ಸ್ಲಾನಿ ಕುಂದರ್ ಅವರ ಪತ್ನಿ ಸರೋಜಿನಿ ಕುಂದರ್ ಅವರು ಮೊನ್ನೆ ನಿಧನರಾದರು. ಸರೋಜಿನಿ ಕುಂದರ್ ಅವರ ಅಂತಿಮ ಸಂಸ್ಕಾರ ನಾಳೆ ಸೋಮವಾರದಂದು ಬೆಳಿಗ್ಗೆ 10:00 ಮಡಿಕೇರಿಯ ಸಿಎಸ್ಐ ಶಾಂತಿ ಚರ್ಚ್ನಲ್ಲಿ ನಡೆಯಲಿದೆ. ಬಲಮುರಿ ಗ್ರಾಮದ ಕೊರೋನೆ ನಿವಾಸಿ ಆಟೋ ಚಂದ್ರ ಅವರ ತಾಯಿ ಸರೋಜಾ ಲಕ್ಷ್ಮಿ ಅವರು ನಿನ್ನೆ ನಿಧನರಾದರು. ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಸ್ವಗೃಹದಲ್ಲಿ ನಡೆಯಲಿದೆ. ಮಡಿಕೇರಿ ಕರ್ಣಂಗಿರಿ ಗ್ರಾಮದ ನಿವಾಸಿ ದಿವಂಗತ ಅಣ್ಣು ಪೂಜಾರಿ ಅವರ ಪತ್ನಿ ಬಿಎ ಜಯಂತಿ ನಿನ್ನೆ ನಿಧನರಾದರು. ಇವರ ಅಂತ್ಯಕ್ರಿಯೆ ಇಂದು ಬೆಳಗ್ಗೆ ನಡೆಯಲಿದೆ. ಬಿಟ್ಟಂಗಲ ಗ್ರಾಮ ಕಲ್ಯಾಣ ನಿವೃತ್ತ ಪ್ರಿನ್ಸಿಪಲ್ ಚೇಂದ್ರಿಮಡ ಕಾವೇರಪ್ಪ ಇಂಗ ಮೊನ್ನೆಯಂದು ಮರಣಪಟ್ಟಿದ್ದು. ಇಂಗಡ ಆಕಿರಿ ಕಾರ್ಯ ಇಂದು 8:00 ಚೇಂದ್ರಿಮಡ ಒಕ್ಕ ಐನ್ಮನಲ್ಲಿ ನಡಪ. ಕೊಳಕೆರೆ ಗ್ರಾಮತರ ಕೇಟೊಳಿದ ಪೌತಿ ಈರಪ್ಪ ಇಂಡ ಪೊಣ್ಣು ಬೊಳ್ಳವ ಇಂಗ ನಿನ್ನಂದು ಮರಣಪಟ್ಟಿತ್ತು. ಇಂಗಡ ಆಕಿರಿ ಕಾರ್ಯ ಇಂದು ಪಲಕ 12:00 ಇಂಗಡ ಸ್ವಂತ ಮನೆ ನಡಪ. ಚಟ್ಟಳ್ಳಿ ಪೊನ್ನತ್ಮಟ್ಟೆ ವಿಜಯ ಬಸ್ ಸ್ಟೇಟ್ನ ವಾಸಹಿಂಜ ಮುಡೇರ ರಘು ಕಾವೇರಪ್ಪ ನಿನ್ನಂದು ಮರಣಪಟ್ಟಿತ್ತು. ಇಂಗಡ ಆಕಿರಿ ಕಾರ್ಯ ಇಂದು ಮಧ್ಯಾಹ್ನ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ಮನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
1: ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಾಡು ಕ್ಯಾಮರಾ ಮತ್ತು ಕಾಳಜಿ ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವಗಳನ್ನು ಕೇಳಬಹುದು. ಇವರೊಂದಿಗೆ ಆಶಾ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕಾಯಿಲೆ ಕುರಿತು ಪತ್ತೆ ಹಚ್ಚುವ ವಿಧಾನಗಳ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಮಾಲತಿ. ಸಂದರ್ಶಕರು ಲತೀಶ್ ಪಾಲ್ದಾನೆ.
4: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
5: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
6: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನಲ್ಲಿ ನಿಧನ. ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಿಬ್ಬಂದಿ ದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಈಗ ವಾರ್ತೆಗಳ ವಿವರ.

0: ಪ್ರಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿನ್ನೆ ಸಂಜೆ 7:30ಕ್ಕೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯ ಸ್ತಂಭನದಿಂದ ನಿಧನರಾದರು. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. 4 ಬಾರಿ ರಾಷ್ಟ್ರ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದರು. ಗಾನಕೋಗಿಲೆ ಎಂದೇ ಬಿರುದು ಪಡೆದಿದ್ದ ಸುಮಧುರ ಧ್ವನಿ, ಇನ್ನು ಮುಂದೆ ಸಾರ್ವಜನಿಕವಾಗಿ ಹಾಡುವುದಿಲ್ಲ ಎಂದು ಘೋಷಿಸಿದ ತಮ್ಮ ನೆಚ್ಚಿನ ಸ್ಥಳ ಮೈಸೂರಿನಲ್ಲೇ ಸ್ತಬ್ಧವಾಯಿತು. ಕಳೆದ 69 ವರ್ಷಗಳಿಂದ 20 ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಅವರು ಹಾಡಿದ್ದಾರೆ. ಮೂಲತಃ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪೆಲ್ಲೆ ತಾಲೂಕು ಪಲ್ಲಪಟ್ಟದವರು. ಮೈಸೂರಿನ ಮಹಾರಾಜ ಕಾಲೇಜ್ ಆವರಣದಲ್ಲಿ ಈ ಬೆಳಗ್ಗೆ 7:30ಕ್ಕೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗುವುದು. ಮೈಸೂರಿನ ಬೋಗಾದಿ ಬಳಿಯ ತೋಟದ ಮನೆಯಲ್ಲಿ ಇಂದು ಸಂಜೆ 4:30ಕ್ಕೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಸ್ ಜಾನಕಿ ಅವರ ಹೆಸರಿನ ಸ್ಮಾರಕ ನಿರ್ಮಾಣಕ್ಕೆ ಮೈಸೂರಿನಲ್ಲಿ ಉಚಿತವಾಗಿ ಭೂಮಿ ನೀಡುವುದಾಗಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಸಾರಾ ಮಹೇಶ್ ಪ್ರಕಟಿಸಿದ್ದಾರೆ. ಅನೇಕ ಗಣ್ಯರು ಶ್ರದ್ಧಾಸುಮನ ಸಮರ್ಪಿಸಿದ್ದಾರೆ. ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ದಿನವನ್ನು ಕಡ್ಡಾಯವಾಗಿ ಆಚರಿಸಿ ಪೊಲೀಸ್ ಸಿಬ್ಬಂದಿ ಕುಂದುಕೊರತೆ ಆಲಿಕೆ ಸಭೆ ನಿಯಮಿತವಾಗಿ ನಡೆಸುವಂತೆ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಮುದಾಯದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯ ಸೇವಾ ಸಂಬಂಧಿ ಸಮಸ್ಯೆ, ಕುಂದುಕೊರತೆ ಹಾಗೂ ಕಲ್ಯಾಣಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಆದ್ಯತೆ ನೀಡುವಂತೆ ಅವರು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರಿಗೆ ಸೂಚಿಸಿದ್ದಾರೆ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಪ್ಲಾಸ್ಟಿಕ್ ಕೈಚೀಲ ಬೇಡ ಎನ್ನೋಣ, ಕಾಗದ ಕೈಚೀಲದ ಬಳಕೆ ಖಾತ್ರಿಪಡಿಸೋಣ ಎಂಬ ಧ್ಯೇಯದೊಂದಿಗೆ ಏಕಬಳಕೆ ಪ್ಲಾಸ್ಟಿಕ್ ಮಿತಗೊಳಿಸಿ ಮರುಬಳಕೆ ಮಾಡಿ ಹಾಗೂ ಭೂಮಿಯನ್ನು ಉಳಿಸಿ ಎಂಬ ಆಶಯದೊಂದಿಗೆ ವಿಶ್ವ ಕಾಗದ ಕೈಚೀಲ ದಿನ ಆಚರಿಸಲಾಗುತ್ತಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಮಂಗೇನಕೊಪ್ಪದ ಜಾಗೃತಿ ಸಂಸ್ಥೆಯ ವಿಶ್ವಸ್ಥರಾದ ಶಾರದಾ ಗೋಪಾಲ್ ದಾಬಡೆ ಏಕಬಳಕೆಯ ಪ್ಲಾಸ್ಟಿಕ್ ಮಾಲಿನ್ಯದ ಪರಿಸರ ಅಪಾಯಗಳ ಬಗ್ಗೆ ಜಾಗೃತಿ ಮತ್ತು ಜೈವಿಕ ವಿಘಟನೀಯ ಮರುಬಳಕೆ ಮಾಡಬಹುದಾದ ಪರಿಸರ ಸ್ನೇಹಿ ಕಾಗದ ಮತ್ತು ಬಟ್ಟೆ ಕೈಚೀಲಗಳ ಬಳಕೆಯನ್ನು ಪರ್ಯಾಯವಾಗಿ ಉತ್ತೇಜಿಸಲು ಶ್ರಮಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಶಾರದಾ ಗೋಪಾಲ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಮನೆಯಲ್ಲಿ ಮೊದಲಿಂದನೂ ಯಾವುದೇ ಒಂದು ವಸ್ತುವನ್ನ ಎಷ್ಟು ಸಾರಿ ಬಳಸುದು ಒಟ್ಟು ಸಾರಿ ಬಳಸಿ ಮತ್ತೆ ಅದನ್ನ ಬಳಸಲಿಕ್ಕೆ ಸಾಧ್ಯವಿಲ್ಲ ಅನಿಸುವಷ್ಟು ಅಥವಾ ಅದು ಚೂರ್ ಚೂರಾಗಿ ಅದು ಮಣ್ಣಾಗೆ ಹೋಗ್ಬೇಕು ಅಲ್ಲಿ ತನಕ ಬಳಸೋದಿ ನಮ್ಮಲ್ಲಿ ಸೀರೆನೇ ತಗೊಳ್ಳಿ. ಅದು ಹಳೇದಾಯ್ತು ಅಂದ್ರೆ ಮಗಳಿಗೊಂದು ಲಂಗ ಆಗಿ, ಅದು ಹಳೇದಾಯ್ತು ಅಂದ್ರೆ ಮೊಮ್ಮಗಳಿಗೊಂದು ಫ್ರಾಕ್ ಆಗಿ, ಅಂಗಿ ಆಗಿ, ಮುಂದೆ ಅದು ಚೀಲ ಆಗಿ, ಕಡೆ ಕೈ ಒರೆಸೋ ಬಟ್ಟೆ ಆಗಿ, ಹೀಗೆ ಚೂರ್ ಚೂರಾಗಿ ಅದು ಮಣ್ಣಿಗೆ ಸೇರ್ಬೇಕು. ಮಣ್ಣು ಸೇರಿದ ನಂತರ ಸುದಾ ಅದು ಗಿಡಕ್ಕೊಂದು ಗೊಬ್ಬರ ಆಗಿ ಮತ್ತದು ನಮ್ಮ ಜೀವನವನ್ನ ಪ್ರವೇಶ ಮಾಡ್ತದೆ. ಯಾವುದೇ ವಸ್ತುವಿನ ಬಳಕೆ ಆ ರೀತಿ ಇತ್ತು. ಶಹರಗಳಲ್ಲಷ್ಟೇ ಏನು, ಹಳ್ಳಿಗಳಲ್ಲಿ ಕೂಡ ನಾವು ಈ ಗುಣವನ್ನ ಜನರಲ್ಲಿ ಕಾಣ್ತಾ ಇಲ್ಲ. ಈ ಗುಣವನ್ನ ಬಹುಶಃ ಇಲ್ಲವಾಗಿಸಿದ್ದು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಯಾವಾಗ ಪ್ರವೇಶ ಮಾಡ್ತು ನಮ್ಮ ಜೀವನವನ್ನ, ನಿಧಾನಕ್ಕೆ ಮರಿತಾ ಮರಿತಾ ಮರಿತಾ ಇವತ್ತು ಮರುಬಳಕೆ ಅನ್ನೋದನ್ನ ನಾವು ಮರ್ತುಬಿಟ್ಟಿದ್ದೀವಿ. ಈ ಪ್ಲಾಸ್ಟಿಕ್ ಎಲ್ಲದರಲ್ಲೂ ಮತ್ತೆ ಎಲ್ಲಾ ರೀತಿಯಲ್ಲೂ ನಮ್ಗೆ ಏನು ಸಿಗ್ಲಿಕ್ಕೆ ಶುರು ಆಯ್ತಲ್ಲ. ಅತಿ ಕಡಿಮೆ ಬೆಲೆದು ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಸಿಗ್ತದೆ ಅಂತ ಗೊತ್ತಾದ್ಮೇಲೆ ಜನ ಮರುಬಳಕೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಹಳೆಯ ರೂಢಿಯನ್ನ ಮತ್ತೆ ಮರಳಿ ತರಲೇಬೇಕಾಗಿದೆ. ಪೇಪರ್ ಇಂದ ಬ್ಯಾಗ್ ಬೌಂಡ್ ಮಾಡುದು, ಬಟ್ಟೆ ಅಂತೂ ಸಿಕ್ಕಿದೆ, ಚೀಲಗಳನ್ನಾಗಿ ಮಾಡಿ ಮಾರ್ಕೆಟ್ ಅನ್ನು ಪ್ರವೇಶ ಮಾಡಬೇಕು. ಪ್ಲಾಸ್ಟಿಕ್ ಮೇಲೆ ಹಾಕೊಂಡು ಬರ್ತಿದ್ರಲ್ಲ ಅದನ್ನ ತಡೆಯಲಿಕ್ಕೆ ಸಾಧ್ಯ ಇದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.

0: ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸಲು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅವಳಿ ನಗರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ನಿನ್ನೆ ಹಾಗೂ ಇಂದು ಮತದಾರರ ಪಟ್ಟಿ ಪರಿಷ್ಕರಣೆ ವಿಶೇಷ ಅಭಿಯಾನ ಆಯೋಜಿಸಿದೆ. ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ ವಿವಿಧ ಮತಗಟ್ಟೆಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಿದ್ದಾರೆ. ಲೋಕ್ ಅದಾಲತ್ ಹಿನ್ನೆಲೆ ರಾಜಿ ಸಂಧಾನದಲ್ಲಿ ಧಾರವಾಡದ ಕೌಟುಂಬಿಕ ನ್ಯಾಯಾಲಯದಲ್ಲಿ 55 ಪ್ರಕರಣಗಳು ಇತ್ಯರ್ಥಗೊಂಡವು. 15 ದಂಪತಿಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪುನರ್ಮಿಲನಗೊಂಡು ಮತ್ತೆ ಒಂದಾಗಿ ಜೀವನ ನಡೆಸಲು ನಿರ್ಧರಿಸಿದ್ದು ವಿಶೇಷ. ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಎನ್ವಿ ವಿಜಯ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಕೆಲವು ದಂಪತಿಗಳು 5, 10 ಹಾಗೂ 16 ವರ್ಷಗಳಿಂದ ಬೇರೆ ಬೇರೆ ವಾಸಿಸುತ್ತಿದ್ದರೆ ಒಂದು ಪ್ರಕರಣದಲ್ಲಿ ಕೇವಲ 3 ತಿಂಗಳಲ್ಲಿ ದೂರವಾಗಿದ್ದ ದಂಪತಿಯು ಪುನರ್ಮಿಲನಗೊಂಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ರಾಜ್ಯ ಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಯನ್ನು ಬೆಂಗಳೂರಿನ ಜೆಪಿ ನಗರದ ಶ್ರೀ ದುರ್ಗಾ ಪರಮೇಶ್ವರಿ ಮೈದಾನದಲ್ಲಿ ಆಯೋಜಿಸಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಆಶಯದೊಂದಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಾರಥ್ಯದಲ್ಲಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಸ್ಪರ್ಧೆ ಆಯೋಜಿತವಾಗಿದ್ದು ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ ಅಗಡಿ ಇಂಜಿನಿಯರಿಂಗ್ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಮಲ್ಲಕಂಬ ಕ್ರೀಡೋತ್ಸವ 2026 ವಿವಿಧ ಜಿಲ್ಲೆಗಳಿಂದ ಸುಮಾರು 250ಕ್ಕೂ ಹೆಚ್ಚು ಬಾಲಕ ಬಾಲಕಿಯರು ಈ ಮೀಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಮತ್ತು ರೋಪ್ ಮಲ್ಲಕಂಬದಲ್ಲಿ ತಮ್ಮ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇನ್ನು 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಹಾಗೂ ರೋಪ್ ಮಲ್ಲಕಂಬದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿವಿಧ ಜಿಲ್ಲೆಗಳಿಂದ ಧಾರವಾಡ, ಬೆಂಗಳೂರು 4 ತಂಡಗಳು, ಗದಗ, ಬಾಗಲಕೋಟೆ, ಆನೇಕಲ್ಲು, ದಾವಣಗೆರೆ, ಮೂಡುಬಿದಿರೆ, ಶಿವಮೊಗ್ಗ, ಮೈಸೂರು, ವಿಜಯಪುರ, ರಾಮನಗರ, ಬೆಳಗಾವಿ, ಚಿತ್ರದುರ್ಗ, ಹೀಗೆ 17 ತಂಡಗಳು ಭಾಗವಹಿಸ್ತಾ ಇದ್ದು 2 ದಿನಗಳ ಸ್ಪರ್ಧೆ ನಡೀತಾ ಇದೆ. ನಗದ ಪುರಸ್ಕಾರ ಸಹಿತ ನೀಡ್ತಾ ಇದ್ದಾರೆ. ಕ್ರೀಡೋತ್ಸವ ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಭಾಷಣದ ಖಂಡಿಕೆಯಲ್ಲಿ ದೇಶೀ ಕ್ರೀಡೆಯಾದ ಮಲ್ಲಕಂಬವನ್ನು ಉತ್ತೇಜಿಸುವ ಸಲುವಾಗಿ ರಾಜ್ಯದ 3 ಕಡೆಗಳಲ್ಲಿ ಆಯೋಜಿಸತಕ್ಕಂತಹ ವ್ಯವಸ್ಥೆ ಮಾಡಿದ್ರು. ಯಾದಗಿರಿಯಲ್ಲಿ ಈಗಾಗಲೇ ಸ್ಪರ್ಧೆ ಮುಗಿದಿದೆ. 2ನೇ ಆವೃತ್ತಿಯ ಪ್ರದರ್ಶನ ಮತ್ತು ಸ್ಪರ್ಧೆ ಬೆಂಗಳೂರಿನಲ್ಲಿ ಈಗ ನಡೀತಾ ಇದೆ. ಇನ್ನು 3ನೇ ಆವೃತ್ತಿಯ ಸ್ಪರ್ಧೆ ಮತ್ತು ಪ್ರದರ್ಶನ ಧಾರವಾಡದಲ್ಲಿ ನಡೀತಾ ಇದೆ.
3: ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ತನ್ನ 45ನೇ ಸಂಸ್ಥಾಪನಾ ದಿನವನ್ನು ಇಂದು ಆಚರಿಸುತ್ತಿದೆ. ಡಾ ಜಿ ಮಾದೇಗೌಡ ಸಮಾಜ ಸೇವಾ ಪ್ರಶಸ್ತಿಯನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಅವರಿಗೆ ಮಂಡ್ಯದಲ್ಲಿ ಪ್ರದಾನಿಸಿ ಗೌರವಿಸಿದರು. ಮುತ್ಸದ್ದಿ ದಿವಂಗತ ಎಂಪಿ ಪ್ರಕಾಶ್ ಅವರ 86ನೇ ಜನ್ಮದಿನದ ಸ್ಮರಣಾರ್ಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯ ರಂಗಭಾರತಿ ರಂಗಮಂದಿರದಲ್ಲಿ ಕಂಚಿನ ಪುತ್ಥಳಿ ಅನಾವರಣಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನಲ್ಲಿ ನಿಧನ. ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಿಬ್ಬಂದಿ ದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಮಡಿಕೇರಿ ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 7:15:59.
1: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: At Kurk Institute of Technology, Bonnampete, Kodagu. Admissions are now open for Artificial Intelligence and Data Science, Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering and Computer Science with Cyber Security. Scholarships available for meritorious and economically weak students. And also best sports facilities available. Call 9611-55457.
6: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಇಮ್ಯಾನುವಲ್ ಸಿಲ್ಕ್ಸ್ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
9: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
10: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
11: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
12: ನಾನ್ ತಗೊಂಡಿರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
11: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
13: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
14: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
15: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
16: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 15,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
17: ಮಡಿಕೇರಿಯ ಪ್ರತಿಷ್ಠಿತ SLA ಫಿನ್ ಸರ್ವ್ ನಲ್ಲಿ ಸೇಲ್ಸ್ ರೆಪ್ರೆಸೆಂಟೇಟಿವ್, ಮೇಲ್ ಅಂಡ್ ಫಿಮೇಲ್, ಡಾಟಾ ಆಪರೇಟರ್, ಫಿಮೇಲ್ ಕ್ಯಾಂಡಿಡೇಟ್ಸ್ ಬೇಕಾಗಿದ್ದಾರೆ. ಎಕ್ಸ್ಪೀರಿಯನ್ಸ್ ಇರುವವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 9886993888.
18: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
19: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
0: ಕೊಳಕೇರಿ ಗ್ರಾಮತುಳ್ಳ ಬಿದ್ದಾಟಂಡ ಒಕ್ಕಡ ಐನಮನೆ ಅಭಿವೃದ್ಧಿಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕಗಳಾದ ಶ್ರೀ ಅಜ್ಜಿಕುಟ್ಟಿರ ಎಸ್ ಪೊನ್ನನಾಯಿಗ 4 ಲಕ್ಷ ರೂಪಾಯಿ ಅನುದಾನ ತಂದಿದ್ದು ಸಾಕಾರ ಮಾಡಿನಂಗ್ ಮನಂದುಬುನ ವಂದನ ಎನ್ನೆಂಡು ತಾಯಿ ಕಾವಿರಮ್ಮ, ಮಾಗುರು ಯುಗತಪ್ಪ, ಊರ ದೇವಾನುದೇವಂಗ ಪಿಂಜ ಬಿದ್ದಾಟಂಡ ಒಕ್ಕ ಕಾರಣ ಪೊನ್ನನಾಯಿಂಗ್ ಆಯುರಾರೋಗ್ಯ ಭಾಗ್ಯ ಬರ್ಕತ್ತು ಕೊಡ್ತಿತ್ತು. ರಾಜಕೀಯ ಕ್ಷೇತ್ರದ ಬಲ್ಯ ಬೊಳಚೆ ಕಂಡಿತ್ತು, ಸರಕಾರದ ಬಲ್ಯ ಸ್ಥಾನ ಕಟ್ಟಿತ್ತು, ಮಂತ್ರಿ ಆಯ್ತು, ಇನ್ನಷ್ಟಕ್ಕೂ ಜನಸೇವೆ ಮಾಡೋಕೆ ಆಶೀರ್ವಾದ ಮಾಡೋಣಂದು ಬೋಡಿ ಎಂದು ನಲ್ಲರ್ಮೆ ಬಂದಿತ್ತು. ಬಿದ್ದಾಟಂಡ ಎಸ್ ತಮ್ಮಯ್ಯ ಪಿಂಜ ಎಲ್ಲ ಬಿದ್ದಾಟಂಡ ಒಕ್ಕಕಾರ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
3: ಪುತ್ತೂರಿನಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ PG ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338593112.
6: ಕಳೆದ ಜುಲೈ ತಾರೀಕು 3ಕ್ಕೆ ನಿಧನರಾದ ಮೂರ್ನಾಡು ಕಾಂತೂರು ಗ್ರಾಮದ ಬುಳ್ತಜ್ಜಿರ ಕುಟುಂಬದ ಪಟ್ಟೇದಾರ ಸೋಮಯ್ಯ ಪುಟ್ಟು ಅವರ ಅತಿಥಿ ಕರ್ಮಾಂತರ ನಾಳೆ ತಾರೀಕು 13ಕ್ಕೆ ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ಕಾಂತೂರು ಗ್ರಾಮದ ಮೃತರ ಸ್ವಂತ ಮನೆಯಲ್ಲಿ ನಡೆದದೆ. ಕಾಗದ ಸಿಕ್ಕದ ಮನೆಯು ಊರವು ನೆಂಟರಿಷ್ಟರಲ್ಲ, ಇದನ್ನೇ ಕಾಗದತ್ತ ಜ್ಞಾನ ಮಾಡಿಕೊಂಡು ಬರೋಕುತ್ತ ಮೃತರ ಮಕ್ಕ, ಅಳಿಯಂದರು, ಸೊಸೆ ಪಿಳ್ಳಿಕ್ಕ ಮತ್ತೆ ಸಂಸಾರದವು ಕೇಳಿಕೊಂಡಳು.
1: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಮಾತ್ರ

0: ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
1: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಕೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಕೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೊಡು. ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900092
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್. ಸುಳ್ಯದ KVG ITI ನಲ್ಲಿ 2026-27 ಸಾಲಿನ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾ ಅರ್ಹತೆ, SSLC ಪಾಸ್. ಮಾಹಿತಿಗಾಗಿ ಕರೆ ಮಾಡಲು ಮೊಬೈಲ್ ಸಂಖ್ಯೆ 7767240530537.
4: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
0: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
3: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
0: ಹಾಗಾದ್ರೆ ಇವತ್ತೇ ಹೋಗೋಣ.
4: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
5: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರು. ಮಡಿಕೇರಿಯ SLA ಡಿಜಿಟಲ್ ಹಬ್ ನಲ್ಲಿ ಮಾನ್ಸೂನ್ ಮೆಗಾ ಆಫರ್. LED TV, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಡ್ರೈಯರ್, ಮಿಕ್ಸಿ, ಗ್ರೈಂಡರ್, ಕುಕ್ಕರ್, ಮೈಕ್ರೋ ಓವನ್ ಖರೀದಿಯ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಹಾಗೂ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ EMI ಫೆಸಿಲಿಟಿ. SLA ಡಿಜಿಟಲ್ ಹಬ್ ನಿಯರ್ ಸಪ್ತಗಿರಿ ಕಾರ್ಗೋ, ನ್ಯೂ ಎಕ್ಸ್ಟೆನ್ಷನ್, ಮಡಿಕೇರಿ.
6: July 13 ನಿಧನರಾದ ಬಿಳಿಗೇರಿ ಗ್ರಾಮ ಕಾಳೆಯಂಡ ದಿವಂಗತ ಅಪ್ಪಚ್ಚ ಅವರ ಪತ್ನಿ ತಂಗಮ್ಮ ಅವರ ತಿಥಿಕರ್ಮಾಂತರ ಇದೇ 13. ನಾಳೆ ಸೋಮವಾರ ಪೂರ್ವಾಹ್ನ 11 ಗಂಟೆಗೆ ಕಗ್ಗೋಡ್ಲುವಿನಲ್ಲಿರುವ ಅಂಬರ ರೆಸಾರ್ಟ್ ನಲ್ಲಿ ನಡೆಸಲಾಗುವುದು. ಕುಟುಂಬದವರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
7: ಪೊನ್ನಿ ಮಾನಿಸ್ ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕ್ವರ್ನಾ, ಹೋಂಡಾ, ಆಯಿಲೋಮೆಕ್ ಇತರ ಎಲ್ಲಾ ಕಂಪನಿಯ ಮಿಷಿನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಿಷಿನ್, ಡ್ರಮ್ ಸೀಡರ್, ಬುಟ್ ಚಾಪರ್ ಮಿಷಿನ್, ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್, 80 ಅಡಿ ಸ್ಪ್ರೇಯರ್ ದೋತಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 500ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಪೊನ್ನಿ ಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8720440039.
6: ಇದೀಗ ನಾರಾಯಣ ಆಸ್ಪತ್ರೆ ಮೈಸೂರಿನ ಮಕ್ಕಳ ಮತ್ತು ವಯಸ್ಕರ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್ ಅವರು ಇದೇ 13 ಸೋಮವಾರ ಬೆಳಿಗ್ಗೆ 10 ಮಧ್ಯಾಹ್ನ 1 ಗಂಟೆವರೆಗೆ ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ರಸ್ತೆಯಲ್ಲಿರುವ DK ಸಿಗ್ಮಾ ಹಾಸ್ಪಿಟಲ್ ನಲ್ಲೂ, ಅಪರಾಹ್ನ 2 to 4 ಗಂಟೆವರೆಗೆ ಕುಶಾಲನಗರದ ಬಾಲಾಜಿ ಆಸ್ಪತ್ರೆಯಲ್ಲೂ ಸೇವೆಗೆ ಲಭ್ಯವಿರುತ್ತಾರೆ. ಎಕೋ ಪರೀಕ್ಷೆ ಕೂಡ ಮಾಡಲಾಗುವುದು. ಎದೆನೋವು, ಉಸಿರಾಟದ ತೊಂದರೆ, BP, ಶುಗರ್ ಮುಂತಾದ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 8902 5877888.
8: ಗೋಣಿಗೊಪ್ಪಲಿನ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಈ 3 ವರ್ಷಗಳ ಡಿಪ್ಲೊಮಾ ಕೋರ್ಸ್ ಗಳ ಜೊತೆಗೆ 1 ತಿಂಗಳ ಅವಧಿಯ ಸರ್ಟಿಫಿಕೇಟ್ ಕೋರ್ಸ್ ಗಳನ್ನು ಪ್ರಾರಂಭಿಸಲಾಗುತ್ತಿದೆ. ಬೇಸಿಕ್ ಕಂಪ್ಯೂಟರ್, ವೆಬ್ ಡಿಸೈನಿಂಗ್ ಅಂಡ್ ಅನಿಮೇಷನ್, ಎಲೆಕ್ಟ್ರಿಕಲ್ ವೈರಿಂಗ್ ಅಂಡ್ ಬೇಸಿಕ್ ಎಲೆಕ್ಟ್ರಿಷಿಯನ್ ಸ್ಕಿಲ್ಸ್, ಪ್ಲಂಬಿಂಗ್ ಎಂಬ 1 ತಿಂಗಳ ಅವಧಿಯ ಈ ಸರ್ಟಿಫಿಕೇಟ್ ಕೋರ್ಸ್ ಗಳಿಗೆ ಯಾವುದೇ ವಯಸ್ಸಿನ ನಿರ್ಬಂಧವಿಲ್ಲದೆ 8ನೇ ತರಗತಿ ಪಾಸ್ ಅಥವಾ ಫೇಲ್ ಆದವರು ಕೂಡ ಪ್ರವೇಶ ಪಡೆಯಬಹುದು. ನಿಮ್ಮಲ್ಲಿರುವ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಂಡು ಸ್ವಉದ್ಯೋಗ ಪ್ರಾರಂಭಿಸುವಲ್ಲಿ ಈ ಸರ್ಟಿಫಿಕೇಟ್ ಕೋರ್ಸ್ ಗಳು ಸಹಕಾರಿಯಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900957753.
9: ಕೊಡಗು ಹಾಗೂ ಸುತ್ತಮುತ್ತಲಿನ ರೈತ ಬಂಧುಗಳೇ, ಗಮನಿಸಿ, ಇದೀಗ ಕುಮಾರಧಾರ ಇರಿಗೇಷನ್ ಇಂದು ಮಡಿಕೇರಿಯ ITI ಜಂಕ್ಷನ್ FMC ಕಾಲೇಜು ರಸ್ತೆಯಲ್ಲಿ ಶುಭಾರಂಭ.

0: ಕೊಳ್ಳುತ್ತಿದೆ. ಇಲ್ಲಿ ನಿಮ್ಮ ತೋಟ ಜಮೀನಿಗೆ ಅವಶ್ಯವಿರುವ ನೀರಾವರಿ ಎಚ್ಡಿಪಿ ಪೈಪ್ಗಳು, ಸ್ಪ್ರಿಂಕ್ಲರ್ ಪೈಪ್ಗಳು ಹಾಗೂ ಸ್ಪ್ರಿಂಕ್ಲರ್ ಸಲಕರಣೆಗಳು ಒಂದೇ ಸೂರಿನಲ್ಲಿ ಲಭ್ಯವಿದೆ. ಕಾಫಿ ತೋಟಗಳಿಗೆ ಅತ್ಯಾಧುನಿಕ ಎಲೆಕ್ಟ್ರೋ ಫ್ಯೂಷನ್ ತಂತ್ರಜ್ಞಾನದ ಮೂಲಕ ಸ್ಥಳದಲ್ಲೇ ಸ್ಪಾಟ್ ಜೆಟ್ ಅಳವಡಿಕೆ ಸೇವೆ ಒದಗಿಸಲಾಗುವುದು. ಕಾಫಿ ಬೋರ್ಡ್, ತೋಟಗಾರಿಕೆ ಇಲಾಖೆ ಸೇರಿದಂತೆ ವಿವಿಧ ಸರ್ಕಾರಿ ಸಬ್ಸಿಡಿ ಯೋಜನೆಗಳ ಮಾಹಿತಿಯ ಜೊತೆಗೆ ಮಾರ್ಗದರ್ಶನವೂ ದೊರೆಯಲಿದೆ. ನಿಮ್ಮ ನೀರಾವರಿ ಅಗತ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಕುಮಾರಧಾರ ಇರಿಗೇಷನ್, ಐಟಿಐ ಜಂಕ್ಷನ್, ಮಡಿಕೇರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6366532903.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೆ. ಜುಲೈ 13ರಿಂದ ಆಗಸ್ಟ್ 14ರವರೆಗೆ ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
3: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
4: ಆಂಟೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೋರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
5: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಕಾರ್ಡಿಯೋಲಜಿಸ್ಟ್ ಆಗಿರುವ ಡಾಕ್ಟರ್ ಸಿಬಿ ಕೇಶವ ಮೂರ್ತಿ ಅವರು. ಡಾಕ್ಟರ್, ಯಾವುದೇ ಸಿಂಪ್ಟಮ್ಸ್ ಇಲ್ಲದೆ ಹಾರ್ಟ್ ಅಟ್ಯಾಕ್ ಆಗತ್ತಾ?
6: ಹೃದಯಾಘಾತಗಳು ಸೈಲೆಂಟ್ ಆಗಿ ಆಗ್ಬಹುದು, ಶೇಕಡಾ 25%ರಷ್ಟು ಹೃದಯಾಘಾತಗಳು ಯಾವುದೇ ಸೂಚನೆ ಇಲ್ಲದೇನೆ ಉಂಟಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ವಯಸ್ಸಾದವರಲ್ಲಿ, ಎಲ್ಡರ್ಲಿ ಪೀಪಲ್ ಮತ್ತು ಡಯಾಬಿಟೀಸ್ ಕಾಯಿಲೆ ಇರುವಂತವರಲ್ಲಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್ ಕಾಮನ್ ಆಗಿ ಆಗುತ್ತೆ.
7: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. Save the number, save lives.
8: ಪ್ರಕಟಣೆಗಳು. ವಿರಾಜಪೇಟೆ ಇಸಿಎಚ್ಎಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿಗಳು ಹಾಗೂ ಲ್ಯಾಬ್ ಟೆಕ್ನಿಷಿಯನ್ ದಿನಾಂಕ 13-7-2026 ಸೋಮವಾರ, ಅಂದರೆ ನಾಳೆ, ಸೇವೆಗೆ ಲಭ್ಯ ಇರುವುದಿಲ್ಲ. ಮಡಿಕೇರಿ ಇಸಿಎಚ್ಎಸ್ನಲ್ಲಿ ವೈದ್ಯಕೀಯ ಸೇವೆ ಪಡೆಯುತ್ತಿರುವ ಎಲ್ಲ ಮಾಜಿ ಸೈನಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ದಿನಾಂಕ 13 ಜುಲೈ 2026, ಅಂದರೆ ನಾಳೆ, ದಂತವೈದ್ಯರು, ಡೆಂಟಲ್ ಆಫೀಸರ್ ಮಡಿಕೇರಿ ಪಾಲಿಕ್ಲಿನಿಕ್ನಲ್ಲಿ ಲಭ್ಯವಿರುವುದಿಲ್ಲ. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಮಡಿಕೇರಿ, ಕೊಡಗು ಜಿಲ್ಲೆ ಇವರ ಪ್ರಕಟಣೆ. 2026ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ವತಿಯಿಂದ ಪ್ರತಿ ವರ್ಷ ದಿನಾಂಕ 3 ಡಿಸೆಂಬರ್ರಂದು ಆಚರಿಸಲಾಗುವ ವಿಶ್ವ ವಿಕಲಚೇತನರ ದಿನಾಚರಣೆಯ ಸಮಾರಂಭದಲ್ಲಿ ವಿಕಲಚೇತನರ ವಿವಿಧ ಕ್ಷೇತ್ರಗಳಲ್ಲಿ ಸಬಲೀಕರಣ, ಪುನರ್ವಸತಿ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ತಡೆರಹಿತ ವಾತಾವರಣ, ಸಂಶೋಧನೆ, ನಾವೀನ್ಯತೆ, ಕ್ರೀಡೆ, ಕಲೆ, ಸಾಹಿತ್ಯ ಮತ್ತು ಇತರ ಕ್ಷೇತ್ರಗಳಲ್ಲಿ ರಾಷ್ಟ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲು ಅರ್ಜಿಗಳನ್ನು ಆಹ್ವಾನಿಸುತ್ತಾರೆ. ಅರ್ಜಿ ನಮೂನೆಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ದ್ವಿಪ್ರತಿಗಳಲ್ಲಿ ದಿನಾಂಕ 27-2026 ಒಳಗಾಗಿ ಕಚೇರಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆ 295829, ಎಸ್ಟಿಡಿ ಕೋಡ್ 08272. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 295829, ಎಸ್ಟಿಡಿ ಕೋಡ್ 08272. ಈ ಸಂಖ್ಯೆಯನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಶ್ರೋತೃಗಳೇ, ಇಂದು ಬೆಳಿಗ್ಗೆ 9:05ಕ್ಕೆ ಕೊಡವ ಸಿರಿಯಲ್ಲಿ 200ನೇ ಪುಸ್ತಕ ಪ್ರಕಟಣೆಯತ್ತ ಸಾಗುತ್ತಿರುವ ಕೊಡವ ತಕ್ಕು ಎಳ್ತಕಾರರ ಕೂಟದ ಸಾಧನೆಯ ಬಗ್ಗೆ ಕೂಟದ ಅಧ್ಯಕ್ಷರಾದ ಚಟ್ಟಂಗಡ ರವಿ ಸುಬ್ಬಯ್ಯ ಅವರೊಂದಿಗೆ ನಡೆಸಿದ ಸಂದರ್ಶನ. ಇವರನ್ನ ಸಂದರ್ಶಿಸಿದವರು ಸಂತೋಷ್ ಕೆ ಎನ್. 9:45ಕ್ಕೆ ಯುವವಾಣಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ ಪ್ರಸ್ತುತಿ ಸಂತೋಷ್ ಕೆ ಎನ್. ಇಂದು ಬೆಳಿಗ್ಗೆ 10:00ಗೆ ಚಿನ್ನರ್ಲೋಕ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ನಮ್ಮ ಸಂಖ್ಯೆ 228558, ಎಸ್ಟಿ ಕೋಡ್ 08272. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 228558, ಎಸ್ಟಿ ಕೋಡ್ 08272. ನಿರ್ವಹಣೆ ಶಕುಂತಲಾ ಎಂ. 10:30ಕ್ಕೆ ಗಾನ ಬಜಾನ. 11:00ಗೆ ಗಾನ ಡಂಗುರದಲ್ಲಿ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆಗಳು ಪ್ರಸಾರವಾಗಲಿದೆ. ಹನ್ನೆರಡು ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕಾಯಿಲೆ ಪತ್ತೆ ಹಚ್ಚುವ ವಿಧಾನಗಳ ಕುರಿತು ಡಾಕ್ಟರ್ ಮಾಲತಿ ಅವರಿಂದ ಮಾಹಿತಿ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 11:00ಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಪಿಎಂ ಧನ್ದಾನ್ ಯೋಜನೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ವನ್ಯ ಪ್ರಾಣಿಗಳಿಂದ ತುಂಬಿದ ಕಾಡು ಮೇಡುಗಳಿರುವವರೆಗೆ ಮಾತ್ರ ಮಾನವನ ಪೀಳಿಗೆಗೆ ಭೂಮಿ ಆಶ್ರಯ ನೀಡುತ್ತದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ.
1: ಆಕಾಶವಾಣಿ ಸಮಯ 7:35 ನಿಮಿಷವಾಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಆಲಿಸುವಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ವಿಧಿವಶ, ಗಣ್ಯರ ಸಂತಾಪ. ಇರಾನ್ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿ, ಪುನಃ ಹರ್ಮುಜ್ ಜಲಸಂಧಿ ಮುಚ್ಚಿದ ಟೆಹರಾನ್. ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ನಲ್ಲಿ ಲಿಂಡಾ ನೋಸ್ಕೋವಾಗೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನಾರ್ವೆ ವಿರುದ್ಧ ಗೆದ್ದು ಸೆಮಿಫೈನಲ್ಗೆ ಲಕ್ಕೆ ಇಟ್ಟ ಇಂಗ್ಲೆಂಡ್. ವಾರ್ತೆಗಳ ವಿವರ. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಕರೆ ನೀಡಿದ್ದಾರೆ. ಹೈದರಾಬಾದ್ನಲ್ಲಿ ಹೈಸಿಯಾ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಭಾರತದ ಮುಂದಿನ ಹಂತದ ಬೆಳವಣಿಗೆಯು ಕೃತಕ ಬುದ್ಧಿಮತ್ತೆ, ಅರೆವಾಹಕಗಳು, ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ ಮತ್ತು ಸುಧಾರಿತ ಮೂಲಸೌಕರ್ಯದಿಂದ ನಡೆಸಲ್ಪಡುತ್ತವೆ. ಇವು ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಅನುಗುಣವಾಗಿರುತ್ತವೆ ಎಂದು ಹೇಳಿದರು. ಕೃತಕ ಬುದ್ಧಿಮತ್ತೆಗೆ ಕಾರ್ಯತಂತ್ರದ ಬದಲಾವಣೆಯನ್ನು ಉದ್ಯಮ ಶೈಕ್ಷಣಿಕ ಸಹಯೋಗದಿಂದ ಮುನ್ನಡೆಸಬೇಕು. ಭವಿಷ್ಯದ ಕಾರ್ಯಪಡೆಗೆ ತರಬೇತಿ ನೀಡಲು ಸಮಗ್ರ ಎಐ ಪಠ್ಯಕ್ರಮವನ್ನು ಈಗಾಗಲೇ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ 5 ತಿಳುವಳಿಕಾ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ಇದೇ ವೇಳೆ ಆಕ್ಲೆಂಡ್ನ ಸ್ಟಾರ್ಕ್ ಅರೆನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000 ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು. ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಂದೇ ಪ್ರಸಿದ್ದರಾಗಿದ್ದ ಎಸ್ ಜಾನಕಿ ಅವರು ನಿನ್ನೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವಯಸ್ಸಾಗಿತ್ತು. ದಕ್ಷಿಣದ ನೈಟಿಂಗೇಲ್ ಎಂದೇ ಪ್ರೀತಿಯಿಂದ ಕರೆಯಲ್ಪಡುವ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸುಮಾರು 48,000 ಹಾಡುಗಳನ್ನು ಹಾಡಿದ್ದಾರೆ. ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನಗಳನ್ನು ಮೈಸೂರಿನ ಕನಿಯನಹುಂಡಿಯಲ್ಲಿರುವ ಅವರ ತೋಟದಲ್ಲಿ ನಡೆಯಲಿವೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಎಸ್ ಜಾನಕಿ ಅವರು ಇಳಿಯರಾಜ, ಎಂಎಸ್ ವಿಶ್ವನಾಥನ್, ಕೆವಿ ಮಹಾದೇವನ್, ಎಆರ್ ರೆಹಮಾನ್ ಸೇರಿದಂತೆ ಇತರ ಪ್ರಸಿದ್ಧ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. 1988 ಭಾರತೀ ರಾಜ ಅವರ ನಿರ್ದೇಶನದ ತಮಿಳು ಚಿತ್ರ ಸೆಂತೂರ ಪೂವೆ ಗಾಯನಕ್ಕಾಗಿ ಎಸ್ ಜಾನಕಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೆದ್ದರು. ಅವರು 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಾಗೂ 2013 ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಮಿಳಿನಲ್ಲಿ ಸಿಂಗರ ವೇಲನೆ ದೇವ, ಚಿನ್ನಂಚಿರಿಯ ವಣ್ಣಪರವೈ ಮತ್ತು ಸಕಲ ಕಲಾವಲ್ಲವನ್, ಕನ್ನಡದಲ್ಲಿ ನಗುವ ನಯನ, ಜೊತೆ ಜೊತೆಯಲ್ಲಿ ಹೂವೆ ಸೇರಿದಂತೆ 100 ಜನಪ್ರಿಯ ಹಾಡುಗಳು ಎಸ್ ಜಾನಕಿ ಅವರ ಕಂಠದಿಂದ ಮೂಡಿಬಂದಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹೊರ್ಮುಸ್ ಜಲಸಂಧಿಯ ಮೂಲಕ ಸಾಗುತ್ತಿದ್ದ ಸೈಪ್ರಸ್ ಧ್ವಜ ಹೊತ್ತ ಕಂಟೈನರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ ನಂತರ ಅಮೆರಿಕ ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ದೇಶನದ ಮೇರೆಗೆ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ವಾಣಿಜ್ಯ ಹಡಗಿನ ಮೇಲಿನ ದಾಳಿಯಲ್ಲಿ ಸಿಬ್ಬಂದಿಯೊಬ್ಬರು ಕಾಣೆಯಾಗಿದ್ದಾರೆ ಮತ್ತು ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಇಂಜಿನ್ ಕೊಠಡಿಗೆ ಹೆಚ್ಚಿನ ಹಾನಿಯಾಗಿ ಹಡಗಿಗೆ ಪ್ರಯಾಣ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಮೆರಿಕ ತಿಳಿಸಿದೆ. ಕೊಯಿಶ್ಮ ದ್ವೀಪ, ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ಮೇಲೆ ದಾಳಿ ನಡೆಸಲಾಗಿದೆ. ಏತನ್ಮಧ್ಯೆ

0: ಹೊರ್ಮುಸ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಹಡಗೊಂದು ಅನಧಿಕೃತ ಮಾರ್ಗ ಬಳಸಲು ಪ್ರಯತ್ನಿಸಿದ ಘಟನೆಯ ನಂತರ ಸಮುದ್ರ ಮಾರ್ಗವನ್ನು ಮುಚ್ಚಲಾಗಿದೆ ಎಂದು ಇರಾನ್ನ ನೌಕಾಪಡೆ ತಿಳಿಸಿದೆ. ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ನಿಲ್ಲಿಸುವವರೆಗೆ ಯಾವುದೇ ಹಡಗನ್ನು ಕಾರ್ಯತಂತ್ರದ ಜಲಮಾರ್ಗದ ಮೂಲಕ ಸಾಗಿಸಲು ಅನುಮತಿಸಲಾಗುವುದಿಲ್ಲ ಎಂದು ಇರಾನ್ ತಿಳಿಸಿದೆ. ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಕಾಯ್ದೆ 2006 ಅಡಿಯಲ್ಲಿ ಉಲ್ಲಂಘನೆಗಳನ್ನು ಆರೋಪಿಸಿ ಹಲವಾರು ಗ್ರಾಹಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ಗೆ 9 ನೋಟಿಸ್ಗಳನ್ನು ನೀಡಿದೆ. ನೋಟಿಸ್ಗೆ ಉತ್ತರಿಸಿದ್ದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಮೂಲಕ ಅವಧಿ ಮೀರಿದ ಹಾಳಾದ ಕೊಳೆತ ಕಲುಷಿತ ಮತ್ತು ಅಸುರಕ್ಷಿತ ಆಹಾರ ಉತ್ಪನ್ನಗಳನ್ನು ಪೂರೈಸಲಾಗುತ್ತಿದೆ ಎಂದು ಗ್ರಾಹಕರು ದೂರುಗಳು ಆರೋಪಿಸಿವೆ. ತಪ್ಪಾದ ಅಮಾನ್ಯ ಅಥವಾ ಅಸ್ತಿತ್ವದಲ್ಲಿಲ್ಲದ ಪರವಾನಗಿ ಸಂಖ್ಯೆಗಳು ಮತ್ತು ನೋಂದಾಯಿಸಲಾದ ಹೆಸರುಗಳಿಗಿಂತ ಭಿನ್ನವಾದ ಹೆಸರುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಹಾರ ವ್ಯವಹಾರ ಘಟಕಗಳ ಬಗ್ಗೆಯೂ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಕಳವಳ ವ್ಯಕ್ತಪಡಿಸಿದೆ. ವಿಯೆಟ್ನಾಂನ ಫೂಕ್ವಾಕ್ ದ್ವೀಪದ ಬಳಿ ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿ ಬಿದ್ದ ಪರಿಣಾಮ 15 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇ ರೂಟ್ ಗೋಯಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಉರುಳುಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ದುರಂತಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ನಲ್ಲಿ ಜೆಕ್ ಗಣರಾಜ್ಯದ 21 ವರ್ಷದ ಲಿಂಡಾ ನೋಸ್ಕೋವಾ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಲಂಡನ್ನ ಸೆಂಟರ್ ಕೋರ್ಟ್ನಲ್ಲಿ ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಲಿಂಡಾ ನೋಸ್ಕೋವಾ ಲಂಡನ್ನ ಕೆರೊಲಿನಾ ಮುಚೋವಾ ಅವರನ್ನು 6-2, 5-7, 6-3 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. 2023 ಮಾರ್ಕೆಟಾ ವೊಂಡ್ರೋಶೋವಾ ಹಾಗೂ 2024 ಬಾರ್ಬೋರಾ ಕ್ರೆಸಿಕೋವಾ ಬಳಿಕ ಕಳೆದ 4 ವರ್ಷಗಳಲ್ಲಿ ವಿಂಬಲ್ಡನ್ ಪ್ರಶಸ್ತಿ ಗೆದ್ದ 3ನೇ ಜೆಕ್ ಗಣರಾಜ್ಯದ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ನೋಸ್ಕೋವಾ ಪಾತ್ರರಾಗಿದ್ದಾರೆ. ಇಂದು ರಾತ್ರಿ ನಡೆಯಲಿರುವ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನಾರ್ವೆ ತಂಡವನ್ನು 2-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಜೂಡ್ ಬೆಲಿಂಗ್ಹ್ಯಾಮ್ ಅವರ ಅದ್ಭುತ 2 ಗೋಲುಗಳ ಮೂಲಕ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ 3ನೇ ತಂಡವಾಗಿ ಮುನ್ನಡೆದಿದೆ. ಕನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅರ್ಜೆಂಟೀನಾ ಸ್ವಿಟ್ಜರ್ಲೆಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಇಂಗ್ಲೆಂಡ್ನ ವೆಸ್ಟ್ ಎಂಡ್ನಲ್ಲಿ ಕಳೆದ ರಾತ್ರಿ ನಡೆದ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 5ನೇ ಹಾಗೂ ಕೊನೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಭಾರತವನ್ನು 56 ರನ್ಗಳಿಂದ ಮಣಿಸಿ ಸರಣಿಯನ್ನು 4-0 ಅಂತರದಲ್ಲಿ ಜಯಿಸಿದೆ. ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ 3 ವಿಕೆಟ್ ನಷ್ಟಕ್ಕೆ ಇಂಗ್ಲೆಂಡ್ ಭಾರತಕ್ಕೆ 258 ರನ್ಗಳ ಗೆಲುವಿನ ಗುರಿ ನೀಡಿತ್ತು. ಪ್ರತಿಯಾಗಿ ಭಾರತ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 201 ರನ್ ಗಳಿಸಲಷ್ಟು ಶಕ್ತವಾಯಿತು. ಈ ಪಂದ್ಯದ ಗೆಲುವಿನ ಬೆನ್ನಲ್ಲೇ ಅಂತಾರಾಷ್ಟೀಯ ಟಿ20 ತಂಡ ಶ್ರೇಯಾಂಕದಲ್ಲಿ ಭಾರತವನ್ನು ಹಿಂದಿಕ್ಕಿ ಇಂಗ್ಲೆಂಡ್ ಅಗ್ರಸ್ಥಾನಕ್ಕೇರಿದೆ. ಭಾರತ ಈ ಶ್ರೇಯಾಂಕದಲ್ಲಿ ದಾಖಲೆಯ 1605 ದಿನಗಳಿಂದ ಅಗ್ರಸ್ಥಾನದಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ವಿಧಿವಶ, ಗಣ್ಯರ ಸಂತಾಪ. ಇರಾನ್ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿ, ಪುನಃ ಹೊರ್ಮುಸ್ ಜಲಸಂಧಿ ಮುಚ್ಚಿದ ಟೆಹರಾನ್. ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ನಲ್ಲಿ ಲಿಂಡಾ ನೋಸ್ಕೋವಾಗೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾರ್ವೆ ವಿರುದ್ಧ ಗೆದ್ದು ಸೆಮಿಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 7:45:21. ನಿಧನ ಸುದ್ದಿ. ಮಡಿಕೇರಿ ನಿವಾಸಿ ದಿವಂಗತ ಸ್ಟ್ಯಾನ್ಲಿ ಕುಂದರ್ ಅವರ ಪತ್ನಿ ಸರೋಜಿನಿ ಕುಂದರ್ ಅವರು 76ನೇ ವರ್ಷದಲ್ಲಿ ಮೊನ್ನೆ ನಿಧನರಾದರು. ಸರೋಜಿನಿ ಕುಂದರ್ ಅವರ ಅಂತಿಮ ಸಂಸ್ಕಾರ ನಾಳೆ ಸೋಮವಾರ ಬೆಳಿಗ್ಗೆ 10 ಮಡಿಕೇರಿಯ ಸಿಎಸ್ಐ ಶಾಂತಿ ಚರ್ಚಿನಲ್ಲಿ, ನಂತರ ಚರ್ಚ್ನ ಗೋರಿಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಬಲಮುರಿ ಗ್ರಾಮದ ಕೋರಬಾಣೆ ನಿವಾಸಿ ಆಟೋ ಚಂದ್ರು ಅವರ ತಾಯಿ ಸರೋ

0: ಸರೋಜ ಲಕ್ಷ್ಮಿ ಅವರು 50ನೇ ವರ್ಷದಲ್ಲಿ ನಿನ್ನೆ ನಿಧನರಾದರು. ಸರೋಜ ಲಕ್ಷ್ಮಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ನಂತರ ಸ್ವಗೃಹದಲ್ಲಿ ನಡೆಯಲಿದೆ. ಆಲೂರು ಸಿದ್ದಾಪುರ ಗ್ರಾಮದ ಕೂಡಕಂಡಿ ಮಾದಪ್ಪನವರ ಪತ್ನಿ ಶ್ರೀಮತಿ ಶೈಲಾ ಅವರು 55ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ಕೂಡಕಂಡಿ ಶೈಲಾ ಅವರ ತವರ ಮನೆ ನಿರ್ವಾಣಿ ಪಿರಿಯಪಟ್ಟ ಲಿಂಗಾಪುರ. ದಫನ ಕಾರ್ಯ ಇಂದು ಮಧ್ಯಾಹ್ನ 12 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಗುಡ್ಡೆಹೊಸೂರು ಸಮೀಪದ ರಸಲ್ಪುರ ಕೆರೆಮೂಲೆ ಗ್ರಾಮದ ಬೊಳ್ಳೂರು ಮನೆ ದಿವಂಗತ ದೇವಯ್ಯ ಅವರ ಮಗಳು ರೋಹಿಣಿ ರಾಧಾ ಅವರು 73ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ಬೊಳ್ಳೂರು ಮನೆ ರೋಹಿಣಿ ರಾಧಾ ಅವರ ಅಂತ್ಯಕ್ರಿಯೆ ಇಂದು ಬೆಳಿಗ್ಗೆ 11 ಗಂಟೆಯೊಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಬೆಕ್ಕೆ ಸೆಡ್ಲೂರು ಗ್ರಾಮದಲ್ಲಿ ವಾಸವಿರುವ ಡಾಕ್ಟರ್ ಸುಬ್ರಹ್ಮಣ್ಯ ರಾವ್ ಅವರ ಪತ್ನಿ ಡಾಕ್ಟರ್ ಸುಜಾತಾ ನಿನ್ನೆ ನಿಧನರಾದರು. 55 ವರ್ಷ ವಯಸ್ಸಿನ ಡಾಕ್ಟರ್ ಸುಜಾತಾ ಅವರ ಅಂತ್ಯಕ್ರಿಯೆ ಇಂದು ಬೆಳಿಗ್ಗೆ 10 ಗಂಟೆಗೆ ಮೈಸೂರಿನಲ್ಲಿ ನಡೆಯಲಿದೆ. ಎಡಪಾಲ ಗ್ರಾಮದ ನಿವಾಸಿ ಉಮ್ಮಾರ್ ಮಾಸ್ಟರ್ ಅವರ ಪುತ್ರಿ ಮರಿಯಂಬಿ ಟೀಚರ್ ಇಂದು ಮುಂಜಾನೆ ನಿಧನರಾದರು. 56 ವರ್ಷದ ಶಿಕ್ಷಕಿ ಮರಿಯಂಬಿ ಅವರ ಅಂತ್ಯಕ್ರಿಯೆ ಇಂದು ಎಡಪಾಲ ಜಮ್ಮಾ ಮಸೀದಿಯ ಖಬರಸ್ಥಾನದಲ್ಲಿ ನಡೆದಿದೆ. ನಾಪೊಕ್ಲು ಬೇತು ಗ್ರಾಮದ ನಿವಾಸಿ ಪ್ರಸ್ತುತ ಮೈಸೂರಿನ ವಿಜಯನಗರದ 2ನೇ ಹಂತ ಕೆಡಿ ಸರ್ಕಲ್ ಹತ್ತಿರ ವಾಸವಿರುವ ಮೈಸೂರು ಗೌಡ ಸಮಾಜದ ಸದಸ್ಯರಾದ ಮುಕ್ಕಟ್ಟಿ ದೇವೇನವರ ಮಗ ಡಾ ಲೋಕನಾಥ್ ಇಂದು ಮುಂಜಾನೆ ನಿಧನರಾದರು. 74 ವರ್ಷ ಪ್ರಾಯದ ಕರ್ನಲ್ ಮುಕ್ಕಟ್ಟಿ ಡಾ ಲೋಕನಾಥ್ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೈಸೂರಿನ ಕುವೆಂಪು ನಗರ ಕಾವೇರಿ ಸ್ಕೂಲ್ ಹತ್ತಿರ ಇರುವ ರುದ್ರಭೂಮಿಯಲ್ಲಿ ನಡೆಯಲಿದೆ. ಮಡಿಕೇರಿ ಕರ್ಣಂಗೇರಿಯ ಗ್ರಾಮದ ನಿವಾಸಿ ದಿವಂಗತ ಅಣ್ಣು ಪೂಜಾರಿ ಅವರ ಪತ್ನ ಅಂಗನವಾಡಿ ಶಿಕ್ಷಕಿ ಬಿಎ ಜಯಂತಿ ಅವರ ತಾಯಿ ಬಿಎ ಲಕ್ಷ್ಮಿ ಅವರು ನಿನ್ನೆ ನಿಧನರಾದರು. 78 ವರ್ಷ ಪ್ರಾಯದ ಬಿಎ ಲಕ್ಷ್ಮಿ ಅವರ ಅಂತ್ಯಕ್ರಿಯೆ ಮಡಿಕೇರಿ ಚೈನ್ ಗೇಟ್ನ ಹಿಂದೂ ರುದ್ರಭೂಮಿಯಲ್ಲಿ ಇಂದು ಮಧ್ಯಾಹ್ನ 12 ಗಂಟೆಗೆ ನಡೆಯಲಿದೆ. ಬಿಟ್ಟಂಗಾಲ ಗ್ರಾಮ ಕಾರಣನ ನಿವೃತ್ತ ಪ್ರಿನ್ಸಿಪಲ್ ಚೇಂದ್ರಿಮಾಡ ಕಾವೇರಪ್ಪ ಅಯ್ಯಂಗ ಮೊನ್ನೆ ಅಂದು ಬೊಳ್ಳ್ಯಾಚ ಮರಣಪಟ್ಟಿತು. 56 ಬೈತರ ಚೇಂದ್ರಿಮಾಡ ಕಾವೇರಪ್ಪ ಅಯ್ಯಂಡ ಆಖಿರಿ ಕಾರ್ಯ ಇಂದು ಮಧ್ಯಾಹ್ನ 2 ಗಂಟೆಗೆ ಚೇಂದ್ರಿಮಾಡ ಒಕ್ಕ ಆಯ್ನ ಮನೇಲಿ ನಡಪ. ಕೊಳಕೇರಿ ಗ್ರಾಮತರ ಕೇಟೊಳಿರ ಪೌತಿ ಈರಪ್ಪ ಅಯ್ಯಂಡ ಪೊಣ್ಣು ಬೊಳ್ಳವ ಅಯ್ಯಂಗ ನಿನಾಂದು ಮರಣಪಟ್ಟಿತು. 98 ಬೈತರ ಕೇಟೊಳಿರ ಬೊಳ್ಳವ ಅಯ್ಯಂಡ ತಾಮನೆ ಬೊಳ್ತಂಡ ಇಂಗಡ ಆಖಿರಿ ಕಾರ್ಯ ಇಂದು ಪೊಲಾಕ 11 ಗಂಟೆಗೆ ಅಯ್ಯಂಡ ಸ್ವಂತ ಮನೇಲಿ ನಡಪ. ಚಟ್ಟಳ್ಳಿ ಪೊನ್ನತ್ತಮಟ್ಟೆ ವಿಜಯ ಎಸ್ಟೇಟ್ನ ಮಾಲೀಕ ಮೂಡೇರ ರಘು ಕಾವೇರಪ್ಪ ಅಯ್ಯಂಗ ನಿನ್ನಾಂದು ಮರಣಪಟ್ಟಿತು. 94 ವೈತರ ಮೂಡೇರ ರಘು ಕಾವೇರಪ್ಪ ಅಯ್ಯಂಗಡ ಆಖಿರಿ ಕಾರ್ಯ ಇಂದು ಮಧ್ಯಾಹ್ನ 1 ಗಂಟೆಗೂ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತು ನಡಪ.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
3: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
4: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘಾ ಸೇಲ್. 3-ಡೋರ್ ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
5: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
6: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
7: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
9: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
10: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
9: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
11: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
12: ಇಲ್ಲ, ಏನಿದೆ ಅಂತದ್ದು?
11: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
12: ಹೌದಾ? ಇಲ್ಲಿ ಪೇಪರ್ ಕೂಡ?
13: ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
11: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್.

0: ಟ್ರ್ಯಾಕ್.
1: ಅಬ್ಬಬ್ಬಾ, ಇಲ್ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900901282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್. ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
3: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
2: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಎರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
0: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್, 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
6: ಸುದ್ದಿ ಸಮಾಚಾರ. ಓದೆಂಡುಳ್ಳ, ತೈಲಪ್ಪಂಡ, ಕವನ್, ಕಾರ್ಯಪ್ಪ. ಸುದ್ದಿ ವಿವರ. ಚಟ್ಟಳ್ಳಿರ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿ ಸಂಶೋಧನೆ ಮಾಡಿದ ಬೋಳ್ತನ ಅರ್ಕ ಕೂರ್ಗ್ ರವಿ ಪಿಂಜ ಅರ್ಕ ಸುಪ್ರೀಂ ಅಣ್ಣುವ ಬಟರ್ಫ್ರೂಟ್ ಪಣ್ಣನ ಪರಿಚಯ ಮಾಡುವ ಉದ್ದೇಶದಲ್ಲಿ ಬೆಂಗಳೂರ ಗ್ರಾಮೀಣ ಜಿಲ್ಲೆಯ ಹೊಸಕೋಟೆರ ವಡ್ಡಳ್ಳಿ ಗ್ರಾಮದಲ್ಲಿ ಕ್ಷೇತ್ರೋತ್ಸವ ನಡೆದಿದೆ. ಚಟ್ಟಳ್ಳಿ ಕೇಂದ್ರದಲ್ಲಿ ಅಭಿವೃದ್ಧಿ ಪಡ್ತನ ಈ ದಂಡು ತಳಿನ ದಂಡ ಇರ್ತ ಇರುವುದಲ್ಲ ಬಿಡುಗಡೆ ಮಾಡಿ ತಿಂಜತ್. ಚಟ್ಟಳ್ಳಿ ಕೇಂದ್ರ ತಿಂಜ ಇಕ್ಕ ಕಣೆ ಸುಮಾರು 2 ಲಕ್ಷಕ್ಕೆ ಏರ ಸಂಖ್ಯೆಯಲ್ಲಿ ಕಸಿ ಮಾಡಿದ ಗಿಡತನ ರೈತಂಗಕ್ಕೆ ಕೊಡ್ತಿತ್ತು. ಕರ್ನಾಟಕ ಕೂಡನಕ್ಕೆ ಬಾರೆ ಬಾರೆ ರಾಜ್ಯದಲ್ಲಿ ನಲ್ಲ ಬೋಡಿಕೆ ಉಂಡೊಂದು ತೋಟಗಾರಿಕಾ ಸಂಸ್ಥೆಯ ನಿರ್ದೇಶಕಂಗ ಅರಿಚಿಟ್ಟಿದೆ. ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿರ್ದೇಶಕಂಗಳನ್ನು ಡಾಕ್ಟರ್ ಟಿ ಕೆ ಬೆಹಾರ ತಕ್ಕಪುರಿ ಉಂಚಿ ಬಟರ್ಫ್ರೂಟ್ಗೆ ಇಡೀ ದೇಶದಲ್ಲೇ ನಲ್ಲ ಬೋಡಿಕೆ ಉಂಡು, ಇದು ರೈತಂಗಕ್ಕೂ ನಲ್ಲ ಆದಾಯದ ಮೂಲ ಆಯ್ತುಂಡೊಂದು ಎಣ್ಣಿಚೆ. ಬಟರ್ಫ್ರೂಟ್ ಕೃಷಿಯ ಬಗ್ಗೆ ಯೋಜನಾ ಸಂಯೋಜಕಗಳನ್ನು ಡಾಕ್ಟರ್ ಪ್ರಕಾಶ್ ಪಾಟೀಲ್ ಪಿಂಜ, ಡಾಕ್ಟರ್ ಕರುಣಾಕರನ್ ಮಾಹಿತಿ ಕೊಡ್ತದೆ. ಚಟ್ಟಳ್ಳಿ ಕೇಂದ್ರದ ಮುಖ್ಯಸ್ಥರು ಡಾಕ್ಟರ್ ಬಿ ಎಂ ಮುರಳೀಧರ್ ಆರ್ಕ ಕೂರ್ಗ್ ರವಿ ಪಿಂಜ ಆರ್ಕ ಸುಪ್ರೀಂರ ಬಗ್ಗೆ ಅರಿವಿಕೆ ಮಾಡಿಕೊಡ್ತದೆ. 100 ಏರ ಸಂಖ್ಯೆಯ ರೈತಂಗ ಈ ಕ್ಷೇತ್ರೋತ್ಸವದಲ್ಲಿ ಕೂಡಿ ಅಡಿ ತಿಂಜತ್ತು. ರೈತಂಗಡ ಕೂಡ ಸಂವಾದ ಕಾರ್ಯಕ್ರಮವೂ ನಡೆದಿತ್ತು. ರಾಜ್ಯ ಆಂತರಿಕ ಭದ್ರತಾ ವಿಭಾಗದ ಐಜಿಪಿ ವಿಕಾಸ್ ಕುಮಾರ್ ರಾವ್ ಜಿಲ್ಲಾ ಪೊಲೀಸ್ ಕಚೇರಿ, ವಾಹನ ವಿಭಾಗ, ಸಿಬ್ಬಂದಿಯ ಸಮಸ್ಯೆ, ವಸತಿ ಗೃಹದರ ಸಮಸ್ಯೆ ಬಗ್ಗೆ ಖುದ್ದಾಯಿತು ಪರಿಶೀಲನೆ ಮಾಡಿಚಿ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಸಂದರ್ಭದ ಭೂಗೋದಯ ಆಚಂಗಿ ಅಡ್ತವಣ್ಣೆನತ್ತು ಎಚ್ಚರಿಕೆ ಕ್ರಮದ ಬಗ್ಗೆ NDRF ತಂಡ ಕರಡ ಕೂಡ ಚರ್ಚೆ ಮಾಡಿಚಿ. ಇದೇ ಸಂದರ್ಭದ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಕುಡುದನಕ್ಕೆ ಪೊಲೀಸ್ ಅಧಿಕಾರಿಯ ಇಂಜೆತ್. ದಂಡಾರ್ಥ 27ನೇ ಸಾಲದ ಕೊಡವ ಒಕ್ಕಡಕೊಡ ನಡುವೆ ನಡಪನತ ಹಾಕಿ ಕಳಿನ ಮೇನ ಅಜ್ಜಿಕುಟ್ಟಿರೋ ಒಕ್ಕಕಾರ ನಡೆದ ಹಿನ್ನೆಲೆಯಲ್ಲಿ ನಿನ್ನಂದು ಕೊಡವ ಹಾಕಿ ಅಕಾಡೆಮಿಕರ ಅಧ್ಯಕ್ಷಗಳನ್ನು ಪಾಂಡಂಡ ಬೋಪಣ್ಣ ಎಂಗಡ ಮುಂದಾಳ್ತನತ್ತು ಬಿಂದು ಹಕ್ಕನ ಕೈಮಾತುವ ಕಾರ್ಯಕ್ರಮಕ್ಕೆ ಪಾಡಿಶಿ ಇಗ್ಗುತ್ತಪ್ಪ ದೇವನೆಲೆಯಲ್ಲಿ ನಡೆದಿತ್ತು. ಅಜ್ಜಿಕುಟ್ಟಿರ ಒಕ್ಕಡಪರ ಗೌರವಾಧ್ಯಕ್ಷಗಳನ್ನು ಶಾಸಕ ಅಜ್ಜಿಕುಟ್ಟಿರ ಪೊನ್ನಣ್ಣ, ಹಾಕಿ ನಮ್ಮ ಸಮಿತಿರ ಅಧ್ಯಕ್ಷಗಳನ್ನು ನರೇನ್ ಕಾರ್ಯಪ್ಪ, ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣ್ಯ, ಹಾಕಿ ಅಕಾಡೆಮಿರ ನಿರ್ದೇಶಕಂಗ ಪಿಂಜ ಅಜ್ಜಿಕುಟ್ಟಿರ ಒಕ್ಕಕಾರ ಇಂಜೆತ್. ಗ್ರಾಮೀಣ ಭಾಗದಲ್ಲುಳ್ಳ ಪ್ರತಿಭೆಗಳ ಕಂಡುಪುಡಿ ಪಂಜಿ ಅಂಗಕ್ಕೆ ಪುರುಡು ಕೊಡಪನಂತ ಕೆಲಸದನ್ನ SSF ಸಂಘಟನೆಕರ ಮಾಡಿ ನುಂಡದು ಕನ್ನಡ ಸಾಹಿತ್ಯ ಪರಿಷತ್ ನಾಪೋಕ್ಲು ಹೋಬಳಿ ಘಟಕದ ಅಧ್ಯಕ್ಷ ನೆರವಂಡ ಉಮೇಶ್ ಅಣಿಚಿ. ನಾಪೋಕ್ಲಲ್ಲಿ SSF ಮಡಿಕೇರಿ ವಿಭಾಗದ ರಾಧನೆಯಲ್ಲಿ ನಡೆದ ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಕೂಡಿ ಅಡುವಂಚಿ ಅವು ತಕ್ಕ ಬಂದಿತ್ತು. ಕಾರ್ಯಕ್ರಮದಲ್ಲಿ SSF ಕೊಡಗು ಜಿಲ್ಲಾಧ್ಯಕ್ಷ ಕಮರುದ್ದೀನ್ ಸಕಾಫೆ, ಕೊಡಗರಳ್ಳಿ ಪಿಂಜ ಪತ್ರಕರ್ತ ಅಶ್ರಫ್ CA ತಕ್ಕ ಬಂದಿತ್ತು. ಕೊಡವ ಒಕ್ಕಡೊಕ್ಕಡ ನಡುವೆ ನಡಪನತ್ತ ದಂಡನೆ ಕಾಲತ್ರ ತೋಕನಮೇರ ಲಾಂಛನದ ವಿರಾಜಪೇಟೆ ಕ್ಷೇತ್ರದ ಶಾಸಕ ಅಜ್ಜಿಕುಟ್ಟಿರ ಪೊನ್ನಣ್ಣ ಎಂಗಡ ಕಚೇರಿಯಲ್ಲಿ ಬಿಡುಗಡೆ ಮಾಡಿಚೆ. ತೋಕನಮೇನ ನಡ್ತಿನುಳ್ಳ ಆಲೆ ಮಾಡ ಒಕ್ಕಕಾರ ಈ ಸಂದರ್ಭದ ಹಾಜರಿಂಜತ್. ಇಲ್ಲಿಕ್ಕೆ ಸುದ್ದಿ ಸಮಾಚಾರ.

0: ತಂದತ್ತ.
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು.
2: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ.
4: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ June 15 September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakhs to 6 lakhs ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
6: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th year ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
4: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುವ ನನ್ನೆದೆಯ ಹಾಡು ಕಾರ್ಯಕ್ರಮ ಮುಂದಿನ ವಾರದಿಂದ ಬರುವ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರಗಳಂದು. ಶ್ರೋತೃಗಳೇ, ಕರೆ ಮಾಡ್ತಿರಲ್ಲ, ನೆರೆಯ ಹಾಡು ಕಾರ್ಯಕ್ರಮಕ್ಕಾಗಿ ಆಕಾಶವಾಣಿ ಮಡಿಕೇರಿ. ಈಗ ಸಮಯ 8:31:28. ಚಿತ್ರಗೀತೆಗಳ ಕಾರ್ಯಕ್ರಮ. ಶ್ರೋತೃಗಳೇ, ನಮ್ಮ ಗಾನ ಕೋಗಿಲ ಖ್ಯಾತಿಯ ಹಿನ್ನೆಲೆ ಗಾಯಕಿ ಎಸ್ ಜಾನಕಿಯವರ ನೆನಪಿನಲ್ಲಿ ಇತರ ಕಲಾವಿದರೊಂದಿಗೆ ಅವರು ಹಾಡಿದ ಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಇಳೆಯರಾಜ ಸಂಗೀತ ಅಳವಡಿಸಿರುವ ಪಲ್ಲವಿ ಅನುಪಲ್ಲವಿ, ಈ ಚಿತ್ರದ ಗೀತೆ

ಶ್ರೋತೃಗಳು ಗಮನಿಸಿ, ಇಂದು ಮಧ್ಯಾಹ್ನ 1:20 ಅಮರಧ್ವನಿಯಲ್ಲಿ ಚಲನಚಿತ್ರೆ ಹಿನ್ನೆಲೆ ಗಾಯಕಿ ಎಸ್ ಜಾನಕಿಯವರ ಪರಿಚಯ, ಪ್ರಸ್ತುತಿ ಬಿಎಸ್ ರಫೀಕ್ ಅಹಮದ್. ಇಂದು ಮಧ್ಯಾಹ್ನ 1:20 ಅಮರಧ್ವನಿಯಲ್ಲಿ ಚಿತ್ರಗೀತೆಗಳನ್ನು ಮುಂದುವರಿಸಿದ ದೊಡ್ಡ ರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಸಂಗೀತ ಅಳವಡಿಸಿರುವ ಮುದುಡಿದ ತಾವರೆ ಅರಳಿತು ಚಿತ್ರದ ಗೀತೆ

ಕಾರ್ಯಕ್ರಮದ ಕೊನೆಯ ಗೀತೆಯನ್ನ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಸೇರಿ ಹಾಡಿದ್ದಾರೆ. ಚಿತ್ರ ಬಣ್ಣದ ಗೆಜ್ಜೆ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಇದುವರೆಗೆ ಚಲನಚಿತ್ರದ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು ಹಾಡಿದಂತಹ ಗೀತೆಗಳನ್ನು ಕೇಳಿದಿರಿ. ಚಿತ್ರಗೀತೆಗಳು ಪ್ರಸಾರವಾದವು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ರೇಡಿಯೋ ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು, ಸಮಯವಾಗಿದೆ 8:50. ಆಕಾಶವಾಣಿ

ಅಂತೋ ಇಂತೋ ಎಂತೋ ಜೀವ ಕಥೆ ಮುಗಿಯುವುದು, ಅಂದೋ ಇಂದೋ ಎಂದು ಜನುಮ ಕಳೆಯುವುದು. ಅಂತೋ ಇಂತೋ ಎಂತೋ ಜೀವ ಕಥೆ ಮುಗಿಯುವುದು, ಅಂದೋ ಇಂದೋ ಎಂದು ಜನುಮ ಕಳೆಯುವುದು. ಒಂದೇ ಮರವಿನ ಮುಸುಕು ಮುಸುಕಲಿಹುದೆಲ್ಲವನು ಸಂತಸದ ಮಾತಿಷ್ಟೆ ಮಂಕುತಿಮ್ಮ. ಒಂದೇ ಮರವಿನ ಮುಸುಕು ಮುಸುಕಲಿಹುದೆಲ್ಲವನು ಸಂತಸದ ಮಾತಿಷ್ಟೆ ಮಂಕುತಿಮ್ಮ.

ನಮ್ಮ ಬದುಕಿನಲ್ಲಿ ಖಚಿತವಾದದ್ದು ಯಾವುದಾದ್ರೂ ಒಂದಿದೆ ಅಂತಂದ್ರೆ ದಟ್ ಇಸ್ ಡೆತ್. ಹುಟ್ಟಿದ ಪ್ರತಿಯೊಬ್ಬನೂ ಒಂದಲ್ಲ ಒಂದ್ ದಿವಸ ಸಾಯಲೇಬೇಕು, ಆದ್ರೆ ಯಾವಾಗ ಅನ್ನೋದು ಮಾತ್ರ ಪ್ರಶ್ನೆ ಅಷ್ಟೆ. 2 ತಿಂಗಳು ಮಗು ಸಾಯಬಹುದು, 16ರ ಹರೆಯದ ಹುಡುಗ ಸತ್ತು ಹೋಗ್ಬಿಡ್ಬಹುದು, 40ರ ಗೃಹಸ್ಥ ಇದ್ದಕ್ಕಿದ್ದ ಹಾಗೆ ಇಲ್ವಾಗ್ಬಿಡ್ಬಹುದು, 90 ಆದ್ರೂ ಇನ್ನೂ ಸೆಳಿತ ಬದುಕೇ ಇರಬಹುದು ಕೆಲವರು. ಅಂದ್ರೆ ಪ್ರತಿಯೊಬ್ಬನೂ ಒಂದಲ್ಲ ಒಂದ್ ದಿವಸ ಸಾಯಲೇಬೇಕು ನಿಜ, ಆದ್ರೆ ಆ ಸಾವು ಯಾವಾಗ ಅಂತ ನಮಗೆ ಗೊತ್ತಿಲ್ಲ ಅಷ್ಟೇನೆ. ಇದೇನೆ ಈ ಬದುಕನ್ನು ಅತ್ಯಂತ ರೋಚಕವಾಗಿಸಿರೋದು. ಈ ನಿಶ್ಚಿತತೆ ಅನಿಶ್ಚಿತತೆ ಇವುಗಳ ಈ ಡೋಲಾಯಮಾನ ಸ್ಥಿತಿ ಇದೆಯಲ್ಲ, ಇದನ್ನೇನೆ ನಮ್ಮ ಬದುಕಿನ ಭಾಗ್ಯ. ಅಂದರೆ ಡಿ ವಿ ಜಿ ಹೇಳ್ತಾರೆ, ಸಾವು ಎಷ್ಟೇ ವಿಷಾದಪೂರ್ಣವಾದ ಸಂಗತಿಯಾದ್ರೂ ಸಾವು ನಮಗೆ ನಿಜವಾಗಿ ವಿಷಾದವನ್ನು ನೋವನ್ನು ಉಂಟು ಮಾಡಿದ್ರೂ ಸಾವಿನಿಂದ ನಮ್ಮ ಬದುಕು ತತ್ತರವಾಗಿ ಆಘಾತಕ್ಕೆ ಒಳಗಾಗತ್ತೆ ಅಂತಂದ್ರೂ ಸಾವನ್ನ ಮರೆಯುವ ಶಕ್ತಿ ಕೂಡ ನಮ್ಮ ಬದುಕಿಗಿದೆ. ಸೊ ನಿನ್ನೆ ಯಾರೋ ಸಾಯ್ತಾರೆ ಅಂತಂದ್ರೆ ಈ ಹೊತ್ತು ನಾವು ಊಟ ತಿಂಡಿ ಎಲ್ಲ ಬಿಟ್ಟು ನಾವು ಸಾಯೋಕೆ ಹೋಗೋದಿಲ್ಲ, ಮತ್ತೆ ಹೊಸ ಬದುಕಿಗೆ ಸಿದ್ಧ ಆಗ್ಬಿಡ್ತೀವಿ. ಹೀಗೆ ಸಾವನ್ನ ಜೀರ್ಣಿಸಿಕೊಳ್ಳುವ ಶಕ್ತಿ, ಭವಿಷ್ಯದ ಭರವಸೆಯ ಕನಸು ಕಾಣೋ ಶಕ್ತಿ ಮನುಷ್ಯನಿಗಿದೆ. ಈ ಶಕ್ತಿಯ ಬಗ್ಗೆ ಡಿ ವಿ ಜಿ ಇಲ್ಲಿ ಮಾತನಾಡ್ತಾ ಇದ್ದಾರೆ.

ಆಟ ತಿನಕಾಟ ತಡಕಾಟ ಇಲ್ಲ ನಮ ಗೂರೆಕೋಲ್ ತಿಳು ಬೆಳಕುಮಿಲ್ಲ. ಎಲ್ಲ ಬರಿ ಗುಣಗಾಟ ತಿನಕಾಟ ತಡಕಾಟ ಇಲ್ಲ ನಮ ಗೂರೆಕೋಲ್ ತಿಳಿ ಬೆಳಕುಮಿಲ್ಲ. ಬಲ್ಲತನ ಮಬ್ಬಿನಲ್ಲಿ ನಿದ್ರಿಸದೆ ತೆವಳುವುದು ಸಲ್ಲದು ಪಟೆ ನಮಗೆ ಮಂಕುತಿಮ್ಮ. ಬಲ್ಲತನ ಮಬ್ಬಿನಲ್ಲಿ ನಿದ್ರಿಸದೆ ತೆವಳುವುದು ಸಲ್ಲದು ಪಟೆ ನಮಗೆ ಮಂಕುತಿಮ್ಮ.

0: ನಾವು ಎಷ್ಟೇ ಮಾತಾಡಬಹುದು, ಎಷ್ಟೇ ತತ್ವಚಿಂತನೆಯನ್ನು ಮಾಡಬಹುದು, ಎಷ್ಟೇ ಅಧ್ಯಯನ ಮಾಡಬಹುದು, ಸಾವು ಬದುಕು ಅಂತ ದಿನಗಟ್ಟಲೆ ಚರ್ಚೆ ಮಾಡಬಹುದು, ಚಿಂತನೆ ಮಾಡಬಹುದು, ಅನೇಕ ವೇಳೆ ಬದುಕಿನ ಈ ಕಠೋರವಾದ ಸತ್ಯ ಇದೆಯಲ್ಲ ಸಾವು, ಇದರ ಮುಂದೆ ಈ ಚಿಂತನೆ, ಈ ಚರ್ಚೆ ಇವೆಲ್ಲ ಒಂದು ಗೊಣಗಾಟ ಇದ್ದ ಹಾಗೆ, ಒಂದು ತಿಣುಕಾಟ ಇದ್ದ ಹಾಗೆ. ಅನುಭವದ ಮುಂದೆ ಇನ್ಯಾವುದೂ ಅಲ್ಲ, ಇದು ಖಚಿತ. ಇದು ಈಗಲೂ ನೋಡಿ, ಸತ್ತವ್ರ ಮನೆಗೆ ಹೋದಾಗ ಅನೇಕ ವೇಳೆ ಮಾತಿಗೆ ಸೂತಕ ಕೌದ್ಬಿಡತ್ತೆ, ಅವ್ರ ಹತ್ರ ಏನು ಮಾತಾಡೋದು ಅಂತ ಸಮಸ್ಯೆ ಆಗತ್ತೆ. ದುಃಖದಲ್ಲಿರೋರ ಎದುರುಗಡೆ ನಮ್ಮ ಎಲ್ಲ ಮಾತುವೇ ಬರೀ ಗೊಣಗಾಟವಾಗಿ ವ್ಯರ್ಥವಾಗಿ ಕೇಳಿಸ್ತಾ ಇರುತ್ತೆ. ಯಾವ ನಮ್ಮ ತಾತ್ವಿಕವಾದ ಮಾತು ಆ ದುಃಖದ ಮಡುವಿನಲ್ಲಿರೋರನ್ನ ಮೇಲೆತ್ತಿತ್ತೆ ಹೇಳಿ? ಎಷ್ಟೋ ಸಲ ನನ್ನಂಥವನಿಗಂತೂವೇ ಸಾವಿನ ಮನೆಗೆ ಹೋದರೆ ಮೌನಕ್ಕೆ ಶರಣಾಗ್ಬಿಡ್ಬೇಕು ಅನಿಸುತ್ತೆ, ನಮ್ಮ ಮಾತೆಲ್ಲ ವ್ಯರ್ಥ ಅಂತ ಅನ್ನಿಸ್ತಿರುತ್ತೆ, ಅಥವಾ ತೋರುಗಾಣಿಕೆ ಆಡಂಬರದ ಉಪಚಾರದ ಮಾತು ಅನ್ನಿಸ್ತಾ ಇರುತ್ತೆ. ಡಿ ವಿ ಜಿ ಕವಿ ಮಾತ್ರ ಅಲ್ಲ, ಶ್ರೇಷ್ಠ ತತ್ವಜ್ಞಾನಿಯೂ ಹೌದು. ಆದರೆ ಶ್ರೇಷ್ಠ ತತ್ವಜ್ಞಾನಿಯಾದ ಡಿ ವಿ ಜಿಗೆ ಅನುಭವ ಜಗತ್ತು ತುಂಬ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಅವರು ನಮಗೆ ಕೇವಲ ಉಪದೇಶ ಮಾಡೋ ಜಗದ್ಗುರುಗಳ ರೀತಿ ಕಾಣಿಸೋದಿಲ್ಲ, ಆಪ್ತವಾಗಿ ಒಡನಾಡುವ ನಮ್ಮ ಒಬ್ಬ ಸಂಗಾತಿಯಾಗಿ ಡಿ ವಿ ಜಿ ನಮಗೆ ಕಾಣಿಸ್ತಾರೆ. ಅದಕ್ಕೇನೆ ಅವ್ರು ಹೇಳ್ತಾರೆ, ಈ ಚರ್ಚೆಯಲ್ಲಿ ಸಂಭ್ರಮ ಪಡೋಕ್ಕಿಂತ ಅನುಭವದ ಮುಂದೆ ನಾವು ನಿಂತು ನಮ್ಮನ್ನು ಅರ್ಥ ಮಾಡಿಕೊಳ್ಳುವ, ಎಲ್ಲ ಚರ್ಚೆಗಳಿಗಿಂತ ಅನುಭವದಿಂದ ಕಲಿಯುವ ಪಾಠ ಇದೆಯಲ್ಲ ಅದು ದೊಡ್ಡದು. ಇದು ಡಿ ವಿ ಜಿಯಲ್ಲಿ ಹೇಳ್ತಾ ಇರೋ ಮಾತು.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 8:59:23.
1: ಕಾರ್ಡಿಯೋಲಜಿಸ್ಟ್ ಆಗಿರುವ ಡಾಕ್ಟರ್ ಸಿ ಬಿ ಕೇಶವಮೂರ್ತಿ ಅವರು, ಡಾಕ್ಟರ್ ಫ್ಯಾಮಿಲಿ ಹಿಸ್ಟ್ರಿಯಿಂದ ಹಾರ್ಟ್ ಡಿಸೀಸ್ ಬರೋ ಚಾನ್ಸಸ್ ಜಾಸ್ತಿ ಇದೆಯಾ?
2: ಫ್ಯಾಮಿಲಿ ಹಿಸ್ಟ್ರಿಯಿಂದ ಅಂದ್ರೆ ಅನುವಂಶಿಕವಾದ ಕಾರಣಗಳಿಂದ ಹೃದಯಾಘಾತಗಳು ಸಹ ಟ್ರಾನ್ಸ್ಮಿಟ್ ಆಗುತ್ತೆ. ಇದನ್ನ ನಾವು ಕೇರ್ಫುಲ್ ಆಗಿ ಎಚ್ಚರಿಕೆಯಿಂದ ನಾವು ಎಲ್ಲಾ ರೀತಿಯ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ನಮ್ಮ ಮನೆಯಲ್ಲಿ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್, ತಂದೆ ತಾಯಿ ಅಥವಾ ಸಿಬ್ಲಿಂಗ್ಸ್ ಏನಿರ್ತಾರೆ ಅವ್ರಿಗೆ ಹೃದಯಾಘಾತ ಅಥವಾ ಹೃದಯದ ಕಾಯಿಲೆಗಳಿದ್ರೆ ಖಂಡಿತವಾಗಿ ನಮ್ಗೆ ಹೈಯರ್ ರಿಸ್ಕ್ ಇರುತ್ತೆ. ಅದನ್ನ ನಾವು ಪರೀಕ್ಷೆ ಮಾಡಿಸಿಕೊಂಡು ಯಾವ್ದ್ರಿಂದ ಇದು ಟ್ರಾನ್ಸ್ಮಿಟ್ ಆಗ್ತಿದೆ, ಅಧಿಕ ರಕ್ತದೊತ್ತಡದಿಂದ ಅಥವಾ ಅಧಿಕ ಕೊಲೆಸ್ಟ್ರಾಲ್ ಇಂದ ಅಥವಾ ಸಕ್ಕರೆ ಕಾಯಿಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಇದೆಯಾ, ಡಯಟ್ ಅಂಡ್ ಲೈಫ್ ಸ್ಟೈಲ್ ಎಲ್ರದು ಒಂದೇ ತರ ಇದೆಯಾ, ಅದನ್ನ ನೋಡಿಕೊಂಡು ಆ ನಿಖರವಾದ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಮತ್ತೆ ಹೃದಯಾಘಾತಗಳ ಹೆಚ್ಚಾಗದಾಗೆ ನಾವು ತಡೆಗಟ್ಟಬಹುದು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ

0: ಹಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ರೀ, ನಾನಿನ್ ಯಾವ ಫಂಕ್ಷನ್ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು. 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4-seater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900092
1: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
4: ಶ್ರೋತೃಗಳೇ, ಇಂದು ಮಧ್ಯಾಹ್ನ 1:10 ಅಮರ ಧ್ವನಿಯಲ್ಲಿ ಚಲನಚಿತ್ರ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಪರಿಚಯ, ಪ್ರಸ್ತುತಿ BS ರಫೀಕ್ ಅಹಮದ್.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
2: ಮಳೆ ಮಳೆ ಮಳೆ ಮಳೆ ಏನ್ ಚಂದ, ಚಿತ್ರಪಟ ಎಣಿಸೋಕೆ ಆನಂದ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ.

ನಾಡ್ರ ಮಾಜನಕ್ಕೆಲ್ಲ ಇಂದಿತ್ರ ಕೊಡವಸಿನಿ ಕಾರ್ಯಕ್ರಮಕ್ಕೆ ತಕ್ಕಾರ ಬಂದನುಳ್ಳ ನಾನು ಸಂತೋಷ್ ಕೆಎನ್. 200ನೇ ಪುಸ್ತಕ ಬಳಿ ಪಡ್ತು ಅನ್ನಟ್ಲ ಕೊಡವತಕ್ಕ ಎಳ್ತುಗಾರರ ಕೂಟ ನೈಚಡುಂಡು. ಈ ಸಂದರ್ಭದಲ್ಲಿ ಇಂದಿತ್ರ ಈ ಕಾರ್ಯಕ್ರಮದ್ಲ ನಂಗಳ ಕೂಡ ಉಂಡು ಎಳ್ತುಕಾರ ಪತ್ರಕರ್ತ ಕೊಡವತಕ್ಕ ಎಳ್ತುಗಾರರ ಕೂಟತ್ರ ಅಧ್ಯಕ್ಷಳು ಆನ ಚಟ್ಟಂಗಡ ರವಿ ಸುಬ್ಬಯ್ಯ ಹೆಂಗ. ರವಿ ಸುಬ್ಬಯ್ಯ ಹೆಂಗಳ

0: ಕಮ್ಮಿ. ಆನೊಂಡು ಪುಸ್ತಕ ರೂಪದಲ್ಲಿ ಕೊಡೋ ಸಾಹಿತ್ಯತನ ಬಳತೊಂಡು ಪುಸ್ತಕ ರೂಪದಲ್ಲಿ ಬಾತೆಂಗ್ ಮಾತ್ರ ಆದವರು ದಾಖಲೆ ಆಪಣ ಅಂತ ಉದ್ದೇಶ ಬೆಚ್ಚಂಡು 1994 ಏಪ್ರಿಲ್ 30 ತಾರೀಕಿಗೆ ಕೂಟ ಪುಟ್ಟಿತು. ಚೆನ್ನಾಗೇ ದಿವಸದಲ್ಲಿ 20 ದಿವಸದಲ್ಲಿ ಆ 10 ಎಳ್ತುಕಾರಂಗ ಆಂಡ ಕೂಟಕ್ಕೆ ಇನ್ನೂ ಬ್ರಹ್ಮಗಿರಿಲಿ ಎಳ್ದೊಂಜೆ ಅಂತ ಎಳ್ತುಕಾರಲ್ಲಿ ಎಲ್ಲರನ್ನು ತಕ್ಕಬಾಕ ಪರಂದಿತ್ತು. ಎಲ್ಲರೂ ಕೂಡಿಕೊಂಡು ಅವರು ಕವನ ಸಂಚಿಕೆಯನ್ನು ಬಳಿಪಡ್ತಿಚಿ. ಐಂಗಳೇ ಕೈಂಜೆ ದುಡ್ಡು ಇಟ್ಟಿತ್ತು, ಐಂಗಳೇ ಪುಸ್ತಕ ಬಳಿಪಡ್ತಿತ್ತು. ಆನಮೇಜ ಅದನ್ನು ಮಾರಿತ್ತು, ದುಡ್ಡು ಹೊಡ್ತವನಿಗೆ ತೀರ್ಮಾನ ಮಾಡಿತ್ತು, ಆದ್ಯ ಪುಸ್ತಕತನ ಪುಡಿಚಿಟ್ಟತ್ತು. ಅಂದಂಜ ಕೊಡತಕ್ಕ ಎಳ್ತುಕಾರಡ ಕೂಟ ಇಡೀ ಊರು ಊರಿಗೆ ಹೋಯ್ತು. ಕೊಡೋ ನಾಟಕ ಮಾಡೋ, ಕೊಡೋ ತಕ್ಕರ ಪಾಠಗೋಷ್ಠಿ, ಸಾಹಿತ್ಯಗೋಷ್ಠಿ, ಸಂಗೀತಗೋಷ್ಠಿ, ತಮಾಷೆಗೋಷ್ಠಿ, ಇದನ್ನೇ ಬೇರೆ ಬೇರೆ ಥರ ಕಾರ್ಯಕ್ರಮ ಹತ್ರ ಮಾಡಿನ ಬಪ್ಪಕ್ಕೆ ಶುರು ಮಾಡಿಸಿ. ಅದು ಆನಪ್ಪಿಜ 1999 ಇಸವಿಲಿ ನಿಂಕೆಲ್ಲರಿಗೂ ಗೊತ್ತಿಳನಕ್ಕೆ ಮುಲ್ಲೆರ ಜಿಮ್ಮಿ ಅಯ್ಯಪ್ಪ ಕೇಳಿಪಟ್ಟಂಥ ಅವರು ಸಾಹಿತಿ, ಅವರು ಪಾಠಕಾರ, ಅವರು ನಾಟಕಕಾರ, ಅವರು ನಿರೂಪಣೆಗಾರ, ಅವರು ವೀಕ್ಷಕ ವಿವರಣೆಕಾರ, ಇದನ್ನೇ ಭಾರಿ ಪೆದರ್ತಿದ್ದೀನಿ ಅಂತ ಮುಲ್ಲೆರ ಜಿಮ್ಮಿ ಅಯ್ಯಪ್ಪ ಹಿಂಗೆ ಚತ್ಕೋಚಿ. ಹಿಂಗೆ ಕೊಡತ ಕಳ್ತುಕಾಡು ಕೊಟ್ಟದ್ರ ಸಲಹೆಗಾರಗಳು ಕೂಡ ಆಯ್ತಿಂಜತ್ತು. ಐಂಗಡ ಗ್ಯಾನತ್ತು ಅವ್ರು ಬಲ್ಲಿ ಅವರು ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆ ನಡೆತಂಜ ತಿಂಗಕೋರ್ ಕಾರ್ಯಕ್ರಮ ಐಂಗಡ ಗ್ಯಾನತ್ತಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿಸಿ. ಅಕ್ಕ ಬೇರೆ ಬೇರೆ ಊರಿಂಜೆ ಬಂತಿಂಜೆ ಹಿಂಗೆಲ್ಲರೂ ಕೂಡ ನಂಗಡ ಉರ್ಲು ಮಾಡಿ ನಂಗಡ ಉರ್ಲು ಮಾಡಿ ಅಂದ್ರೆ ಅಲ್ಲಿಯೇ ತೀರ್ಮಾನ ಆಯಿತು. ಅವರು ದಿನತನ ಗೊತ್ತು ಮಾಡಿಸಿ 16 ತಾರೀಕು ಪ್ರತಿ ತಿಂಗತ್ರ 16 ತಾರೀಕಿಗೆ ನಂಗೆ ಬೇರೆ ಬೇರೆ ಊರಲ್ಲಿ ಕಾರ್ಯಕ್ರಮ ಮಾಡಿನ ಬಪ್ಪ ಅಂತ. ಅಲ್ಲಿ ಫೋನಲ್ಲಿ ಹೆಚ್ಚಿಗೆ ಕೊಡೋ ತಕ್ಕಲು ಪಾಠ ಪಾಡೋ, ತಮಾಷೆ ಹಣ್ಣು, ಒಡಪಗಾದೆ ಹಣ್ಣು, ಒಂಟಿ ನಟನೆ ಮಾಡೋ, ಪುಸ್ತಕ ಓದೋ, ಮಗ್ಗಿ ಹಣ್ಣು, ಇದನ್ನೇ ಬೇರೆ ಬೇರೆ ಥರ ಪೈಪೋಟಿನ ಕೊಡೋ ತಕ್ಕಲು ಎಂತೆಲ್ಲ ಪೈಪೋಟಿ ಮಾಡೋಕೋಯೋ ಅದನ್ನೆಲ್ಲನ ಮಾಡಿನ ಬಪ್ಪ. ಇದನ್ನು ಮಾಡಿನ ಬಂದನಕೊಂಡು ಸುಮಾರಕ್ಕೆ ಕೊಡೋ ತಕ್ಕಲು ಇಂಥ ಕಾರ್ಯಕ್ರಮದ ಮಾಡಲು ಅನ್ನೋಂಥದ್ದು ಊರೂರಿಗೂ ಗೊತ್ತಾಚಿ ಕೊಡೋ ತಕ್ಕ ಸಾಹಿತ್ಯ ಕಲೆ ಸಂಸ್ಕೃತಿ ಬಳಸೋಕ್ಕೂ ಕೂಡ ಇದು ಸಹಕಾರ ಏನ್ ಬಾತು.
1: ಇಕ್ಕಲೂ ಅದೇ ಉದ್ದೇಶ ಉಂಡೇನೇ ಬದಲಾವಣೆ ಆಯ್ತಾ
0: ಇಲ್ಲ? ನಂಗೆ 1999 ಇಸವಿಯಲ್ಲಿ ಜಿಮ್ಮಿ ಅಯ್ಯಪ್ಪನ ಜ್ಞಾನತ್ತಲ್ಲಿ ಶುರು ಮಾಡಿದಂಥ ತಿಂಗೋದಿ ಕಾರ್ಯಕ್ರಮ 2000 ಇಸವಿ ಜನವರಿಗೆ ಜಿಮ್ಮಿ ಮೇಳ ಅಂತ ಮಾಡಿಸಿ. ಜಿಮ್ಮಿ ಮೇಳ ಅಂತ ಮಾಡಿದ್ದಾನಮ್ಮ ಅವ್ರ ಕಾಲ ಹತ್ರ ಕಾರ್ಯಕ್ರಮ ತಂದಿತ್ತಲ್ಲ, ಏನು ಮಾಡೋಣ ಅಂದು ಬೈಟೆ ಸಭೆ ಕೂಡಿತ್ತಾನಮ್ಮ ನಂಗೆ ಅವ್ರ ತೀರ್ಮಾನಕ್ಕೆ ಬಾತು. ಇಲ್ಲೇ ನಂಗಡ ಪೆದ ಉಳ್ಳದೆ ಕೊಡೋತಕ್ಕ ಅಳ್ತುಕಾರಡೋ ಕೂಟ ಅಂದ ಅಕ್ಕ ಅಳ್ತುಕ್ಕೆ ನಂಗೆ ಒತ್ತಾಸೆ ಕೊಡ್ಬೋದು, ಭಾರಿ ಅವಶ್ಯಕತೆ ಉಂಟು ಅಂತ ಜ್ಞಾನ ಮಾಡೋಂಜ. 2000 ಇಸವಿ ಏಪ್ರಿಲ್ ತಿಂಗತ್ತಂಜ ಜನಪ್ರಿಯ ಕೊಡೋ ಸಾಹಿತ್ಯ ಮಾಲೆ ಅನ್ನೋಂಥವ್ರು ಯೋಜನೆಯನ್ನು ಶುರು ಮಾಡಿತ್ತು. ತಿಂಗೋದಿ ಅವರವ್ರ ಪುಸ್ತಕದನ್ನು ಬಳಿಪಡ್ತಂಥವ್ರು ಕಾರ್ಯಕ್ರಮ ಹತ್ರ ಮಾಡಿತ್ತು. ಈಗ ನಂಗಡ 199 ಪುಸ್ತಕ ಬಳಿಪಡ್ತಿದ್ದು ಆಯಿತು.
1: ಅಲ್ಲಿಂಜ ಶುರು ಮಾಡೋದು
0: ಅಕ್ಕು
1: ಅನ್ಸಿಗೆ ಅವರು 26 ಕಾಲತ್ಲು
0: 26 ಕಾಲತ್ಲು ನಂಗೆ ಏನಾಚನಾಗ 2018 ಬಲ್ಲಿಯವರು ಭೂಗೋದೆ ಆಯಿತು, ಜನಕ್ಕೆಲ್ಲರಿಗೂ ಬೆರೆತು ನಷ್ಟ ಕಷ್ಟ ಕಂಡಿದ್ದೆ ಪಕ್ಕಪಕ್ಕ. ನಂಗೆ ಅವ್ರು ಚೆನ್ನಾಗಿ ಸಮಯ ಕಾರ್ಯಕ್ರಮ ತನ ನಿಪ್ಸಿಡಂಡಿ ಆಚಿ. ಅದು ಆನಮಿನ ಕೊರೋನಾ ತನಕೊಂಡು ಎಲ್ಲಿಯೂ ಜನ ಗುಡ್ಡೆ ಕೊಡೋಕಯ್ಯ ಅಂತ ನಿಂಜ ಅನ್ಕೊಂಡು ಅಕ್ಕ ಚೆನ್ನಾಗಿ ಸಮಯ ನಂಗೆ ಕಾರ್ಯಕ್ರಮ ತನ ನಿಪ್ಸಿಡಂಡಿ ಆಚಿ. ಅದು ಬಿಟ್ಟಿದ್ದು ಬಾಕಿ ಉಳ್ಳಂಥ ಎಲ್ಲ ಸಮಯದಲ್ಲೂ ಕೂಡ ನಂಗೆ ತಿಂಗಕೋರ ಪುಸ್ತಕ ತನ ಮಾಡಿಂಡೇ ಬಂದಿತ್ತು.
1: ಈಗ ಇನ್ನೇ ಪುಸ್ತಕ ಬಿಡುಗಡೆ 199 ಪುಸ್ತಕ ಆಯ್ತು ನೆನಚಂಗೆ, ಇಂಥ ಇಂಗಡದೇ ಪುಸ್ತಕ ಬಳಿ ಪಡ್ತೊಂಡು ಇಂಥದೇ ವಿಷಯ ಇರೋಣ ನಿಂತ ಜೊತೆ ಏನೇ
0: ಇಲ್ಲೇ ಪುಸ್ತಕ ದಾರ್ಬೋಣಿಗೆ ಜಾತಿ ಧರ್ಮತ್ರ ನೆರ್ಕಿಲ್ಲ ತನಕ ದಾರ್ಬೋಣಿಗೆ ಪುಸ್ತಕ ಹೊಳ್ದೋಳು ಆಚಂಗೆ ಕೊಡೋ ತಕ್ಕಲು ಹೊಳ್ದೊಂಡು ಅನ್ನೋಂಥದ್ದು ಮಾತ್ರ ನಂಗಡವ್ರ ಉದ್ದೇಶ ಇಂಜಿ. ಪಿಂಜ ಪುಸ್ತಕ ಮಾಡೋಕಪ್ಪಗಲು ಆಚೆಗೆ ಇಂಥದೇ ಸಾಹಿತ್ಯ ಅಂದಿಲ್ಲ, ಕೊಡೋ ತಕ್ಕಲು ಏದೇದು ಥರ ಥರ ಸಾಹಿತ್ಯತನ ಸೃಷ್ಟಿ ಮಾಡಲು ಅದನ್ನೆಲ್ಲನೂ ಕೂಡ ನಂಗೆ ಮಾಡಿತ್ತು. ನಂಗೆ ಅದನ್ನ ಹಣ್ಣಿನ ಪೋಪದ ಆಚಂಗೆ ಕತೆ, ಕಾದಂಬರಿ, ಕವನ, ಚುಟುಕ, ಪ್ರಬಂಧ, ಪಾಠ, ನಮ್ಮ ನಾಳಿಗೆ ಸಂಬಂಧಪಟ್ಟಂಥದ್ದು ಪಿಂಜ ಕೊಡೋ ತಕ್ಕಲು ಎಲ್ಲ ಥರ ಥರ ಬೆಂದೋಲೆ ಕಾಗದ ಮಾಡುವಂಥದ್ದು ಅಳ್ತು ಕೂತಿಗೆ ಸಂಬಂಧಪಟ್ಟಂಥದ್ದು ಅದು ಮಂಗಲ ಕಾಗದಕ್ಕೂ ಮಾದಕಾಗದಕ್ಕೂ ಕೊಂಜಿಗೆ ಪೆದಾಡುವಂಥದ್ದಕ್ಕೂ ನಾಳು ಗುರಿಪಂಥದಕ್ಕೂ ಎಂಥದ್ದು ನಂಗೆ ಕಾಗದ ರೂಪದಲ್ಲಿ ಮಾಡುವಾನಾಗ ಅದನ್ನೆಲ್ಲನೂ ಕೂಡ ಮಾಡುವಂಥವ್ರು ಪುಸ್ತಕತನ ಮಾಡಿತ್ತು. ಅಂಡಕೂಟಕ್ಕೆ ನಾಟಕ ಪುಸ್ತಕ, ತಮಾಷೆ, ಅಡಿಗೆ, ಯೋಗಾಸನ, ನೆಲ್ಲುಬಳೆ, ಕಾಫಿ, ಕಕ್ಕಡಕ್ಕೆ ಸಂಬಂಧಪಟ್ಟದ್ದು, ಐಪ್ಪಣಿಗೆ ಐಪ್ಪಣಿಗೆ ಸಂಬಂಧಪಟ್ಟದ್ದು, ಒಡಪಗಾದೆ, ಪಳಂಜೋಲು, ಜಾನಪದ ಪಾಟು, ಕೊಡಗರ ದೇವನೆಲೆ, ಅದಲ್ಲದೆ ಇನ್ನೊರು ವಿಶೇಷ ಅಂತನಕ ಇಲ್ಲಿಗೆ ತನಕ ಏದು ಭಾಷೆಯಲ್ಲೂ ಬರತ್ತಂತ ಐಲಾಟ ಅನ್ನಕ ವ್ಯಂಗ್ಯ ಚಿತ್ರತ್ರ ಪುಸ್ತಕ ಕೂಡ ನಂಗೆ ಮಾಡಿತ್ತು. ನಾಡಮದ್ದು, ಕೊದಿಕವನ, ದೇವಡ ಕತೆ, ಊರ ಕತೆ, ದೇವಕಾಟರ ವಿವರ, ಭಕ್ತಿಪಾಟು, ಬುದ್ಧಿ ತಕ್ಕು, ಕೊಡೋ ಪದ್ಧತಿ, ಪಂಡಿತ ನಡುಪು, ಕಾರ್ಡಲ್ ಕತೆ, ಬದುಕರ ಅನುಭವದ್ರ ಕತೆ, ಪೊಂತಕ್ಕು, ಪಳಮೆ, ಇತಿಹಾಸ, ಕಂಡದ ಕಟ್ಟದು, ಅವೇಂಡ ಕತೆ ಪುಸ್ತಕ, ಸ್ವರ್ಗವಾಸಿಗಳನ್ನ ಸಾಹಿತ್ಯದ ಅಳ್ತನ ಪುಸ್ತಕ ಮಾಡೋದು, ಬೋರೆ ಭಾಷೆಯಿಂದ ತರ್ಜುಮೆ ಮಾಡೋದು ಕೂಡ ನನಗೆ ಸಾಹಿತ್ಯ ರೂಪದ ಕೊಡೋ ಭಾಷೆಯಲ್ಲಿ ಮಾಡೋಕೋಯ್ಯೋಂಥ ಎಲ್ಲ ಪುಸ್ತಕತನ ಕೂಡ ನಂಗೆ ಬಳಿಪಡ್ತಿತ್ತು.
1: 199 ಪುಸ್ತಕ ಕೂಡ ಕೊಡತಕ್ಕಲೇ ಉಂಟು
0: ಹಕ್ಕು, ಎಲ್ಲ ಪುಸ್ತಕವೂ ಕೊಡತಕ್ಕಲೇ ಮಾಡಿ ನಂಗೆ.
1: ನಂಗಡ ಕೊಡಗರ ಬಗ್ಗೆ, ಕೊಡವಡ ಸಂಸ್ಕೃತಿಯ ಬಗ್ಗೆ, ಆಚಾರ ವಿಚಾರದ ಬಗ್ಗೆ, ಅದನ್ನು ದಾಖಲೀಕರಣ ಮಾಡುವಂಥ ಪುಸ್ತಕ

0: ಬಂತ
1: ಉಂಡು ಅಂಥ ಪುಸ್ತಕ ಕೂಡ ಮಾಡಿದ್ದು, ಜಾನಪದ ಪಾಠ ಪಾಡುವಂಥ ಪುಸ್ತಕತ್ತೂ ಮಾಡಿದ್ದು, ಪಿಂಜ ಪದ್ಧತಿಗೆ ಸಂಬಂಧಪಟ್ಟಂಥದ್ದು ಉಂಟು, ಎಲ್ಲ ಬೇರೆ ಬೇರೆ ಥರ ಎಲ್ಲವೂ ಅಡಗಿತುಳ್ಳಂಥ ಪುಸ್ತಕ ಕೂಡ ಉಂಟು ನಂಗಡಲ್ಲಿ.
0: ಈಗ 199 ಪುಸ್ತಕದ್ದು ನಂಗಕ್ಕೆ ನೋಟ ಕೊಟ್ಟುವ
1: ಸುಮಾರಕ್ಕೆ ತೀಂದು ಪೈತಿಕ್ಕ ಅವರು 100 ಪುಸ್ತಕವೇ ತೀಂದು ಪೋಯ್ತಂದು ಕಾಂಬ. ಅದನ್ನು ದಂಡನೆ ಮುದ್ರಣ ಮಾಡಿತ್ಲೆ ನಂಗೆ ಇಲ್ಲಿ ಕತ್ತನಕ್ಕೆ. ಅದನ್ನೇನಕ ಹಣಕಾಸು ದಾರಿಂಗ್ ತಂತು ದಂಡನೆ ಮುದ್ರಣ ಮಾಡಿ ಅನಿಸಂಗೆ ನಂಗೆ ಮಾಡಲು.
0: ದಂಡನೆ ಮುದ್ರಣ ಮಾಡಂಥ ಪುಸ್ತಕ ಎದುಂಡ
1: ಇಲ್ಲ, ಏದು ಪುಸ್ತಕ ನಂಗೆ ದಂಡನೆ ಮುದ್ರಣ ಮಾಡಿತ್ಲೆ ಇಲ್ಲಿ ಕತ್ತನಕ್ಕೆ. ಅಣ್ಣಕ ಪುದಿ ಪುದ್ಯದೆ ತಿಂಗಕ್ಕಾರ ಅಂದ್ರೆ ಪುದಿ ಪುದ್ಯದ ಬಂದನಿ ಪಗ ಪಗ ಜನ ಪುದಿ ಪುದ್ಯನೇ ಇಡ್ತಾನೆ ಪಾಪ. ಪಳಿ ಪುಸ್ತಕ ಇಂಥದ್ದು ಬೋಂಡೊಂದು ಕೋಪ ಅಂತ ಹಿಂಗೆ ಕಮ್ಮಿ. ಅದನ್ನು ಕೇಟಿದ್ದು ಅದಂಗೆ ಜಾಸ್ತಿ ಒತ್ತಾಸೆ ಕೊಟ್ಟಿಸಿ ಅದನ್ನು ಕೂಡ ಪುಸ್ತಕ ರೂಪದಲ್ಲಿ ಮಾಡುವಂಥ ವ್ಯವಸ್ಥೆನ ನಂಗೆ ಮಾಡ.
0: ಆಚೆಗೆ ನಂಗಡೆ ಸಂಸ್ಕೃತಿ ಪದ್ಧತಿ ಆಂಡ ವಿಚಾರ ಉಳ್ಳಂಥ ಪುಸ್ತಕದನ್ನ ನಂಗೆ ಇನ್ನೇ ಅದನ್ನು ಕಾತು ಬೆಪ್ಪಂಥ ಕೆಲಸವೂ ಆಂಡು ಅಂದ
1: ಅದಕ್ಕ ಪಟ್ಟೋಲೆ ಪಳಮೆ ಪುಸ್ತಕದಲ್ಲಿ ಎಲ್ಲವೂ ಉಳ್ಳಾನಕೊಂಡು ಅದಲ್ಲತ್ತೆ ಪಿಂಜ ಬೇರೆ ಬೇರೆ ಜನ ಅದನ್ನು ಸರಿ ಸರಿಯನ್ನು ಮಾಡಿತ್ತು. ಪದ್ಧತಿಗೆ ಸಂಬಂಧಪಟ್ಟಂಥದ್ದು ಶವ ಪದ್ಧತಿರೇ ಬೇರೆ, ಮಂಗಲ ಪದ್ಧತಿರದೇ ಬೇರೆ, ಇಂದೇ ಬೇರೆ ಬೇರೆ ಪುಸ್ತಕ ಬಂದದ್ದು ಉಂಡಿಲಿಕ್ಕೆ ತನಕ. ಅದನ್ನಾಯ್ತು ಪುನಃ ಅದಂಗೆ ಜಾಸ್ತಿ ಒತ್ತು ಕೊಡ್ಬೋದು ಬಾಂಡ್ ಅವನು ಜನಂಗ ಅದನ್ನು ಮಾಡೋಣ ಬಾಕಿ ಮಾಡಿತ್ತು.
0: ಅವರು ಅಳ್ತಲು ಅಳ್ದು ಅಳ್ತಲು ಅವ್ರ ತೂಕ ಇರೋಣ ಅಣ್ಣ
1: ಹಾಕು
0: ಅಂತ ಪುಸ್ತಕತ್ತನೇ ನೋಟಿ ತಿಂಗ ಮಾಡು ಅದನ್ನ ಆಯ್ಕೆ ಅನ್ನೇ ಮಾಡಿರ
1: ಇಲ್ಲ ನಂಗಡದು ಕೊಡತಕ್ಕ ಅಳ್ತು ಕಾರ್ಡ್ ಕೊಟ್ಟು ಅನ್ಸಂಗಿ. ಈಗ ಕನ್ನಡದವ್ರು ಕಲಿಕಾ ಕೇಂದ್ರ ಅಂದ್ರಣ್ಣ ಅಲ್ಲ, ಆ ಥರ ಹತ್ರ ಅವರು ಕೇಂದ್ರ ನಂಗಡ ಅಂದ್ರಣ್ಣವ್ಳು. ಏನಂಗಣಕ ನಂಗೆ ಪುದಿ ಪುದಿ ಅಳ್ತುಕಾರಗೆ ಜಾಸ್ತಿ ಒತ್ತಾಸೆ ಕೊಡ್ಬೋ. ಎಲ್ಲಾರನ್ನೂ ಅಳ್ತುಕಾರ ಮಾಡೋಣ, ಇಚ್ಚಕೆ ಜನ ಇಂಥವೇ ಅಳ್ತುಕಾರ ಅಂದ್ರೆ ಮಾತ್ರ ಇಪ್ಪಕ್ಕಾಗ ಎಲ್ಲರಲ್ಲಿ ಉಳ್ಳಂಥ ಪ್ರತಿಭೆ ಹೊರಬೋಂಡು ಅಯ್ಯಂಕೋರು ಅವಕಾಶ ಅದನ್ನು ಮಾಡಿಕೊಡ್ಕೊಂಡೋಣ ಅಂತ ಉದ್ದೇಶದಲ್ಲಿ
0: ಆದ್ಯ ಮುಟ್ಟಿಡೋಕೋರು ಅವಕಾಶ
1: ಹಾಕು. ಹಿಂಗ ಸುರುಳು ಸುಮಾರಿಗೆ ಎಂತ ಆಯ್ತು ಅನ್ಸಂಗೆ, ಏನು ಅಂಗಡಲ್ಲಿ ಬಂದಂಥ ಅಳ್ತುಕಾರ ಸುಮಾರು 95-90 ಅಳ್ತುಕಾರಲ್ಲ ನಂಗಳೇ ಹಿಂಗಳ ನಿಂಗೆ ಅಳ್ದಿತ್ತೇ ಅಳ್ತುಂಡು, ನಿಂಗಳಲ್ಲಿ ಪ್ರತಿಭೆ ಉಂಟು, ಅಳ್ದು ಅಳ್ದಿಂದು ಹಿಂಗೆ ಒತ್ತಾಸೆ ಕೊಡ್ತು ಕೊಡ್ತು ನಂಗೆ ಏನೋ ಅಳ್ಚುಟ್ಟೆ. ಸುಮಾರು ಜನ ಎಂತ ಮಾಡೋ ಅನ್ಸಂಗೆ, ಇಲ್ಲೇ ನಾಲ್ಕು ಕೊಡತಕ್ಕಲು ಶಬ್ದ ಕೊಟ್ಲೆ ಒಕ್ಕಣೆ ಸೇರಿ ಬಪ್ಪಗಿಲ್ಲೆ ನಾನು ಅಳ್ದೋದು ಶಾಯಿ ಪಗಿಲ್ಲ ಎಂದೆಲ್ಲ ನೀನು ಬೈಯಗನಿಪ್ಪ ನಂಗೆ ಅಂತ ಹಿಂಗಾಗಿ ಎಂತ ಮಾಡೋ ಅನ್ಸಂಗೆ. ನಿಂಗಾಗಿ ಎಂದನೇ ಕೈಯೋ ಅದನ್ನು ಅಳ್ದು ಹಿಂಗಕ್ಕೆ ಕನ್ನಡ ಶಬ್ದ ಕೂಡಿಬಪ್ಬೋದು, ಇಂಗ್ಲೀಷ್ ಶಬ್ದ ಕೂಡಿಬಪ್ಬೋದು, ಆಯ್ತಿಕ್ಕು ದಾರು ಪುಟ್ಟನಕ್ಕೆ ನಡಪಕ್ಕೆ ಪಡಿಪಲ್ಲ ಅಂದನೆ. ಈ ಅಳ್ತು ಹಚ್ಚಿಗೆ ನಿಂಗೆ ಪಡಿಸಿ ಪಡಿಸಿತೇ ನಿಂಗೆ ನಲ್ಲ ಅಳ್ತುಕಾರ ಹಾಕೊಂಡು ನಿಂಗಡ ಕೈಲಿ ಎಂದನ ಅಳ್ದಿದ್ದು ತಪ್ಪಗಯ್ಯೋ ಅದನ್ನು ಅಳ್ದಿತ್ತಾರಿ ನಂಗೆ ಅದನ್ನು ಚಾಯಿ ಕುಟ್ಟಿದ್ದು ಪುಸ್ತಕ ರೂಪದ ಮಾಡುವ ಅನ್ನೋಜ ಮಾಡುವ ಒಂದು ದಂಡು ಪುಸ್ತಕ ಅನ್ನಪ್ಪಿ ಹಿಂಗಳೇ ಪಡ್ಚನ್ ಪಾಪ ಅಂದರೆ ಸುರುಸುರು ಅಳ್ದೋಗ ಅಪ್ಪಗ ಚೆನ್ನಂಗಳ್ರ ತಪ್ಪ ಅನ್ನೋದು ಇಕ್ಕು ಅಂತನೆಲ್ಲ ಸರಿ ಮಾಡಿತಾನಮಿ ಹಿಂಗೆ ಪುನಃ ಬೈ ಅಂಜ ಜಾಸ್ತಿ ಬುಕ್ ಕಳ್ದೇನ ಪಾಪ ಅಪ್ಪಗೆ ನಲ್ಲ ಅಳ್ತುಕಾರ ಅನ್ನೋದು ಉಂಟು.
0: ಅದನ್ನು ಚಾಯಿ ಕೊಟ್ಟೋ ಕೆಲಸ ನಿಂಗೆ ಮಾಡುವಿರ
1: ನಂಗೆ ಮಾಡುವ
0: ಅಚ್ಚಕೋರ ಆಸಕ್ತಿ ಇಪ್ಪ ಅಂಚಂಗಿ ಇಚ್ಚಕ್ಕೂ 199 ಪುಸ್ತಕ ಆಯ್ತು ಆದ್ಯತ್ಲ ಇಂಜ ಅವ್ರ ಆಸಕ್ತಿ ಬಂದಣ ಬಂದಣಕ್ಕೆ ಅಯ್ಯೋ ದಾರ್ ಮಾಡೋ ದಾರ್ ಕೋಪೆದ ನಂಗೆ ನಂಗೆ ಮಾಡೋಂಡು ಇನ್ನೆಲ್ಲ
1: ಇಲ್ಲ ಏನಂಗಣಕ ನಂಗೆ ಜ್ಞಾನ ಮಾಡೋ ಅಂತಣಕ ಒಂದು ಕೊಡತಕ್ಕಲ್ಲಿ ನಲ್ಲ ಗುಣಮಟ್ಟದ ಸಾಹಿತ್ಯ ಬರೋಂಡು ದಂಡನೆ ಆ ಸಾಹಿತ್ಯ ಜಾಸ್ತಿ ಆಯ್ತು ಕೊಡತಕ್ಕನ 8ನೇ ಪರಿಚಯದ ಕೂಟಕೊಳ್ಳಂಗೆ ಇದು ಅವ್ರ ಕಾರಣ ಅಂಡು ಒಂದು. ಈಗ ಕೊಡತಕ್ಕನ 8ನೇ ಪರಿಚಯದ ಕೂಟಕ್ಕೆ ಅದೋರ ವಿಷಯ ಅನ್ನೋದು ಆಚಂಗಿ ಕೊಡತಕ್ಕನ 8ನೇ ಪರಿಚಯದಕ್ಕೆ ಕೂಟೋಣ ಒಂದು ಕೇಂದ್ರ ಸರ್ಕಾರಕ್ಕೆ ಆದ್ಯ ಕಾಗದಲ್ದೆ ಕೊಡತಕ್ಕಳ್ತು ಕರಡು ಕೂಟ ಅದಾನಮಿಯ ಬೇರೆ ಬೇರೆ ಸಂಘ ಸಂಸ್ಥೆಗಾರ ಅಕಾಡೆಮಿಕರ ಎಲ್ಲರೂ ಅಂಡ ಬಯ್ಯ ಬುದ್ಧಿತ್ತು ಆಚಂಗಿ ಸುರು ಕಾಗದ ಇಚ್ಛೆ ಕೊಡತಕ್ಕಳ್ತು ಕರಡು ಕೂಟ ಅಕ್ಕಲೇ ನಂಗೆ ಗೊತ್ತಾಯ ಅಂತ ಅನ್ಸಂಗೆ ಕೊಡತಕ್ಕನ 8ನೇ ಪರಿಚಯದಕ್ಕೆ ಕೂಟೋಣದ ಆಚಂಗಿ ಅದಂಗೆ ಸುಮಾರು ವಿಷಯ ಬೋಂಡು ಕೊಡತಕ್ಕಲು ಓದೋ ಹಿಂಗೆ ಹೆಚ್ಚು ಕಾಳು ಉಂಡು ಕೊಡತಕ್ಕ ಪರಿಯ ಹಿಂಗೆ ಹೆಚ್ಚು ಕಾಳು ಉಂಡು ಕೊಡತಕ್ಕಲು ಅಳುತ್ತು ಹೆಚ್ಚಕ್ಕೆ ಬಂತು ಏದೇದು ಥರ ಸಾಹಿತ್ಯ ಬಳಿಪಡ್ತಿದ್ದಾಯ್ತು ಇಂಥದ್ದೆಲ್ಲನೂ ಕಪ್ಪ ಅಕ್ಕ ಸಾಹಿತ್ಯ ಜಾಸ್ತಿ ಬಳಿದಚ್ಚಕ್ಕೆ ಮಾತ್ರ ಆ 8ನೇ ಪರಿಚಯದಕ್ಕೆ ಕೂಡೋ ಕೈಯೋ ಅಣ್ಣಂತನ ಆದ್ಯದ ಕ್ಯಾನ್ಬೇಚನ್ ನಂಗೆ ಅದನ್ನು ಬೈ ಹೇಳಿಜತ್ತು ಅಪಚ್ಚಕ್ಕೆ ಸಾಹಿತ್ಯತನ ಕೊಂಡ್ಬೇಕ ಸಾಹಿತ್ಯ ಜಾಸ್ತಿ ಕೊಂಡ್ಬಾರ್ದಂದಿ 8ನೇ ಪರಿಚಯದ ಕೂಟೋಕೊಳ್ಳಂಗೆ ಚೆನ್ನ ಸುಲಭ ಅಪ್ಪ ಅಣ್ಣ ನಂಗೆ ಅಪಚ್ಚಕ್ಕೆ ಜಾಸ್ತಿ ಸಾಹಿತ್ಯ ಕೊಂಡೋಗ್ಕೊಳ್ಳೋ ಪ್ರಯತ್ನ ಮಾಡಿರೋಳು ಐಕ
0: ಕೊಡೋತಕ್ಕೆ ಅಳ್ತುಕಾರ ಕೂಟದ್ಲು ಹೆಚ್ಚು ಜನ ಉಂಡು
1: ಅಳ್ತುಕಾರ ಎಲ್ಲರೂ ಕೂಡ ನಂಗಡ ಸದಸ್ಯಂಗಪ್ಪ ನಂಗಡ ಕೊಡತಕ್ಕೆ ಅಳ್ತುಕಾಡ ಕೂಟದಲ್ಲಿ ದಾರೆಲ್ಲ ಪುಸ್ತಕಗಳ್ದಿತ್ತು ಹಿಂಗೆಲ್ಲರೂ ಕೂಡ ಸದಸ್ಯಂಗಪ್ಪ ಸುಮಾರು ಅವರು 200 ಚಕ್ಕ ಸದಸ್ಯಂಗ ಉಂಡು ಇಂಜ ನಂಗೆ ಎಂತ ಮಾಡೋ ಅಂಚಂಗೆ ಎಲ್ಲರಿಗೂ ಕರ್ಟೈಂಗೆ ಎಲ್ಲರಿಗೂ ಕೊಡತಕ್ಕೆ ಅಳ್ತುಕಾಡ ಕೂಟದ ಸದಸ್ಯಂಗಳಾಯ್ತು ಮಾಡ್ಯವಲ್ಲ ಕೊಡೋತಕ್ಕಲು ಸಾಹಿತ್ಯ ಜ್ಞಾನ ಇಕ್ಕೊಂಡು ಹಿಂಗೆ ಎಂತ ಚಂಗ ಒಂದು ಅಳ್ದಿತ್ತಿಕೊಂಡು ಇಲ್ಲದ ಪಚಂಗೆ ಅಳ್ದು ಚುಡೋಂಗೆ ಒತ್ತಾಸೆ ಕೊಡ್ಕೊಂಡು ಕೊಡೋ ತಕ್ಕನ ಸಾಹಿತ್ಯತನ ಕಲೆನ ಸಂಸ್ಕೃತಿನ ಬಳುತ್ತೋ ಉದ್ದೇಶ ಆ ಮನುಷ್ಯನ ಮನಸ್ಸಲ್ಲಿ ಇಕ್ಕೊಂಡು ಅಂತಂಗಕ್ಕೆ ಮಾತ್ರ ನಂಗೆ ಅವರ ಒತ್ತು ಕೊಡ್ತಿತ್ತು ಅಂತಂಗಳ ಮಾತ್ರ ಸದಸ್ಯಂಕೆ ಮಾಡ್ಯೋ
0: ಕೂಟಕ್ಕೆ ಕೂಡೋಕ್ಕೂ ಆಸಕ್ತಿ ಇರೋಂಡು
1: ಕೂಟ ಕೂಡೋಕೆ ಆಸಕ್ತಿ ಇಕ್ಕೊಂಡು ಅಳ್ದೋಗ ಆಸಕ್ತಿ ಇಕ್ಕೊಂಡು ಇಲ್ಲೆಂಗೆ ಅಳ್ತುಕಾರಲ್ಲ ಒತ್ತಾಸೆ ಕೊಡ್ತಿತ್ತು ಮೊಳಕೆತ್ತು ಅಂತವ್ರ ಆಸಕ್ತಿ ಹಚ್ಚೋಂಗ ಹಿಂಗಾಗಿ ಇಕ್ಕೊಂಡು ಅಂತಂಗಳ ಮಾತ್ರ ನಂಗೆ ಅಡ್ತಂಡು ಕೂಟದ ಸದಸ್ಯಂಗಳಾಯ್ತು ಮಾಡ್ಯೋ ಪಿಂಜ ಕೂಟ ಬರೀ ಅಳ್ತಿರೋದು ಮಾತ್ರ ಮಾಡಿ ಅಲ್ಲ ಸುಮಾರು ನಾಟಕ ಮಾಡಿದ್ದು ನಂಗೆ ಅವರು

0: ಒಂಬತ್ತನೇ ಚೆಕ್ ನಾಟಕದರ ಪ್ರದರ್ಶನ ಮಾಡಿತ್ತು ಕೊಡಗರ ಊರು ಊರುಗಳು ಕೊಡಗು ಅಲ್ಲತೆ ಪೊರ ಜಿಲ್ಲೆಲು ಪೊರ ರಾಜ್ಯದಲ್ಲಿ ಕೂಡ ನಂಗೆ ನಾಟಕದ ಪ್ರದರ್ಶನ ಮಾಡಿತ್ತು. ಅದನ್ನೇ ಸಂಗೀತ ಗೋಷ್ಠಿ ಆರ್ಕೆಸ್ಟ್ರಾ ಕೊಡತಕ್ಕಲ್ಲ ಆರ್ಕೆಸ್ಟ್ರಾತನ ಮಾಡಲು ಒಂದು ಒಂದು ದಂಡ ಆರ್ಕೆಸ್ಟ್ರಾ ಬಂತಿಂತಚಿಗೆ ಅದು ಬಿಟ್ಟಿತ್ತು ಕೊಡತಕ್ಕಲ್ಲ ಇಂದನೇ ಆರ್ಕೆಸ್ಟ್ರಾ ಮಾಡಲು ಒಂದು ಕಾಟಿಯೇ ಕೊಡತಕ್ಕಲ್ತು ಕಾಡು ಕೊಟ್ಟವೆ. ಅದಲ್ಲತೆ ಬೆಂಗಳೂರು ದೂರದರ್ಶನದ್ದು ಕೂಡ ಕೊಡತಕ್ಕರ ಕಾರ್ಯಕ್ರಮ ಬರತಿಪ್ಪಾಗ ಕೊಡತಕ್ಕಲ್ತು ಕಾಡು ಕೊಟ್ಟವೆ ಮಿಂಜಕ ನಿಂದಿತ್ತು ನಾಟಕ ಕವಿಗೋಷ್ಠಿ ಕೂಡ ನನಗೆ ಸುಮಾರು 9 ಕಾರ್ಯಕ್ರಮ ನನಗೆ ದೂರದರ್ಶನ ಮಾಡಿತ್ತು. ಮಡಿಕೇರಿ ಆಕಾಶವಾಣಿಲಿ ಹೊಚ್ಚಿಕೆ ಹಂಗಳೇ ಬಂತು ಕೋಟಣಿ ತಾಪಕ ಕೊಡತಕ್ಕರ ಎಂಥ ಕಾರ್ಯಕ್ರಮ ಮಾಡಲು ಒಂದು ಕೋಟಿ ತಾಪಕ ಚೆನ್ನಾಗಿ ಸಲಹೆ ಸೂಚನೆಯನ್ನು ಆಕಾಶವಾಣಿರ ಮುಖ್ಯ ಸಂಘ ತಾತು ಅಂಡ ಕೂಟಕ್ಕೆ ನಂಗಳು ಚೆನ್ನಾಗಿ ಜ್ಞಾನ ಮಾಡಿತ್ತು. ಬೇರೆ ಬೇರೆ ಪಾಟು ಕಾರ್ಯಕ್ರಮ ಪಳಂಜೋಳರಂಥ ಕಾರ್ಯಕ್ರಮ ಇಂಥದ್ದೆಲ್ಲ ಕೊಡ್ತಿತ್ತು. ನಂಗೆ ಇನ್ನೊಂದು ಖುಷಿಲೋಣ್ಯವ ಅಂತ ಅಂಚಂಗಿ ಮಡಿಕೇರಿ ಆಕಾಶವಾಣಿಲಿ ಕೊಡತಕ್ಕರ ಆದ್ಯ ನಾಟಕ ಕೊಡತಕ್ಕಳ್ತು ಕಾಡು ಕೊಟ್ಟಿರೋದೆ. ಅದಾನ ಬಿಂಜೆ ನಾಗ ಇನ್ನೂ ಸುಮಾರು ಬೇರೆ ಬೇರೆ ಕಾರ್ಯಕ್ರಮ ಹತ್ರ ಕೊಡ್ತಿತ್ತು ಸಂದರ್ಶನ ಕೊಡ್ತಿತ್ತು 5 ನಾಟಕ ಮಾಡಿತ್ತು 17 ಅದೇನಂತ ಕೊಡತಕ್ಕಳ್ತು ಕಾಡು ಕೊಟ್ಟಿರ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿಲಿ ಪ್ರಸಾರ ಆಯ್ತು. ಹಕ್ಕು ಇನ್ನೂರು ವಿಶೇಷ ನಂಗೆ ಎಂತ ಮಾಡಿದ್ದೆ ಅಂಚಂಗೆ ಕೊಡತಕ್ಕಳ್ತು ಕಾಡು ಕೂಟ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ 1994 ಇಸವಿ ಜೂನ್ 11 ತಾರೀಕಿಗೆ ಪುಟ್ಟಿಸಿ ಅದಾಯ್ತು. 6 ತಿಂಗಳು ಭಾಷಾವಾರ ಅಕಾಡೆಮಿ ಒಂದೇ ಮದಿ ಬೇರೆ ಬೇರೆ ಅಕಾಡೆಮಿ ಬಾಂಡ್ ಅಣಜ ಅದನ್ನು ಬೈಯ ಕೊಡ್ತಕೊಳ್ಳೋಂಥವ್ರು ಸರ್ಕಾರದ ಆದೇಶ ಮಾಡೋಕೊಳ್ಳ ಹೊರಟತ್ತು. ಅಕ್ಕ ಕೊಡತಕ್ಕಳ್ತು ಕಾಡು ಕೂಟ ಸಾಹಿತ್ಯಾಭಿಮಾನಿಗಳೆಲ್ಲ ಕೂಟಂಜ ಮಡಿಕೇರಿರ ಈ ತಿಮ್ಮೆಯ ವೃತ್ತತ್ರ ಅಲ್ಲಿ ಇದ್ರೆ ಅಳ್ತಿತ್ತು. ಜಿಲ್ಲಾಧಿಕಾರಿಯ ಮುಖಾಂತರ ಅವರು ಮನವಿ ಕಾಗತನ ಕೊಡ್ತದಲ್ಲತೆ ಎಮ್ ಸಿ ನಾರಾಯಣ ಹಿಂಗಡ ಕೂಡ ನನಗೆ ಸುಮಾರು ಮುಕ್ರಿಗಳ ಕಾಕಿನ ಬೈತು ಮಂತ್ರಿಗಳ ಖಂಡಿತ ಕರ್ನಾಟಕ ಕೊಡ ಸಾಹಿತ್ಯ ಅಕಾಡೆಮಿ ನನಗೆ ಬೋಂಡೋಯ್ ಬೋಂಡು ಒಂದು ಉಳ್ತಿಂದಿತ್ತು. ಅದು ಕೊಡತಕ್ಕಳ್ತು ಕಾಡು ಕೊಟ್ಟಿದ್ರು ಅವರು ಸಾಧನೆ ಅಂತ ಅಣ್ಣವಲು ಅಂಡ ಕೂಟಕ್ಕೆ ಇನ್ನೂರು ವಿಶೇಷ ಅಂತಣಗ ಅಕಾಡೆಮಿ ಪುಟ್ಟಿತಾನಮಿಯ ಹಿಂದೆಗತ್ತನಿಗೆ ಕೊಡತಕ್ಕಳ್ತು ಕಾಡು ಕೊಟ್ಟಿದ್ರ 3 ಅಕಾಡೆಮಿರ ಅಧ್ಯಕ್ಷಂಗಾಯ್ತು 24 ಕೊಡತಕ್ಕಳ್ತು ಕಾಡು ಕೊಟ್ಟಿದ್ರ ಸದಸ್ಯಂಗ ಅಕಾಡೆಮಿಯ ಸದಸ್ಯಂಗಾಯ್ತು. ಅದರ ಪೇರ್ಮೆ ನಂಗೆ
1: ಇಚ್ಛಕರು ಪುಸ್ತಕ ಬಿಡುಗಡೆ ಮಾಡೋ ಬೋರೆ ಬೋರೆ ಕಾರ್ಯಕ್ರಮ ಕೊಡ್ಪೋ ಇದಂಗೆಲ್ಲ ಅವರು ಹಣಕಾಸಿನ ಸಹಾಯ ಬಪ್ಪಕ ಸರ್ಕಾರ ತಂಜೆಂತ ಚಿಂಗಿ ಸಹಾಯ ಕೊಟ್ಟುವ ಅಲ್ಲ ನಿಂಗೆ ಎನ್ನೇ ಹಿಂಗ ಬೋಂಡೆನ ಹಣಕಾಸಿನ ಸಹಾಯ ಮಾಡೀವಿ.
0: ಅದರ ವಿಶೇಷ ಅಂತಣಗ ಸರ್ಕಾರದಿಂದ 1 ರೂಪಾಯಿ ಥರ ಅನುದಾನ ಇಲ್ಲತೆ ಬರೀ ದಾನಿಯಡ ಕೈಲಿ ಇಚ್ಚಕ್ಕೆ ಕಾರ್ಬಾರ್ ಮಾಡ್ಯನ್ ಬಂತು ನಿಂಗೆ ಭವಿಷ್ಯ ಪ್ರಪಂಚದ ಕೊಡತಕ್ಕಳ್ತು ಕಾಡು ಕೊಟ್ಟ ಮಾತ್ರ ಅನ್ಕಂಬ ನಂಗಕ್ಕೆ ಬರೀ ದಾನಿಯಡ ಕೈಜ ಪುಸ್ತಕ ಬಳಿ ಪಡ್ತಕೊಳ್ಳೋಂಗು ಕೂಡ ಆಚೆಗೆ ದಾನಿಯಡ ಪಕ್ಕ ಹೋಯ್ತು ನಂಗೆ ಪುಸ್ತಕ ಬಳಿ ಪಡ್ತೋಗ ಹೆಚ್ಚಾಗಿ ಖರ್ಚು ಹಾಪಣ ಅಂತ ನೋಡೋಣ ಅದಲ್ಲವರು 100 ಹೆಚ್ಚಕ್ಕೆ ಭಾಗತ್ರ ದುಡ್ಡನ್ನ ಹಿಂಗೆ ತಾತಂದು ಆಚೆಗೆ ಬಾಕಿ ಉಳ್ಳ ನನಗೆ ಪುಸ್ತಕ ಮಾರಾಟ ಮಾಡಿತಾನೆ ಮೇ ಕೊಟ್ಟ ದುಡ್ಡಲ್ಲಿ ಅದನ್ನು ಸರಿ ಮಾಡ್ಯಾ. ಅದಲ್ಲದೆ ನಂಗೆ ಸರ್ಕಾರ ಥರದ ಹಾಡು ಬೇರೆ ಇಲ್ಲಿಂಜೆ ಹಿಂಗೆ ಬೇರೆ ಥರದ ರೂಪತ್ರ ಪಣ ಏದು ಬಪ್ಪಲೆ ಬರೀ ದಾನಿಯಡ ಸಹಕಾರದಲ್ಲಿ ಮಾಡಿನೋಳ ಕೊಡತ ಕಳ್ತು ಕರಡು ಕೂಟ ಮಿಂಜಕ್ಕೆ ನಿಂತಿ ಮಾಡಿನುಂಟು ಅನ್ಸಂಗು ಕೂಡ ಇಚ್ಚಕ್ಕೆಲ್ಲ ಸಾಹಿತ್ಯ ಕಲೆ ಸಂಸ್ಕೃತಿನ ಬಳತಕೊಳ್ಳಂಗೆ ಮೂಲ ಕಾರಣ ಕಟ್ತಂಗೆ ದಾನಿ ಅಂದು ಅಣ್ಣವಲ್ಲ ನಂಗೆ
1: ದಾನಿಯಡ ಸಹಕಾರ ತುಂಬ ಉಂಡು
0: ತುಂಬ ಉಂಡು ನಂಗೆ ಕೇಪಕ್ಕೆ ಪೋನ ಏದು ದಾನಿಗಳು ನಂಗೆ ಇಲ್ಲೇ ತಪ್ಪಲೆ ಅಂತ ಅಣಿತೆ ಇಲ್ಲ 10 ಕಟ್ಟಲ್ಲಿ 5 ತಂತೆ ತಪ್ಪ ಅನ್ಸಂಗೆ ಈ ದುಡ್ಡು ಎಲ್ಲಿಯೂ ಪಾಳಾಪಲೆ ಇದಂಗೆ ಸರಿಯಾದಂಥ ಕೆಲಸತನ ಹಿಂಗೆ ಮಾಡೋಣ ಅಂತ ನಂಬಿಕೆನ ಕೊಡತ್ತು ಕಲ್ತು ಕಾಡು ಕೊಟ್ಟು ಬೆಚ್ಚಂಡಿತ್ತು.
1: ಏನಂಗೆ ಸರ್ಕಾರ ತಂಜೆಗೆ ಸೌಲಭ್ಯ ಕಟ್ತಂಡಿತ್ತಲ್ಲ
0: ನಂಗೆ ಇಲ್ಲಿಗೆತ್ತನೆ ಕೇಟಿದ್ದಲ್ಲ ಎಂತ ಅನ್ಸಂಗೆ ಕರ್ನಾಟಕ ಕೊಡ ಸಾಹಿತ್ಯ ಅಕಾಡೆಮಿ ಅನ್ನೋಂಥವ್ರು ಸರ್ಕಾರ ಸಂಸ್ಥೆ ಪುಟ್ಟಿದ್ದೀಪಾಗ ಅಪ್ಪಾಗ ಹಿಂಗೆ ಮಾಡುವಂಥ ಕಾರ್ಬಾರನೇ ನಂಗಳು ಮಾಡಿನೋಳ ಹಾಗೆ ಪುನಃ ಕಪ್ಪಲ್ಲಿ ನಂಗೆ ಅದು ಹಿಂಗೆ ನಂಗಳ ಪ್ರಶ್ನೆ ಕಪ್ಪಂತ ಸಾಧ್ಯತೆ ನೋಡು ಅಕಾಡೆಮಿ ಮಾಡುವಲ್ಲ ನಿಂಗಕ್ಕೆ ನಂಗೆ ಈ ಜವಾಬ್ದಾರಿ ಅಂದ್ರೆ ಅದು ಬಾಂಡ ಜೊತೆಗೆ ನಂಗೆ ಇನ್ನೂ ಒಂದು ಮುಖ್ಯಪಟ್ಟಿದ್ದು ನಂಗೆ ಎನ್ನಂಗೆ ಸರ್ಕಾರದ ಕಾಕತೆ ದಾನಿಡ ಬಗ್ಗೆ ಪೋಪಣಿಸಂಗಿ ಈ ಅವರು ವ್ಯವಸ್ಥೆ ಇಂದನೆ ಆಯನ್ ಉಂಡು ಅನ್ನೋಂಥದ್ದು ಪ್ರಚಾರ ಅಣ್ಣದು ಆಚಂಗೆ ನಂಗೆ ಅವ್ರು ಅಚ್ಚಕ್ಕೆ ದಾನಿಡ ಬಗ್ಗೆ ಪೋಚಂಗೆ ಮಾತ್ರ ಅಪ್ಪು ನಂಗೆ ಎಂತ ಮಾಡೋ ಅನ್ಸಂಗಿ ಕಾರ್ಯಕ್ರಮ ಮಾಡೋಕಪ್ಪಗ ಅವ್ರ ಪುಸ್ತಕದನ್ನ ಬಳಿ ಪಡ್ತಕ್ಕಪ್ಪಗ ಅನಾವಶ್ಯ ದಾರದಾರನೆಲ್ಲ ಬೆಂದು ಆಯ್ತು ಕಾಕಿವಲೆ ನಂಗೆ ಕಾಕೋ ದಾರನ ಅನ್ಸಂಗೆ ನಂಗೆ ದಾರ ಪುಸ್ತಕದ್ರ ಪಣದಾನ ಮಾಡಿತ್ತು ಐಂಗಳ ಕಾಕೊಂಜಿ ಐಂಗಡ ಕೈಲೇ ಪುಸ್ತಕದನ್ನ ಬಳಿ ಪಡ್ತಾವ ಅಂದನ ಅಪ್ಪಗಪ್ಪಗ ಎಂತಪ್ಪ ಅನ್ಸಂಗಿ ಈ ಐಂಗಕ್ಕೂರು ಗೌರವ ಕೊಟ್ಟು ನನಗಪ್ಪ ಹಿಂಗೆ ಮಾಡಿನಂಥವ್ರು ಕಾರ್ಬಾರ್ಗೆ ಬೆಲೆ ಕೊಡ್ತಾನೆಗಪ್ಪ ಅನ್ನೋಕೊಂಡು ನಂಗೆ ದಾನಿಡ ಕೈಲೇ ಬಳಿ ಪಡ್ತು ಚಲೋ ಪುಸ್ತಕತನ ಅಂದನೆ ಮಾಡಿ ಏನು ಪಪ್ಪಗಪ್ಪಗ ಇನ್ನೂರು ದಾನಿ ಬಿಟ್ಟೋದು ಕೂಡಿ ಸುಲಭ ಅಪ್ಪ ನಂಗೆ
1: ಈಗ 199 ಪುಸ್ತಕ ಆಯ್ತು
0: ಹಕ್ಕು
1: 200 ಪುಸ್ತಕ ಇರೋಣ ಚಿಂಗಿ ಇವರು
0: ಹಕ್ಕು 200 ಪುಸ್ತಕ ಹತ್ರ ಅವ್ರ ಕಲ್ಪನೆ ಏನೇ ಉಂಟು ಅನ್ಸಂಗೆ 200 ಅಳ್ತುಕಾರರ ಕೈಲಿ ಬೋರೆ ಬೋರೆ ತರತ್ರ ಅಳ್ತನ್ನ ಅಳ್ದು ಚುಟ್ಟಿತ್ತು ಇನ್ನೂರು ತಿಂಗತ್ರೊಳ್ಳು 200 ಪುಸ್ತಕತನ ಬಳಿ ಪಡ್ತುಂಡು ಅನ್ನೋಂಥವ್ರು ಜ್ಞಾನ ಉಂಟು ನಂಗಡ ಈ ಕಾಕಲೆ ಸುಮಾರು ಅಳ್ತು ಬಂದಿತ್ತು ಇನ್ನೂ ಚೆನ್ನಾಗಿ ಜನ ನಾನು ತಪ್ಪಿ ಎತ್ತು ಚುಟ್ಟಿ ಅಣ್ಣೇನು ಉಂಟು ಇನ್ನು ಸದ್ಯದಲ್ಲೇ ಅದನ್ನ ಬಳಿ ಪಡ್ತಂಥವ್ರು ಕಾರ್ಬಾರ್ ಮಾಡೋ
1: ಬಲ್ಯ ಪುಸ್ತಕ ಅಪ್ಪ ಅದು
0: ಚೆನ್ನ ಬಲ್ಯ ಪುಸ್ತಕ ಅಪ್ಪ 200 ಅಳ್ತುಕಾರರ ಪುಸ್ತಕ

0: ಕಾಣೋಕಪ್ಪಾಗ 200 ತರ ಹತ್ರ ಅಳ್ತು ಅಣ್ಣಕಪ್ಪಾಗ ಚೆನ್ನ ಬಲ್ಗನೆ ಅಪ್ಪ ಅದು ಆಚಂಗೂ ಅದಂಗಳಂತ ದಾನಿಯ ಕಿಟ್ಟೋಣ ಅಂತ ನಂಬಿಕೆ ಅನ್ಕೊಂಡು ಸುಮಾರು ಜನ ನಂಗೆ ತಪ್ಪಾಂದ ಅಂತ ನಾ ತಕ್ಕ ತಂದದ್ದು ಉಂಟು ಆ ಪುಸ್ತಕತನ ಸಾಧ್ಯತೆ ಮಾಡುವ
1: ಆ ಕಾರ್ಯಕ್ರಮ ಏನೇ ಇರೋಣ ಅಂತ ಚಂಗೆ ಅವರು ತಕ್ಕ ಬಾಕ ನಡೆದಿದ್ದ
0: ಅದನ್ನು ಹಚ್ಚಿಗೆ ಚೆನ್ನ ಬಲ್ಗನೆ ಅವರು ಮೇಳತ್ರ ಮದ್ರಿ ಮಾಡೋಣ ಅನ್ನೋಂಥವ್ರು ಜ್ಞಾನ ಉಂಟು ನಂಗೆ ಇನ್ನೂರು ದಾಖಲೆ ಮಾಡಿದ ನಾನು ಅಣ್ಣ ಡ್ಯಾಪ ಅಂತ ಚಂಗಿ ನಂಗಡ ಬುಳ್ಳಿ ನಮ್ಮೆ ಆಚಿ ದಂಡಾಯತ 20 ದಂಡನೆ ಶೈಲಿ ನಂಗೆ ಕೊಡತ ಕಲ್ತು ಕಡೆ ಕೊಡ್ತಾರೆ ಬುಳ್ಳಿ ನಮ್ಮೆ ಮಾಡಿಸಿ 25 ಜನ ಕಲ್ತರ ನಮ್ಮೆ ಅದು ಮಾಡೋಕಪ್ಪಕ್ಕ ವಾರಾನಂಡುಡಿ ಅವ್ರೀ ಅವ್ರ ಕಾಲ ಬೋರೆ ಬೋರೆ ತರ್ತಾರ ಕಾರ್ಯಕ್ರಮ 25 ಕಾರ್ಯಕ್ರಮ ಮಾಡಿ ನಂಗೆ 25ನೇ ಕಾರ್ಯಕ್ರಮ ಆಯಿತು ಪುಸ್ತಕತನ ಬಳಿ ಪಡ್ತು ಧಾನ್ಯಕ್ಕೆ ಅಲ್ಲಿಗತ್ತನೆ ಅಳ್ತನಂತ ಅಳ್ತುಕಾರಕ್ಕೆ ಕೊಡತಕ್ಕೆ ಅಳ್ತುಕಾಡು ಕೂಟಕ ಪುಟ್ಟನಲ್ಲಿಂಜ ಹಿಂದೆಗತ್ತನಿಗೆ ದಾರದಾರ ನಿರ್ದೇಶಕಂಗಾಯ್ತ ಆ ಕೂಟದಲ್ಲಿ ಕಾರ್ಬಾರ್ ಮಾಡಿದ್ದು ಹೆಂಗಕ್ಕೆಲ್ಲರಿಗೂ ಕೊಡ್ದಾನೆ ನಾನು ಇಟ್ಟ 12 ಜನಕ್ಕೆ ಸನ್ಮಾನ ಮಾಡಿಸಿ ನಂಗೆ ಆಂಡ ಕೂಟಕ್ಕೆ ಪ್ರಪಂಚದಲ್ಲೇ ಇಲ್ಲಿಗತ್ತನೆ ದಾರು ಮಾಡಿನ ದಾಖಲೆ ನಂಗೆ ಕಂಡಿತು ಇಲ್ಲೇ ಕಟ್ಟಿತು ಇಲ್ಲೇ 25 ಪುಸ್ತಕದನ್ನ ಓರ್ ವೇದಿಕೆಯಲ್ಲಿ ಒಮ್ಮಕ್ಕೆ ಬಳಿ ಪಡ್ತುಚಿ ಅದು ಬಲ್ಲಿಯವ್ರ ದಾಖಲೆ ಅಂದನೆ ಆ ಥರ ಹತ್ರ ಎಂತಾಚಂಗ್ರ ವಿಶೇಷ ರೀತಿಯಲ್ಲಿ ಮಾಡೋಣಂಥದ್ದು 200ನೇ ಪುಸ್ತಕ ಮಾಡೋಕಪ್ಪಾಗ ಮಾಡಿಕೊಳ್ಳೋಂಥವ್ರು ಜ್ಞಾನ ಉಂಟು ಚೆನ್ನ ಬಲ್ಲಿ ಮೇಳತ ರೂಪದಲ್ಲಿ ಮಾಡೋಂಡು ಅನ್ನೋಂಥವ್ರು ಜ್ಞಾನ ಉಂಟು ಮಳೆಗಾಲ ಅನ್ನಕೊಂಡು ಚೆನ್ನಾಗಿ ಮೀನಕ್ಕೆ ತೆರಕಿತೇನೆ ಮಾಡೋದ ಅನ್ನೋಂಥವ್ರು ಜ್ಞಾನತನ ಕೂಡ ಮಾಡಿ ನೋಡ್ರಿ ನಂಗೆ
1: ಎಲ್ಲಕ್ಕೂ ಅನುಕೂಲ ಅಪ್ಪನಕ್ಕೆ
0: ಅಪ್ಪನಕ್ಕೆ
1: ಕೂಟತ್ಲು ಸದಸ್ಯಗಳಾಯ್ತು ಇಂಜವು ಪೆರಿಯ ಪೆರಿಯ ಎಳ್ತುಗಾರಗಳು ಉಂಟು
0: ಅಕ್ಕು
1: ಮಂಡಿರ ಜಯಪ್ಪಣ್ಣ
0: ಅಕ್ಕು
1: ಮುಲ್ಲೇರ ಜಿಮ್ಮಿ
0: ಹ್ಞೂ
1: ಇಂಗಳ ಜ್ಞಾನ ಮಾಡಿಯುವಂತಹ ಕೆಲಸ ಎಂತ ಸಿಂಗ ಆಯ್ತ ನಿಂಗಡ ಕೂಟತಂಜ
0: ಅಕ್ಕು ನಂಗೆ ಕೊಡೋ ಸಾಹಿತ್ಯ ಕಲೆ ಸಂಸ್ಕೃತಿಯ ಕೋಲು ಸಾಧನೆ ಮಾಡಿದಂಥ ಮುಲ್ಲೇರ ಜಿಮ್ಮಿ ಅಯ್ಯಪ್ಪ ಮಂಡಿರ ಜಯಪ್ಪಣ್ಣ ಮುದ್ದಿರ ಕುಶಾಪಣ್ಣಪ್ಪ ಇಟ್ಟಿರ ರಾಜಪ್ಪ ಕ್ಯಾಚಮಾಡ ಸುಬ್ಬಮ್ಮ ಬಡ್ಡಿರ ಮಣಿಶಂಗಪ್ಪ ಬುಟ್ಟೋಂಡ ಮಿಟ್ಟು ಪುಣಚ ನಾಯಕಂಡ ಬೇಬಿ ಚಿನ್ನಪ್ಪ ತೋಲಂಡ ನಾಣಯ ಶಂಗಪ್ಪ ಪಳಗಂಡ ಕೆ ಶಂಗಪ್ಪ ತೋರಂಡ ಪ್ರಭಾ ಶಂಗಪ್ಪ ಬೊವೇರಂಡ ಪುಟ್ಟಪ್ಪಮ್ಮಯ್ಯ ಐನಡ ಧನುಜಯ ಕೂಡದಾನಕ್ಕೆ ಸಾಹಿತ್ಯ ಕೋವಲು ಬೆರೆತು ಬಲ್ಲೇ ಕೆಲಸ ಮಾಡಿದಂಥ ಹಿಂಗೆಲ್ಲರಿಗೂ ಕೂಡ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆನೂ ಮಾಡಿತ್ತು ಅದಲ್ಲದೆ ಮಹಾಕವಿ ಮಂಡಿರ ಜಯಪ್ಪಣ್ಣ ಸಾಹಿತ್ಯಳನ ಮುದ್ದಿರ ಕುಶಪ್ಪನಪ್ಪ ಇಟ್ಟಿರ ರಾಜಪ್ಪ ದಾನೇಳನಂತ ಕೈಬಿಲಿರ ಬೋಪಯ್ಯ ಇಂಡ ಜ್ಞಾನತ್ತು ದತ್ತಿನಿಧಿನ ಸ್ಥಾಪನೆ ಮಾಡಿತ್ತು ಕಾಲೋಜಿ ಅದಂಗೆ ಸಂಬಂಧಪಟ್ಟಂಥ ಪೈಪೋಟಿ ಕಾರ್ಬಾರ್ನ ಕೂಡ ನಡೆತಿತ್ತು ಇನಾಮ್ ಕೊಡ್ಪಂಥ ಕಾರ್ಬಾರ್ ಮಾಡ ಆ ಬೊಟ್ಟೊಂಡು ಮಿಟ್ಟು ಪುಣಚನ ಹಿಂಗೆ ಇಕ್ಕಾಯ್ತು ಮರಣಪಟ್ಟಿತ್ತು ಹಿಂಗೆ ಕೊರ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆ ಮಾಡಂಗ ಅಲ್ಲೇ ನಂಗೆ ಅವ್ರ ತೀರ್ಮಾನಕ್ಕೆ ಬತ್ತೆ ಅಂತಣಗ ಬೊಟ್ಟೊಂಡು ಮಿಟ್ಟು ಪುಣಿಸಿ ಭಾರೀ ನಲ್ಲವ್ರು ಭಾಳ ಪಟ್ಕಾರ ಅದಂಗಾಯ್ತು ಐಂಟ ಜ್ಞಾನದಲ್ಲಿ ಅವರು ದತ್ತಿನಿಧಿ ಸ್ಥಾಪನೆ ಮಾಡಿತ್ತು ಭಾಳ ಪಟ್ರ ಪೈಪೋಟಿನ ಮಾಡೋಣ ಅನ್ನೋಂಥವ್ರು ತೀರ್ಮಾನ ನಡ್ತಲಿತ್ತು
1: ಕೊಡೋತಕ್ಕೆ ಎಳ್ತುಕಾರ್ಡ ಕೂಟ ಅಣಿಸಿ ನಿಂಗೆ ಎಳ್ತುಕಾರ್ಡ್ ಎಲ್ಲಡ ಪರಿಚಯ ಇಪ್ಪ ಹಿಂಗಡ ಸಂಪರ್ಕ ಇಪ್ಪ
0: ಯಾಕು
1: ಇಂಥ ನಲ್ಲ ನಲ್ಲ ಎಳ್ತುಕಾರಣ ಅಂಕೋರು ಪುರುಡು ಕೊಡ್ಪಂತ ಇಂಥ ಚಿಂಗಿ ಅವರು ಪ್ರಶಸ್ತಿ ಕೊಡ್ಬೋದು ಅಂತ ಇಂಥ ಚಿಂಗಿ ಯೋಜನೆ ಉಂಡ
0: ಸನ್ಮಾನ ಮಾಡೋ ನಂಗೆ ನಂಗೆ ಅದೇ 25ನೇ ಕಾಲತ್ರ ಬುಳ್ಳಿನಮೆ ಮಾಡೋಕಪ್ಪಕ ಆ
1: ಗೌರವ ಕಾಟು
0: ಇಲ್ಲಿಗತ್ತ ಎಳ್ದಂಥ ಎಲ್ಲ ಎಳ್ತುಕಾರಕ್ಕೂ ನಂಗೆ ದಾನ ತಂದಂಥ ದಾನಿಯಕ್ಕೂ ಆಡಳಿತ ಮಂಡಳಿ ಕೆಲಸ ಮಾಡೋಂಥ ಹಿಂಗೂ ಎಲ್ಲರಿಗೂ ಕೂಡ ನಂಗೆ ಹಿಂಗೆ ಕೊಡೋ ಪದ್ಧತಿಲಿ ವಿಶೇಷಪಟ್ಟಂಥವ್ರು ಸನ್ಮಾನ ಅಂತ ಅಂಚಂಗಿ ಆಣಾಳಕ್ಕೆ ನಿಪ್ಪಕ್ಕೆ ಪಟ್ಟು ಬೇಕು ಪೊಣ್ಣಾಳಕ್ಕೆ ಮಂಡೆಗೆ ವಸ್ತ್ರ ಕಟ್ಟಿ ಕೊಡ್ಬೋ ಇದು ಗಿಂಜಿ ಬಲ್ಲಿ ಮರ್ಯಾದೆ ಇಲ್ಲ ಕೊಡೋ ಸಂಸ್ಕೃತಿಲಿ ಅದು ಪಂಡು ಮಂದಲು ಮಾಡೋ ಇಂಜತ್ತು ಆ ಮಂದಲು ದೇಶ ತಕ್ಕ ಇಲ್ಲೆಂಗೋರು ನಾಡು ತಕ್ಕ ಇಲ್ಲೆಂಗೋರು ಸೀಮೆ ತಕ್ಕ ಇಲ್ಲೆಂಗೋರು ದೇವ ತಕ್ಕ ಊರು ತಕ್ಕ ದಾರ್ಕೆಂಗೊಬ್ಬಂಗೆ ಪಟ್ಟು ಬಿಚ್ಚಿತ್ತು ಸನ್ಮಾನ ಮಾಡಿಸಿ ಅದು ಭಾರಿ ಬಲ್ಲಿ ಸನ್ಮಾನ ಅದನ್ನು ಕೊಡತಕ್ಕಳ್ತು ಕರಡ ಕೂಟ ಹಕ್ಕು ಮೊಳಿಟ್ಟಿ ಅದನ್ನ ಆ ಥರ ಥರ ಸನ್ಮಾನ ಮಾಡಲು ಅಂತ ಕಾಟ್ಯದ ಕೂಡಿ ಕೊಡ ತಗೊಳ್ತು ಕಾಡು ಕೊಟ್ಟೆ ಇಲ್ಲ ಹಿಂಗೆ ಮಿಂಜಂಗ ಶಾಲ್ ಮಂಡೆ ತುಣಿ ಇಡುವ ಇಂಥದ್ದೆಲ್ಲ ಮಾಡೋ ಇಂಜತ್ತು ಮೂಲ ಪಟ್ಟು ಅಣಕ ರೇಷ್ಮೆ ವಸ್ತ್ರತನ ನಿಪ್ಪಿಗೆ ಬೆಚ್ಚಿತ್ತು ಆಯ್ಕೆ ಅವರು ಕೊದಿಮದತನ ಕೊಡ್ತಿತ್ತು ಪೂಜಪ್ಪನ ಕೊಡ್ತಿತ್ತು ಆಯ್ಕೆ ತಕ್ಕಾರ ಮಾಡುವಂಥ ಪದ್ಧತಿನ ಬೆಚ್ಚಂಡಿತು ನಂಗೆ ಅದು ಬಳ್ಳಿನ ಮೇರೆ ಸಂದರ್ಭದಲ್ಲೂ ಮಾಡಿತ್ತು ಈಗ 200ನೇ ಪುಸ್ತಕ ಮಾಡೋಕಪ್ಪಕ್ಕ ಅಂದು ಬಿಟ್ಟು ಪುನಃ ಹಿಂಗೆ ದಾರುಂಡು ಹಿಂಗೆ ಎಲ್ಲರಿಗೂ ಕೂಡ ಪುನಾದಿ ಸನ್ಮಾನ ಮಾಡುವಂಥವ್ರ ಕಾರ್ಬಾರ್ನ ಬೆಚ್ಚ
1: ಹಿಂಗೆ ದಾರ್ನು ಅವ್ರು ಚೆನ್ನ ಹಿಂಗ ಪುರುಡು ಕೊಡ್ತಿತ್ತು ಇಂಥ ನಿಂಗೆ ಅವ್ರ ಪುಸ್ತಕ ಅಳ್ದಿ ನಂಗೆ ಅದನ್ನು ಪ್ರಕಟ ಪಡ್ತವ ಅಂದ ಅಣ್ಣಿರ ಅಣ್ಣಿತ ಹಿಂಗಳ ಅವ್ರ ಪುಸ್ತಕ ಬಪ್ಪ ಅಲ್ಲಿಂಜ ಹಿಂಗೆ ಪುರುಡು ಬಂತು ಹಿಂಗಕ್ಕೆ ಮನಸ್ಸಿಗಾಯ್ತು ಅಲ್ಲಿಂಜ 500 ನಾಳೆ ಪುಸ್ತಕ ತಯಾರಾಯ್ತು ಅಡ್ತೋಳಿ ಇದನ್ನ ಅವ್ರ ಪುಸ್ತಕನ ಪ್ರಕಟ ಮಾಡಿದ್ದಾರೆ ಅಣ್ಣಿತ್ ಬಂದಂಗೆ ಉಂಡ
0: ಉಂಡು ಸುಮಾರು ಆಳು ಬಂದಂಗೆ ಉಂಡು ಬರತ ಹಿಂಗಳು ಉಂಡು ಹಿಂಗಳ ನಂಗೆ ಬಿಟ್ಟಂಡಿಲ್ಲ ಹಿಂಗಳ ಪುನಃ ಪುನಃ ಅಳ್ದಿ ಅಣ್ಣಿ ಅಳಿಸಿಡು ಅಂತ ವ್ಯವಸ್ಥೆನೆ ಮಾಡ ಉದಾಹರಣೆಗೆ ಉಣ್ಣದ ಚಂಗಿ ಉಳುವಂಗಡ ಕಾವೇರಿ ಉದಯ ಹಿಂಗಡ ಹಿಂದಿಕ್ಕೆ ಸುಮಾರು 40 ಪುಸ್ತಕ ಹಚ್ಚಿ ಹಿಂಗಕ್ಕೆ ಆದ್ಯ ಅಳ್ದಕ್ಕೆ ಪುರುಡು ಕೊಡ್ತಿತ್ತು ಆಯ್ನ ಅಳ್ದು ಚುಟ್ಟಿ ಕೊಡತ ಕಳ್ತು ಕಾಡ ಕೂಟ ಆ ಕೂಟ ಹಿಂಗಕ್ಕೆ ನಿಂಗಡಲ್ಲಿ ಪ್ರತಿಭೆ ಉಂಟು ಅಳ್ದಿ ಅಣ್ಣಿ ಅಳ್ದು ಚುಡೋಕ್ ಶುರು ಮಾಡೋಣ ಮಿಂಜೆ ಹಿಂಗಳು ಹಚ್ಚಿಗೆ ಬೈಯಕ್ಕೆ ತಿರಿ ನೋಟಿದ್ದೇ ಇಲ್ಲ ಮಿಂಜೆ ಮಿಂಜಕ್ಕೆ ಮುಟ್ಟಿಟ್ಟು ಅದರ ಪುರುಡೊಂದು ಹಿಂಗೆ ಬಂದ ಬಿಂಜ ಈಗ ತಿಂಗಕ್ಕರ ಪುಸ್ತಕದ ಉಳ್ದಕ್ಕೂ ಕೂಡ ತಯಾರು ಉಂಟು ಅಚ್ಚಕ್ಕೆ

0: ಇದಕ್ಕೆ ಎಲ್ಲರಿಗೂ ಮಾಡಿಕೊಡ್ಬೇಕು ಸಹಕಾರ ಮಾಡೋಣ. ನಿಂಗಕ್ಕೂ ಕೂಡ ಧನ್ಯವಾದ ಒಪ್ಪಿಸಿಟ್ವಿ.
1: ಇಚ್ಚನರ 200ನೇ ಪುಸ್ತಕ ಬಳಿ ಪಡ್ತು ಅನ್ನಟ್ಟು ನೈಚಣ್ಣುಳ್ಳ ಕೊಡವ ತಕ್ಕು ಎಳ್ತುಕಾರರ ಕೂಟತ್ರ ಸಾಧನೆಯ ಬಗ್ಗೆ ಕೂಟತ್ರ ಅಧ್ಯಕ್ಷಗಳನ್ನ ಚಟಂಗಡ ರವಿ ಸುಬ್ಬಯ್ಯ ಎಂಡ ಕೂಡ ನಡ್ತನ ತಕ್ಕು ಬಾಕನ ಕಟ್ಟಿರ. ಇಲ್ಲಿಕ್ಕೆ ಇಂದತ್ರ ಕೊಡವ ಸಿರಿ ಕಾರ್ಯಕ್ರಮ ತಂದತ್ತು ಮಾ ಜನಕ್ಕೆಲ್ಲ ನಮಸ್ಕಾರ.

0: ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಪ್ಲಾಟ್ಫಾರ್ಮ್ ನಂಬರ್ 2 ಸೆ ಚಲನೆ ವಾಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕೆ ಯಾತ್ರಿಯೋ.
2: ನಾನಿಲ್ಲಿದ್ದೀನಿ.
3: ನಿನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
4: ಬುದ್ಧಿ ಚಾರ್ಜ್ ಮಾಡೋ.
2: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
4: ನೋಡಿದ್ಯಾ
3: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
2: ಈಗೇನ್ ಮಾಡ್ತೀಯಾ?
3: ಫ್ರೀ ವೈಫೈ ಇದೆಯಲ್ಲ.
4: ಪೆದ್ದು ಸುಧಾರಿಸ್ಕೋ.
2: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ
3: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
2: ಆರ್ಬಿಐ ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 9:34:20. ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎಂ ರಂಗರಾವ್ ಅವರ ಸಾಹಿತ್ಯರುವಂಥ ಪ್ರೇಮವೇ ಬಾಳಿನ ಬೆಳಕು ಚಿತ್ರದ ಗೀತೆ. ಗಾಯಕರು ಎಸ್ ಜಾನಕಿ.

ಕೆವಿ ರಾಜು ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಸಂಗೀತ ಅಳವಡಿಸುವ ಬೆಳ್ಳಿ ಮೋಡಗಳು ಚಿತ್ರದ ಗೀತೆ, ಎಸ್ ಜಾನಕಿ ಮತ್ತು ಮನು ಅವರ ಯುಗಳ ಸ್ವರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂ

ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ರೈಲ್ವೆ ನೇಮಕ ಮಂಡಳಿ RRB ಟೆಕ್ನಿಷಿಯನ್ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಜುಲೈ 29ರವರೆಗೆ ಅರ್ಜಿ ಸಲ್ಲಿಸಬಹುದು. 323 ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು 6242 ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳು ಸೇರಿ ಒಟ್ಟು 6565 ಹುದ್ದೆಗಳಿಗೆ ಈ ನೇಮಕಾತಿ ನಡೆಯಲಿದೆ. ಇವುಗಳ ಪೈಕಿ ಬೆಂಗಳೂರು RRBಗೆ 245 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಟೆಕ್ನಿಷಿಯನ್ ಗ್ರೇಡ್ 1 ವಿಭಾಗದ ಹುದ್ದೆಗಳಿಗೆ BSc ವ್ಯಾಸಂಗ ಪೂರ್ಣವಾಗಿರಬೇಕು. ಅಭ್ಯರ್ಥಿಗಳು ಸಾಮಾನ್ಯವಾಗಿ ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರೂಮೆಂಟೇಷನ್ ಇವುಗಳಲ್ಲಿ ಯಾವುದಾದರೂ ಒಂದು ವಿಷಯದಲ್ಲಿ ನಿಗದಿತ ವಿದ್ಯಾರ್ಹತೆ ಹೊಂದಿರಬೇಕಾಗಿರುವುದು ಅಥವಾ ಇಂಜಿನಿಯರಿಂಗ್ ಡಿಪ್ಲೊಮೋ, ಇಂಜಿನಿಯರಿಂಗ್ ಪದವಿ ತೆರಿಗಡೆಯಾಗಿದ್ದರೂ ಅರ್ಜಿ ಸಲ್ಲಿಸಬಹುದು. ಟೆಕ್ನಿಷಿಯನ್ ಗ್ರೇಡ್ 3 ವಿಭಾಗದ ವಿವಿಧ ಟ್ರೇಡ್ಗಳಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ. ಬ್ಲ್ಯಾಕ್ಸ್ಮಿತ್, ಬ್ರಿಡ್ಜ್, ಕ್ರೇನ್ ಡ್ರೈವರ್, ಡೀಸೆಲ್, ಎಲೆಕ್ಟ್ರಿಕಲ್, EMU, ಫಿಟ್ಟರ್, ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್, ಟ್ರಕ್ ಮೆಷಿನ್, ವೆಲ್ಡರ್ ಸೇರಿದಂತೆ ವಿವಿಧ ಟ್ರೇಡ್ಗಳಿವೆ. ಇವುಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು SSLC ಪೂರ್ಣಗೊಳಿಸಿ ಸಂಬಂಧಿತ ಟ್ರೇಡ್ನಲ್ಲಿ ITI ಪೂರ್ಣಗೊಳಿಸಿರಬೇಕು. ಟ್ರೇಡ್ ಅಪ್ರೆಂಟಿಶಿಪ್ ಪಡೆದವರು ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಗ್ರೇಡ್ 1 ವಿಭಾಗದ ಹುದ್ದೆಗಳಿಗೆ 18ರಿಂದ 33 ವರ್ಷದೊಳಗಿನವರು ಹಾಗೂ ಗ್ರೇಡ್ 3 ವಿಭಾಗದ ಹುದ್ದೆಗಳಿಗೆ 18ರಿಂದ 30 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. SC ST ಮಾಜಿ ಸೈನಿಕರು, ಮಹಿಳೆಯರು, ಅಲ್ಪಸಂಖ್ಯಾತ ಅಭ್ಯರ್ಥಿಗಳು, ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ, ಇದನ್ನು ಪೂರ್ತಿ ರೀಫಂಡ್ ಮಾಡಲಾಗುವುದು. ಉಳಿದೆಲ್ಲ ವರ್ಗದವರು 500 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು, 400 ರೂಪಾಯಿಯನ್ನು ರೀಫಂಡ್ ಮಾಡಲಾಗುವುದು. ಬೆಂಗಳೂರು ಸೇರಿದಂತೆ ದೇಶದ ಎಲ್ಲಾ RRBಗಳು ಈ ನೇಮಕ ಪ್ರಕ್ರಿಯೆಯನ್ನು ನಡೆಸಲಿವೆ. ಕನ್ನಡ ಸೇರಿದಂತೆ 13 ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆ ಬರೆಯುವ ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಜುಲೈ 29 ಕೊನೆಯ ದಿನ. August 1ರಿಂದ August 8ರವರೆಗೆ ಅರ್ಜಿ ತಿದ್ದುಪಡಿಗೆ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗೆ RRBBNC.gov.in ಅನ್ನು ನೋಡಬಹುದು. ಬ್ಯಾಂಕ್ ಸಿಬ್ಬಂದಿ ನೇಮಕ ಸಂಸ್ಥೆ IBPS 11 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿನ ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಖಾಲಿಯಿರುವ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ಅರ್ಜಿಯನ್ನು ಆಹ್ವಾನಿಸಿದೆ. ಜುಲೈ 21ರೊಳಗೆ ಅರ್ಜಿ ಸಲ್ಲಿಸಬಹುದು. ಆಗಸ್ಟ್ನಲ್ಲಿ ಪೂರ್ವಭಾವಿ ಪರೀಕ್ಷೆ ಮತ್ತು ಅಕ್ಟೋಬರ್ನಲ್ಲಿ ಮುಖ್ಯ ಪರೀಕ್ಷೆ ನಡೆಸುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. 6715 ಪ್ರೊಬೇಷನರಿ ಆಫೀಸರ್ ಹುದ್ದೆಗಳ ಪೈಕಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ 1009 ಹುದ್ದೆಗಳು, ಪರಿಶಿಷ್ಟ ಪಂಗಡದವರಿಗೆ 502 ಹುದ್ದೆಗಳು, ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 1886 ಹುದ್ದೆಗಳು, ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 669, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 2719 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಅಂಗೀಕೃತ ವಿವಿಯಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಪ್ರೊಬೇಷನರಿ ಆಫೀಸರ್ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಪ್ರೊಬೇಷನರಿ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ SC ST ಅಲ್ಪಸಂಖ್ಯಾತ ಸಮುದಾಯದ ಸೀಮಿತ ಸಂಖ್ಯೆಯ ಅಭ್ಯರ್ಥಿಗಳಿಗೆ ಸೆಪ್ಟೆಂಬರ್ನಲ್ಲಿ ಪರೀಕ್ಷಾಪೂರ್ವ ತರಬೇತಿ ನಡೆಯಲಿದೆ. ತರಬೇತಿ ಪಡೆಯಲು ಬಯಸುವವರು ಅರ್ಜಿ ಸಲ್ಲಿಕೆ ಸಂದರ್ಭದಲ್ಲಿ ಸಂಬಂಧಪಟ್ಟ ವಿಭಾಗದಲ್ಲಿ ಟಿಕ್ ಮಾಡಬೇಕು. SC ST ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ 125 ರೂಪಾಯಿ, ಉಳಿದೆಲ್ಲ ಅಭ್ಯರ್ಥಿಗಳಿಗೆ 850 ರೂಪಾಯಿ ಅರ್ಜಿ ಶುಲ್ಕವಿದೆ. 745 ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿದ್ದು ಆ ಪೈಕಿ ಐಟಿ ಆಫೀಸರ್ 301, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ 190, ರಾಜ ಭಾಷಾಧಿಕಾರಿ 89, ಲಾ ಆಫೀಸರ್ 105 ಹಾಗೂ ಪರ್ಸನಲ್ ಆಫೀಸರ್ 60 ಹುದ್ದೆಗಳಿಗಾಗಿ ಈ ನೇಮಕ ನಡೆಯಲಿದೆ. ಆಯಾ ಹುದ್ದೆಗಳಿಗೆ ಅನುಸಾರವಾಗಿ ಬೇರೆ ಬೇರೆ ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜುಲೈ 21, ಪೂರ್ವಭಾವಿ ಪರೀಕ್ಷೆ ಆಗಸ್ಟ್ನಲ್ಲಿ ಹಾಗೂ ಮುಖ್ಯ ಪರೀಕ್ಷೆ ಅಕ್ಟೋಬರ್ನಲ್ಲಿ ನಡೆಯಲಿದೆ. ಹೆಚ್ಚಿನ ವಿವರಗಳಿಗಾಗಿ

ಸಾರ್ವಜನಿಕ ವಲಯದ ಪ್ರಮುಖ ಹಣಕಾಸು ಸಂಸ್ಥೆಯಾಗಿರುವ ಬ್ಯಾಂಕ್ ಆಫ್ ಇಂಡಿಯಾ 779 ಕ್ರೆಡಿಟ್ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು ಜುಲೈ 20ರ ತನಕ ಅವಕಾಶವಿದೆ. ಒಟ್ಟು ಹುದ್ದೆಗಳ ಪೈಕಿ ಸಾಮಾನ್ಯ ವರ್ಗದವರಿಗೆ 317, ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ 80, ಒಬಿಸಿ ಅಭ್ಯರ್ಥಿಗಳಿಗೆ 205, ಎಸ್ಟಿ ಅಭ್ಯರ್ಥಿಗಳಿಗೆ 59 ಹಾಗೂ ಎಸ್ಸಿ ಅಭ್ಯರ್ಥಿಗಳಿಗೆ 118 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಅಭ್ಯರ್ಥಿಗಳು ಪದವೀಧರರಾಗಿರಬೇಕು. ಕಲೆ, ವಿಜ್ಞಾನ, ಎಂಜಿನಿಯರಿಂಗ್, ವಾಣಿಜ್ಯ ಸೇರಿದಂತೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿದ್ದರೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಆದರೆ ನಿಗದಿತ ವಿದ್ಯಾರ್ಹತೆಯಲ್ಲಿ ಕನಿಷ್ಠ 60% ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಪಡೆದು ತೇರ್ಗಡೆಯಾಗಿರಬೇಕು. ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಾಗಿದ್ದಲ್ಲಿ ಕನಿಷ್ಠ 55% ಅಂಕ ಪಡೆದಿದ್ದರೂ ಅರ್ಜಿ ಸಲ್ಲಿಸಬಹುದು. ಎಸ್ಸಿ, ಎಸ್ಟಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳು 175 ರೂಪಾಯಿ ಇಂಟಿಮೇಷನ್ ಫೀಸ್ ಸಲ್ಲಿಸಬೇಕು. ಉಳಿದಂತೆ ಸಾಮಾನ್ಯ ವರ್ಗ ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಇಂಟಿಮೇಷನ್ ಫೀಸ್ ಸೇರಿದಂತೆ ಒಟ್ಟು 850 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಅರ್ಜಿ ಸಲ್ಲಿಸಲು ಜುಲೈ 20 ಕೊನೆಯ ದಿನ. ಕರ್ನಾಟಕದಲ್ಲಿ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದಲ್ಲಿ ಪರೀಕ್ಷಾ ಕೇಂದ್ರ ಇರಲಿದೆ.

ಭಾರತೀಯ ಬಾಹ್ಯಾಕಾಶ ಮತ್ತು ಸಂಶೋಧನಾ ಕೇಂದ್ರ ಇಸ್ರೋ 2026-27 ಸಾಲಿನ ಒಂದು ವರ್ಷದ ತರಬೇತಿಗಾಗಿ ವಿವಿಧ ಅಪ್ರೆಂಟಿಶಿಪ್ಗಾಗಿ ಅರ್ಜಿ ಆಹ್ವಾನಿಸಿದೆ. ಇಸ್ರೋದ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ ವಿಭಾಗವು ಈ ಉದ್ಯೋಗ ತರಬೇತಿ ನೀಡುತ್ತಿದ್ದು, ಆಸಕ್ತ ಅಭ್ಯರ್ಥಿಗಳು ಜುಲೈ 31 ಅರ್ಜಿ ಸಲ್ಲಿಸಬಹುದು. ಬೆಂಗಳೂರು, ಲಕ್ನೋ ಮತ್ತು ಶ್ರೀವಿಜಯಪುರಂ, ಪೋರ್ಟ್ಬ್ಲೇರ್ ಈ ಕೇಂದ್ರಗಳಲ್ಲಿ ತರಬೇತಿ ನಡೆಯಲಿದೆ. ಈಗಾಗಲೇ ಅಪ್ರೆಂಟಿಶಿಪ್ ಪಡೆದಿರುವ ಅಥವಾ ಪಡೆಯುತ್ತಿರುವ ಅಭ್ಯರ್ಥಿಗಳು ಈ ತರಬೇತಿಗೆ ಅರ್ಜಿ ಸಲ್ಲಿಸುವಂತಿಲ್ಲ. ಟ್ರೇಡ್, ಡಿಪ್ಲೊಮಾ ಮತ್ತು ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ಗಳಿಗೆ ಅವಕಾಶವಿದೆ. ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಸಿವಿಲ್ ವಿಭಾಗದಲ್ಲಿ ಗ್ರಾಜ್ಯುಯೇಟ್ ಮತ್ತು ಡಿಪ್ಲೊಮಾ ಅಪ್ರೆಂಟಿಶಿಪ್ ಪಡೆಯಬಹುದು. ಇದೇ ವಿಭಾಗದಲ್ಲಿ ಡಿಪ್ಲೊಮಾ ಅಥವಾ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಬಿಎಸ್ಸಿ, ಸಿಎಸ್, ಐಟಿ ಮತ್ತು ಲೈಬ್ರರಿ ಸೈನ್ಸ್ ವಿಷಯದಲ್ಲೂ ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ ಲಭ್ಯವಿದ್ದು, ಅದೇ ವಿಷಯದಲ್ಲಿ ಪದವೀಧರರಿಗೆ ಅವಕಾಶವಿದೆ. ಇನ್ನು ಸಂಬಂಧಿಸಿದ ಟ್ರೇಡ್ನಲ್ಲಿ ಐಟಿಐ ಪಡೆದವರಿಗೆ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕ್, ಮಷಿನಿಸ್ಟ್, ಎಲೆಕ್ಟ್ರಿಕಲ್, ಐಟಿ ಮತ್ತು ಫಿಟ್ಟರ್ ವಿಭಾಗದಲ್ಲಿ ಅಪ್ರೆಂಟಿಶಿಪ್ ಪಡೆಯಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 18 ವರ್ಷ ಮೇಲ್ಪಟ್ಟವರು ಅಪ್ರೆಂಟಿಶಿಪ್ಗೆ ಹೆಸರು ನೋಂದಾಯಿಸಿಕೊಳ್ಳಬಹುದು. ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ಗಳಿಗೆ ತಿಂಗಳಿಗೆ 12,300 ರೂಪಾಯಿ, ಡಿಪ್ಲೊಮಾ ಅಪ್ರೆಂಟಿಶಿಪ್ಗಳಿಗೆ 10,900 ರೂಪಾಯಿ ಹಾಗೂ ಟ್ರೇಡ್ ಅಪ್ರೆಂಟಿಶಿಪ್ಗಳಿಗೆ 9,600 ರೂಪಾಯಿ ಸ್ಟೈಫಂಡ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಯನ್ನು ಇಸ್ರೋ ವೆಬ್ಸೈಟ್ www.isro.gov.in ನಲ್ಲಿ ನೋಡಬಹುದು. ಕೇಂದ್ರ ಲೋಕಸೇವಾ ಆಯೋಗವು ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು 405 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದ್ದು, ಅರ್ಜಿ ಸಲ್ಲಿಸಲು ಜುಲೈ 17 ಕೊನೆಯ ದಿನ. ಡ್ರಗ್ ಇನ್ಸ್ಪೆಕ್ಟರ್ 186, ಲೀಗಲ್ ಆಫೀಸರ್ 12, ಅಸಿಸ್ಟೆಂಟ್ ಎಂಜಿನಿಯರ್ 11, ಏರೋನಾಟಿಕಲ್ ಆಫೀಸರ್ 11, ಸ್ಪೆಷಲಿಸ್ಟ್ ಗ್ರೇಡ್ 3 ಅಸಿಸ್ಟೆಂಟ್ ಪ್ರೊಫೆಸರ್ ನ್ಯೂರಾಲಜಿ 21, ಪೀಡಿಯಾಟ್ರಿಕ್ 14 ಹುದ್ದೆಗಳು, ಪೀಡಿಯಾಟ್ರಿಕ್ ಸರ್ಜರಿ 9, ಕಾರ್ಡಿಯಾಲಜಿ 9, ಆರ್ಥೋಪೀಡಿಯಾಕ್ಸ್ 10, ಯೂರಾಲಜಿ 6, ಮೆಡಿಕಲ್ ಆಫೀಸರ್, ರಿಸರ್ಚ್ ಆಫೀಸರ್ ಹುದ್ದೆಗಳಿಗೆ ಓರ್ವ ಅಭ್ಯರ್ಥಿ ಹಾಗೂ ಇತರ ತಾಂತ್ರಿಕ, ವೈದ್ಯಕೀಯ ಮತ್ತು ಆಡಳಿತಾತ್ಮಕ ವಿಭಾಗ ಎಲ್ಲವೂ ಸೇರಿ ಒಟ್ಟು 450 ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಅಭ್ಯರ್ಥಿಗಳು ಹುದ್ದೆಗೆ ಅನುಗುಣವಾಗಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ವಿದ್ಯಾರ್ಹತೆ ಪಡೆದಿರಬೇಕು. ಡ್ರಗ್ ಇನ್ಸ್ಪೆಕ್ಟರ್, ಬಿಫಾರ್ಮಾ, ಫಾರ್ಮಸ್ಯೂಟಿಕಲ್ ಸೈನ್ಸ್ ಪದವಿ ಅಥವಾ ಕ್ಲಿನಿಕಲ್ ಫಾರ್ಮಾಲಜಿ, ಮೈಕ್ರೋಬಯಾಲಜಿ ಸ್ಪೆಷಲೈಸೇಷನ್ನೊಂದಿಗೆ ವೈದ್ಯಕೀಯ ಪದವಿ ಪಡೆದಿರಬೇಕು. ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಸಂಬಂಧಪಟ್ಟ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪದವಿ, ಲೀಗಲ್ ಆಫೀಸರ್ ಹುದ್ದೆಗೆ ಕಾನೂನು ಪದವಿ, ಸ್ಪೆಷಲಿಸ್ಟ್ ಹುದ್ದೆಗಳಿಗೆ ಎಂಬಿಬಿಎಸ್ ಜೊತೆಗೆ ಸಂಬಂಧಪಟ್ಟ ವಿಭಾಗದಲ್ಲಿ ಎಂಡಿ, ಎಂಎಸ್, ಡಿಎನ್ಬಿ ಕೌನ್ಸಿಲ್ ನೋಂದಣಿಯನ್ನು ಹೊಂದಿರಬೇಕು. ಸಾಮಾನ್ಯ, ಒಬಿಸಿ, ಆರ್ಥಿಕ ಹಿಂದುಳಿದ ವರ್ಗದ ಪುರುಷ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 25 ರೂಪಾಯಿ, ಎಸ್ಸಿ, ಎಸ್ಟಿ, ವಿಶೇಷಚೇತನ ಮತ್ತು ಎಲ್ಲಾ ವರ್ಗದ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಅರ್ಹ ಅಭ್ಯರ್ಥಿಗಳು ಯುಪಿಎಸ್ಸಿಯ ಅಧಿಕೃತ ಆನ್ಲೈನ್ ನೇಮಕಾತಿ ಅರ್ಜಿ ಪೋರ್ಟಲ್ upsconline.nic.in ಅಥವಾ ಅಧಿಕೃತ ವೆಬ್ಸೈಟ್ upsc.gov.in ಗೆ ಭೇಟಿ ನೀಡಿ ಜುಲೈ

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಪ್ರೀತಿಯ ಶ್ರೋತೃಗಳೇ, ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ ಬದಲಾದ ದಿನಗಳಲ್ಲಿ ಅಂದರೆ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುವ ನನ್ನೆದೆಯ ಹಾಡು ಕಾರ್ಯಕ್ರಮ ಮುಂದಿನ ವಾರದಿಂದ ಬರುವ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರಗಳಂದು.
4: ನಿನ್ನ ಪಾಲಿಗೆ ಸಿಹಿ ತುಂಬಲಿ.
3: ಶ್ರೋತೃಗಳೇ, ಕರೆ ಮಾಡ್ತಿರಲ್ಲ,
4: ಬದುಕುಗಳು ತಿರುವುಗಳು ಹೇಗೆ ಇರಲಿ, ನೆನಪು ಉಳಿಯಲಿ, ಕನಸು ಅರಳಲಿ.
3: ನನ್ನೆದೆಯ ಹಾಡು ಕರೆ.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
2: ಮಳೆ ಮಳೆ ಏನ್ ಚಂದ, ಚಿತ್ರಪಟ ಎಣಿಸೋಕೆ ಆನಂದ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆತ್ಮೀಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಅವಿನಾಶ್ ಕೆಎಲ್. ಸಮಯ 10:01:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ. ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ. ಕೇಳಿ.

0: ನಮ್ಮೆಲ್ಲ ಪ್ರೀತಿಯ ಪುಟಾಣಿಗಳಿಗೆ ಇಂದಿನ ಚಿನ್ನರ ಲೋಕ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಭಾನುವಾರ, ಶಾಲೆಗೆ ರಜೆ. ಮಕ್ಕಳೇ, ಎಲ್ಲರೂ ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಿ ಅಲ್ವಾ? ಪುಟಾಣಿಗಳೇ, ಇಂದಿನ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮಗೆ ತಿಳಿದಿರುವ ಕಥೆ, ಹಾಡು ಎಲ್ಲವನ್ನ ಕೂಡ ಹೇಳಬಹುದು. ಕರೆ ಮಾಡಲು ಸಂಖ್ಯೆ ಹೀಗಿದೆ: 08272228558. ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ: 08272228558. ಪುಟಾಣಿಗಳೇ, ನೀವು ಕರೆ ಮಾಡುವ ತನಕ ಒಂದು ಶಿಶುಗೀತೆಯನ್ನು ಕೇಳಿ ಬರೋಣ.
1: ಪುಟಾಣಿ,
2: ಏನಮ್ಮ,
1: ನೀ ಆನೆ ನೋಡಿದೀಯಲ್ಲ?
2: ನೋಡಿದೀನಿ.
1: ಹಾಗಿರುತ್ತೆ ಹೇಳು ಮತ್ತೆ.
2: ಹೊಟ್ಟೆ ಇದೆಯಲ್ಲ, ಅದು ಲಾರಿ ಆಗಿರುತ್ತೆ.
1: ಅಬ್ಬಾ,
2: ಕಣ್ಣೆಲ್ಲ ಸಣ್ಣ ಸಣ್ಣ ಗೋಲಿ ಆಗಿರುತ್ತೆ.
1: ನಿಂಗೆ ಇದೆಲ್ಲ ಹ್ಯಾಗ್ ಗೊತ್ತಾಯ್ತಪ್ಪ?
2: ನಮ್ಮ ಮಿಸ್ಸು ಆನೆ ಹಾಡು ಹೇಳ್ಕೊಟ್ಟಿದ್ದಾರೆ, ಅದ್ರಲ್ಲಿ ಇದೆಲ್ಲ ಬರುತ್ತೆ ಅಮ್ಮ.
1: ಓಹೋ, ಆ ಹಾಡು ಇವಾಗ ಹೇಳ್ತೀಯ ಮತ್ತೆ?

0: ನಮ್ಮ ಮೊದಲ ಪುಟಾಣಿ, ಹಲೋ.
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಆಯುಕ್ತ.
0: ಆಯುಕ್ತ? ಎಲ್ಲಿಂದ ಆಯುಕ್ತ?
1: ಬೆಟ್ಟಗೇರಿ.
0: ಬೆಟ್ಟಗೇರಿಯಿಂದ. ಏನ್ ತಿಂಡಿ ತಿಂದ್ರಿ ಬೆಳಿಗ್ಗೆ? ಶಾವಿಗೆ ಉಪ್ಪಿಟ್ಟು. ಯಾರು ಮಾಡಿದ್ದು? ಏನಿಷ್ಟ ಅಮ್ಮ ಮಾಡೋ ಅಡುಗೆ ನಿಮಗೆ? ದೋಸೆ. ಇಷ್ಟನಾ? ಏನ್ ಕಲ್ತಿದ್ದೀರಾ ಇವತ್ತು? ಹೇಳಿ.

0: ಚೆನ್ನಾಗಿ ಹಾಡಿದ್ರಿ, ಯಾರು ಹೇಳ್ಕೊಟ್ಟಿದ್ದು?
1: ಸಂಗೀತ ಮ್ಯಾಮ್.
0: ಸಂಗೀತ ಮ್ಯಾಮ್. ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀರಾ?
1: ಹಾಂ.
0: ಏನು ಗುರುಗಳ ಹೆಸರು? ಹೇಗೆ ಕರೆ ಮಾಡ್ತಾ ಇರಿ, ಹಾಗೆ ಸಂಗೀತ ಅಭ್ಯಾಸ ಕೂಡ ಮುಂದುವರಿಸಿ.
1: ಥ್ಯಾಂಕ್ ಯು.
2: ನನ್ ಮುದ್ದು ಪುಟಾಣಿ ಯಾರು?
3: ನಾನು.
2: ನನ್ ಬಂಗಾರದ ಕಂದ ಯಾರು?
3: ನಾನು.
2: ಈ ಟಬ್ದಿಂದ ದಿನ ಎರಡೆರಡೇ ಚಕ್ಲಿ ಹಾರಿಸೋದ್ ಯಾರಪ್ಪ?
3: ನಾನೇನಲ್ಲಪ್ಪ.
2: ಏಯ್, ನಿಜ ಹೇಳು.

0: ನನ್ ಮುದ್ದು ಪುಟಾಣಿ ಯಾರು?
1: ನಾನು.
0: ನನ್ ಬಂಗಾರದ ಕಂದ ಯಾರು?
1: ನಾನು.
0: ಈ ಟಬ್ದಿಂದ ದಿನ ಎರಡೆರಡೇ ಚಕ್ಲಿ ಹಾರ್ಸೋದ್ ಯಾರಪ್ಪ?
1: ನಾನೇನಲ್ಲಪ್ಪ.
0: ಏಯ್ ನಿಜ ಹೇಳು.
1: ನಾನೇನು ಎರಡೆರಡು ಚಕ್ಲಿ ತೆಗಿಯಲ್ಲ, ಒಂದೊಂದೇ ತೆಗೆಯೋದು.
0: ಓಹೋ ಹಾಗಾ, ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
1: ಎರಡು.
0: ಅಬ್ಬಬ್ಬಾ ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು.

0: ಹಲೋ
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಸಾತ್ವಿಕ್ ಸುವರ್ಣ.
0: ಎಲ್ಲಿಂದ?
1: ಮೈಯಾಳದಿಂದ.
0: ಮೈಯಾಳದಿಂದ ಯಾವ ತರಗತಿ ಓದ್ತಾ ಇದ್ದೀರಾ ಈಗ?
1: ನಾಲ್ಕನೇ ತರಗತಿ.
0: ನಾಲ್ಕನೇ ತರಗತಿ. ಯಾವ ಶಾಲೆ?
1: ಮೈಯಾಳ ಶಾಲೆ.
0: ಸರ್ಕಾರಿ ಶಾಲೆನಾ?
1: ಅಲ್ಲ,
0: ಮತ್ತೆ
1: ನಾರ್ಮಲ್.
0: ನಾರ್ಮಲ್. ಎಷ್ಟು ದೂರ ಇದೆ ಮನೆಯಿಂದ? ಎಷ್ಟು ದೂರ ಇದೆ ಮನೆಯಿಂದ?
1: ಮನೆಯಿಂದ ಗೊತ್ತಿಲ್ಲ.
0: ಗೊತ್ತಿಲ್ಲ. ಹೇಗೆ ಹೋಗ್ತೀರಾ ಶಾಲೆಗೆ ಮತ್ತೆ?
1: ಗಾಡಿಯಲ್ಲಿ.
0: ಗಾಡಿಯಲ್ಲಿ ಹೋಗೋದಾ? ಮಳೆ ಇದೆಯಾ?
1: ಇದೆ.
0: ಇದೆಯಾ? ಜೋರಿದೆಯಾ ಕಡಿಮೆ ಇದೆಯಾ?
1: ಜೋರಿರ್ತದೆ.
0: ಏನು ಕಲ್ತಿದ್ದೀರಿ ಇವತ್ತು?
1: ಪದ್ಯ.
0: ಹೇಳಿ.
1: ಈ ಬಾನು, ಈ ಚುಕ್ಕಿ, ಈ ಹೂವು, ಈ ಹಕ್ಕಿ, ತೇಲಿ ಸಾಗುವ ಬುಗಿಲು ವರ್ಷವೊಕ್ಕಿ, ಯಾರು ಇಟ್ಟರೆ ಇವಡು ಹೀಗೆ ಇಲ್ಲಿ ತುದಿ ಬದಲು ತಿಳಿಯಲಿ ತೇಲಿಯಲಿ. ಒದ್ದೊದ್ದು ಹೂವಿಗೋ ಒದ್ದೊದ್ದು ಬಡ್ಡ, ಒದ್ದೊದ್ದು ಜೀವಕ್ಕೋ ಒದ್ದೊದ್ದು ಕಟ್ಟ, ಯಾವುದೋ ಬಗೆಯಲ್ಲಿ ಎಲ್ಲರಿಗೂ ಅದ್ದ, ಯಾವುದೋ ಬಗೆಯಲ್ಲಿ ಎಲ್ಲರಿಗೂ ಅದ್ದ. ಕೊಟ್ಟ ಕರುಣ ಮೂಲ ವರೆಸುವುದು ತದ್ದ, ವರೆಸುವುದು ತದ್ದ. ನೂರಾರು ನದಿ ಕುಡಿದು ಬೀರದ ಕಡಲು, ಬೋರೆದ್ದು ಸುರಿದು ಆರದ ಮುಗಿಲು, ಸೇರಿಯೂ ಕೋಟಿ ತಾರೆ ತುಂಬದ ಬಯಲು, ಸೇರಿಯೂ ಕೋಟಿ ತಾರೆ ತುಂಬದ ಬಯಲು. ಯಾರಿದೆ ಯಾವ ಬಾಯ ಬಿಬ್ಬದ ನೆರಳು, ಯಾರದೆ ಯಾವ ಬಾಯ ಬಿಬ್ಬದ ನೆರಳು. ಹೊರಗಿರುವ ಪರಿಯೆಲ್ಲ ಅಡಗಿರುವುದೇ ಒಳಗೆ, ಹುಡುಕಿದರೆ ಕೀಲಿ ಕೈ ಸಿಗದೆ ಎದೆ ಒಳಗೆ, ತಿಳಿಯದೆಲ್ಲದರಲ್ಲಿ ಕುಳಿತಿರುವ ಎಡ್ಡುವರು ನಡಗೀಗ ಸೋಜಿಗೌಡ, ಹೇ ಸೋಜಿಗೌಡ. ಅದೇ
0: ಮುಗಿತ? ಇದು ನಿಮ್ ಬುಕ್ಕಲ್ಲಿರೋ ಪದ್ಯನಾ?
1: ಹೌದು.
0: ಯಾರು ಹೇಳ್ಕೊಟ್ಟಿದ್ದು?
1: ಪ್ರೇಮ ಟೀಚರ್.
0: ಪ್ರೇಮ ಟೀಚರ್. ಏನ್ ಹೇಳ್ಕೊಡ್ತಾರೆ ಪ್ರೇಮ ಟೀಚರ್?
1: ಎಲ್ಲ ಹಾಡು ಕನ್ನಡ ಮತ್ತೆ ಇಂಗ್ಲಿಷ್.
0: ಕನ್ನಡ ಮತ್ತೆ ಇಂಗ್ಲಿಷ್ ಹೇಳ್ಕೊಡ್ತಾರೆ. ಚೆನ್ನಾಗಿ ಹಾಡಿದ್ರಿ, ಹೀಗೆ ಕರೆ ಮಾಡ್ತಾ ಇರಿ.

0: ಹಲೋ
1: ಹಲೋ,
0: ಯಾರು ಮಾತಾಡೋದು?
1: ನಮೀಶ್ ಅಂತ.
0: ನಮೀಶ್ ಎಲ್ಲಿಂದ?
1: ಕಾಂತಪುರದ ಪಡ್ಕ.
0: ಯಾವ ತರಗತಿ ಓದ್ತಾ ಇದ್ದೀರಾ ನೀವು?
1: 7ನೇ ತರಗತಿ.
0: ಯಾವ ಶಾಲೆ?
1: ದಬ್ಬರ್ಕ.
0: ಸರ್ಕಾರಿ ಶಾಲೆನಾ?
1: ಸರ್ಕಾರಿ.
0: ಏನು ತಿಂದ್ರಿ ಬೆಳಿಗ್ಗೆ?
1: ರೊಟ್ಟಿ.
0: ರೊಟ್ಟಿಗೆ
1: ರೊಟ್ಟಿ ಇದು ಕಡಲೆ ಸಾರು.
0: ಕಳಲೆ ಸಾರು. ನಾವು ಬರೋದಾ? ನಾವು ಬರೋದಾ ತಿನ್ನಕ್ಕೆ?
1: ಬನ್ನಿ.
0: ಇದೇ ಮೊದಲ ನೀವು ಕರೆ ಮಾಡ್ತಿರೋದು?
1: ಹೌದು.
0: ಯಾಕೆ ಇಷ್ಟು ದಿನಕ್ಕೆ ಕರೆ ಮಾಡಲಿಲ್ಲ?
1: ಸಿಗ್ಲಿಲ್ಲ,
0: ಲೈನ್ ಸಿಗ್ಲಿಲ್ಲ. ಈಗ ಖುಷಿ ಆಯ್ತಾ?
1: ಖುಷಿ ಆಯ್ತು.
0: ಏನು ಕಲ್ತಿದ್ದೀರಾ ಇವತ್ತು?
1: ಇವತ್ತು ಹಿಂದಿ ಹಾಡು.
0: ಹೇಳಿ.

0: कितनी कुछ होती जब मैं ये तो बड़ा सा पुरस्कार भी राष्ट्रपति से पाता, राष्ट्रपति से पाता।
1: ಮುಗಿತಾ?
0: ಮುಗಿತು
1: ಯಾಕೆ ಹಿಂದಿ ಹಾಡು ಆಡಬೇಕು ಅನ್ನಿಸ್ತು? ಇಷ್ಟನಾ?
0: ಇಷ್ಟ
1: ಅರ್ಥ ಗೊತ್ತಾ ಇದ್ರದ್ದು?
0: ಅಕ್ಕ, ಇದು ಸೈನ್ಯದು.
1: ಸೈನ್ಯ. ಹೀಗೆ ಕರೆ ಮಾಡ್ತಾ ಇರಿ ಆಯ್ತಾ?
0: ಆಯ್ತು.

0: ಯಾರು ಮಾತಾಡ್ತಿರೋದು?
1: ಅಮೃತ
0: ಎಲ್ಲೋಗಿದ್ರಿ ಇಷ್ಟು ದಿನ ಅಮೃತ?
1: ಮಡಿಕೇರಿ.
0: ಎಲ್ಲೋಗಿದ್ರಿ? ಕರೆನೆ ಮಾಡ್ತಿರ್ಲಿಲ್ವಲ್ಲ ಇಷ್ಟು ದಿವಸ ಅಂತ. ಬಿಜಿ ಇದ್ರಾ?
1: ಸಿಗ್ಲಿಲ್ಲ.
0: ಸಿಗ್ಲಿಲ್ಲ. ಈ ಖುಷಿ ಆಯ್ತಾ?
1: ಹೌದು.
0: ಏನ್ ತಿಂದ್ರಿ ಇವತ್ತು?
1: ಭಗವದ್ಗೀತೆ ಶ್ಲೋಕ.
0: ಏನ್ ತಿಂದ್ರಿ ಅಂತ?
1: ರೊಟ್ಟಿ.
0: ರೊಟ್ಟಿ ಕೇಳಿಸ್ತಾ ಅಲ್ವಾ ನಿಮಗೆ? ಶ್ಲೋಕ ಹೇಳ್ತೀರಾ ಈಗ?
1: ಪುರುಷ ಸಫಲ ಪಾದ ಭಕ್ತಿಯ ಲಭಸ್ಯ ನನಯ ಯಶ್ಯಾಂತಿ ತಾನಿ ಭೂತಾನಿ ಏನ ಸರ್ವವಿಧಂ ತತಂ ಸಂತುಷ್ಟ ಸತಾತಂ ಯೋಗಿ ಯಯಾತ್ಮ ದೃಢನಿಶ್ಚಯ ಮಯ ಪ್ರೀತ ಮನೋಬುದ್ಧಿ ಯೋ ಮದ್ಭಕ್ತ ಜನಪ್ರಿಯ. ಆಯ್ತು.
0: ಯಾರು ಹೇಳ್ಕೊಟ್ಟಿದ್ದು ಶ್ಲೋಕ?
1: ಅಮ್ಮ.
0: ಅಮ್ಮ ಈಗ ನೋಡ್ಕೊಂಡು ಹೇಳಿದ್ರ ನೋಡಿದನ್ನ ಹೇಳಿದ್ರ?
1: ನೋಡ್ತಾನು ಹೇಳಕ್ ಗೊತ್ತು, ನೋಡಿದನ್ನ ಹೇಳದು.
0: ಈಗ ಹೇಗೆ ಹೇಳಿದ್ರಿ? ಈಗ ಹೇಗೆ ಹೇಳಿದ್ರಿ? ನೋಡ್ಕೊಂಡು ಹೇಳಿದ್ರ?
1: ನೋಡಿ.
0: ಹಾ, ಹೀಗೆ ಕರೆ ಮಾಡ್ತಾ ಇರಿ ಆಯ್ತಾ?
1: ಥ್ಯಾಂಕ್ ಯು.

ಪುಟಾಣಿಗಳೇ, ಇಂದಿನ ಚಿನ್ನರ ಲೋಕ ಕಾರ್ಯಕ್ರಮ ಮುಗಿಸುವ ಸಮಯ ಬಂದೇ ಬಿಡಿತು. ಇಂದಿನ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪುಟಾಣಿಗಳಿಗೆ ಧನ್ಯವಾದ. ಮುಂದಿನ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಶುಭ ದಿನ.

ಒಂದು ಎಲ್ಲಕ್ಕಿಂತ ಮೊದಲು ಬರುತ್ತೆ ಅಲ್ವೇನೋ, ಆಮೇಲೆ ಎರಡು ಮೂರು ನಾಲ್ಕು ಐದು ಸರಿಯೇನೋ, ಹೇಳ ಈಗ ಒಟ್ಟಾಗ ಮತ್ತೆ ಕಲ್ತಿದ್ದೆಲ್ಲಾನು ಒಂದು ಎರಡು.

ಒಂದು ಆರು ಏಳು ಎಂಟು ಒಂಬತ್ತು ಹತ್ತು ಈಗ ಎಲ್ಲ ಕೇಳು ಒಂದು ಎರಡು.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

0: ಸಮಯ 10:32:43. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಅರಿಜಿತ್ ಸಿಂಗ್ ಅವರು ಹಾಡಿರುವ ಲಾಪಟಾ ಲೇಡೀಸ್ ಚಿತ್ರದ ಗೀತೆ. ರಾಮ್ ಸಂಪತ್ ಅವರ ಸಂಗೀತ, ಸಾಹಿತ್ಯ ಬರೆದಿದ್ದಾರೆ ಪ್ರಶಾಂತ್ ಪಾಂಡೆ.

ಬಾಹುಬಲಿ 2 ಚಿತ್ರದ ಗೀತೆ ಹಾಡಿದ್ದಾರೆ ಮಧುಶ್ರೀ. ಮನೋಜ್ ಮುಂತಶೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಎಂ ಎಂ ಕೀರವಾಣಿ.

ಗಾನ ಭಜನ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ. ಸಂಜಯ್ ತ್ರಿಪತಿ ಅವರು ಸಾಹಿತ್ಯ ಬರೆದಿರುವ ಬಿನ್ನಿ ಆಂಡ್ ಫ್ಯಾಮಿಲಿ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಸುನಿಧಿ ಚೌಹಾಣ್, ಸಂಗೀತ ಲಲಿತ್ ಪಂಡಿತ್.

ಪಲಕ್ ಮುಚ್ಚಲ್ ಅವರ ಧ್ವನಿಯಲ್ಲಿ ಎಂಎಸ್ ಧೋನಿ ಚಿತ್ರದ ಗೀತೆ, ಮನೋಜ್ ಮುಂತಶಿರ್ ಅವರ ಸಾಹಿತ್ಯ, ರಾಗ ಸಂಯೋಜನೆ ಅಮಲ್ ಮಲ್ಲಿಕ್.

ಶಾಶ್ವತ್ ಸಚ್ದೇವ್ ಅವರು ಸಂಗೀತ ಸಂಯೋಜಿಸಿ ಅರಿಜಿತ್ ಸಿಂಗ್ ಹಾಗೂ ಅರ್ಮಾನ್ ಖಾನ್ ಅವರೊಂದಿಗೆ ಹಾಡಿರುವ ಧುರಂಧರ್ ಚಿತ್ರದ ಗೀತೆ. ಸಾಹಿತ್ಯ ಬರೆದಿದ್ದಾರೆ ಇರ್ಷಾದ್ ಕಾಮಿಲ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಅಮಿತಾ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಅವರು ಸಂಗೀತ ಸಂಯೋಜಿಸಿರುವ ಚಿಚೋರೆ ಚಿತ್ರದ ಗೀತೆ. ಹಾಡಿದ್ದಾರೆ ಅರಿಜಿತ್ ಸಿಂಗ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಶ್ರೋತೃಗಳೇ, ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ ಬದಲಾದ ದಿನಗಳಲ್ಲಿ ಅಂದರೆ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುವ ನನ್ನೆದೆಯ ಹಾಡು ಕಾರ್ಯಕ್ರಮ ಮುಂದಿನ ವಾರದಿಂದ ಬರುವ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರಗಳಂದು ನಿಮ್ಮ ಪಾಲಿಗೆ ಸಿಹಿ ತುಂಬಲಿ. ಶ್ರೋತೃಗಳೇ, ಕರೆ ಮಾಡ್ತಿರಲ್ಲ,
1: ಬದುಕುಗಳು ತಿರುವುಗಳು ಹೇಗೆ ಇರಲಿ, ನೆನಪು ಉಳಿಯಲಿ, ಕನಸು ಅರಳಲಿ,
0: ನನ್ನೆದೆಯ ಹಾಡು ಕರೆ.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಾಡು ಕ್ಯಾಮರಾ ಮತ್ತು ಕಾಳಜಿ ವನ್ಯಜೀವಿ ಛಾಯಾಗ್ರಹಕ್ಕೆ ಸುಗಂಧಿ ಅವರ ಅನುಭವವನ್ನ ಕೇಳಲಿದ್ದೀರಿ. 12:35 ಆರೋಗ್ಯ ಸಂಚಿಕೆಯಲ್ಲಿ ಕ್ಯಾನ್ಸರ್ ಖಾಯಿಲೆ ಪತ್ತೆ ಹಚ್ಚುವ ವಿಧಾನಗಳ ಕುರಿತು ಡಾಕ್ಟರ್ ಮಾಲತಿ ಅವರಿಂದ ಮಾಹಿತಿ ಕೇಳಲಿದ್ದೀರಿ. 1:00 ಪ್ರಗತಿ ಪಥದಲ್ಲಿ ಪಿಎಂ ಧನಧಾನ್ಯ ಯೋಜನೆ ಈ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. 1:20 ನಮ್ಮ ನಿಲಯದಿಂದ ಅಮರಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ, ಇದರಲ್ಲಿ ಚಿತ್ರರಂಜನೆ, ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಪರಿಚಯ. 3:00 ಕಥಾ ಶ್ರೀಮದ್ ರಾಮಾಯಣ ಯುದ್ಧಕಾಂಡ ಭಾಗ ಸೀತಾಬಂಧನ ವಿಭೀಷಣ ಪಟ್ಟಾಭಿಷೇಕ.

ನಾಲ್ಕು ಗಂಟೆಗೆ ಭಾವಯಾನ, 4:30 ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ಸಂಜೆ 5:00 ಯುವವಾಣಿಯಲ್ಲಿ ಯುವಲಹರಿ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 5:30 ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:51 ಕೃಷಿ ರಂಗದಲ್ಲಿ ಆಹಾರದಲ್ಲಿ ನಾರಿನ ಪ್ರಾಮುಖ್ಯತೆ ಕುರಿತು ಡಾಕ್ಟರ್ ಕೆವಿ ಜಮುನಾ ಅವರೊಂದಿಗೆ ಸಂದರ್ಶನ. 7:45 ಬೆಂಗಳೂರು ಕೇಂದ್ರದಿಂದ ರವಿ ಎನ್ಸಿ ಅವರಿಂದ ಕನ್ನಡ ಸಾಹಿತ್ಯದಲ್ಲಿ ರಂಗಕಲಾವಿದೆಯರ ಆತ್ಮಕಥೆಗಳ ಅವಲೋಕನ. 8:00 ಸಿರಿಗಂಧ, ಸಂವಾದಾತ್ಮಕ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 11:45 ಇನ್ನು ಕಾರ್ಯಕ್ರಮ ಗಾನಡಂಗುರ, ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಎಸ್ ಜಾನಕಿ ಅವರು ಹಾಡಿರುವ ಹಾಲುಂಡ ತವರು ಚಿತ್ರದ ಗೀತೆ. ಸಾಹಿತ್ಯ ಬರೆದು ಸಂಗೀತ ಸಂಯೋಜಿಸಿದ್ದಾರೆ ಹಂಸಲೇಖಾ.

ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಸಿಂಹದ ಮರಿಸೈನ್ಯ ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಸತ್ಯಂ.

ಹಂಸಲೇಖ ಅವರು ಸಾಹಿತ್ಯ ಬರೆದು ಸಂಗೀತ ಸಂಯೋಜಿಸಿರುವ ಹಳ್ಳಿಮೇಷ್ಟ್ರು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಸಂಗಡಿಗರು.

ಸಮಯ 11:17:03. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಗಾನಡಂಗುರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಕೇಳೋಣ ಸಂಯುಕ್ತ ಚಿತ್ರದ ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಸಿಂಗೀತಂ ಶ್ರೀನಿವಾಸ ರಾವ್.

ಶಾಂತಿ ಕ್ರಾಂತಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಸಂಗಡಿಗರು. ಸಾಹಿತ್ಯ ಬರೆದು ಸಂಗೀತ ಸಂಯೋಜಿಸಿದ್ದಾರೆ ಹಂಸಲೇಖ.

ಇನ್ನು ಕೇಳಿ ಜಿ ಉದಯಶಂಕರ್ ಅವರು ಸಾಹಿತ್ಯ ಬರೆದಿರುವ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆ. ಸಂಗೀತ ಇಳಯರಾಜ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ ಬೆಂಗಳೂರು ಕೇಂದ್ರದಿಂದ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಾಡು ಕ್ಯಾಮರಾ ಮತ್ತು ಕಾಳಜಿ ಈ ಕುರಿತು ವನ್ಯಜೀವಿ ಛಾಯಾಗ್ರಹಕಿ ಸುಗಂಧಿ ಅವರ ಅನುಭವವನ್ನು ಕೇಳಬಹುದು. 12:35 ಆರೋಗ್ಯ ಸಂಚಿಕೆಯಲ್ಲಿ ಕ್ಯಾನ್ಸರ್ ಖಾಯಿಲೆ ಪತ್ತೆ ಹಚ್ಚುವ ವಿಧಾನಗಳ ಕುರಿತು ಡಾಕ್ಟರ್ ಮಾಲತಿ ಅವರಿಂದ ಮಾಹಿತಿ. 1:00 ಪ್ರಗತಿ ಪಥದಲ್ಲಿ ಪಿಎಂ ಧನಧಾನ್ಯ ಯೋಜನೆ ಈ ಕುರಿತು ಮಾಹಿತಿಯನ್ನ ಆಲಿಸಬಹುದು. 1:20 ನಮ್ಮ ನಿಲಯದಿಂದ ಅಮರ ಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಇದರಲ್ಲಿ ಚಿತ್ರರಂಜನೆ, ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಪರಿಚಯ. 3:00 ಕಥಾ ಶ್ರೀಮದ್ ರಾಮಾಯಣ ಯುದ್ಧಕಾಂಡ ಭಾಗ ಸೀತಾಬಂಧನ ವಿಭೀಷಣ ಪಟ್ಟಾಭಿಷೇಕ. 4:00 ಭಾವಯಾನ. 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ಸಂಜೆ 5:00 ಯುವವಾಣಿಯಲ್ಲಿ ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಮೂಡಿಬರಲಿದೆ. 5:30 ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:51 ಕೃಷಿ ರಂಗದಲ್ಲಿ ಆಹಾರದಲ್ಲಿ ನಾರಿನ ಪ್ರಾಮುಖ್ಯತೆ ಕುರಿತು ಡಾಕ್ಟರ್ ಕೆವಿ ಜಮುನಾ ಅವರೊಂದಿಗೆ ಸಂದರ್ಶನ. 11:00 ಕೇಂದ್ರ ಸಮಯ 11:33 ಗಾನಡಂಗುರ ಕನ್ನಡ ಚಿತ್ರಗೀತೆ.

ಗಳ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಇನ್ನು ಕೇಳಿ ಗೀತಪ್ರಿಯ ಅವರು ಸಾಹಿತ್ಯ ಬರೆದಿರುವ ಹೊಂಬಿಸಿಲು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ, ಸಂಗೀತ ರಾಜನ್ ನಾಗೇಂದ್ರ.

ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರು ಸಂಗೀತ ಸಂಯೋಜಿಸಿರುವ ಎಡಕಲುಗುಡ್ಡದ ಮೇಲೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ.

ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ವಿಜಯವಾಣಿ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ.

ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನಾಗೇಂದ್ರ ಅವರು ಸಂಗೀತ ಸಂಯೋಜಿಸಿ ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆ

ಎಸ್ ಜಾನಕಿ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಸಿಂಗಾಪುರದಲ್ಲಿ ರಾಜಾಕುಳ್ಳ ಚಿತ್ರದ ಗೀತೆ. ಸಾಹಿತ್ಯ ಬರೆದಿದ್ದಾರೆ ಜಿ ಉದಯಶಂಕರ್, ಸಂಗೀತ ರಾಜ

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ. ಶ್ರೀ ಉದಯಶಂಕರ್ ಅವರು ಸಾಹಿತ್ಯ ಬರೆದಿರುವ ಚಂದನದ ಗೊಂಬೆ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ, ಸಂಗೀತ ನಿರ್ದೇಶನ ರಾಜಣ್ಣಾಗೇಂದ್ರ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಪ್ರಸ್ತುತ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನಿಗಳು, ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನಗಳನ್ನು ಸಲ್ಲಿಸುತ್ತಿದ್ದಾರೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದ ಎಸ್ ಜಾನಕಿ ಅವರ ಗಾಯನ ತಲೆಮಾರುಗಳ ಕಾಲ ಸಂಗೀತ ಪ್ರೇಮಿಗಳನ್ನು ಮಂತ್ರಮುಗ್ಧಗೊಳಿಸಿತ್ತು ಎಂದು ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ. ಭಗವಂತನು ಮೃತರ ಆತ್ಮಕ್ಕೆ ಸದ್ಗತಿ ಕರುಣಿಸಲಿ, ಕುಟುಂಬ ವರ್ಗ ಮತ್ತು ಅಭಿಮಾನಿಗಳಿಗೆ ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇಂದು ಸಂಜೆ 4:30ಕ್ಕೆ ಮೈಸೂರು ಬೋಗಾದಿ ರಸ್ತೆಯ ಕಣಿಯನಹುಂಟಿ ಬಳಿ ಇರುವ ಅವರ ತೋಟದ ಮನೆ ಸಮೀಪ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇಂದು ಕರ್ನಾಟಕ ಏಕೀಕರಣದ ಪ್ರಮುಖ ರೂವಾರಿ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಅವರ ಜನ್ಮದಿನ. ಕನ್ನಡಿಗರನ್ನು ಒಗ್ಗೂಡಿಸಿ ಕನ್ನಡ ಭಾಷೆ, ಸಂಸ್ಕೃತಿ ಹಾಗೂ ನಾಡಿನ ಅಸ್ಮಿತೆಯನ್ನು ಜಾಗೃತಗೊಳಿಸಲು ಆಲೂರು ವೆಂಕಟರಾವ್ ಅವರು ನೀಡಿದ ಕೊಡುಗೆ ಅನನ್ಯವಾದುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಮರಿಸಿದ್ದಾರೆ. ರಾಜ್ಯದ ಗ್ರಾಮ ಪಂಚಾಯಿತಿಗಳ ಆಡಳಿತ ಅವಧಿ ಪೂರ್ಣಗೊಂಡಿದ್ದು ಬರುವ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ ಎಂದು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸಚಿವರು ಸುದ್ದಿಗೋಷ್ಠಿ ನಡೆಸಿ ಕೆಲವು ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸಿದ ಹಿನ್ನೆಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕಾಗಿದೆ. ಈ ತಿಂಗಳಾಂತ್ಯ ಅಥವಾ ಆಗಸ್ಟ್ನಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮೀಸಲಾತಿ ನಿರ್ಧರಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು. ಆ ಬಳಿಕ ಆಯೋಗ 45 ದಿನಗಳಲ್ಲಿ ಪಂಚಾಯಿತಿಗಳ ಚುನಾವಣೆ ನಡೆಸಲಿದೆ ಎಂದು ಸ್ಪಷ್ಟಪಡಿಸಿದರು. ಹಾವೇರಿ ಜಿಲ್ಲೆ ಎಲ್ಲ ನ್ಯಾಯಾಲಯಗಳಲ್ಲಿ ಆಯೋಜಿತ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಒಟ್ಟು 6028 ಪ್ರಕರಣಗಳಲ್ಲಿ 4565 ಪ್ರಕರಣಗಳು ಇತ್ಯರ್ಥಗೊಂಡಿದ್ದು 20,61,00,000 ರೂಪಾಯಿ ರಾಜಿಯಾಗಿದೆ. ಜಿಲ್ಲೆಯಲ್ಲಿ ವ್ಯಾಜ್ಯಪೂರ್ವ 1,14,449 ಪ್ರಕರಣಗಳು ಇತ್ಯರ್ಥಗೊಂಡಿವೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ್ ದೇವೀಂದ್ರಪ್ಪ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಲೋಕದಲ್ಲಿ ಪಕ್ಷಕಾರರನ್ನು ಒಂದು ಕಡೆ ಸೇರಿಸಿ ಪ್ರಕರಣವನ್ನು ರಾಜ್ಯ

0: ಇತ್ಯರ್ಥ ಗೊಳಿಸುವುದರಿಂದ ಅಪೀಲು ಅಂತಕ್ಕಂತ ಒಂದು ಪ್ರಾವಿಷನ್ ಇರುವುದಿಲ್ಲ. ಆದುದರಿಂದ ಪ್ರಕರಣಕ್ಕೆ ಅಂತಿಮ ನಿರ್ಣಯ ಅನ್ನುವಂಥದ್ದು ಬರ್ತದೆ. ಆ ಮೂಲಕ ಜನರಿಗೆ ಸಾಕಷ್ಟು ಸಮಯ ಉಳಿತಾಯ ಆಗ್ತದೆ. ಎರಡನೇದಾಗಿ ಈಗಾಗಲೇ ಪಾವತಿ ಮಾಡಿರುವಂತಹ ಕೋರ್ಟ್ ಫೀಯನ್ನ ರೀಫಂಡ್ ಮಾಡ್ತೇವೆ. ಎರಡು ಪಕ್ಷಕಾರರಲ್ಲಿ ಉಂಟಾದ ಮನಸ್ತಾಪ ಕಡಿಮೆ ಆಗಿ ಸಂಬಂಧ ಗಟ್ಟಿಗೊಳ್ಳುತ್ತದೆ. ಈ ಬಾರಿಯ ಲೋಕದಲ್ಲ ಇದನ್ನ ರಾಷ್ಟ್ರದ ಎರಡನೆಯ ಲೋಕದಲ್ಲತ್ ಎಂದು ಕರೆಯಲಾಗುತ್ತದೆ. ಈ ಲೋಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 6,228 ಬಾಕಿ ಪ್ರಕರಣಗಳನ್ನು ವಿಲೇವಾರಿಗೆ ಗುರುತಿಸಿ 4,565 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಆ ಮೂಲಕ ಜನರಿಗೆ ಸಾಕಷ್ಟು ಅನುಕೂಲ ಆಗಿದೆ.
1: ಯಾದಗಿರಿ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಆಯೋಜಿತ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ 7,237 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಪ್ರಕರಣಗಳ ತ್ವರಿತ ವಿಲೇವಾರಿಗಾಗಿ ಜಿಲ್ಲೆಯಾದ್ಯಂತ 11 ಪೀಠಗಳನ್ನು ರಚಿಸಲಾಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆ ಹಂತದಲ್ಲಿದ್ದ ಪ್ರಕರಣಗಳು ಸೇರಿದಂತೆ 16,678 ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿವೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹರೀಶ್ ಎ ತಿಳಿಸಿದ್ದಾರೆ. ರಾಜ್ಯದ ಶೇಕಡ 50ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ ಭೀಕರವಾಗಿದೆ. ಸರ್ಕಾರದ ಮುಂದೆ ಯಾವುದೇ ಪರಿಹಾರ ಯೋಜನೆ ಇಲ್ಲ ಎಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಟೀಕಿಸಿದ್ದಾರೆ. ಗದಗ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಮುಂಗಾರು ವಿಫಲವಾದಾಗ ಪರ್ಯಾಯ ಬೆಳೆ ಯೋಜನೆ ರೂಪಿಸಬೇಕಿತ್ತು. ರೈತರಿಗೆ ಸೂಕ್ತ ಸಲಹೆ ಅಥವಾ ಮಾರ್ಗದರ್ಶನ ಸರ್ಕಾರದ ವಿವಿಧ ಇಲಾಖೆಗಳಿಂದ ಸಿಗುತ್ತಿಲ್ಲ. ರೈತರು ಬೀಜ ಹಾಗೂ ರಸಗೊಬ್ಬರಗಳ ಬಂಡವಾಳ ಹಾಕಿ ಈಗ ತೀವ್ರ ಹತಾಶರಾಗಿದ್ದಾರೆ ಎಂದರು. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ದುರ್ಬಲವಾಗಿರುವ ಹಿನ್ನೆಲೆ ರೈತರು ತೇವಾಂಶ ಸಂರಕ್ಷಣಾ ಕ್ರಮಗಳಿಗೆ ಆದ್ಯತೆ ನೀಡಬೇಕು. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನವಣೆ, ಜೋಳ ಹಾಗೂ ಸಜ್ಜೆಯಂತಹ ಕಡಿಮೆ ನೀರು ಬೇಡುವ ಬೆಳೆಗಳನ್ನು ಬೆಳೆಸುವುದು ಸೂಕ್ತ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಸಲಹೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ಸಮಯ 12:05:45. ವನಿತಾ ವಿಹಾರ

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಪ್ರಕೃತಿ, ವನ್ಯಜೀವಿ ಮತ್ತು ಮಾನವನ ನಡುವಿನ ಸೂಕ್ಷ್ಮ ಸಂಬಂಧವನ್ನ ತನ್ನ ದೃಶ್ಯಗಳ ಮೂಲಕ ಮನಸ್ಸಿಗೆ ಕಟ್ಟಿಕೊಡುವ ಕಲಾವಿದೆಯೊಂದಿಗೆ ನಾವು ಸಂಭಾಷಣೆ ಮಾಡ್ತಾ ಇದ್ದೀವಿ. ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಸುಗಂಧಿ ಗದಾಧರ್ ಅವರು. ಇವರು ವನ್ಯಜೀವಿ ಛಾಯಾಗ್ರಾಹಕಿ, ಚಿತ್ರ ನಿರ್ಮಾಪಕಿ, ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್, ಹಾಗೆಯೇ ಜಾಗತಿಕ ಮಟ್ಟದಲ್ಲಿ ಸಂರಕ್ಷಣಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿ. ಇವರು ಐಯುಸಿಎನ್ ಓಟರ್ ಸ್ಪೆಷಲಿಸ್ಟ್ ಗ್ರೂಪ್ನ ಸದಸ್ಯ ಕೂಡ ಆಗಿದ್ದಾರೆ. ಅಪರೂಪದ ಓಟರ್ಗಳ ಸಂರಕ್ಷಣೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. ಬಿಬಿಸಿ, ನ್ಯಾಷನಲ್ ಜಿಯೋಗ್ರಫಿಕ್, ಅನಿಮಲ್ ಪ್ಲಾನೆಟ್ ಸೇರಿದಂತೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಕೂಡ ಅವರ ದೃಶ್ಯ ಕಥೆಗಳು ಪ್ರಸಾರವಾಗಿವೆ. ಸುಗಂಧಿ ಅವರೇ, ನಮ್ಮ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು ನನ್ನ ಇಲ್ಲಿ ಆಕಾಶವಾಣಿಗೆ ವಾಪಸ್ ಕರ್ಕೊಂಡ್ಬಂದಿದ್ದಕ್ಕೆ. ಇದೊಂಥರ ನನಗೆ ಎರಡನೇ ಮನೆ ತರ ಇತ್ತು. ಸೊ ಥ್ಯಾಂಕ್ ಯು.
0: ಓಕೆ, ನಾನು ಆಕಾಶವಾಣಿಗೆ ವಾಪಸ್ ಕರ್ಕೊಂಡ್ ಬಂದಿದ್ದೀರಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಚಿಕ್ಕ ಹುಡುಗಿ ಆಗಿದ್ದಾಗ ಐ ಥಿಂಕ್ ನನ್ನ 6ನೇ ವಯಸ್ಸಿನಲ್ಲಿ ನಾನು ಇಲ್ಲಿ ಡ್ರಾಮಾನಲ್ಲಿ ಆಕ್ಟ್ ಮಾಡಕ್ಕೆ ಶುರು ಮಾಡಿದ್ದು. ಐ ಆಮ್ ಎ ಚೈಲ್ಡ್ ಆರ್ಟಿಸ್ಟ್. ಸೊ ಅವಾಗಿಂದ ನಂದು ಆಕಾಶವಾಣಿ ಜೊತೆಗೆ ಒಂದು ಸಂಬಂಧ ಇತ್ತು. ಹಾಗಾಗಿ ಇದೊಂಥರ ಆಲ್ಮೋಸ್ಟ್ ಎವ್ರಿ ಮಂತ್ ಇಲ್ಲಿ ಬರ್ತಿದ್ವಿ. ನಾನು ಬರ್ತಿದ್ದೆ, ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ ತಮ್ಮ ಎಲ್ಲರೂ ಇಲ್ಲಿ ಆರ್ಟಿಸ್ಟ್ ಆಗಿದ್ವಿ. ಸೊ ಹಾಗಾಗಿ ಆಕಾಶವಾಣಿ ಜೊತೆಗೆ ನನಗೆ ಒಂಥರ ಬಹಳ ವರ್ಷಗಳ ಸಂಬಂಧ, ಅಂಡ್ ಇಲ್ಲಿಂದ ನಾನು ಬಹಳ ಕಲ್ತಿದ್ದೀನಿ.
0: ಓಕೆ ಓಕೆ. ಸೊ ಈ ವನ್ಯಜೀವಿ ಮತ್ತೆ ಈ ನೇಚರ್, ಆಮೇಲೆ ಈ ಫೋಟೋಗ್ರಫಿ, ಫಿಲ್ಮೋಗ್ರಫಿ, ಇದ್ರ ಬಗ್ಗೆ ಅಟ್ರಾಕ್ಷನ್ ಹೇಗಾಯ್ತು? ಅದು ನಿಮ್ಮ ಚೈಲ್ಡ್ ಹುಡ್ಲಿಂದಲೇ ಆರಂಭ ಆಯ್ತಾ ಹೇಗೆ?
1: ಹಾಂ, ಚಿಕ್ಕ ಹುಡುಗಿ ಇದ್ದಾಗ ನನಗೆ ಈ ಏನೋ ವಾರಕ್ಕೊಂದ್ಸತಿ ನ್ಯಾಷನಲ್ ಜಿಯೋಗ್ರಾಫಿಕ್ ಚಾನೆಲ್ದು ಬರ್ತಾ ಇತ್ತು ಟಿವಿನಲ್ಲಿ. ಅದನ್ನ ನೋಡಿ ಇಷ್ಟೊಂದೆಲ್ಲ ಇದೆಯಾ ಜಗತ್ನಲ್ಲಿ ಅಂತ ಒಂದು ಕುತೂಹಲ ಇರ್ತಾ ಇತ್ತು. ಬಟ್ ನಮ್ಮ ಮನೆ ಹಿಂದೆನೆ ಈ ಚಿಟ್ಟೆಗಳು ಇರ್ತಾ ಇದ್ವು, ಅಳಿಲ್ ಇರ್ತಾ ಇತ್ತು. ಇದನ್ನ ನಾವು ನೋಡಕ್ ಸಿಗಲ್ವಲ್ಲ, ನಮಗ್ ಯಾವ್ದೋ ಬೇರೆ ದೇಶದ ಸಿಗುತ್ತೆ, ಆಫ್ರಿಕಾದ್ ನೋಡಕ್ಕೆ ಸಿಗುತ್ತೆ, ಇನ್ಯಾವುದೋ ದೇಶದ ಸಿಗುತ್ತೆ, ನಮ್ದೇ ದೇಶದ್ದು ನೋಡಕ್ ಸಿಗಲ್ವಲ್ಲ ಅಂತಾನು ಅನ್ನಿಸ್ತಾ ಇತ್ತು. ಆದ್ರೆ ನಾನು ಬೇರೆ

0: ಸಾರಿ ತಗೊಂಡೆ. ಆಸ್ ಯೂಶುವಲ್ ಎಲ್ಲರೂ ಎಂಜಿನಿಯರಿಂಗ್ ಇಲ್ಲ ಮೆಡಿಸಿನ್ ಇರ್ತಾ ಇತ್ತು ನಮ್ ಕಾಲದಲ್ಲಿ. ನಾನು ಇಂಜಿನಿಯರ್ ಆದೆ ಕಾರಣಾಂತರಗಳಿಂದ. ಆದ್ರೆ ಇದು ಮಾಡ್ಬೇಕು ಅನ್ನೋ ಒಂದು ಆಸೆ ಯಾವಾಗ್ಲೂ ಇತ್ತು. ಒಂಥರ ಹವ್ಯಾಸ ತರ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಒಂದು ಸಣ್ಣ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಎಲ್ಲಿಗಾದ್ರೂ ಹೋದಾಗ ಒಂದಷ್ಟು ವಿಡಿಯೋಗಳು ತೆಗಿಯೋದು ಅಂತೆಲ್ಲ. ಆಮೇಲೆ ಸಾಫ್ಟ್ವೇರ್ ಕೆಲ್ಸಕ್ಕೆ ಸೇರಿ ಅವಾಗ ಭಾವಿ ಪತಿಯನ್ನ ಅಲ್ಲೇ ನಾನು ಮೀಟ್ ಮಾಡಿದ್ದು. ನಾವಿಬ್ರು ಕಾಡುಗಳಿಗೆ ಹೋಗ್ತಾ ಇದ್ವಿ ಅಥವಾ ಇಲ್ಲೇ ಬೆಂಗಳೂರಲ್ಲಿ ಬರ್ಡ್ ವಾಚಿಂಗು ಎಲ್ಲ. ಆಮೇಲೆ ಇದನ್ನ ಒಂಥರ ಹವ್ಯಾಸ ಒಂದು ಪ್ರೊಫೆಷನ್ ಆಗಿ ಬದಲಾವಣೆ ಆಯ್ತು.
1: ಬಯೋಡೈವರ್ಸಿಟಿ ಅಂದ್ರೆ ಇಟ್ಸ್ ವಾಸ್ಟ್ ಅಲ್ಲ. ಬೇರೆ ಬೇರೆ ಪ್ರದೇಶದಲ್ಲಿ ಅದರದೇ ಆದಂತಹ ಒಂದು ಫ್ಲೋರಾ ಇರುತ್ತೆ, ಫೌನಾ ಇರುತ್ತೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಆ ಥಾಟ್ ನಿಮ್ಗೆ ಯಾವ ಏಜ್ ಅಲ್ಲಿ ಬಂತು, ಯಾಕೆ ಬಂತು?
0: ಕುತೂಹಲ ಅಂತ ಇತ್ತು. ಆದ್ರೆ ನಮ್ ಅದೃಷ್ಟ ಏನಂತಂದ್ರೆ ಬೆಂಗಳೂರಲ್ಲಿ ಈ ಬರ್ಡ್ ವಾಚಿಂಗ್ ಗ್ರೂಪ್ಸ್ ಎಲ್ಲ ಬಹಳ ಇದೆ. ಸೊ ಬರ್ಡ್ ವಾಚಿಂಗ್ ಇರಬಹುದು ಅಥವಾ ಈವನ್ ಆಂಟ್ ವಾಕ್ಸ್ ಅಂತ ಮಾಡ್ತಾರೆ. ಸೊ ಹಾಗಾಗಿ ಪ್ರಕೃತಿಯ ಸಂಬಂಧವಾಗಿ ಇಲ್ಲಿ ಬಹಳ

0: ಸಾಫ್ಟ್ವೇರ್ ಕೆಲ್ಸಕ್ಕೆ ಸೇರಿ ಅವಾಗ ಭಾವಿ ಪತಿಯನ್ನ ಅಲ್ಲೇ ನಾನು ಮೀಟ್ ಮಾಡಿದ್ದು. ನಾವಿಬ್ರು ಕಾಡುಗಳಿಗೆ ಹೋಗ್ತಾ ಇದ್ವಿ ಅಥವಾ ಇಲ್ಲೇ ಬೆಂಗಳೂರಲ್ಲಿ ಬರ್ಡ್ ವಾಚಿಂಗು ಎಲ್ಲ. ಆಮೇಲೆ ಇದನ್ನ ಒಂಥರ ಹವ್ಯಾಸ ಒಂದು ಪ್ರೊಫೆಷನ್ ಆಗಿ ಬದಲಾವಣೆ ಆಯ್ತು.
1: ಬಯೋಡೈವರ್ಸಿಟಿ ಅಂದ್ರೆ ಇಟ್ಸ್ ವಾಸ್ಟ್ ಅಲ್ಲ, ಬೇರೆ ಬೇರೆ ಪ್ರದೇಶದಲ್ಲಿ ಅದರದೇ ಆದಂತಹ ಒಂದು ಫ್ಲೋರಾ ಇರುತ್ತೆ, ಫೌನಾ ಇರುತ್ತೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಆ ಥಾಟ್ ನಿಮ್ಗೆ ಯಾವ ಏಜ್ ಅಲ್ಲಿ ಬಂತು, ಯಾಕೆ ಬಂತು?
0: ಕುತೂಹಲ ಅಂತ ಇತ್ತು, ಆದ್ರೆ ನಮ್ ಅದೃಷ್ಟ ಏನಂತಂದ್ರೆ ಬೆಂಗಳೂರಲ್ಲಿ ಈ ಬರ್ಡ್ ವಾಚಿಂಗ್ ಗ್ರೂಪ್ಸ್ ಎಲ್ಲ ಬಹಳ ಇದೆ. ಸೊ ಬರ್ಡ್ ವಾಚಿಂಗ್ ಇರಬಹುದು ಅಥವಾ ಈವನ್ ಆಂಟ್ ವಾಕ್ಸ್ ಅಂತ ಮಾಡ್ತಾರೆ. ಸೊ ಹಾಗಾಗಿ ಪ್ರಕೃತಿಯ ಸಂಬಂಧವಾಗಿ ಇಲ್ಲಿ ಬಹಳ ಜನ ತಾವು ಕಲ್ತಿರೋದನ್ನ ನಮ್ಗೆ ಹೇಳ್ಕೊಡ್ತಾರೆ. ಸೊ ಅಂತ ಗ್ರೂಪ್ಸ್ ಜೊತೆ ಸೇರ್ಕೊಂಡು ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಇದನ್ನ ಫಿಲ್ಮ್ ಮೂಲಕ ಅಥವಾ ಡಾಕ್ಯುಮೆಂಟ್ರಿ ಮೂಲಕ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಆನ್ ದ ಜಾಬ್ ನಾನು ಕಲ್ತ್ಕೊಂಡೆ. ಬೇರೆ ಬೇರೆ ಇವಾಗ ಕಾರ್ಪೊರೇಟ್ ವಿಡಿಯೋಸ್ ಮಾಡ್ತಾ ಇದ್ದೆ, ಸಾಫ್ಟ್ವೇರ್ ಕಂಪ್ನೀಸ್ಗೆ ಇರ್ಬೋದು ಅಥವಾ ಬೇರೆ ಎನ್ ಜಿ ಒಸ್ಗೆ. ಬಟ್ ಅದನ್ನ ಮಾಡ್ತಾ ಇದ್ರೆ ನಾನು ನನಗ್ ಬೇಕಾಗಿರೋದು ನಾನು ಮಾಡ್ತಾ ಇರ್ಲಿಲ್ಲ.
1: ಓಕೆ.
0: ಸೊ ಆಕ್ಚುಲಿ ಸುಚೀಂದ್ರ ಪ್ರಸಾದ್ ಅಂತ ಇದಾರಲ್ಲ, ಅವ್ರು ಒಂದ್ಸತಿ ಸಿಕ್ಕಿ ನನಗೆ ಹೇಳಿದ್ರು, ನಿನಗ್ ಮಾಡ್ಬೇಕು ಅಂತ ಆಸೆ ಇರೋದು ಬೇರೆ, ಅದು ನೀನ್ ಇದನ್ ಬೇರೆ ಏನೋ ಮಾಡ್ತಾ ಇದ್ರೆ ವೆನ್ ವಿಲ್ ಯು ಡೂ ವಾಟ್ ಯು ವಾಂಟ್ ಅಂತ. ಸೊ ಅದನ್ನ ಹೇಳಿದ್ಮೇಲೆ ಯೋಚನೆ ಮಾಡಿ ಇದನ್ನೇ ಮಾಡ್ಬೇಕು ಅಂತ ಶುರು ಮಾಡಿದೆ.
1: ಫಿಲ್ಮ್ ಮೂಲಕ ಬೇರೆ ಜನರಿಗೂ ತಲುಪಿಸ್ಬೇಕು ಅಂತ ಯಾಕೆ ಥಾಟ್ ಬಂತು?
0: ಯಾಕೆಂದ್ರೆ ನಮ್ಮ ದೇಶದ ಪ್ರಾಣಿಗಳ ಬಗ್ಗೆ ನಮ್ಮ ಭಾಷೆಯಲ್ಲಿ ನಮಗೆ ನೋಡಕ್ ಸಿಗಲ್ಲ. ಇವಾಗ ಸರ್ ಡೇವಿಡ್ ಆಟನ್ಬರೋ ಈಸ್ ವೆರಿ ಗ್ರೇಟ್, ಅವ್ರದ್ದು ಅವ್ರು ಹೇಳ್ತಾರೆ, ಆದ್ರೆ ಅದು ನಮ್ಗೆ ಜನಸಾಮಾನ್ಯರಿಗೆ ಸಿಗೋದಿಲ್ಲ. ನಿಮ್ಗೆ ಒಂದು ನ್ಯಾಷನಲ್ ಜಿಯೋಗ್ರಾಫಿಕ್ ಅಥವಾ ಡಿಸ್ಕವರಿ ಸಬ್ಸ್ಕ್ರಿಪ್ಷನ್ ಇರಬೇಕು, ಅದನ್ನ ನೋಡ್ಬೇಕು. ಈಗ ಒಂದು ಹಳ್ಳಿನಲ್ಲಿ ಅದನ್ನ ನೋಡಕ್ ಸಿಗುತ್ತಾ? ಅವ್ರಿಗೆ ಅರ್ಥ ಆಗತ್ತಾ? ಆಗಲ್ಲ. ಸೊ ಅವ್ರು ಏನ್ ನೋಡ್ತಾರೆ, ರೀಲ್ಸ್ ನೋಡ್ತಾರೆ ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ. ಅವ್ರ ಭಾಷೆನಲ್ಲಿ ನೋಡಕ್ ಸಿಗ್ಬೇಕು ಅನ್ನೋದು ಒಂದು ಆಸೆ ಇತ್ತು ನನಗೆ. ಸೊ ಕನ್ನಡದಲ್ಲಿ ಮಾಡೋದಕ್ಕೆ ಶುರು ಮಾಡಿದೆ, ಶಾರ್ಟ್ ಫಿಲ್ಮ್ ಅಲ್ಲಿ ಶುರು ಮಾಡಿದಾಗ ಅಫ್ಕೋರ್ಸ್ ತಪ್ಪುಗಳಿದ್ವು, ಬಟ್ ಅದನ್ನ ತಿದ್ದೋದಕ್ಕೆ ಫಾರ್ಚುನೇಟ್ಲಿ ದೇರ್ ವರ್ ಮೆಂಟರ್ಸ್ ನಮ್ಗೆ ಏನ್ ಸರಿ ಏನ್ ತಪ್ಪು ಅಂತ ಹೇಳ್ಕೊಟ್ಟು. ಸೊ ವಿ ವರ್ ಏಬಲ್ ಟು ಮೇಕ್ ಥಿಂಗ್ಸ್ ಬೆಟರ್. ಅಂಡ್ ಕರ್ನಾಟಕ ಅರಣ್ಯ ಇಲಾಖೆ ಜೊತೆ ಸೇರ್ಕೊಂಡು ಇಂಥ ಶಾರ್ಟ್ ಫಿಲ್ಮ್ಸ್ ಮಾಡಕ್ಕೆ ಶುರು ಮಾಡಿದೆ. ಅಂಡ್ ಅದನ್ನ ಯೂಟ್ಯೂಬ್ ಮೇಲೆ ಹಾಕ್ದಾಗ ಯಾರು ಬೇಕಾದ್ರೂ ನೋಡ್ಬೋದು ಅದನ್ನು, ಇಟ್ ಇಸ್ ಈಸಿಲಿ ಅವೈಲಬಲ್. ಅಂಡ್ ಡೌನ್ಲೋಡಬಲ್ ಮಾಡಿದೆ, ಇಂಗ್ಲಿಷ್ ಅಲ್ಲೂ ಮಾಡ್ತಿದ್ದೆ ಕನ್ನಡದಲ್ಲೂ ಮಾಡ್ತಿದ್ದೆ. ಇಂಗ್ಲಿಷ್ ನನಗೆ ಬೇಡ ಅಕ್ಕ, ನೀವು ಕನ್ನಡದ ಕೊಡಿ ಅಂತ. ಖುಷಿ ಆಗತ್ತೆ. ಈಗ
1: ಬೇರೆ ದೇಶದಲ್ಲಿ ಹೋಗಿ ಶೂಟ್ ಮಾಡ್ತಿರಲ್ಲ ಮೇಡಮ್, ಏನು ವ್ಯತ್ಯಾಸ ಇರುತ್ತೆ ಅಲ್ಲಿ ನಮ್ ದೇಶಕ್ಕೂ ಅವ್ರ ಇದಕ್ಕೂ?
0: ಇವಾಗ ಬಿ ಬಿ ಸಿ ನಾಡಿಯೋಗೆಲ್ಲ ಕೆಲಸ ಮಾಡಿದ್ರೆ ನಂದು ಫಿಲ್ಮಿಂಗ್ ಎಲ್ಲ ಮಾಡಿರೋದು ಇಂಡಿಯಾದಲ್ಲಿ ಮಾತ್ರ, ಹೊರಗಡೆ ಹೊರದೇಶದಲ್ಲಿ ಇದುವರೆಗೂ ಶೂಟ್ ಮಾಡಿಲ್ಲ. ಮಾಡಕ್ ಇಷ್ಟ ಇಲ್ಲ ಅಂತಲ್ಲ, ನನಗೆ ಇದುವರೆಗೂ ನಾನು ಮಾಡಿರೋದೆಲ್ಲ
1: ಇಂಡಿಯಾದಲ್ಲಿ
0: ಮಾತ್ರ.
1: ಓಕೆ. ಸೊ ಹೊರಗಡೆದು ಏನಾದ್ರು ರಿಸರ್ಚ್ ಮಾಡಿದೀರಾ? ಯಾವ ತರ ಈಗ ಆಸ್ಟ್ರೇಲಿಯಾದ ಅಂದ್ರೆ ಅದರದ್ದೇ ಒಂದು ಫ್ಲೋರಾ ಅಂಡ್ ಫೌನಾ ಬೇರೆ ತರ ಇದೆ ಅವ್ರದ್ದು.
0: ನಾನು ಬೇರೆ ದೇಶದ್ದು ಓದ್ತಾ ಇರ್ತೀನಿ, ಛಾಯಾಗ್ರಹಣ ಮಾಡ್ಬೇಕು ಅಂತಂದ್ರು ನಮ್ಗೆಲ್ಲ ಅದ್ರ ಬಗ್ಗೆ ಸೈಂಟಿಫಿಕ್ ಆಗಿ ನಾವು ತಿಳ್ಕೊಳ್ಳೇಬೇಕು. ನಾನು ಸುಮ್ನೆ ಹೋಗಿ ಒಂದು ಕ್ಯಾಮ್ರಾ ಇಟ್ಕೊಂಡು ನಾನು ಶೂಟ್ ಮಾಡಕ್ ಆಗಲ್ಲ. ಎಲ್ಲಾ ಪ್ರಾಣಿಗಳದ್ದು, ಇವಾಗ ನಾನೊಂದು ಕರಡಿ ಮೇಲೆ ಮಾಡಿರಬಹುದು ಅಥವಾ ನೀರ್ನಾಯಿ ಮೇಲೆ ಇರಬಹುದು, ಅದ್ರ ಬಗ್ಗೆ ನಾನು ಸೈಂಟಿಫಿಕ್ ಪೇಪರ್ಸ್ ಓದ್ಬೇಕು, ಪುಸ್ತಕಗಳು ಓದ್ಬೇಕು. ಹಾಗೆ ಬೇರೆ ದೇಶದ್ದು ನಾನು ಓದ್ತಾ ಇರ್ತೀನಿ. ಇವಾಗ ಲಂಡನ್ ಅಲ್ಲಿ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಅಂತ ಇದೆ, ಅವರದ್ದು ದೇರ್ ಇಸ್ ಅ ವೆರಿ ಪ್ರೆಸ್ಟೀಜಿಯಸ್ ಕಾಂಪಿಟೇಷನ್ ಕಾಲ್ಡ್ ದ ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಫ್ ದಿ ಇಯರ್ ಅಂತ. ಒಂಥರ ಫೋಟೋಗ್ರಫಿನಲ್ಲಿ ಆಸ್ಕರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದರಲ್ಲಿ ನನಗೆ ಒಂದ್ ವರ್ಷ ಜೂರಿ ಮೆಂಬರ್ ಆಗಕ್ಕೆ ಅವಕಾಶ ಸಿಕ್ತು. ವಿಶ್ವದಾದ್ಯಂತ ಎಲ್ಲಾ ಫೋಟೋಗ್ರಫರ್ಸ್ ಅವರವರ ಫೋಟೋಸ್ನ ಎಂಟ್ರೀಸ್ ಕಳಿಸ್ತಾರೆ. ಈ ಫೋಟೋ ಬೆಟರ್ ಇನ್ನೊಂದ್ ಬೆಟರ್ ಅಂತ ಜಡ್ಜ್ ಮಾಡಕ್ಕೆ ನನಗೆ ಆ ಪ್ರಾಣಿ ಬಗ್ಗೆ ಗೊತ್ತಿರಬೇಕು. ಸೊ ಅವಾಗ ಬೇಕಾದಷ್ಟು ರಿಸರ್ಚ್ ಮಾಡ್ಬೇಕಾಯ್ತು. ಈ ಪ್ರಾಣಿಗೆ ಮುಖ್ಯ ಹೆಚ್ಚು ಪ್ರಾಮುಖ್ಯತೆ ಕೊಡ್ಬೇಕಾ, ಇನ್ನೊಂದು ಕೊಡ್ಬೇಕಾ, ಅದನ್ನ ಓದ್ಲೇಬೇಕಾಗುತ್ತೆ. ಸೊ ಬೇರೆ ದೇಶದ್ದು ನಾನು ಓದ್ತಾ ಇರ್ತೀನಿ.
1: ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್ ಆಗಿ ನಿಮ್ಮ ಅನುಭವ, ನಿಮ್ಮ ಕೆಲಸದ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸಿದೆ?
0: ನನಗೆ ನ್ಯಾಷನಲ್ ಜಿಯೋಗ್ರಾಫಿಕ್ ಎಕ್ಸ್ಪ್ಲೋರರ್ ಆದಾಗಿಂದ ಬೇರೆ ಎಕ್ಸ್ಪ್ಲೋರರ್ಸ್ ಜೊತೆಗೆ ಡಿಸ್ಕಸ್ ಮಾಡೋದಕ್ಕೆ ಬಹಳ ಅವಕಾಶಗಳು ಸಿಗ್ತಾ ಇದೆ. ಅವರಿಂದ ನನಗೆ ಕಲಿಯಕ್ಕೆ ಬೇಕಾದಷ್ಟು ಸಿಗ್ತಾ ಇದೆ. ಇವಾಗ ಅವರು ತಗೊಳ್ಳೋ ರಿಸ್ಕ್ಸ್ ಇರ್ಬೋದು ಅಥವಾ ಅವ್ರ ಜೊತೆ ನಾನು ಕೊಲಾಬರೇಟ್ ಮಾಡಿ ಕೆಲಸ ಮಾಡಿದಾಗ, ಅವರು ಇವಾಗ ಫಾರ್ ಎಕ್ಸಾಂಪಲ್ ನಾನ್ ಛಾಯಾಗ್ರಹಣ ಮಾಡ್ತೀನಿ ಅಂದ್ರೆ ಇನ್ನೊಬ್ರು ಸೈಂಟಿಸ್ಟ್ ಇರ್ಬೋದು, ಒಬ್ರು ಸಂರಕ್ಷಣೆಯಲ್ಲಿ ಇರ್ತಾರೆ. ಸೊ ಅವರವರ ಅನುಭವಗಳನ್ನ ನನಗೆ ಹೇಳ್ತಾರೆ ಅಥವಾ ನನ್ನ ಅನುಭವ ನಾನ್ ಹೇಳ್ತೀನಿ. ಹಾಗಾಗಿ ಕುದುರೆಗೆ ಹೀಗ್ ಹಾಕಿ ಹೋಗ್ತಾ ಇರೋ ತರ ಇದ್ದಿದ್ದು ಅದೊಂಥರ ತೆಗೆದು, ಇಟ್ ಇಟ್ಸ್ ವೆರಿ ಲಿಬರೇಟಿಂಗ್ ಟು ಲರ್ನ್ ಫ್ರಮ್ ಎವ್ರಿಬಡಿ.
1: ಈಗ ಒಂದು ನಿಮ್ದೊಂದು ಟೀಮ್ ತರ ಇರತ್ತಲ್ವಾ ಮೇಡಮ್, ಸೊ ಐಡಿಯಾಸ್ ನೀವು ಡೈರೆಕ್ಟರ್ ಹತ್ರ ಕನ್ಸೆಪ್ಟ್ ಮಾಡಿ ನೀವು

0: ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಮಾಡ್ತೀರಾ ಅಥವಾ ಯು ಹ್ಯಾವ್ ಯುವರ್ ಓನ್ ವಿಷನ್, ಇದೇ ತರ ಶೂಟ್ ಮಾಡಬೇಕು, ಇದೇ ಇದನ್ನೇ ತಗೋಬೇಕು ಶಾರ್ಟ್ ಅಲ್ಲಿ ಅಂತ ಹೇಳಿ?
1: ಆಸ್ ಎ ಸಿನಿಮಾಟೋಗ್ರಫರ್ ಯಾರಾದ್ರೂ ಹೈಯರ್ ಮಾಡಿದ್ರೆ, ಇವಾಗ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿಲಿ ಫಾರ್ ಎಕ್ಸಾಂಪಲ್ ಒಂದು ಸೀಕ್ವೆನ್ಸ್ ಅಂತ ಇರುತ್ತೆ, ಅದೊಂದು 3-4 ನಿಮಿಷದ ಸೀಕ್ವೆನ್ಸ್ ಇರಬಹುದು. ಇವಾಗ ಬೇರೆ ಪ್ರೊಡಕ್ಷನ್ ಕಂಪನಿ ನನ್ನನ್ನು ಹೈಯರ್ ಮಾಡಿದಾಗ ಅವರು ಈ ತರ ನನಗೆ ಬೇಕು ಅಂತ ಹೇಳ್ತಾರೆ. ಒಂದು ಕಾನ್ಸೆಪ್ಟ್ ಇರುತ್ತೆ, ಆ ಸ್ಟೈಲ್ ನೋಟ್ ಅಂತ ಕೊಡ್ತಾರೆ. ಸ್ಟೈಲ್ ನೋಟ್ ನೋಡ್ಕೊಂಡು ನಾನು ಮಾಡಬೇಕು. ಬಟ್ ನೀವು ವನ್ಯಜೀವಿಗಳನ್ನ ಶೂಟ್ ಮಾಡಕ್ ಹೋದಾಗ ನಿಮ್ಗೆ ಇದೇ ಆಗತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ, ಹೇಳ್ತಾರೆ ಇದು ಬೇಕು ಅಂತ. ಫಾರ್ ಎಕ್ಸಾಂಪಲ್ ಈ ಕಪ್ಪೆ ಇದೆ, ಇದು ಆಚೆ ಬರುತ್ತೆ, ಇದನ್ನ ಹಾವು ತಿನ್ಬಹುದು, ಇದೆಲ್ಲ ಇರುತ್ತೆ ಒಂದ್ ಸೀಕ್ವೆನ್ಸ್ ಅಲ್ಲಿ ಅಂತ ಅನ್ಕೊಂಡು ಅವ್ರು ಕೊಟ್ಟಿರ್ತಾರೆ. ಆ ಕಪ್ಪೇನೆ ಬರದೇ ಇರಬಹುದು ಅಥವಾ ಹಾವು ತಿಂದೇ ಇರಬಹುದು. ಸೊ ಆಗ ನಮ್ಗೆ ಏನ್ ಸಿಗುತ್ತೆ ಅದನ್ನ ತಗೊಂಡು ದೆನ್ ಅದನ್ನ ಚೆನ್ನಾಗಿ ಶೂಟ್ ಮಾಡಬೇಕು. ದಟ್ ವಿಲ್ ಬಿ ಎಡಿಟೆಡ್ ಇನ್ ಟು.
0: ಸೊ ಇಫ್ ಇಟ್ ಆಲ್ ಈಗ ಒಂದ್ ನ್ಯೂ ಸೀಕ್ವೆನ್ಸ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅದ್ ಆಗದೆ ಇದ್ರೆ ನಿಮ್ಗೆ ಏನು ಆಲ್ಟರ್ನೇಟಿವ್ ಇರುತ್ತೆ?
1: ಒಂದೊಂದ್ಸತಿ ಏನು ಅಂದ್ರೆ ಏನೂ ಆಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಡಾಕ್ಯುಮೆಂಟ್ರಿಗೆ ಕರಡಿಗಳನ್ನ ಶೂಟ್ ಮಾಡಕ್ ಹೋದ್ವಿ. ಆ ವರ್ಷ ಬಹಳ ಬಿಸಿಲಿತ್ತು, ಕರಡಿಗಳು ಆಚೆ ಬರ್ತಾ ಇರ್ಲಿಲ್ಲ. ಇದು ದರೋಜಿ ಬೇರ್ ಸ್ಯಾಂಕ್ಚುರಿ, ಕಾಯ್ತಾ ಇದೀವಿ ಕಾಯ್ತಾ ಇದೀವಿ, ಎಷ್ಟು ದಿನ ಆದ್ರೂ ಕರಡಿ ಬರ್ತಾ ಇರ್ಲಿಲ್ಲ, ಅಷ್ಟು ಬಿಸಿಲಿತ್ತು ಅಂತ.
0: ಓಕೆ.
1: ಆದ್ರೆ ಅದೇ ಜಾಗದಲ್ಲಿ
0: ನ್ಯಾಚುರಲ್ ಹ್ಯಾಬಿಟೇಟ್,
1: ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಟ್. ಈ ಕರಡಿ ಬರ್ತಾ ಇಲ್ಲ, ಕಾಯ್ತಾ ಇದೀವಿ, ಬಟ್ ನವಿಲುಗಳು ಬರಕ್ಕೆ ಶುರು ಮಾಡುದು. ಅಲ್ಲಿ ಒಂದು ವಾಟರಿಂಗ್ ಹೋಲ್ ಇತ್ತು, ಈ ನವಿಲುಗಳು ಬಂದು ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅ ಲೆಕ್, ಅಂದ್ರೆ ಈ ಗಂಡು ನವಿಲುಗಳು ಡಿಸ್ಪ್ಲೇ ಮಾಡಕ್ ಶುರು ಮಾಡುತ್ತವೆ ಜಸ್ಟ್ ಬಿಫೋರ್ ಅರೌಂಡ್ ಮಾನ್ಸೂನ್. ಸೊ ಈ ಗಂಡು ನವಿಲು ಡಿಸ್ಪ್ಲೇ ಮಾಡಿದಾಗ ಇಟ್ ವಿಲ್ ಅದರದೊಂದು ಟೆರಿಟರಿ ಅದು ಎಸ್ಟಾಬ್ಲಿಷ್ ಮಾಡ್ಕೊಳುತ್ತೆ, ಅಂಡ್ ಬೇರೆ ಗಂಡು ನವಿಲ್ ಜೊತೆ ಅದು ಫೈಟ್ ಮಾಡುತ್ತೆ ಟು ಪ್ರೊಟೆಕ್ಟ್ ಇಟ್ಸ್ ಟೆರಿಟರಿ. ಸೊ ಅದರ ಟೆರಿಟರಿನಲ್ಲಿ ಯಾವ್ಯಾವ ಹೆಣ್ ಬರುತ್ತೆ ಅದನ್ನ ಇಂಪ್ರೆಸ್ ಮಾಡಕ್ ಅದನ್ನ ನೋಡ್ತಾ ಇರುತ್ತೆ. ಸೊ ಅದು ಅಲ್ಲಿ ದಟ್ ಸ್ಟಾರ್ಟೆಡ್ ಹ್ಯಾಪನಿಂಗ್ ಇನ್ ಫ್ರಂಟ್ ಆಫ್ ಅಸ್. ಸೊ ಅದನ್ನ ಶೂಟ್ ಮಾಡಿದ್ವಿ ನಾವು. ಈ ಕರಡಿ ಸಿಗ್ಲೇ ಇಲ್ಲ, ಬಟ್ ಸಮಟೈಮ್ಸ್ ಆತರ ಆತರ ಆದ್ರೆ ಅದು ಕಷ್ಟ. ಅದು ನಮಗ್ ಕರಡಿನೇ ಬೇಕು ಅಂದಾಗ ನವಿಲ್ ಬಂದ್ಬಿಟ್ರೆ ಅದು ಪ್ರಾಬ್ಲಮ್ ಏನಿಲ್ಲ, ಕರಡಿದೇ ಕತೆ ಇದ್ದಾಗ. ಬಟ್ ಸಮಟೈಮ್ಸ್ ಇನ್ ಅ ಸ್ಟೋರಿ
0: ಸ್ಟೋರಿ ಅಬೌಟ್ ಪಿಕಾಕ್ ಹ್ಯಾಪನ್ಡ್ ಅಂಡ್ ಬೇರ್ ಡಿಡ್ ನಾಟ್ ಹ್ಯಾಪನ್.
1: ಅಲ್ಲ, ಬೇರ್ ಆಮೇಲೆ ಯಾವಾಗ್ಲೂ ಬಂತು, ಮುಂದಿನ ವರ್ಷ ಬಂತದು. ಬಟ್ ನವಿಲುಗಳನ್ನ ಶೂಟ್ ಮಾಡಿದ್ವಿ, ಅಂಡ್ ದಟ್ ಬಿಕೇಮ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್. ಅಂಡ್ ಆಕ್ಚುಲಿ ಸರ್ ಡೇವಿಡ್ ಆಟನ್ಬರೋ ಹೇಳಿದ್ರು ಈ ಡಾಕ್ಯುಮೆಂಟ್ರಿನಲ್ಲಿ ನನಗಿದೆ ಫೇವರೇಟ್ ಸೀಕ್ವೆನ್ಸ್ ಅಂತ. ಅಂಡ್ ಅವ್ರ ಹತ್ರ ಅವ್ರು ಬರ್ದಿರೋ ಒಂದು ಲೆಟರ್ ಕೂಡ ಇದೆ ನನ್ನ ಹತ್ರ.
0: ಆಟರ್ಗಳ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ರೆ, ಮೈ ಆಟೋ ಡೈರಿ ಅಂತ ಹೇಳಿ, ಆಟರ್ ನೀರ್ ನಾಯಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಜಾಸ್ತಿ ಎಲ್ರಿಗೂ ಮಾಹಿತಿ ಇರ್ಲಿಕ್ಕಿಲ್ಲ. ಸೊ ಅದರ ಸಂರಕ್ಷಣೆಯ ಮಹತ್ವವನ್ನ, ಯಾಕೆ ಅದು ಇಂಪಾರ್ಟೆಂಟ್ ಬಯೋಡೈವರ್ಸಿಟಿಗೆ ಅಂತ ಹೇಳಿ?
1: ನೀರ್ನಾಯಿ ನದಿಯಲ್ಲಿದೆ ಅಂತಂದ್ರೆ ನದಿ ರಿಲೇಟಿವ್ಲಿ ಕ್ಲೀನ್ ಆಗಿದೆ ಅನ್ನೋ ಭಾವನೆ, ಬಟ್ ನಿಜವಾಗ್ಲೂ ನದಿ ಕ್ಲೀನ್ ಆಗಿದೆಯಾ ಇಲ್ವಾ ಅದು ನಮಗ್ ಗೊತ್ತಿಲ್ಲ. ಅಂಡ್ ನೀರ್ನಾಯಿ ಇರೋದೇ ನಮ್ ದೇಶದಲ್ಲಿ ಗೊತ್ತಿಲ್ಲ ಯಾರಿಗೂ. ನೀರ್ನಾಯಿ ನನ್ ಫೋಟೋ ತೋರಿಸಿದ್ರೆ ಬೀವರ್ ಅಂತಾರೆ ಅಥವಾ ಸೀಲ್ ಅಂತಾರೆ, ಯಾಕೆಂದ್ರೆ ನಾವು ಟಿವಿನಲ್ಲಿ ನಮಗ್ ನೋಡಕ್ ಸಿಗೋದು ಬೀವರು ಸೀಲು. ಸೊ ನಮ್ ದೇಶದಲ್ಲೇ 3 ಸ್ಪೀಶೀಸ್ ನೀರ್ನಾಯಿಗಳಿವೆ, ನಮಗ್ ಗೊತ್ತಿಲ್ಲ. ಅದು ನನಗೆ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ನಮ್ ದೇಶದ ಪ್ರಾಣಿಗಳು ನಮಗೆ ಫಸ್ಟ್ ಗೊತ್ತಾಗ್ಬೇಕು ಅಂತ ನನ್ನ ಆಸೆ. ಸೊ ಓ ಫಾರ್ ಆಟರ್ ಇರ್ಬೇಕು ಅಂತ ಯಾವತ್ತಾಗತ್ತೋ ಅದು ನನ್ ಕನಸದು. ಆದ್ರಿಂದ ಈ ನೀರ್ನಾಯಿಗಳ ಬಗ್ಗೆ ತಿಳಿಸ್ಬೇಕು ಅಂತ. ಅಂಡ್ ನೀರ್ನಾಯಿ ಇದೆ ಅಂದ್ರೆ ನಿಮ್ಗೆ ಇಟ್ ಟೆಲ್ಸ್ ಯು ದಟ್ ದ ರಿವರ್ ಇಸ್ ರಿಲೇಟಿವ್ಲಿ ಕ್ಲೀನ್.
0: ಸೊ ಮೈ ಆಟೋ ಡೈರಿ ಮಾಡೋ ಕಲ್ಪನೆ ಇದೇ ಉದ್ದೇಶದಿಂದ ಬಂತ?
1: ನನ್ನ ಹಸ್ಬೆಂಡ್ ಮತ್ತೆ ನಾನು ಈ ನೀರ್ನಾಯಿಗಳನ್ನ ನಾವೇ ಸ್ಟಡಿ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಭಾರತದಲ್ಲಿ ಸ್ಟಡೀಸ್ ಆಗಿವೆ, ಬಟ್ ಮೋರ್ ಆರ್ ಲೆಸ್ ಕ್ಯಾಪ್ಟಿವಿಟಿನಲ್ಲಿ ಆಗಿರೋದು. ಇವಾಗ ಗೋವಾನಲ್ಲಿ ಎಲ್ಲ ಕಡೆ ದೇ ಆರ್ ಸ್ಟಡಿಂಗ್, ಬಟ್ ಅಷ್ಟು ಎಕ್ಸ್ಟೆನ್ಸಿವ್ ರಿಸರ್ಚ್ ಆಗಿಲ್ಲ. ಸೊ ನಮ್ಗೆ ಈ ನೀರ್ನಾಯಿಗಳು ಸಾಮಾಜಿಕ ಪ್ರಾಣಿಗಳು, ಮರ್ಕ್ಯೂರಿಯಲ್ ಬಹಳ ಎನರ್ಜಿ, ಅದನ್ನ ನೋಡಕ್ಕೆ ಒಂದು ಖುಷಿ. ಸೊ ವೈಲ್ಡ್ ಅಲ್ಲಿ ನಾವು ನೋಡ್ಬೇಕು ಅದನ್ನ, ಅದು ಏನ್ ಮಾಡತ್ವೆ ಅಂತ ಕಲಿಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಒಂದ್ ಶಾರ್ಟ್ ಫಿಲ್ಮ್ ಮಾಡೋಣ ಅಂತಾನೆ ಹೊರಟಿದ್ದು. ಬಟ್ ಅಲ್ಲಿಗೆ ಹೋಗಿ ನದಿ ಪಕ್ಕ ಅಷ್ಟು ಸಮಯ ಕಳೀತಾ ಕಳೀತಾ ಏನೇನೋ ಬೇರೆ ಏನ್ ಸಮಸ್ಯೆಗಳಿವೆ ಆ ನೀರ್ನಾಯಿಗಳಿಗಾಗ್ಲಿ ಮೀನುಗಾರರಿಗಾಗ್ಲಿ, ಅದು ಇಟ್ ಸ್ಟಾರ್ಟೆಡ್ ಶೋಯಿಂಗ್ ಅಪ್.
0: ಸೊ ಈ ಕನೆಕ್ಷನ್ ಹೇಗೆ ಸುಗಂಧಿ ಅವರೇ, ಮೀನುಗಾರರು ಅಂಡ್ ಆಟರ್ಸ್ ಮಿಡ್ಲಲ್ಲಿ?
1: ಸೊ ಮೀನುಗಾರರು ನೀರ್ನಾಯಿಗಳು ಶತಮಾನಗಳಿಂದ ಒಟ್ಟಿಗೆನೆ ಇವೆ, ಆದ್ರೆ ಅವರಿಬ್ರ ಮಧ್ಯ ಈ ಸಂಘರ್ಷ ಜಾಸ್ತಿನೇ ಆಗ್ತಾ ಇದೆ. ಯಾಕೆಂದ್ರೆ ನೀರ್ನಾಯಿಗಳು ದೇ ಹ್ಯಾವ್ ಅಡಾಪ್ಟೆಡ್ ಟು ಸ್ಟೀಲಿಂಗ್, ಇವಾಗ ಮೀನನ್ನ ಕದಿಯತ್ವೆ.
0: ಓಹೋ.
1: ಸೊ ಮೀನುಗಾರರಿಗೆ ಆಬ್ವಿಯಸ್ಲಿ ಅವ್ರಿಗೆ ನೀರ್ನಾಯಿ ಕಂಡ್ರಾಗಲ್ಲ. ಎಲ್ಲೇ ಹೋಗಿ ನೀವು ತುಂಗಭದ್ರದಲ್ಲಿ ಶುರು ಮಾಡಿದ್ವಿ ಕೆಲಸ ಮಾಡಕ್ಕೆ, ನೀರ್ನಾಯಿ ಅಂತ ಕೇಳಿದ್ರೆ ನೀವು ತಗೊಂಡೋಗಿ ನೀರ್ನಾಯಿನ ಫಾರಿನ್ಗೆ ಹಾಕಿ ಅಂತ ಹೇಳ್ತಾರೆ. ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಅದು, ಯಾಕಂದ್ರೆ ಅವ್ರ ಹೊಟ್ಟೆ

0: Exactly.
1: ಅಫೆಕ್ಟ್ ಆಗುತ್ತೆ ಅಂತ. ಬಟ್ ದೇ ಆರ್ ದಿ ಓನ್ಲಿ ಒನ್ಸ್ ಹೂ ನೋ ಅಬೌಟ್ ಆಟರ್ಸ್ ಆಲ್ಸೋ. ಸೊ ಆ ಸಂಘರ್ಷ ಇದ್ದೇ ಇದೆ, ಅದನ್ನ ಅದಕ್ಕೆ ಪರಿಹಾರ ಹುಡುಕ್ಬೇಕು ಅದು.
0: ಸೊ ಆಟರ್ಸ್ ಸರ್ವೈವಲ್ ಅಂದ್ರೆ ಅದು ಈಟಿಂಗ್ ಪ್ಯಾಟರ್ನ್ ಎಲ್ಲ ಅದು ಸರ್ವೈವಲ್ ಆನ್ ಫಿಶಸ್ ಅಂತ.
1: ಪ್ರೈಮರಿಲಿ ಫಿಶ್, ಮೀನುಗಳೇ ತಿನ್ನೋದು. ಬಟ್ ಇವಾಗ ಕ್ರಾಬ್ಸ್ ಇರ್ಬೋದು ಅಥವಾ ಒಂದೊಂದ್ಸತಿ ಆಮೆ ತಿನ್ನುತ್ತೆ ಹಾಗೆ.
0: ಅಂದ್ರೆ ವಾಟರ್ಸ್ ಇವಾಗ ಶಾಲೋ ವಾಟರ್ ಅಲ್ಲಿ ಇರ್ತಾವ ಡೀಪ್ ವಾಟರ್ಸ್ ಅಲ್ಲಿ?
1: ಎರಡು. ನೀರಲ್ಲಿ ಓಡಾಡುತ್ತೆ ಅವು. ಸೊ ನಿಮ್ಗೆ ಅದ್ರ ಗೂಡ್ ಮಾಡೋದು ಅಥವಾ ಅದ್ರ ರೆಸ್ಟಿಂಗು ಎಲ್ಲ
0: ಶೋರ್ ಹತ್ರ
1: ರಿವರ್ ಬ್ಯಾಂಕ್ ಮೇಲೆ.
0: ರಿವರ್ ಬ್ಯಾಂಕ್ ಮೇಲೆ.
1: ಸೊ ಅದು ನೀರ್ನಲ್ಲಿ ಓಡಾಡುತ್ತವಲ್ಲ. ಇವಾಗ ನಾನ್ ಕೆಲಸ ಮಾಡ್ತಾ ಇರೋದು ಸ್ಮೂತ್ ಕೋಟೆಡ್ ವಾಟರ್ ಅಂತ. ಸೊ ಅದು ಮರಳ ಮೇಲೆ, ಮರಳ ದಂಡೆ ಮೇಲೆ ಬಂದು ಉರುಳುತ್ತವೆ. ಯಾಕೆಂದ್ರೆ ದೇ ನೀಡ್ ಟು ಡ್ರೈ ದೇರ್ ಫರ್.
0: ಓಕೆ.
1: ಅಂಡ್ ಆಲ್ಸೋ ಈಗ ಹುಳುಗಳಿರ್ಬೋದು ಅದನ್ನೆಲ್ಲ ಟು ಗೆಟ್ ರೀಡ್ ಆಫ್ ಇನ್ಸೆಕ್ಟ್ಸ್ ದೇ ರೋಲ್ ಆನ್ ದ ಸ್ಯಾಂಡ್.
0: ಅದು ಏನು ಮನುಷ್ಯರ ಜೊತೆ ಇಂಟ್ರಾಕ್ಷನ್ ಮಾಡ್ತಾವ?
1: ಇಂಟ್ರಾಕ್ಷನ್ ಅಂತ ಅಲ್ಲ, ಮೋರ್ ಆರ್ ಲೆಸ್ ಅದು ಸಂಘರ್ಷನೆ. ಆದ್ರೆ ಯಾಕೆಂದ್ರೆ ಅವುಗಳು ದೇ ಕ್ಯಾನ್ ಬಿ ವೆರಿ ಅಗ್ರೆಸಿವ್.
0: ಓಕೆ.
1: ಸೊ ನೀವ್ ಅದ್ರ ಹತ್ರ ಹೋಗದೆ ಇರೋದು ಉತ್ತಮ, ಅದಕ್ಕೂ ಒಳ್ಳೇದು ನಮಗೂ ಒಳ್ಳೇದೇ. ಯಾಕೆ ಕಚ್ಚುತ್ತವೆ ಅದು, ದೇ ಆರ್ ವೆರಿ ವೆರಿ ಸ್ಟ್ರಾಂಗ್ ಬೈಟರ್ಸ್.
0: ನೋಡಕ್ಕೆ ನಾಯಿ ತರಾನೇ ಇರ್ತವೆ.
1: ನಾಯಿ ತರ ಅಲ್ಲ, ನಿಮ್ಗೆ
0: ಫೀಲ್ ತರ ಇರುತ್ತೆ.
1: ಮೋರ್ ಲೈಕ್ ಮೂಸಿ.
0: ಈಗ ಕಾವೇರಿ ನದಿ ಅದರಲ್ಲೇ ನೀವು ಇದ್ ಮಾಡಿರೋದು, ತುಂಗಭದ್ರದಲ್ಲಿ ಮಾಡಿರೋದು?
1: ಇಲ್ಲ, ಕಾವೇರಿ.
0: ಕಾವೇರಿ
1: ಫಿಲ್ಮ್ ಮಾಡಿರೋದು ಕಾವೇರಿ.
0: ಅದರ ಪರಿಸರವನ್ನ ಚಿತ್ರಿಸುವಾಗ ನಿಮ್ ಮನಸ್ಸಲ್ಲಿ ಯಾವೆಲ್ಲ ಭಾವನೆಗಳು ಮೂಡಿದ್ವು?
1: ವೆರಿ ರೊಮ್ಯಾಂಟಿಕ್ ಐ ಶುಡ್ ಸೇ. ಪ್ರತಿದಿನ ಬೆಳಿಗ್ಗೆ ಒಂದ್ ಐದೂವರೆಗೆ ಹೋಗಿ ಕಾಯ್ಬೇಕು ನೀರ್ ನಾಯಿಗಳಿಗೆ. ಅದು ಇವತ್ತು ಬರುತ್ತಾ ಬರಲ್ವಾ ಗೊತ್ತಿಲ್ಲ. ಸೊ ಎವ್ರಿ ಡೇ ಹೋಗೋದು, ಕಾಯೋದು. ಒಂಥರ ಪ್ರಶಾಂತವಾಗಿರುತ್ತೆ ನದಿ ಪಕ್ಕ. ನಿಮ್ಗೆ ಏನು ಅಂದ್ರೆ ಏನು ಮಾಡೋದಿಲ್ಲ, ಹಕ್ಕಿಗಳ ಶಬ್ದ ಕೇಳಿಸ್ತಾ ಇರುತ್ತೆ, ಅಲ್ಲಿ ದೂರದಲ್ಲಿ ಮೀನುಗಾರರು ಬಲೆ ಹಾಕ್ತಿರ್ತಾರೆ. ನಿಮ್ಗೆ ಇನ್ನೇನಿಲ್ಲ, ಕಾಯ್ತಾ ಕೂತಿರೋದು ಅಂದ್ರೆ ಅದಕ್ಕಿಂತ ಒಂದು ಬೇರೆ ಖುಷಿ ಇಲ್ಲ ಅಂತ.
0: ಸುಗಂಧಿಯವರು ನಿಮ್ಮನ್ನ ನೋಡ್ತಾ ಇದ್ರೆ ಲೈಕ್ ಯು ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಅಂತ ಅನ್ಸುತ್ತೆ. ದಿಸ್ ಇಸ್ ಲೈಕ್ ಇನ್ಬೋರ್ನ್ ಕ್ಯಾರೆಕ್ಟರ್ ಅಥವಾ ಬೆಳೆಸ್ಕೊಂಡ್ ಬಂದಿರೋದ?
1: ಇಲ್ಲ, ಇದು ಈ ಪ್ರೊಫೆಷನ್ ಅಲ್ಲಿ ಅದು ಬೇಕಾಗತ್ತೆ. ಸೊ ಕಲಿಬೇಕಾಗತ್ತೆ ಅದು.
0: ಈ ಡಾಕ್ಯುಮೆಂಟ್ರಿ ದ ಮೈ ಆಟೋ ಡೇರಿ ಇದು ಇಂಟರ್ನ್ಯಾಷನಲ್ ಲೆವೆಲ್ಲೂ ಅಪ್ರಿಷಿಯೇಷನ್ ತಗೊಂಡಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ನಿಮ್ಮ ಭಾವನೆ?
1: ಹೊರದೇಶದಿಂದ ಬಂದು ಚಿತ್ರ ಮಾಡ್ತಾ ಇದ್ದಿದ್ದು ಇದುವರೆಗೂ ನಡೀತಾ ಇತ್ತು. ಬಟ್ ಈಗ ನಮ್ಮ ದೇಶದ ಕತೆಗಳನ್ನ ನಾವು ನಮಗ್ ಬೇಕಾದ ಹಾಗೆ ಹೇಳೋಕೊಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ, ಒಂದು ಅವಕಾಶ ಸಿಗ್ತಾ ಇದೆ. ಸೊ ಹಾಗಾಗಿ ಜನರಿಗೆ ಇದು ಇಷ್ಟ ಆಯ್ತು. ಅಂಡ್ ಇನ್ನೊಂದೇನಂದ್ರೆ ಇದು ಸೈಂಟಿಫಿಕಲಿ ಅಬ್ಸರ್ವ್ಡ್ ಆನಿಮಲ್ ಬಿಹೇವಿಯರ್. ಸಾಮಾಜಿಕ ಪ್ರಾಣಿಗಳಾಗಿದ್ದು ಇವುಗಳ ಯಾವ ತರ ಗೂಡ್ ಮಾಡತ್ವೆ ಅಥವಾ ಏನೇನು ತೊಂದರೆಗಳಿವೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದೀವಿ. ಅಂಡ್ ಸುಮ್ಮನೆ ಇದು ಬಂತು ಇದು ಹೋಯ್ತು ಅಂತಲ್ಲ, ಇದೊಂದು ಕತೆ ತರನೇ ಹೀರೋ ಹೀರೋಯಿನ್ ವಿಲನ್ನು ಎಲ್ಲ ಇದೆ ಇದರಲ್ಲಿ. ಸೊ ಹಾಗಾಗಿ ಐ ಥಿಂಕ್ ಸುಮಾರು ಜನಗಳಿಗೆ ಇದು ಇಷ್ಟ ಆಗಿದೆ ಇದು. ಅಂಡ್ ಮಧ್ಯ ಸ್ವಲ್ಪ ಲಿಟಲ್ ಬಿಟ್ ಆಫ್ ಹ್ಯೂಮರ್ ಎಲ್ಲ ಇದೆ. ದಟ್ ಐ ಥಿಂಕ್ ಹ್ಯಾಸ್
0: ಅಪ್ರೀಟ್. ಕನ್ನಡ ಅಂಡ್ ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ಮಾಡ್ತೀರಾ? ಅನೇಕ ಇಂಟರ್ನ್ಯಾಷನಲ್ ಸ್ಟೇಜಸ್ ಅಲ್ಲೆಲ್ಲ ನಿಮ್ ಕೆಲಸ ಮಾಡಿದ್ದೀರಾ. ಈ ಎಲ್ಲ ಅನುಭವಗಳಲ್ಲಿ ನಿಮ್ಮ ನೆನಪಿನಲ್ಲಿ ಉಳಿಯುವ ಕ್ಷಣ ಯಾವ್ದಾದ್ರು ಇದೆಯಾ ನೆನಪಿಸ್ಕೊಳ್ಳೋದಾದ್ರೆ?
1: ಆತರ ತುಂಬಾ ಇದೆ. ದರೋಜಿ ಕರಡಿಧಾಮ ಹ್ಯಾಸ್ ಬೀನ್ ಒನ್ ಆಫ್ ಮೈ ಫೇವರೇಟ್ಸ್. ಅಫ್ಕೋರ್ಸ್ ನೀರ್ ನಾಯಿಗಳು ವಿಲ್ ಆಲ್ವೇಸ್ ಬಿ ಮೈ ಫೇವರೇಟ್. ಬಟ್ ದರೋಜಿ ಕರಡಿಧಾಮದಲ್ಲಿ ನಾವು ಬಹಳ ಕೆಲಸ ಮಾಡಿದೀವಿ. ಸೊ ಅಲ್ಲಿ ಒಂದೊಂದು ಕರಡಿನೂ ಗುರುತಿಸೋ ಅಷ್ಟು ನಾವು ಸಮಯ ಕಳೆದಿದ್ದೀವಿ. ಹಾಗಾಗಿ ಒಂದು ತಾಯಿ ಮತ್ತೆ ಅವಳಿಗೆ ಎರಡು ಮರಿಗಳಿದ್ವು. ಸೊ ವಿ ಸಾ ದ ಟೈಮ್ ವೆನ್ ದ ಮದರ್ ಸ್ಪ್ಲಿಟ್ ವಿತ್ ಹರ್ ಟೂ ಕಬ್ಸ್. ಸೊ ಅದೆಲ್ಲ ನೋಡಕ್ ಸಿಕ್ತು. ಸೊ ಅಷ್ಟು ಸಮಯ ಕಳೆದಿದ್ದು ನನಗೆ ಐ ಥಿಂಕ್ ದಟ್ ಹ್ಯಾಸ್ ಬೀನ್ ಮೋಸ್ಟ್ ಮೆಮರಬಲ್ ಫಾರ್ ಮೀ.
0: ಎರಡು ಮಕ್ಕಳ ಜೊತೆ ಸ್ಪ್ಲಿಟ್ ಆಗುತ್ತೆ?
1: ಯಾಕೆಂದ್ರೆ ಒಂದ್ ಎರಡು ವರ್ಷ ಒನ್ ಆರ್ ಟೂ ಇಯರ್ಸ್ ಕರಡಿಗಳು ತಾಯಿ ಜೊತೆಗಿರುತ್ತವೆ, ಆಮೇಲೆ ದೇ ಹ್ಯಾವ್ ಟು ಸೆಪರೇಟ್. ಸೊ ಆ ಮೂಮೆಂಟ್ ವಿ ಸಾ ದ ಮದರ್ ಸ್ಪ್ಲಿಟಿಂಗ್ ವಿತ್ ಹರ್ ಕಬ್ಸ್.
0: ಈಗ ವನ್ಯಜೀವಿ ಛಾಯಾಗ್ರಹಣ ಅಥವಾ ಚಿತ್ರೀಕರಣ ಮಾಡುವಾಗ ನಿಮ್ಗೆ ಎದುರಾಗುವ ಸವಾಲುಗಳು ಅಥವಾ ಅಪಾಯಗಳ ಬಗ್ಗೆ ಏನಾದ್ರು ಹೇಳೋದಾದ್ರೆ?
1: ಒಂದೊಂದ್ಸತಿ ಬಹಳ ಕಷ್ಟ ಇರುತ್ತೆ ಫಿಲ್ಮಿಂಗ್. ಒಂದು ಕ್ಲೈಮೇಟ್ ಚೇಂಜ್ ಇಂದ ನಿಮ್ಗೆ ಎಷ್ಟೊಂದು ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗ್ಬಹುದು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪರ್ಪಲ್ ಫ್ರಾಗ್ ಅಂತ ಒಂದಿದೆ, ಕೇರಳದಲ್ಲಿ ಹೆಚ್ಚಾಗಿ ನೋಡಬಹುದು. ಅದು ವರ್ಷಕ್ಕೆ ಒಂದೇ ದಿನ ಅದು ಆಚೆ ಬರೋದು, ಒಂದ್ ರಾತ್ರಿ. ಹೆಣ್ಣು ಕಪ್ಪೆ ಗಂಡು ಕಪ್ಪೆನ ತನ್ನ ಬೆನ್ನ ಮೇಲೆ ಹಾಕೊಂಡು ಅದು ಅಂಡರ್ ಗ್ರೌಂಡ್ ಇರುತ್ತೆ ಅಷ್ಟು ದಿನ, 64 ದಿನಗಳು ಒಳಗಿರುತ್ತೆ, ಒಂದ್ ದಿನ ಆಚೆ ಬರುತ್ತೆ. ಸೊ

0: ಈ ಒಂದು ಕಪ್ಪೇನ ಫಿಲ್ಮ್ ಮಾಡಕ್ಕೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಅದು ಬರ್ಲಿಲ್ಲ, ಯಾಕೆಂದ್ರೆ ಆ ವರ್ಷ ಒಂದ್ ವರ್ಷ ಎಲ್ ನೀನೋ ಇತ್ತು, ಇನ್ನೊಂದ್ ವರ್ಷ ಲಾ ನೀನೇ ಆಯ್ತು. ಸೊ ಈ ಕಡೆ ನಿಮ್ಗೆ ಇಲ್ಲ ಪ್ರವಾಹ ಇರುತ್ತೆ, ಇಲ್ಲ ಡ್ರೌಟ್ ಇರುತ್ತೆ. ಸೊ ಈ ತರ ನಮ್ಗೆ ಒಂದೊಂದ್ ಬಹಳ ಕಷ್ಟಗಳಿರುತ್ತೆ. ಅಂಡ್ ಅದು ವಾಟರ್ ಫಾಲ್ ಮೇಲೆ ಇತ್ತು. ಸೊ ಎಲ್ಲ ನಾವು ಅಷ್ಟು ಜನ ಎದ್ದು ಬಿದ್ದು, ನಮ್ಮ ಫೋನ್ಗಳು ಬಿದ್ದು, ನಾವು ಬಿದ್ದು. ಸೊ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್
1: ದಟ್ ಶೋ. ಒನ್ ಡೇ ಯು ಹ್ಯಾವ್ ಟು ವೇಟ್ ಫಾರ್ ದಟ್ ಒನ್ ಡೇ.
0: ಈ ಸ್ಟ್ರೀಮ್ ಅಲ್ಲಿ ಬರುತ್ತಾ, ಇಲ್ಲ ಆ ಸ್ಟ್ರೀಮ್ ಅಲ್ಲಿ ಬರುತ್ತಾ, ಇಲ್ಲ ಎರಡರಲ್ಲೂ ಒಟ್ಟಿಗೆ ಇಲ್ಲ. ಇವಾಗ ಇದಿಷ್ಟು ಕೇರಳ ಅಂತ ಇಟ್ಕೊಳ್ಳಿ, ಇಲ್ಲಿ ಬರ್ಬೋದು, ಅಲ್ಲೂ ಬರ್ಬೋದು, ಎಲ್ಲಾ ಕಡೆ ಒಂದೇ ಸಮಯದಲ್ಲಿ ಇರೋದಕ್ಕೆ ಆಗೋದಿಲ್ಲ. ಸೊ ಇಲ್ಲೊಂದಷ್ಟು ಜನ ರಿಸರ್ಚರ್ಸ್ ಇರ್ತಾರೆ, ಅಲ್ಲೊಂದಷ್ಟು ಜನ ಇರ್ತಾರೆ, ಎಲ್ಲಾರು ಕಾಯ್ತಾ ಇರ್ತೀವಿ. ನಮ್ಮ ಅದೃಷ್ಟ ಇಲ್ಲಿ ಬಂತು ಅಂದ್ರೆ ಓಕೆ, ಇಲ್ಲ ಅಂದ್ರೆ ಓ ಅಲ್ಲಿ ಬರೋ ಸಾಧ್ಯತೆ ಇದೆ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರು ನಮ್ಗೆ ಹೇಳ್ತಾರೆ, ನಾವು ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗ್ತೀವಿ, ಕಾಯ್ಬೇಕು. ವೆರಿ ಚಾಲೆಂಜಿಂಗ್. ನಾವು ಹೆಂಗಸರು ನಮ್ದು
1: ಕಂಫರ್ಟ್ ಝೋನ್
0: ಬಿಟ್ಟು ಆಚೆ ಬರಬೇಕು. ಅಂಡ್ ಎಲ್ಲ ಏನ್ ಮಾಡೋದಕ್ಕೂ ನಮ್ಗೆ ಒಂದು ಧೈರ್ಯ ಇರಬೇಕು ಅಂತ ನನಗೆ. ಇವಾಗ ಹುಡುಗಿರಿಗೆ ಏನೇ ಆದ್ರೂ ಇದ್ ಮಾಡಬಹುದಾ ಅನ್ನೋ ಆ ಕಾನ್ಫಿಡೆನ್ಸ್ ಯಾವಾಗ್ಲೂ ಇರ್ಲೇಬೇಕು ಅಂತ ನಾನು ಹೇಳ್ತೀನಿ. ಅಂಡ್ ಆಲ್ಸೋ ಫಿಸಿಕಲಿ ಐ ಥಿಂಕ್ ವಿ ನೀಡ್ ಟು ವರ್ಕ್ ಆನ್ ಅವರ್ ಸೆಲ್ಸ್ ಅಂಡ್ ಬಿ ಫಿಟ್. ಸೊ ದಟ್ ಈಸ್ ಸಮಥಿಂಗ್. ಯಾಕಂದ್ರೆ ನನ್ನ ಕೆಲ್ಸದಲ್ಲಿ ಇವಾಗ ನಾನು ಮುಂಚೆ ಫಿಟ್ನೆಸ್ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇರ್ಲಿಲ್ಲ, ಸ್ಕೂಲ್ ಅಲ್ಲಿ ಇದ್ದಾಗ ಆಗ್ಲಿ ಅಂತ ನಾನೇನ್ ಸ್ಪೋರ್ಟ್ಸ್ ನಲ್ಲಿ ಇರ್ಲಿಲ್ಲ. ಬಟ್ ಈ ಕೆಲ್ಸಕ್ಕೆ ಬಂದ್ಮೇಲೆ ಇವಾಗ ಒಂದು ಕ್ಯಾಮ್ರಾ ಅಂಡ್ ಟ್ರೈಪಾಡ್ ಸಮಟೈಮ್ಸ್ ಟುಗೆದರ್ ಅದೊಂದು 15 kg ಇರ್ಬೋದು, 30 kg. ಸೊ ಅದನ್ನ ನಾನು ಎತ್ಕೊಂಡು ಓಡಾಡಬೇಕು ಅಂತಂದ್ರೆ ಫಿಸಿಕಲಿ ಐ ನೀಡ್ ಟು ಬಿ ಫಿಟ್. ಸೊ ದಟ್ ಈಸ್ ಸಮಥಿಂಗ್ ಐ ಥಿಂಕ್ ಆಲ್ ವಿಮೆನ್ ನೀಡ್ ಟು ಫೋಕಸ್ ಆನ್ ಫ್ರಮ್ ಅ ಯಂಗ್ ಏಜ್.
1: ಈಗ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡಕ್ಕೆ ನಿಮ್ಗೆ ಟೈಮ್ ಸಿಗುತ್ತೆ? ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ನೀವು ಹೊರಗಡೆನೆ ಇರ್ತೀರಾ, ಕಾಡುಗಳಲ್ಲಿ ಇರ್ತೀರಾ, ಹೆಲ್ತ್ ಹದಗೆಟ್ರೆ ಅವಾಗ ಏನ್ ವ್ಯವಸ್ಥೆ ಮಾಡ್ಕೋತೀರಾ?
0: ಅದನ್ನ ಬ್ಯಾಲೆನ್ಸ್ ಮಾಡ್ಲೇಬೇಕಾಗತ್ತೆ. ನಂದು ಶೆಡ್ಯೂಲ್ ನೋಡ್ಕೊಂಡು ಇವಾಗ ಈ ಅಕಸ್ಮಾತ್ ಆಗಿ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಾವು ಏನು ಮಾಡೋದಕ್ ಆಗೋದಿಲ್ಲ. ಇವಾಗ ಯುವರ್ ಬೆಡ್ ರಿಡನ್, ಈಗ ಒಂದ್ ಸರ್ಜರಿ ಆಯ್ತು, ಯಾವಾಗ್ಲೂ ನನ್ ಏನು ಮಾಡಕ್ ಆಗಲ್ಲ. ಅವಾಗ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಸೊ ಐ ಥಿಂಕ್ ಆ ಬ್ಯಾಲೆನ್ಸ್ ನಾವು ಮಾಡ್ಲೇಬೇಕಾಗತ್ತೆ. ಬಟ್ ಸಮಟೈಮ್ಸ್ ಮಾನ್ಸೂನ್ ಅಲ್ಲಿ ಇವಾಗ ಒಂದು ಸೀಕ್ವೆನ್ಸ್ ನಡೀತಾ ಇದೆ ಅಂತಂದ್ರೆ ನಾನು ಆ ಟೈಮ್ನಲ್ಲಿ ಇರಲೇಬೇಕಾಗತ್ತೆ. ಸೊ ಸಮಟೈಮ್ಸ್ ಇಟ್ಸ್ ವೆರಿ ಡಿಮ್ಯಾಂಡಿಂಗ್. ಹಾಗೆ ನೋಡಕ್ ಹೋದ್ರೆ ನಿಮ್ಗೆ ಇವಾಗ ಮಾಡ್ಬೇಕು ಅಂತಂದ್ರೆ ಈಗ ಅಲ್ಲಿ ಯಾವ್ದೋ ಒಂದು ಕೃಷ್ಣ ಮೃಗದ್ದು ಏನೋ ನಡೀತಾ ಇದೆ ಅಂತಂದ್ರೆ ಈಗ ಹೋಗ್ಬೇಕಂದ್ರೆ ನಾನು ಈಗ ಹೋಗ್ಲೇಬೇಕಾಗತ್ತೆ.
1: ಕರೆಕ್ಟ್.
0: ಆತರ ಸಮಟೈಮ್ಸ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಐ ಥಿಂಕ್ ದಟ್ಸ್ ದ ಫನ್ ಆಫ್ ದಿಸ್ ಪ್ರೊಫೆಷನ್, ಫಿಲ್ಮಿಂಗ್ ದ ಪರ್ಪಲ್ ಫ್ರಾಗ್.
1: ಅದರ್ವೈಸ್ ನೀವು ಇವಾಗ ಫಾರೆಸ್ಟ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು, ಪರ್ಸನಲಿ ನಿಮ್ಗೆ ಅದು ಒಂದು ಅಪಾಯದ ಪರಿಸ್ಥಿತಿಗಳು ಬರೋ ಇದೂ ಇದೆಯಲ್ಲ?
0: ಪ್ರಾಣಿಗಳ ಜೊತೆ ಖಂಡಿತ ಇಲ್ಲ, ಯಾಕೆಂದ್ರೆ ನಮ್ ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡಿದ್ರೆ ಪ್ರಾಣಿಗಳ ಜೊತೆ ನಮ್ಗೆ ಏನು ಆ ತರ ತೊಂದರೆ ಇರಲ್ಲ. ಅಫ್ಕೋರ್ಸ್ ರಾತ್ರಿ ಹೊತ್ತು ಹಾವುಗಳದ್ದು ಹುಷಾರಾಗಿರ್ಬೇಕು, ಅಪ್ರೋಪ್ರಿಯೇಟ್ ಫುಟ್ ವೇರ್ ಹಾಕೊಂಡು ಓಡಾಡ್ಬೇಕು. ಅದ್ ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಆನೆ ಮರಿ ಜೊತೆ ಇದ್ರೆ ನಾವು ಅದಕ್ಕೆ ಬಹಳ ಹತ್ರ ಹೋದ್ರೆ ಆಗ ಅದಕ್ಕೆ ಕೋಪ ಬರುತ್ತೆ, ಅದು ಚಾರ್ಜ್ ಮಾಡುತ್ತೆ. ಅಥವಾ ಕರಡಿಗಳಿಗೆ ಕಾಣಿಸಲ್ಲ ಸಿರಿಗೆ, ದೇ ಕೆನ್ ಸ್ಮೆಲ್ ವೆಲ್ ಬಟ್ ದೇ ಕೆನಾಟ್ ಸಿ.
1: ಈಗ ಯೂಶಲಿ ಲೈಕ್ ವಿ ವಿಮೆನ್ ಒಂದು ಪ್ರೊಟೆಕ್ಟಿವ್ ನೇಚರ್ ಇರುವಂತವರಲ್ವಾ, ನಮ್ಮ ಮಕ್ಕಳಿಗಾಗ್ಲಿ ಅಥವಾ ನಮ್ ತಿಂಗ್ಸಿಗಾಗ್ಲಿ ಎಲ್ಲದಕ್ಕೂ. ಸೊ ಸಂರಕ್ಷಣೆಯ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರವನ್ನ ನೀವು ಹೇಗೆ ವಿವರಿಸ್ತೀರಾ ಸುಗಂಧಿ ಅವರೇ? ಯು ವಿಲ್ ಟೇಕ್ ಇಟ್ ಅನ್ ಇಮೋಷನಲ್ ನೋಟ್ ಇವಾಗ ಇದ್ ಮಾಡುವಾಗ ಅಥವಾ ಲೈಕ್ ಪ್ರಾಕ್ಟಿಕಲಿ ಯು ವಿಲ್ ಡೀಲ್ ವಿತ್ ದಟ್?
0: ನನ್ನ ಕೇಳಿದ್ರೆ ಪರ್ಸನಲಿ ನಾನು ಪ್ರಾಕ್ಟಿಕಲ್ ಆಗಿ ತೊಗೊಳ್ತೀನಿ. ಆ ಲೆವೆಲ್ ಆಫ್ ಇಮೋಷನ್ ನಾನು ಹೋಗಲ್ಲ, ಯಾಕಂದ್ರೆ ಇದು ಯು ಹ್ಯಾವ್ ಟು ಡೀಲ್ ವಿತ್ ಇಟ್ ಪ್ರಾಕ್ಟಿಕಲಿ. ಬಟ್ ನಿಮ್ಗೆ ಹೆಂಗಸರಿಂದ ಬರೋ ಒಂದು ದೃಷ್ಟಿಕೋನನೇ ಬೇರೆ ಇರುತ್ತೆ. ಎಲ್ಲರನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಈ ತರ ಮಾಡಿದ್ರೆ ಇನ್ನೊಬ್ರಿಗೆ ತೊಂದರೆ ಆಗತ್ತಾ ಅಥವಾ ಇನ್ನೊಂದ್ ಪ್ರಾಣಿಗೆ ತೊಂದರೆ ಆಗತ್ತಾ, ಅದು ನಮ್ಗೆ ಆಟೋಮ್ಯಾಟಿಕಲಿ ನಾವು ಯೋಚನೆ ಮಾಡೇ ಮಾಡ್ತೀವಿ. ಸೊ ಅದು ಖಂಡಿತ ಬರುತ್ತೆ. ಈವನ್ ವಿತೌಟ್ ಇಮೋಷನ್ ವಿ ವಿಲ್ ಆಲ್ವೇಸ್ ಕನ್ಸಿಡರ್ ಎವ್ರಿಬಡಿ.
1: ನೆಕ್ಸ್ಟ್ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಯೋಜನೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೀಡೋದಾದ್ರೆ,
0: ಈಗ ಇನ್ನೊಂದಷ್ಟು ಐಡಿಯಾಗಳು ನಾವು ಡೆವಲಪ್ ಮಾಡ್ತಾ ಇದೀವಿ. ವಿ ಲುಕಿಂಗ್ ಫಾರ್ ಫಂಡಿಂಗ್ ಅಂಡ್ ಟ್ರೈ ಟು ಗೆಟ್ ದೋಸ್ ಐಡಿಯಾಸ್ ಇನ್ ಪ್ಲೇಸ್. ಈಗ ಅಟ್ ದ ಮೂಮೆಂಟ್ ನಾವು ತಿರುಪತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ. ಅಲ್ಲಿ ಮನುಷ್ಯರು ಮತ್ತೆ ಆನೆಗಳ ಮಧ್ಯ ಸಂಘರ್ಷ ನಡೀತಾ ಇದೆ ಅಲ್ಲಿ. ಸೊ ಅದ್ರ ಬಗ್ಗೆ ಒಂದು ಕಿರುಚಿತ್ರ ಮಾಡ್ತಾ ಇದೀವಿ, ಇವಾಗ ಇನ್ ಪ್ರೊಡಕ್ಷನ್ ಅದು. ಪ್ರಾಬಬ್ಲಿ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಇಟ್ ವಿಲ್ ಬಿ ಔಟ್.
1: ಓಕೆ. ಸೊ ಒಂದು ಚಿತ್ರ ಪ್ರೊಡ್ಯೂಸ್ ಮಾಡ್ಬೇಕು, ದಟ್ ಶುಡ್ ಬಿ ಔಟ್ ಅಂದ್ರೆ ಎಷ್ಟು ದಿನ ಕೆಲಸ ಮಾಡ್ಬೇಕಾಗತ್ತೆ ಸುಗಂಧಿ ಅವರೇ?
0: ಕೆಲವು ಇವಾಗ ನನ್ನ ಸೀಕ್ವೆನ್ಸಸ್ ಹೇಳಿದ್ನಲ್ಲ, ಅಂಥದ್ದಾದ್ರೆ

0: ಒಂದೊಂದ್ಸತಿ ಒಂದ್ 3 ವಾರ 4 ವಾರ ಅಷ್ಟರಲ್ಲೇ ನಾವು ಫಿಲ್ಮಿಂಗ್ ಮುಗಿಸ್ಬೇಕಾಗತ್ತೆ. ಈಗ ಈಗ ನಾ ಮಾಡ್ತಾ ಇರೋ ಕೆಲಸ ಇಟ್ ಇನ್ವಾಲ್ವ್ಸ್ ರಿಸರ್ಚ್ ಆಲ್ಸೋ, ಸೊ ಇಟ್ ಕೆನ್ ಟೇಕ್ ಮೆನಿ ಮಂತ್ಸ್ ಆರ್ ಈವನ್ ಅ ಇಯರ್ ಆರ್ ಮೋರ್.
1: ಸೊ ನೀವು ಸ್ಥಳೀಯ ಸಮುದಾಯಗಳ ಬಗ್ಗೆ ನೀವು ಯು ಹ್ಯಾವ್ ಟು ಟೇಕ್ ದಮ್ ಇನ್ ಟು ಕಾನ್ಫಿಡೆನ್ಸ್ ಅಲ್ವಾ, ಯಾವ್ದಾದ್ರು ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡ್ಬೇಕಾದ್ರೆ. ಸೊ ಅವರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಇವಾಗ ಬಯೋಡೈವರ್ಸಿಟಿ ಕನ್ಸರ್ವೇಶನ್ ಗೆ ಎಲ್ಲ, ಅವ್ರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ ಅನ್ಸುತ್ತೆ?
0: ಬಹಳ ಮುಖ್ಯ. ಯಾಕಂದ್ರೆ ನಾವು ಹೋಗಿ ಇವಾಗ ನಾನು ಇಲ್ಲಿ ಇದ್ಕೊಂಡು ಸಿಟಿಯಲ್ಲಿ ಇದ್ಕೊಂಡು ನಾನು ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ, ನನಗೆ ಎಲ್ಲ ಗೊತ್ತು ಅಂತ ಹೇಳೋದು ತಪ್ಪು. ಸೊ ಅವರಿಗೆ ಅವ್ರ ಪ್ರದೇಶ ಗೊತ್ತಿರುತ್ತೆ. ಇವಾಗ ನಾನು ನೀರ್ನಾಯ ಮೇಲೆ ಕೆಲಸ ಮಾಡಿದಾಗ ನಮ್ ಜೊತೆ ಒಬ್ಬ ಮೀನುಗಾರ ಪ್ರತಿದಿನ ನಮ್ ಜೊತೆ ಕೆಲಸ ಮಾಡಿ ನಮ್ಮ ಚಿತ್ರದಲ್ಲೂ ಹೀಸ್ ಫೀಚರ್ಡ್ ಇನ್ ಅವರ್ ಫಿಲ್ಮ್. ಸೊ ಅವರಿಗೆ ಅವ್ರ ನದಿ ಅವ್ರ ಮರಗಳು ಎಲ್ಲ ಗೊತ್ತಿರುತ್ತೆ. ಸೊ ಅವ್ರ ಪಾತ್ರ ಬಹಳ ಮುಖ್ಯ. ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದೇರ್ ಸಪೋರ್ಟ್ ಅಂಡ್ ನಾಲೆಜ್.
1: ಓಕೆ, ವನ್ಯಜೀವಿ ಛಾಯಾಗ್ರಹಣ ಅಥವಾ ಚಿತ್ರ ಫಿಲ್ಮ್ ಪ್ರೊಡಕ್ಷನ್ ವೈಲ್ಡ್ ಲೈಫ್ ಅಲ್ಲಿ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಅನ್ಕೊಳ್ಳೋ ಯಂಗ್ ಜನರೇಷನ್ ಗೆ ನಿಮ್ಮ ಸಲಹೆ ಏನು?
0: ನಾನ್ ಹೇಳೋದೇನಂದ್ರೆ ನಮ್ ಸುತ್ತಮುತ್ತ ಇರೋ ವನ್ಯಜೀವಿಗಳನ್ನ, ಒಂದ್ ಇರುವೆಯಿಂದ ಹಿಡಿದು ಹಕ್ಕಿ ಇರ್ಬೋದು ಚಿಟ್ಟೆ, ಅದನ್ನ ಫಸ್ಟ್ ನೋಡಕ್ಕೆ ಕಲ್ತ್ಕೊಳ್ಬೇಕು ನಾವು. ಒನ್ಸ್ ವಿ ಸ್ಟಾರ್ಟ್ ಲರ್ನಿಂಗ್ ಅಬೌಟ್ ನೇಚರ್ ದೆನ್ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಫಿಲ್ಮ್ ದೆಮ್. ಸೊ ಅದ್ರ ಬಗ್ಗೆ ಒಂದು ಪ್ರೀತಿ ಒಂದು ಕುತೂಹಲ, ಅದು ಫಸ್ಟ್ ಸ್ಟೆಪ್ ಅಂತ ನಾನು ಹೇಳೋದು.
1: ವನ್ಯಜೀವಿ ಸಂರಕ್ಷಣೆ ಒಂದು ಕೇವಲ ಒಂದು ವೃತ್ತಿಯಾಗಿ ನೋಡದೆ ಅದೊಂದು ಅವರ್ ರೆಸ್ಪಾನ್ಸಿಬಿಲಿಟಿ ಅಂತ ನೋಡೋ ಸಂದರ್ಭ ಅನ್ಸತ್ತೆ ಇದು ಅಲ್ವಾ?
0: ಹೌದು, ಖಂಡಿತ
1: ಅಲ್ವಾ. ಸೊ ನೀವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀರಾ ಸುಗಂಧಿ ಅವರೇ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು. ಧನ್ಯವಾದಗಳು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:31:14.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು.
2: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು.
1: ಮಳೆ ಮಳೆ ಮಳೆ ಜಿನುಗೋ ಜಿನುಗೋ ಹನಿ.
0: ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 5712201.
2: ಮಳೆ ಮಳೆ ಮಳೆ ಮಳೆ ಚಂದ ಚಿತ್ರಪಟ್ಟ ಎಣಿಸೋಕೆ ಆನಂದ.
3: ಪ್ರೀತಿಯ ಶ್ರೋತೃಗಳೇ, ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ಬದಲಾದ ದಿನಗಳಲ್ಲಿ ಅಂದರೆ ಸೋಮವಾರ

0: ವಾರ ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುವ ನನ್ನೆದೆಯ ಹಾಡು ಕಾರ್ಯಕ್ರಮ ಮುಂದಿನ ವಾರದಿಂದ ಬರುವ ಸೋಮವಾರ ಬುಧವಾರ ಹಾಗೂ ಶುಕ್ರವಾರಗಳಂದು ಶ್ರೋತೃಗಳೇ ಕರೆ ಮಾಡ್ತೀರಲ್ಲ
1: ಬದುಕುಗಳು ತಿರುವುಗಳು ಹೇಗೇರಲಿ ನೆನಪು ಉಳಿಯಲಿ ಕನಸು ಅರಳಲಿ
0: ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕಾಗಿ
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸಮಯ 12:35 ಆಗಲಿದೆ ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ರೋಗಗಳನ್ನು ಪತ್ತೆ ಹಚ್ಚುವ ವಿಧಾನಗಳು ಈ ವಿಷಯದ ಕುರಿತು ಡಾಕ್ಟರ್ ಮಾಲತಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರೋಗ ನಿಧಾನ ವಿಭಾಗದ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಮಾಲತಿ ಎಂ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಈ ಕ್ಯಾನ್ಸರ್ ಅಂತ ಹೇಳಿದಾಗ ಹೆಚ್ಚಾಗಿ ಏನಾಗುತ್ತೆ, ಅದೆಷ್ಟೋ ಮಂದಿಗೆ ಕ್ಯಾನ್ಸರ್ ಇರುವಂತದ್ದೇ ಗೊತ್ತಿರಲ್ಲ. ಅವರು ಕಡೆಯ ಹಂತಕ್ಕೆ ಆಗುವಾಗ ಅವರಿಗೆ ರೋಗ ಇದೆ ಅಂತ ಹೇಳಿ ಗೊತ್ತಾಗಿ ಬರುವಂತದ್ದು ಕಾಣ್ತೇವೆ. ಯಾಕೆ ಹೀಗಾಗುತ್ತೆ, ಯಾಕೆ ರೋಗ ಪತ್ತೆ ತುಂಬಾ ಬೇಗ ಆಗೋದಿಲ್ಲ?
2: ಒಂದೇನು ಅಂದ್ರೆ ಕ್ಯಾನ್ಸರ್ ಅದು ಒಂದು ಕನ್ನಡದಲ್ಲಿ ಹೇಳ್ತಾರೆ ಅರ್ಬುದ ಕಾಯಿಲೆ ಅಂತ ಹೇಳಿ. ಅದರ ಗುಣ ವಿಶೇಷ ಏನು ಅಂತಂದ್ರೆ, ಒಂದು ಕಣ ಅಬ್ನಾರ್ಮಲ್ ಆದ್ರೆ, ಅಂದ್ರೆ ಅದು ಜೀವ ತಂತುವಿನ ಲೆವೆಲ್ ಅಲ್ಲಿ, ಬೆಳವಣಿಗೆ ಲೆವೆಲ್ ಅಲ್ಲಿ ಅದು ಅಬ್ನಾರ್ಮಲ್ ಅಥವಾ ಅದರದ್ದು ಬೆಳವಣಿಗೆ ಬೇರೆ ರೀತಿಯಲ್ಲೇ ಹೋದಾಗ, ನಾವೇನ್ ಹೇಳ್ತೀವಿ ಸಾಮಾನ್ಯ ಜನರಲ್ಲಿ, ಅವನು ಭಂಡ, ಅವನು ಕೊಲೆಗಾರ, ಅವನು ದುಷ್ಟ ಅಂತ ಹೇಳ್ತೀವಿ. ಹಾಗೆ ಆ ಜೀವ ಕಣಗಳು ದುಷ್ಟ ರೀತಿಯಲ್ಲಿ ಬೆಳವಣಿಗೆಯಾಗಲು ಪರಿವರ್ತನೆ ಹೊಂದಿರ್ತವೆ. ಇವು ಬೆಳೀತಾ ಹೋದಂಗೆ ಅದು ಯಾವುದೇ ರೀತಿಯ ಗುಣಲಕ್ಷಣಗಳನ್ನು ತೋರಿಸೋದಿಲ್ಲ. ಕಾಣಿಸೋ ಜಾಗದಲ್ಲಿದ್ರೆ, ಅಂದರೆ ಚರ್ಮದ ಮೇಲಿದ್ರೆ ಅಥವಾ ಗಂಟಿನ ಮೇಲಿದ್ರೆ, ಅಲ್ಲೆಲ್ಲಾರು ಇದ್ರೆ ಒಂದು ಗುಳ್ಳೆ ಬಂದಂಗೆ ಕಾಣಿಸುತ್ತೆ. ಇಲ್ಲ ಬಾಯಲ್ಲಿದ್ರೆ ಒಂದು ಅಲ್ಸರ್ ಆಗ್ಬೋದು, ಅದು ಕಡಿಮೆನೆ ಆಗಲ್ಲ, ಮೇಲಿನ ಮೇಲೆ ಅಲ್ಸರ್ ಬೆಳೀತಾ ಹೋಗ್ಬೋದು, ಇಲ್ಲ ಒಂದು ಸಣ್ಣ ಕೆಂಪು ಗುಳ್ಳೆ ಆಗ್ಬೋದು. ಹಾಗಾಗಿ ಇದು ಬೆಳೀತಾ ಇದ್ದಾಗ ಅದು ಯಾವುದೇ ರೀತಿಯ ಗುಣಲಕ್ಷಣಗಳನ್ನು ತೋರಿಸದೇ ಇರ್ಬೋದು. ಸಣ್ಣ ಪುಟ್ಟ ಗುಣಲಕ್ಷಣಗಳನ್ನು ತೋರಿಸಿದ್ರು ಸಾಮಾನ್ಯ ಜನಗಳು ಇದೇನು ಹೋಗುತ್ತೆ ಅನ್ಕೊಂಡ್ಬಿಟ್ಟು ನಿರ್ಲಕ್ಷ್ಯ ಮಾಡ್ಬಿಡ್ತು. ಸೊ ಒಂದು ಹಂತಕ್ಕೆ ಬಂದಾಗ ಅದೇನಾಗತ್ತೆ ಅಂತಂದ್ರೆ, ಬೆಳೆದ ಮೇಲೆ ಅದು ರಕ್ತ ನಾಳದ ಹತ್ರ ಇದ್ರು ಅಥವಾ ನರಗಳ ಹತ್ರ ಏನಾದ್ರು ಇದ್ದಾಗ ಅದರದ್ದು ಪರಿಣಾಮ ಕಾಣಿಸ್ಕೋಬಹುದು. ಇಲ್ಲ ಆ ಚಿಕ್ಕ ಗುಳ್ಳೆ ಅಂತಿರೋದು ಏಕದಮ್ ದೊಡ್ಡಕ್ಕೆ ಬೆಳೆದ ನಂತರ ಆವಾಗ ಮನುಷ್ಯನಿಗೆ ಗಾಬರಿ ಆಗತ್ತೆ. ಈ ಜೀವಕಣಗಳದ್ದು ಗುಣ ವಿಶೇಷ ಅಂದ್ರೆ, ನಮ್ಗೊಂದು ಚಿಕ್ಕ ಗಾಯ ಆದ್ರೆ ಅದು ಮೆಸೇಜ್ ಹೋಗತ್ತೆ, ಟಿಶ್ಯೂ ಪ್ರೊಡ್ಯೂಸ್ ಮಾಡೋದು, ಇಲ್ಲ ಜೀವ ಕಣಗಳನ್ನ ಉತ್ಪತ್ತಿ ಮಾಡೋದು, ಕಳೆದು ಹೋಗಿರೋದು ಇಂಜುರಿ ಆಗಿರೋ ಕಣಗಳನ್ನ ಉತ್ಪತ್ತಿ ಮಾಡ್ಲಿಕ್ಕೆ ಅದು ಫ್ಯಾಕ್ಟ್ರಿಗೆ ಪ್ರೋಟೀನ್ಗಳನ್ನ ಸಿಂಥಸಿಸ್ ಮಾಡ್ಲಿಕ್ಕೆ ಮೆಸೇಜ್ ಹೋಗುತ್ತೆ. ಈ ಮೆಸೇಜ್ ಹೋಗ್ಬಿಟ್ಟು ಅದು ವಾಪಸ್ ಅದಕ್ಕೆ ಕೆಲಸ ಮಾಡಿ ಆ ಗಾಯ ಗುಣ ಮಾಡೋ ಹಂಗೆ ಅದು ಮೆಸೇಜ್ ಬಂದು ಅದು ಕಂಪ್ಲೀಟ್ ಮಾಡುತ್ತೆ. ಅವಾಗ ನಾವೇನಂತೀವಿ, ಗಾಯ ಗುಣ ಆಯ್ತು ಅಂತೀವಿ. ಆದರೆ ಈ ಪರಿವರ್ತನೆ ಹೊಂದಿದ ಜೀವಕಣಗಳು ಈ ಯಾವುದೋ ಮೆಸೇಜ್, ಆ ಗಾಯ ಗುಣ ಆದ ತಕ್ಷಣ ಅದು ಮೆಸೇಜ್ ಹೋಗತ್ತೆ, ನಿಲ್ಲಿಸ್ಬಿಡು ಇನ್ನು ಬೆಳೆಯೋದು ಬೇಡ ಅಂತೇಳಿ, ಅಲ್ಲಿಗೆ ಗಾಯ ವಾಸಿ ಆಯ್ತು ಅಂತೇಳಿ. ಆದ್ರೆ ಈ ಪರಿವರ್ತನೆ ಹೊಂದಿದ ಕಣಗಳು ಹೀಗೆ ಬೆಳೀತಾವಲ್ಲ, ಅವು ಯಾರ ಮಾತು ಕೇಳು, ಅದು ಅನ್ಕಂಟ್ರೋಲ್ಡ್. ನಾವು ಅದೇ ಹೇಳ್ತೀವಿ ಕ್ಯಾನ್ಸರ್ ಆರ್ ದ ಸೈನ್ಸ್ ವರ್ಡ್ ಇಸ್ ನಿಯೋಪ್ಲೇಸಿಯಾ. ನಿಯೋ ಅಂದ್ರೆ ಹೊಸ್ತು, ಪ್ಲೇಸಿಯಾ ಅಂದ್ರೆ ಬೆಳೆಯೋದು ಅಂತೇಳಿ. ಸೊ ಇಟ್ ಈಸ್ ಅನ್ ಅನ್ಕಂಟ್ರೋಲ್ಡ್ ಅಬ್ನಾರ್ಮಲ್ ಗ್ರೋತ್ ಆಫ್ ಟಿಶ್ಯೂ ವಿಚ್ ಕಂಟಿನ್ಯೂಸ್ ಟು ಗ್ರೋ ಆಫ್ಟರ್ ದ ಸಿಸೇಷನ್ ಆಫ್ ದ ಸ್ಟಿಮ್ಯುಲಸ್ ಅಂತ ಹೇಳಿ. ಸೊ ಅದು ಯಾರ ಮಾತು ಕೇಳಲ್ಲ, ನಿಂತ್ಕೊಂಡ್ರು ನಿಂತ್ಕೊಳ್ಳಲ್ಲ, ಅಲ್ಲಿಗೆನೆ ಬೆಳೀತಾ ಹೋಗತ್ತೆ, ಅದು ಕ್ಯಾನ್ಸರ್. ಅದಕ್ಕೆ

0: ಅದು ಇನ್ನೊಂದು ಗುಣ ಏನು ಅಂದ್ರೆ ಆ ಕ್ಯಾನ್ಸರ್ ಕಣಗಳು ಎಲ್ಲಿಗೆ ಹೋಗುತ್ತೋ ಅವು ಅಂಟ್ಕೊಂಡು ಅಲ್ಲಿ ಬೆಳೀತವೆ. ಅದಕ್ಕೆ ಅದು ಏಡಿ ರೋಗ ಅಂತಾನು ಹೇಳ್ತಾರೆ. ಕ್ಯಾನ್ಸರ್ ಅಂದ್ರೆ ಕ್ಯಾಂಕ್ರಮ್ ಅಂದ್ರೆ ಏಡಿ. ಏಡಿ ಎಲ್ಲೆಲ್ಲಿ ಹೋಗಿ ಹಿಡ್ಕೊಳ್ಳುತ್ತೋ ಹಾಗೆ ಆ ಗುಣಲಕ್ಷಣಗಳು ಆ ಜೀವಕಣಗಳಿಗೆ, ಕ್ಯಾನ್ಸರ್ ಜೀವಕಣಗಳಿಗೆ ಇರ್ತದೆ.
1: ಈಗ ನಾವು ಸಾಮಾನ್ಯವಾಗಿ ಕ್ಯಾನ್ಸರ್ ಅಲ್ಲಿ ಸ್ಟೇಜ್ಗಳು ಅಂತ ಕೇಳ್ತೇವೆ, ಹಂತಗಳು. ಈ ಸ್ಟೇಜ್ಗಳು ಅಂತ ಹೇಳಿದ್ರೆ ಏನು?
0: ಸ್ಟೇಜ್ ಅಂತಂದ್ರೆ ಪ್ರತಿಯೊಂದು ಅಂಗಾಂಗದಲ್ಲಿ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರುತ್ತೆ. ರಕ್ತ ಕ್ಯಾನ್ಸರ್ ಆಗಿರ್ಬೋದು, ಲಿವರ್ ಕ್ಯಾನ್ಸರ್ ಆಗಿರ್ಬೋದು, ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಇಲ್ಲ ಜಠರದ ಕ್ಯಾನ್ಸರ್ ಆಗಿರ್ಬೋದು, ಇಲ್ಲ ಕರುಳಿನ ಕ್ಯಾನ್ಸರ್ ಆಗಿರ್ಬೋದು. ಸೊ ಅಲ್ಲಿ ಬೆಳೆದ ಮೇಲೆ ಅದು ಬೆಳೀತಾ ಹೋದಂಗೆ ಅದರದ್ದೊಂದು ಪರಿಧಿ ಅಂತಿರುತ್ತೆ. ಒಂದು ಪ್ರತಿಯೊಂದು ಅಂಗದ್ದು ಒಂದು ಪರಿಧಿ ಅಂತಿರುತ್ತೆ. ಆ ಪರಿಧಿ ದಾಟಿದ ಮೇಲೆ ಅದು ಬೇರೆ ಕಡೆ ಹಬ್ಕೊಳ್ಳುತ್ತೆ. ಅದು ರಕ್ತನಾಳಗಳ ಮುಖಾಂತರ ಹೋಗ್ಬೋದು, ಇಲ್ಲ ಬಿಳಿ ರಕ್ತ ಕಣಗಳು ಅಂತ ಹೇಳ್ತೀನಿ ನಾವು, ಬಿಳಿ ರಕ್ತ ಅಂತಿರುತ್ತೆ. ಅದು ಪ್ರತಿಯೊಂದು ಅಂಗಾಂಗದಲ್ಲೂ ಆ ಬಿಳಿ ರಕ್ತದ ನಳಗಳಿರ್ತವೆ, ಅದ್ರ ಮುಖಾಂತರ ಹರಡಬಹುದು. ಹಾಗಾಗಿ ಅದರ ಪರಿಧಿಯನ್ನು ದಾಟಿ ಆ ಅಂಗಾಂಗವನ್ನು ಬಿಟ್ಟು ಬೇರೆ ಕಡೆ ಸ್ಪ್ರೆಡ್ ಆದಾಗ ಅದರದ್ದು ಲಕ್ಷಣಗಳು ಬೆಳೀತಾ ಹೋಗ್ತದೆ. ಆವಾಗ ಅದು ಟ್ರೀಟ್ಮೆಂಟಿನ ಪರಿಧಿಯಲ್ಲೂ ನಾವು ಆಲೋಚನೆ ಮಾಡಬೇಕಾಗತ್ತೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ದ ಕಾಮನೆಸ್ಟ್ ಕ್ಯಾನ್ಸರ್ ಅಂದ್ರೆ ಸ್ತನದ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಇದ್ದಾಗ ಅದು ಎಷ್ಟು ದೊಡ್ಡ ಗೆಡ್ಡೆ ಇದೆ, ಗೆಡ್ಡೆ ಆಲ್ಸೋ ದ ಸೈಜ್ ಆಫ್ ದ ಗೆಡ್ಡೆ ಆರ್ ದ ಅಳತೆ ಅದನ್ನು ಸಹ ಅವ್ರದ್ದು ನಾವೇನಂತೀವಿ ಪ್ರೋಗ್ನೋಸಿಸ್ ಅವ್ರ ಬೆಳವಣಿಗೆ ಏನಂತೀವಿ ಅದ್ರ ಮೇಲೆ ಅದನ್ನ. ಸೊ ಆ ಗೆಡ್ಡೆಯ ಅಳತೆಯ ಮೇಲೆ ಆ ಗೆಡ್ಡೆ ಎಷ್ಟು ದೂರ ಹೋಗಿದೆ, ಪಕ್ಕದಲ್ಲಿ ಲಿಂಫ್ ನೋಡ್ ಅಂತೀವಿ ಅದನ್ನು ನೀವು ಜೀದುಂಡೆನೋ ಏನೋ ಹೇಳ್ತೀರ, ಅದರಲ್ಲಿ ಸ್ಪ್ರೆಡ್ ಆಗಿದೆಯೋ ಇಲ್ಲೋ, ಅಥವಾ ಬೋನಿಗೆ ಸ್ಪ್ರೆಡ್ ಆಗಿದೆಯೋ, ಬ್ರೈನಿಗೆ ಸ್ಪ್ರೆಡ್ ಆಗಿದೆಯೋ, ಲಂಗಿಗೋ ಲಿವರಿಗೋ, ಅವೆಲ್ಲವನ್ನು ಒಟ್ಟುಗೂಡಿಸಿ ಅದು ಎಲ್ಲೆಲ್ಲಿ ಹೋಗಿದೆ, ಎಷ್ಟು ಮಟ್ಟಿಗೆ ಹೋಗಿದೆ, ಅದನ್ನ ಇದು ಮಾಡಿಬಿಟ್ಟು ಸ್ಟೇಜ್ ಅಂತ ಮಾಡ್ತಾರೆ. ಸ್ಟೇಜ್ ಒನ್ ಅಂದ್ರೆ ಅದು ಬ್ರೆಸ್ಟ್ ಅಷ್ಟಕ್ಕೆ ಇರಬಹುದು, ಅವಾಗ ಟ್ರೀಟ್ಮೆಂಟ್ ಬಹಳ ಸಲೀಸು. ಅದಷ್ಟು ಗೆಡ್ಡೆ ತೆಗೆದು ಬಿಟ್ರೆ ಅಂದ್ರೆ ಕ್ಯೂರ್ ಆಗೋ ಸಾಧ್ಯತೆಗಳಿರುತ್ತೆ. ಬಟ್ ದೊಡ್ಡದಾದಂಗೆ ಅದು ಬೆಳೀತಾ ಹೋದಂಗೆ ಬೇರೆ ಕಡೆ ಹೋದಂಗೆ ಅದರದ್ದು ಸ್ಟೇಜ್ ಹಂತಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಅದನ್ನ ನಾವು ಸ್ಟೇಜ್ ಅಂತೀವಿ. ಸೊ ಸ್ಟೇಜ್ ಒನ್, ಸ್ಟೇಜ್ ಟೂ, ಸ್ಟೇಜ್ ತ್ರೀ, ಸ್ಟೇಜ್ ಫೋರ್ ಅಂತೀವಿ. ಡಿಪೆಂಡಿಂಗ್ ಆನ್ ಅಂದ್ರೆ ಆ ಅಂಗಾಂಗದ ಪರಿಧಿ, ಆ ಪರಿಧಿಯ ಇನ್ನೊಂದು ಪರಿಧಿ, ಅದ್ರ ಮೇಲಿನ ಪರಿಧಿ. ಸೊ ಅಲ್ಲಿ ತನಕ ಆ ಲಿಮಿಟಿಂಗ್ ತನಕ ಎಲ್ಲಿ ತನಕ ಹೋಗಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಸ್ಟೇಜ್ ಹೇಳ್ತಾರೆ. ಹಾಗಾಗಿ ಕೆಲವರಿಗೆ ಕೇಳಿರ್ಬೋದು, ಇಲ್ಲ ಇದು ಅರ್ಲಿ ಸ್ಟೇಜ್ ಅಲ್ಲಿದೆ, ನಿಮ್ಗೆ ಆಪರೇಷನ್ ಮಾಡಿದ್ರೆ ಕಡಿಮೆ ಆಗತ್ತೆ, ನೀವು ಚೆನ್ನಾಗಿರ್ಬಹುದು, ಆದ್ರೆ ಮರುಕಳಿಸೋ ಸಾಧ್ಯತೆಗಳು ಜಾಸ್ತಿ ಇರಬಹುದು ಅಂತ ಹೇಳ್ತಾರೆ. ಸೊ ಸ್ಟೇಜ್ ಅಂದ್ರೆ ಪ್ರತಿಯೊಂದು ಅಂಗಾಂಗದ ಕ್ಯಾನ್ಸರ್ ಅದರ ಪರಿಧಿಯನ್ನು ಬಿಟ್ಟು ಪ್ಲಸ್ ಅದರ ಅಳತೆ, ಗೆಡ್ಡೆಯ ಅಳತೆ ಮೀರಿ ಅದು ಎಷ್ಟು ದೂರ ದೇಹದಲ್ಲಿ ಎಲ್ಲೆಲ್ಲಿ ಹಬ್ಬಿಕೊಂಡಿದೆ ಅದರ ಮೇಲೆ ಅವಲಂಬಿಸಿ ಅವರು ಸ್ಟೇಜ್ ಅನ್ನು ಮಾಡ್ತಾರೆ. ಅದರ ತಕ್ಕಂಗೆ ಟ್ರೀಟ್ಮೆಂಟು ಸಹ ವ್ಯತ್ಯಾಸ. ಹಾಗಾಗಿ ಸ್ಟೇಜ್ ಫೋರ್ ಇದ್ದಾಗ ದೇರ್ ಇಸ್ ನೋ ಸ್ಪೆಸಿಫಿಕ್ ಟ್ರೀಟ್ಮೆಂಟ್, ಪ್ಯಾಲಿಯೇಟಿವ್ ಕೇರ್. ಪ್ಯಾಲಿಯೇಟಿವ್ ಅಂತಂದ್ರೆ ಹೋಲಿಸ್ಟಿಕ್ ಅಪ್ರೋಚ್.
1: ಹಾಗಾದ್ರೆ ಈ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುವ ಮುಂಚೆಯೇ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ?
0: ಹಾ, ಕೆಲವೊಂದು ಕ್ಯಾನ್ಸರ್ ಅಲ್ಲಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ. ಅದನ್ನ ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಅರ್ಲಿ, ಈಗ ಎಲ್ಲಾ ಕಡೆನು ಸ್ಕ್ರೀನಿಂಗ್ ಮೆಥಡಾಲಜಿಗಳು ಬಂದಿದೆ. ಆದ್ರೆ ಸಾಮಾನ್ಯವಾಗಿ ಈ ಕ್ಯಾನ್ಸರ್ ಯಾವುದೇ ಲಕ್ಷಣಗಳು ಇರೋದಿಲ್ಲ. ಈವನ್ ನೀವು ಡಯಾಬಿಟಿಸ್, ಹೈಪರ್ ಟೆನ್ಷನ್ ನೋಡ್ಕೊಳ್ಲಿಕ್ಕೆ ಹೋದ್ರೂ ಅದು ಕಾಣಿಸ್ಕೊಳ್ಳೋದು ಅದು ಅಂಗಾಂಗ ಮೇಲೆ ಅದ್ರದ್ದು ಎಫೆಕ್ಟ್ ಆದ್ಮೇಲೆ, ಲೈಕ್ ಹಾರ್ಟ್ ಮೇಲೆ ಎಫೆಕ್ಟ್ ಆದ್ಮೇಲೋ ಬ್ರೈನ್ ಮೇಲೆ ಎಫೆಕ್ಟ್ ಆದ್ಮೇಲೂ ಗೊತ್ತಾಗತ್ತೆ. ಹಾಗೆ ಕ್ಯಾನ್ಸರ್ ಅಲ್ಲಿ ಗೆಡ್ಡೆ ಬಂದ ಮೇಲೆ ಗೊತ್ತಾಗತ್ತೆ. ಅದ್ರ ಮುಂಚೆ ಲಕ್ಷಣಗಳು ಇಲ್ಲದೆ ಇರ್ಬೋದು, ಶೀಘ್ರ ಪತ್ತೆ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೋದು. ಸಾಮಾನ್ಯವಾಗಿ ದ ಮೇನ್ ಮೂರು ಕ್ಯಾನ್ಸರ್, ಕಾಮನ್ ಕ್ಯಾನ್ಸರ್ ನಾವು ಭಾರತದಲ್ಲಿ ಕಾಣಿಸುವಂತದ್ದು ಅಂತಂದ್ರೆ ಗರ್ಭಕರಳಿನ ಗಂಟಲಿನ ಕ್ಯಾನ್ಸರ್, ಕೊರಳಿನ ಕ್ಯಾನ್ಸರ್, ಕ್ಯಾನ್ಸರ್ ಸರ್ವಿಕ್ಸ್ ಅಂತೀವಿ, ಬ್ರೆಸ್ಟ್ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್. ನಮ್ಮಲ್ಲಿ ಹವ್ಯಾಸ ಅವೆಲ್ಲ ಜಾಸ್ತಿ ಇರೋದ್ರಿಂದ ತಂಬಾಕು, ಬೀಡಿ, ಸಿಗರೇಟು ಇವುಗಳಿಂದ ಓರಲ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಅಲ್ಲಿ ನೀವು ರೆಗ್ಯುಲರ್ ಬಾಯಿ ಚೆಕಪ್ ಮಾಡಿಸ್ಕೋತಾ ಇದ್ರೆ, ರೆಗ್ಯುಲರ್ ಡೆಂಟಲ್ ಹಲ್ಲಿನ ಪರಿಶೀಲನೆಯನ್ನು ಚೆನ್ನಾಗಿ ಮಾಡಿಸ್ಕೋತಾ ಇರಬೇಕು ಒಂದು ವರ್ಷ ಆದ್ಮೇಲೆ. ಅದು ಬಿಗಿನಿಂಗ್ ಅಲ್ಲಿ ಅಂದ್ರೆ ಆರಂಭದಲ್ಲಿ ಏನು ಕಾಣಿಸ್ಕೊಳ್ಳದೆ ಇರ್ಬೋದು, ಏನೋ ಒಂದು ಅಲ್ಸರ್ ಇದೆ, ಏನೋ ನನಗೆ ಸ್ಟ್ರೆಸ್ ಅಲ್ಸರ್ ಆಗಿದೆ ಅಂತ ಸುಮ್ಮನೆ ಇದ್ದು ಬಿಡ್ಬೋದು. ಆದ್ರೆ ಯಾವುದೇ ಸಣ್ಣ ಗಂಟಾಗ್ಲಿ, ಯಾವುದೇ ಒಂದ್ ಸಣ್ಣ ಅಲ್ಸರ್ ಆಗ್ಲಿ, ಮನುಷ್ಯನ ದೇಹ ನಿರೋಧಕ ಶಕ್ತಿ ಚೆನ್ನಾಗಿದ್ದಾಗ ಅದು 3-4 ವಾರದಲ್ಲಿ

0: ಆಗ್ಬಿಡತ್ತೆ. ಈ ಮೂರರಿಂದ ನಾಲ್ಕು ವಾರದ ನಂತರ ಅದು ಇನ್ನೂ ಇದೆ ಅಂತಂದ್ರೆ ಅವರು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕು. ಅಂದ್ರೆ ಸ್ಕ್ರೀನಿಂಗ್ ಅಂತಂದ್ರೆ ಏನು, ಅವ್ರು ಅನ್ಕೋತಾರೆ ಸ್ಕ್ರೀನಿಂಗ್ ಬನ್ನಿ ಅಂತ ಹೇಳಿ ನಾವು ಸಮುದಾಯಕ್ಕೆ ಹೋಗಿ ಮಾಡ್ತೀವಿ, ಆದ್ರೆ ಜನ ಬರ್ಲಿಕ್ಕೆ ಒಪ್ಪೋದಿಲ್ಲ. ಯಾಕಂದ್ರೆ ಅವರಂತಾರೆ ನಾನು ನಾರ್ಮಲ್ ಆಗಿದ್ದೀನಿ, ನಾನು ಆರಾಮಾಗಿದ್ದೀನಿ. ಒಂದ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕ್ಯಾನ್ಸರ್ ಯಾವಾಗ ಯಾರಿಗೆ ಹೇಗೆ ಏಕೆ ಬಂತು ಅಂತ ಹೇಳೋದು ಬಹಳ ಕಷ್ಟ.
1: ಆದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಬೇರೆ ಯಾವೆಲ್ಲ ಲಕ್ಷಣಗಳಿದ್ದಾಗ ಕ್ಯಾನ್ಸರ್ ಪರೀಕ್ಷೆಯನ್ನು ಮಾಡಿಸುವಂತದ್ದು ಒಳ್ಳೇದು?
0: ಯಾವ್ದಾದ್ರು ಒಂದು ಡೌಟ್ ಬಂದ್ರೆ ನೀವು ತಕ್ಷಣ ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ, ಇಲ್ಲ ಅಂದ್ರೆ ಕ್ಯಾನ್ಸರ್ ತಜ್ಞ ಹತ್ರ ಹೋಗಿ. ಆದ್ರೆ ಭಯ ಇದೆ ನಮ್ಮಲ್ಲಿ, ಇನ್ನೂ ಸ್ಟಿಗ್ಮಾ ಅನ್ನೋದೇನಿದೆ, ಕ್ಯಾನ್ಸರ್ ಅಂದ್ರೆ ಒಂದು ಭಯಾನಕ ಕಾಯಿಲೆ ಅಂತ. ಈಗ ಆಧುನಿಕ ವಿಜ್ಞಾನ ಎಷ್ಟು ಬೆಳೆದಿದೆ ಅಂದ್ರೆ ಚಿಕ್ಕ ಚಿಕ್ಕ ಜೀವತಂತುವಿನ ಪ್ರೋಟೀನ್ಗಳನ್ನು ಹುಡುಕಿಬಿಟ್ಟು ಅದು ಕ್ಯಾನ್ಸರ್ಗೆ ಕಾರಣವಾದದ್ದನ್ನು ಕಂಡುಹಿಡಿದು ಅದಕ್ಕೆ ಪ್ರತಿರೋಧಕ, ನಾವಿವಾಗ ವ್ಯಾಕ್ಸಿನ್ ಹೇಗೆ ಹೇಳ್ತೀವೋ ಹಾಗೆ ಅವುಗಳಿಗೆ ಟ್ರೀಟ್ಮೆಂಟ್ ಬರೋ ಕಣಗಳು ಇವಾಗ ಬಂದಿದೆ, ಕಂಡುಹಿಡಿದಿದ್ದಾರೆ, ಆವಿಷ್ಕಾರವಾಗಿದೆ ಅದರಲ್ಲಿ. ಹಾಗಿದ್ದಾಗ ಟೆಸ್ಟ್ ಗಳನ್ನು ಮಾಡಿಸ್ಕೊಳ್ಳೋದು ಒಳ್ಳೇದು. ಈಗ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತೀವಿ, ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ನಾನು ಸಾಮಾನ್ಯವಾಗಿ ತಗೊಳ್ಳೋದು ಯಾವ್ದು ಅಂದ್ರೆ ಕ್ಯಾನ್ಸರ್ ಸರ್ವಿಕ್ಸ್, ಅಂದ್ರೆ ಗರ್ಭಕೊರಳಿನ. ಸೊ ಅದು ಹೇಗ್ ಬರುತ್ತೆ ಅದ್ರದ್ದು ವಿಷಯನೇ ಬೇರೆ ಅದರದ್ದು. ಆದ್ರೆ ಪ್ರತಿಯೊಬ್ಬ ಮಹಿಳೆಯು ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಂಡ ನಂತರ ಅವಳು ಒಂದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಇಲ್ಲ ಅದಕ್ಕೆ ಕಾರಣವಾದ ವೈರಾಣು HPV ಟೆಸ್ಟ್ ಮಾಡಿಸಿಕೊಳ್ಳುವುದು ಉತ್ತಮ. ಈಗ ಜನ ಹೇಳ್ತಾರೆ ನಾವು ಇವಾಗ ಸಮುದಾಯಕ್ಕೆ ಹೋಗ್ತೀವಿ ಸ್ಕ್ರೀನ್ ಮಾಡಲಿಕ್ಕೆ, ಆದ್ರೆ ಜನಗಳು ಬರೋದಿಲ್ಲ. ಆದ್ರೆ ಇದು ಸಾಮಾನ್ಯ ತಿಳುವಳಿಕೆ ಅವರು ಈಗಿನ ಕಾಲದಲ್ಲಿ ಇಟ್ಕೋಬೇಕಾಗತ್ತೆ. ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ಆಯಾ ಅಂಗಾಂಗದ ಕ್ಯಾನ್ಸರ್ ಅನ್ನ ಅವಲಂಬಿಸಿ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಆದ್ರೆ ಸಾಮಾನ್ಯವಾಗಿ ಸರ್ವಿಕ್ಸ್ ಗರ್ಭಗೊರಳಿನ ಕ್ಯಾನ್ಸರ್ಗೆ, ಬ್ರೆಸ್ಟ್ ಕ್ಯಾನ್ಸರ್ಗೆ, ಬಾಯಿ ಕ್ಯಾನ್ಸರ್ಗೆ, ಪ್ಲಸ್ ಲಂಗ್ ಕ್ಯಾನ್ಸರ್ಗೆ, ಕರುಳಿನ ಕ್ಯಾನ್ಸರ್ಗೆ ಕೆಲವೊಂದು ಸ್ಕ್ರೀನಿಂಗ್ ಟೆಸ್ಟ್ಗಳು ಸಾಧ್ಯ ಇದಾವೆ. ಒಂದು ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಅವು ಐಡಿಯಲ್ ಅಂತ ಯಾವುದು ಇಲ್ಲ, ಆದ್ರೆ ಅದರದ್ದು ಸೆನ್ಸಿಟಿವಿಟಿ ಅದು ಎಷ್ಟು ಮಟ್ಟಿಗೆ ಕಂಡುಹಿಡಿಯತ್ತೆ ಅನ್ನೋದ್ರ ಮೇಲೆ ಅದು ಅವಲಂಬಿಸಿರುತ್ತೆ. ಬಟ್ ಅದರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ಗೆ ಒಳ್ಳೆ ಟೆಸ್ಟ್ ಗಳಿದ್ದಾವೆ, ಬ್ರೆಸ್ಟ್ ಕ್ಯಾನ್ಸರ್ ಟೆಸ್ಟ್ಗೂ ಒಳ್ಳೇದಿದ್ದಾವೆ, ಕರುಳಿನ ಕ್ಯಾನ್ಸರ್ಗೆ ಅಷ್ಟೇನು ಇಲ್ಲ. ಈವನ್ ಗರ್ಭಾಶಯದ್ದು ಅಂಡಾಣುಗಳದ್ದು ಲೇಡೀಸ್ ಅವ್ರದ್ದು ಅದನ್ನು ಅಷ್ಟು ಸೆನ್ಸಿಟಿವ್ ಅಂದ್ರೆ ಡಿಟೆಕ್ಟ್ ಮಾಡುವಂತ ಈಸಿಯಾಗಿ ಸಿಗೋ ಅಂತ ಟೆಸ್ಟ್ಗಳು ಇಲ್ಲ. ಬಟ್ ಕಂಟಿನ್ಯೂಸ್ ಅಬ್ಸರ್ವೇಷನ್ ರಿಪೀಟೆಡ್ ಟೆಸ್ಟಿಂಗ್ ಅನ್ಬೇಕಾಗತ್ತೆ.
1: ಈಗ ಯಾವ ರೀತಿ ಟೆಸ್ಟ್ ಗಳನ್ನ ಮಾಡ್ತೀರಾ ತಾವು?
0: ಒಂದು ಬ್ಲಡ್ ಟೆಸ್ಟ್, ಸಾದಾ ಬ್ಲಡ್ ಟೆಸ್ಟ್ ಅಲ್ಲಿ ನಾವು ಕಣಗಳನ್ನು ನೋಡ್ತೀವಿ, ಆ ಕಣಗಳಲ್ಲಿ ನಾರ್ಮಲ್ ಬಿಳಿ ರಕ್ತ ಕಣಗಳಿದೆಯಾ ಇಲ್ಲ ಅಬ್ನಾರ್ಮಲ್ ಕೆಟ್ಟ ಬಿಳಿ ರಕ್ತ ಕಣಗಳಿದೀವಾ, ಕೆಲವೊಂದ್ಸತಿ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಬಂದಿದ್ದಿದ್ರೆ ಗೊತ್ತಾಗುತ್ತೆ. ದಟ್ ಈಸ್ ಬೇಸಿಕ್ ಬ್ಲಡ್ ಕ್ಯಾನ್ಸರ್. ಬ್ಲಡ್ ಕ್ಯಾನ್ಸರ್ ಅಲ್ಲಿ ಇದು ಅಲ್ಲದೆ ಬ್ಲಡ್ ಟೆಸ್ಟ್ ಅಲ್ಲಿ ಇದು ಅಲ್ಲದೆನೆ ಬೋನ್ ಮ್ಯಾರೋ ಅಂತ ಹೇಳ್ತೀವಿ. ಇವಾಗ ಅವರಿಗೆ ಕಣಗಳೆಲ್ಲ ಕಡಿಮೆ ಆಗಿರುತ್ತೆ ಬ್ಲಡ್ ಟೆಸ್ಟ್ ಮಾಡಿದಾಗ, ಯಾಕೆ ಕಡಿಮೆ ಆಗಿದೆ ಅಂತ ಅದ್ರ ಫ್ಯಾಕ್ಟ್ರಿನ ನೋಡ್ಬೇಕಾಗತ್ತೆ. ದಟ್ ಈಸ್ ಮಜ್ಜೆ ಅಂತ ಹೇಳ್ತೀವಿ ಬೋನ್ ಮ್ಯಾರೋ, ಅದನ್ನ ಟೆಸ್ಟ್ ಮಾಡಿದ್ರೆ ಗೊತ್ತಾಗತ್ತೆ. ಅದು ಸ್ವಲ್ಪ ಸೂಜಿ ಚುಚ್ಚಿ ಬೋನಿಗ್ ಚುಚ್ಚಿರೋದ್ರಿಂದ ಸ್ವಲ್ಪ ನೋವು ಆಗತ್ತೆ, ಇದು ಇನ್ವೇಸಿವ್ ಟೆಕ್ನಿಕ್ ಅನ್ನ ಹೇಳ್ತೀವಿ, ಬಟ್ ಅದು ತುಂಬಾ ಎಸೆನ್ಷಿಯಲ್ ಇರುತ್ತೆ. ಥರ್ಡ್ ಏನು ಅಂತಂದ್ರೆ ನಾವು ರಕ್ತದಲ್ಲಿ ಕಣಗಳನ್ನಲ್ದೆ ನೀರು ಅಂದ್ರೆ ಪ್ಲಾಸ್ಮಾ ಅಂತ ನೋಡ್ತೀವಿ, ಅದರಲ್ಲಿ ಕೆಲವು ಈ ಕ್ಯಾನ್ಸರ್ ಗೆಡ್ಡೆಗಳಿಂದ ಸ್ರವಿಸುವ ಪ್ರೋಟೀನ್ ಅಂಶಗಳಿರ್ತವೆ, ಅದನ್ನ ನಾವು ಟ್ಯೂಮರ್ ಮಾರ್ಕರ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಅಂಡಾಶಯದ ಕ್ಯಾನ್ಸರ್ ಅಲ್ಲಿ CA125 ಅಂತ ಒಂದು ಟ್ಯೂಮರ್ ಮಾರ್ಕರ್ ಇದೆ, ಇಲ್ಲ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಕೆಲವೊಂದ್ಸತಿ LDH ಅಂತ ಒಂದು ಮಾರ್ಕರ್ ಇರುತ್ತೆ, ಇಲ್ಲ ಟೆಸ್ಟಿಸ್ ಅಂದ್ರೆ ಬೀಜ ಟೆಸ್ಟ್ ಗಳಲ್ಲಿ ಈ ಜರ್ಮ್ ಸೆಲ್ ಟ್ಯೂಮರ್ ಅಂತ ಹೇಳ್ತೀವಿ, ಅದು ಕೆಲವೊಂದು ಪ್ರೋಟೀನ್ ಗಳನ್ನ ಸ್ರವಿಸುತ್ತೆ, ಅದು ರಕ್ತದಲ್ಲಿ ಸೇರ್ಕೊಳ್ಳುತ್ತೆ, ಅದನ್ನ ನಾವು ಕಂಡುಹಿಡಿಬಹುದು. ಅದರಿಂದ ಅದು ನಮ್ ಡಯಾಗ್ನೋಸಿಗೂ ಅಂದ್ರೆ ರೋಗ ಪತ್ತೆಗೂ ಸಹಕಾರ ಆಗತ್ತೆ. ಸೊ ರಕ್ತ ಟೆಸ್ಟ್ ಅಲ್ಲಿ ಹಲವಾರು ಟೆಸ್ಟ್ ಗಳಿದ್ದಾವೆ, ಅವುಗಳದ್ದು ಇದನ್ನ ಅಂದ್ರೆ ನಾವು ಯಾವ ರೋಗವನ್ನ ನಾವು ಸಸ್ಪೆಕ್ಟ್ ಮಾಡ್ತೀವೋ ಅದ್ರ ಪ್ರಕಾರ ನಾವು ಆ ಟೆಸ್ಟ್ ಆ ಪ್ರೋಟೀನ್ ಅಂಶವನ್ನ ರಕ್ತದಲ್ಲಿ ಕಂಡುಹಿಡಿಯುವ ಸಾಧ್ಯತೆಗಳು ಇದಾವೆ. ಈಗ ಫೈನಲಿ ಏನು ಅಂದ್ರೆ ಕೆಲವರು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರೆಲ್ಲ ವಿಷಯಗಳು ಬರ್ತಾರೆ, ಅವ್ರು ಹೇಳ್ತಾರೆ ರಕ್ತ ಟೆಸ್ಟ್ದಿಂದ ಕ್ಯಾನ್ಸರ್ ಕಂಡುಹಿಡಿಯಬಹುದು ಅಂತ ಹೇಳಿ. ಕೆಲವೊಂದು ಈ ಜೀವತಂತುವಿನ ಸರ್ಕ್ಯುಲೇಟಿಂಗ್ DNA ಅಂತೀವಿ ನಾವು, ಅದು ಜೀವ ತಂತುವಿನ ಪ್ರೋಟೀನ್ ಕಣಗಳನ್ನ, ಅದು ಕ್ಯಾನ್ಸರ್ ಕಣಗಳದ್ದು ಜೀವತಂತುವಿನ ಪ್ರೋಟೀನ್ ಕಣಗಳು ಅಬ್ನಾರ್ಮಲ್ ಇರುತ್ತೆ ಅಂತ ನಾನು ಹೇಳಿದ್ದೆ, ಅವುಗಳನ್ನ ಡಿಟೆಕ್ಟ್ ಮಾಡಿ ಆ ಕ್ಯಾನ್ಸರ್

0: ಸರ್ ಕಣ ಅವ್ರಿಗೆ ಕ್ಯಾನ್ಸರ್ ಇದೆಯಲ್ಲ, ಇದು ಮೇನ್ಲಿ ಇವಾಗ ಬಂದಿರೋದು ಫಾಲೋ ಅಪ್ ಆಫ್ ದ ಟ್ರೀಟ್ಮೆಂಟ್ ಅಲ್ಲಿ, ಅಂದ್ರೆ ಲಂಗ್ ಕ್ಯಾನ್ಸರ್ ಅಲ್ಲಿ ಕಣಗಳದ್ದು ಆ ಪ್ರೋಟೀನ್ ಅಂಶವನ್ನ ಬ್ಲಡ್ ಅಲ್ಲಿ ಕಂಡುಹಿಡಿತಾರೆ. ಅದರಿಂದ ಅವರು ರೆಸ್ಪಾಂಡ್ ಮಾಡಿದಾರೋ ಇಲ್ಲೋ ಅದು ಫಸ್ಟ್ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಟ್ಟಮೇಲೆ ಮಾಡ್ತಾರೆ, ಟ್ರೀಟ್ಮೆಂಟ್ ಮುಂಚೆ, ಟ್ರೀಟ್ಮೆಂಟ್ ನಂತರ. ಹಾಗೆ ಬ್ಲಡ್ ಟೆಸ್ಟ್ ಅದನ್ನ ನಾವು ಲಿಕ್ವಿಡ್ ಬಯೋಪ್ಸಿ ಅಂತ ಹೇಳ್ತೀವಿ ಅದನ್ನ ಕ್ಯಾನ್ಸರ್. ಹಾಗಾಗಿ ರಕ್ತದಲ್ಲಿ ಬೇಸಿಕ್ ಇನ್ವೆಸ್ಟಿಗೇಷನ್ ಒಂದು ರಕ್ತ ಟೆಸ್ಟ್ ಮಾಡಿಸ್ಲೇಬೇಕು. ಎನೀಮಿಯಾ ರಕ್ತ ಹಿಮೋಗ್ಲೋಬಿನ್ ಕಡಿಮೆ ಆಗತ್ತೆ, ರಕ್ತ ಕ್ಯಾನ್ಸರ್ ಇದ್ದಾಗ ಹಿಮೋಗ್ಲೋಬಿನ್ ಕಡಿಮೆ ಆಗತ್ತೆ. ಯಾಕೆ? ರಕ್ತ ಪ್ರೊಡ್ಯೂಸ್ ಮಾಡೋ ಮಜ್ಜೆಯಲ್ಲಿ ಬೋನ್ ಮ್ಯಾರೋ ಅಲ್ಲಿ ರಕ್ತ ಕಣಗಳು ಸೇರ್ಕೊಂಡ್ಬಿಟ್ಟು ನಾರ್ಮಲ್ ಹಿಮೋಗ್ಲೋಬಿನ್ ಉತ್ಪತ್ತಿ ಆಗೋದಿಲ್ಲ. ಹಾಗಾಗಿ ಬೇಸಿಕ್ ಬ್ಲಡ್ ಎಕ್ಸಾಮಿನೇಷನ್ ರಕ್ತ ಪರೀಕ್ಷೆ ಬೇಕೇ ಬೇಕು ಕ್ಯಾನ್ಸರ್ ಇದರಲ್ಲಿ.
1: ವ್ಯಕ್ತಿ ಬಂದಾಗ ಕ್ಯಾನ್ಸರ್ ಪರೀಕ್ಷೆಯನ್ನು ಮಾಡುವಂತಹ ಪ್ರೊಸೀಜರ್ ಗಳು ಏನಿರ್ತವೆ, ಆಗ ನಿಮ್ಗೆ ಏನೆಲ್ಲ ಬೇಕಾಗಿರುತ್ತೆ?
0: ಬೇಸಿಕಲಿ ಫಸ್ಟ್ ಬಂದ ತಕ್ಷಣ ಒಂದು ಹಿಸ್ಟ್ರಿ ಕ್ಲಿನಿಕಲ್ ಎಕ್ಸಾಮಿನೇಷನ್. ಪೇಷಂಟ್ ಅಂದ್ರೆ ರೋಗಿ ಬಂದಿದ್ದಾನೆ ಅಂತಂದ್ರೆ ಅವನು ನಿರ್ಭಯನಾಗಿ ಯಾವುದೇ ಸಂಕೋಚವಿಲ್ಲದೆ ವೈದ್ಯರು ಕೇಳಿದ ಎಲ್ಲಾ ವಿಷಯಗಳನ್ನು ತಿಳಿಸಬೇಕಾದ್ದು ತುಂಬಾ ಮುಖ್ಯವಾದದ್ದು. ಅವನಿಗೆ ಹಿಂದೇನೋ ಚಿಕ್ಕದ ಒಂದು ಆಪರೇಷನ್ ಆಗಿರುತ್ತೆ, ಈಗೇನೋ ಗಂಟ್ಲಲ್ಲಿ ಒಂದೇನೋ ಗೆಡ್ಡೆ ಬರುತ್ತೆ, ಇಲ್ಲ ಕತ್ತಲ್ಲಿ, ಅವನು ಹೇಳದೇ ಇರ್ಬೋದು, ಮುಚ್ಚಿಡ್ಬೋದು, ಇರೋದ ಅದೇನು ಆಗಿರ್ಲಿಲ್ಲ, ಆರಾಮಾದೆ ನಾನು 8-10 ವರ್ಷದಿಂದೋ 5 ವರ್ಷದಿಂದೋ 2 ವರ್ಷ. ಒಂದು ರೋಗಿಯು ತನ್ನ ಕಡೆಯಿಂದ ಪ್ರತಿಯೊಂದು ವಿಷಯವನ್ನು, ನಾವು ಹೇಗೆ ಲಾಯರ್ ಹತ್ರ ಹೋದ್ರೆ ಯಾವುದು ಮುಚ್ಚಿಡಬಾರದು ಅಂತ ಹೇಳ್ತಾರ, ವೈದ್ಯರ ಹತ್ರನು ಯಾವುದೇ ವಿಷಯವನ್ನು ನಾವು ಮುಚ್ಚಿಡಬಾರದು. ಎರಡನೇದು ದ ಬೇಸ್ ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಅಂದ್ರೆ ರೋಗಿ ತನ್ನ ಗುಣ ಕಂಪ್ಲೇಂಟ್ ಗಳನ್ನು ಹೇಳಿದ ಮೇಲೆ ವೈದ್ಯರು ಅವನನ್ನು ಪರೀಕ್ಷೆ ಮಾಡ್ತಾರೆ, ಅದ್ರ ತಕ್ಕಂತೆ ವೈದ್ಯರು ಅವರಿಗೆ ಟೆಸ್ಟ್ ಗಳನ್ನ ಬರ್ಕೊಡ್ತಾರೆ. ಬೇಸಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಬೇಸಿಕ್ ಅಂದ್ರೆ ಏನು?

0: ಅದ್ರೊಳಗಿಂದ ಪುಟ್ಟದ ಒಂದಿಷ್ಟೇ ಇಷ್ಟು ಕಣಗಳು ತಗೊಂಡ್ಬಿಟ್ಟು ನೋಡ್ತಾ ಇದ್ವಿ. ಇವಾಗ ಬಯೋಪ್ಸಿ ಮಾಡ್ತಾರೆ. ಸೊ ಆ ಗೆಡ್ಡೆಯೊಳಗಿಂದ ಒಂದ್ ಚಿಕ್ಕದೊಂದು ಟಿಶ್ಯೂ ಅನ್ನು ತಗೊಂಡ್ಬಿಟ್ಟು ಸೂಜಿ ಹಾಕಿ ಅದನ್ನ ನಾವು ಸ್ಟಡಿ ಮಾಡಿ ಆ ಗೆಡ್ಡೆ ಕ್ಯಾನ್ಸರ್ ಗೆಡ್ಡೆ ಹೌದೋ ಅಲ್ಲವೋ ಅಂತ ಹೇಳಿ ದೃಢಪಡಿಸ್ತೀವಿ.
1: ಈಗ ತಾವು ಹೇಳಿದ್ರಿ ಸಿಟಿ ಮತ್ತೆ ಎಂ ಆರ್ ಐ ಕೆಲವೊಮ್ಮೆ ಮಾಡ್ಬೇಕಾಗುತ್ತೆ ಅಂತ ಹೇಳಿ, ಏನಿದು ಸಿಟಿ ಮತ್ತೆ ಎಂ ಆರ್ ಐ, ಮತ್ತೆ ಯಾವ ಸಂದರ್ಭದಲ್ಲಿ ಇದನ್ನ ಮಾಡ್ತೀರಾ?
0: ಸಿಟಿ ಅಂದ್ರೆ ಕಂಪ್ಯೂಟರೈಸ್ ಟೊಮೋಗ್ರಫಿ, ಇವೆಲ್ಲ ಎಕ್ಸ್ರೇಗಳದ್ದು ಒಂದೊಂದು ವಿಧಾನಗಳು, ಒಂದೊಂದು ಇದುಗಳು. ಈ ಎಕ್ಸ್ರೇಗಳು, ಈಗ ನನಗೊಂದು ಚೆಸ್ಟ್ ಅಲ್ಲಿ ಒಂದು ಇಲ್ಲ ಕೆಮ್ಮಂತು ಏನೋ ಬಂತು, ಸೊ ನಾನು ಡಾಕ್ಟರ್ ಹೇಳ್ತಾರೆ ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿ. ಈ ಸಿಟಿ ಸ್ಕ್ಯಾನ್, ಎಂ ಆರ್ ಐ ಇಲ್ಲ ಅಲ್ಟ್ರಾಸೌಂಡ್ ಅಂತ ನಾವು, ಈಗ ಹೊಟ್ಟೆ ಈಸ್ ಎ ಮ್ಯಾಜಿಕ್ ಬಾಕ್ಸ್ ಅಂತೀವಿ ನಾವು. ಯಾಕಂದ್ರೆ ಹೊರಗಿಂದ ಏನು ಈವನ್ ನಮ್ಗೆ ಹೊರಗಿಂದ ಕಾಣಿಸ್ಕೊಂಡ್ರು ಎಕ್ಸ್ರೇಯಲ್ಲಿ ಗೊತ್ತಾದ್ರೂನು ಓಪನ್ ಮಾಡಿದಾಗ ಸರ್ಜನ್ಗೆ ಅದು ಬೇರೆ ರೀತಿನೇ ಕಾಣಿಸುತ್ತೆ. ಹಾಗಾಗಿ ಅದೊಂದು ಮ್ಯಾಜಿಕ್ ಬಾಕ್ಸ್ ಅದು ಹೊಟ್ಟೆ ಅನ್ನೋದು. ಅಲ್ಟ್ರಾಸೌಂಡ್ ಅಲ್ಲಾಗ್ಲಿ, ಸಿಟಿ ಸ್ಕ್ಯಾನ್ ಅಲ್ಲಾಗ್ಲಿ, ಎಂ ಆರ್ ಐ ಅಲ್ಲಾಗ್ಲಿ, ಅವುಗಳಿಂದ ಅದಕ್ಕೊಂದು ಕಾಂಟ್ರಾಸ್ಟ್ ಅಂತಾನು ಕೊಡ್ತಾರೆ. ಅಂದ್ರೆ ಅದು ಬೇರೆ ರೀತಿಯ ಪಿಕ್ಚರ್ ಕಾಣಿಸುತ್ತೆ ರಕ್ತನಾಳದಲ್ಲಿ ಆ ಔಷಧ ಹೋಗ್ಬಿಟ್ಟು. ಅದರಿಂದ ಗೆಡ್ಡೆ ಎಷ್ಟು ದೊಡ್ಡದಿದೆ, ಅದು ಹೇಗಿದೆ, ಅದ್ರ ಪರಿಧಿ ಏನು, ಅದು ಎಲ್ಲೆಲ್ಲಿ ಹಬ್ಬಿಕೊಂಡಿದೆ, ಅದ್ರ ಪಕ್ಕಕ್ಕೆ ಜೀದುಂಡೆಗಳು ಅವ್ರ ಲಿಂಫ್ ನೋಡ್ಸ್ ಎನ್ಲಾರ್ಜ್ ಆಗಿದೆಯೋ ಇಲ್ಲೋ, ಅದು ಆಪರೇಷನ್ ಮಾಡಬಹುದಾ ಇಲ್ಲ ಅದಕ್ಕೆ ಕೀಮೋಥೆರಪಿ ಇಂಜೆಕ್ಷನ್ಗಳನ್ನು ಕೊಡಬೇಕಾ ಇಲ್ಲ ಏನೂ ಮಾಡ್ಲಿಕ್ಕಾಗಲ್ವಾ, ಅವೆಲ್ಲವನ್ನು ಜಡ್ಜ್ ಮಾಡಬೇಕು ಅಂತಂದ್ರೆ ಸಿಟಿ ಎಂ ಆರ್ ಐ ಬೇಕೇ ಬೇಕಾಗುತ್ತೆ. ಇದ್ರ ಮೇಲಿಂದ ಒಂದಿದೆ ಎಕ್ಸ್ರೇ ಅಲ್ಲಿ, ನಾವು ಅದನ್ನ ಇವಾಗ ಪಾಸಿಟ್ರಾನ್ ಎಲೆಕ್ಟ್ರಾನ್ ಟೊಮೋಗ್ರಫಿ ಅಂದ್ರೆ ಪೆಟ್ ಸ್ಕ್ಯಾನ್ ಅಂತೀವಿ, ಎಲ್ರೂ ಇವಾಗ ಅದನ್ನ ಪೆಟ್ ಸ್ಕ್ಯಾನ್ ಅಂತೀವಿ. ಪೆಟ್ ಸ್ಕ್ಯಾನ್ ಅಲ್ಲಿ ಅದ್ರದ್ದೇ ಆದ ಒಂದು ರೇಡಿಯೋ ಆಕ್ಟಿವ್ ಒಂದು ಮೆಟೀರಿಯಲ್ ಕೊಟ್ಬಿಟ್ಟು ದೇಹಕ್ಕೆ ಕೊಟ್ಟು ಅದನ್ನ ಇಡೀ ದೇಹವನ್ನು ಒಂದು ಸ್ಕ್ಯಾನ್ ಮಾಡ್ರೆ, ಇಡೀ ದೇಹದಲ್ಲಿ ರೇಡಿಯೋ ಉಪಯೋಗ ಅದು ಏನ್ ಕೊಟ್ಟಿರ್ತೀವಿ ಅದು ಇಡೀ ದೇಹದಲ್ಲಿ ಹೋಗ್ಬಿಟ್ಟು ಅದರದ್ದು ಒಂದು ಲಕ್ಷಣ ಇರುತ್ತೆ. ಯಾಕಂದ್ರೆ ಆ ಕೆಮಿಕಲ್ಲು ಎಲ್ಲಿ ಕ್ಯಾನ್ಸರ್ ಗೆಡ್ಡೆ ಇದೆಯೋ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅದ. ಯಾಕಂದ್ರೆ ಕ್ಯಾನ್ಸರ್ ಕಣಗಳದ್ದು ಗುಣಗಳ ಲಕ್ಷಣದ ಮೇಲೆ ಅದನ್ನ ಆವಿಷ್ಕಾರ ಮಾಡಿದ್ದಾರೆ. ಸೊ ಹಾಗಾಗಿ ಪೆಟ್ ಸ್ಕ್ಯಾನ್ ಅಂತಂದ್ರೆ ಅದು ಒಂದ್ ರೀತಿ ಎಕ್ಸ್ರೇ ಸ್ಕ್ಯಾನ್ ಏನೆ, ಅದರಲ್ಲಿ ದೇಹದಲ್ಲಿ ಆ ಗೆಡ್ಡೆ ಎಲ್ಲಿದೆ, ಎಷ್ಟು ದೊಡ್ಡದಿದೆ, ಅದ್ರ ಪಕ್ಕದಲ್ಲಿರೋ ರಕ್ತನಾಳಕ್ಕೆ ಅದು ಅಂಟ್ಕೊಂಡಿದೀಯಾ, ತೆಗಿಬೋದಾ, ದೇಹದಲ್ಲಿ ಅದು ಒಂದೇ ಅಲ್ಲದೆ ಎಲ್ಲೆಲ್ಲಿ ಹಬ್ಬಿಕೊಂಡಿದೆ, ಪೂರ್ತಿ ದೇಹದ ಚಿತ್ರಣವನ್ನು ಆ ಕಾಯಿಲೆ ಬಗ್ಗೆ ಅದು ಕೊಡುತ್ತೆ, ಅದು ಪೆಟ್ ಸ್ಕ್ಯಾನ್. ಹಾಗಾಗಿ ಎಕ್ಸ್ರೇ ಟೆಸ್ಟ್ಗಳು ಕ್ಯಾನ್ಸರ್ ಅಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸ್ತವೆ. ನಾವು ರೋಗ ನಿಧಾನ ಶಾಸ್ತ್ರದಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಅದು ಆದ ತಕ್ಷಣ ನಾವು ದೃಢೀಕರಿಸ್ತೀವಿ. ಈಗ ನೀವು ಲೈಸೆನ್ಸ್ ಕೊಡೋದು ಅಂತೀರಾ, ಹಂಗೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀರಾ. ಸೊ ನಮ್ಮ ಪೆಥಾಲಜಿ ರಿಪೋರ್ಟ್ ಇಲ್ಲದೆ ಯಾವುದು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಕ್ಸ್ರೇ ಹೇಳುತ್ತೆ ಎಕ್ಸ್ರೇ ಅಲ್ಲಿ ಗೆಡ್ಡೆ ಇದೆ ಅಂತ ಹೇಳುತ್ತೆ. ಕೆಲವೊಂದ್ಸತಿ ಅದು ಒಂದು 50-60% ಅಲ್ಲಿ ಅದು ಮ್ಯಾಲಿಗ್ನೆಂಟ್, ನಾವೇನಂತೀವಿ ಭಯಾನಕ ಕ್ಯಾನ್ಸರ್ ಗೆಡ್ಡೆ ಅಂತ ಹೇಳ್ತಾರೆ. ಆದ್ರೆ ಕೆಲವೊಂದ್ಸತಿ ಭಯಾನಕ ಇಲ್ಲದೆ ಇರೋದು ಎಕ್ಸ್ರೇ ಅಲ್ಲಿ ಕಾಣಿಸುತ್ತೆ. ಸೊ ಅದು ಭಯಾನಕ ಇದೆಯೋ ಇಲ್ಲೋ, ಖಚಿತವಾಗಿ ಕ್ಯಾನ್ಸರ್ ಹೌದೋ ಅಲ್ವೋ ಅನ್ನೋ ದೃಢೀಕರಿಸ್ಲಿಕ್ಕೆ ನಮ್ದು ಪೆಥಾಲಜಿ ಟೆಸ್ಟ್, ಟಿಶ್ಯೂ ಟೆಸ್ಟ್ ಬೇಕೇ ಬೇಕು. ಬಯೋಪ್ಸಿ ಯಾಕೆ ಅಂತಂದ್ರೆ ಕೆಲವೊಂದು ಕ್ಯಾನ್ಸರ್ಗಳಿಗೆ ಮುಂಚೆ ನೀವು ಕೀಮೋಥೆರಪಿ ಅಂದ್ರೆ ಇಂಜೆಕ್ಷನ್ಗಳನ್ನು ಕೊಡ್ಬೋದು, ಕೆಲವೊಂದು ಕ್ಯಾನ್ಸರ್ಗಳಿಗೆ ಸರ್ಜರಿನೇ ಮಾಡಬೇಕಾಗತ್ತೆ, ಕೆಲವೊಂದ್ ಕ್ಯಾನ್ಸರ್ಗಳಿಗೆ ಕರೆಂಟ್ ಥೆರಪಿ ಕೊಡಬೇಕಾಗತ್ತೆ ಅಂದ್ರೆ ರೇಡಿಯೋ ಥೆರಪಿ ಅಂತ ಹೇಳ್ತೀವಿ. ಅದಕ್ಕೆ ಸರ್ಜರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಕೀಮೋಥೆರಪಿ ಅಂತಂದ್ರೆ ಇಂಜೆಕ್ಷನ್ಗಳಿಲ್ಲ. ಆದ್ರೆ ಆ ಕಣಗಳು ಈ ಕರೆಂಟ್, ಸಾಮಾನ್ಯ ಜನರು ಕರೆಂಟ್ ಟ್ರೀಟ್ಮೆಂಟ್ ಕೊಟ್ರು, ಕರೆಂಟ್ ಟ್ರೀಟ್ಮೆಂಟ್ ಕೊಟ್ರು ಅಂತ ಹೇಳ್ತಾರೆ, ಅದು ರೇಡಿಯೋ ಥೆರಪಿ ಕೊಟ್ರೆ ಕರಗತ್ತೆ. ಎಸ್ಪೆಷಲಿ ಗಂಟ್ಲಲ್ಲಿ ಬರೋ ಈ ಜೀದುಂಡೆಗಳು ಬರ್ತವೆ, ಇಲ್ಲ ಬಾಯಲ್ಲಿ ಬರೋ ಟ್ರಂಕ್ ಕ್ಯಾನ್ಸರ್ ಆಪರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವಾಗೆಲ್ಲ ಈ ರೇಡಿಯೋ ಥೆರಪಿ ಅಂತ ಕೊಡ್ತಾರೆ. ಹಾಗಾಗಿ ಅದು ಕ್ಯಾನ್ಸರ್ ಯಾವುದೇ ಟ್ರೀಟ್ಮೆಂಟ್ ಕೊಡೋ ಮುಂಚೆ ಅದನ್ನ ದೃಢೀಕರಿಸ್ಬೇಕು, ಹೌದು ಈ ಕಾಯಿಲೆ ಹೌದು ಅಂತ. ಅದಕ್ಕೆ ಟಿಶ್ಯೂ ಡಯಾಗ್ನೋಸಿಸ್ ಅಂತ ನಾವು ಹೇಳ್ತೀವಿ.
1: ಧನ್ಯವಾದಗಳು ಮೇಡಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದಗಳು.

ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ರೋಗಗಳನ್ನ ಪತ್ತೆ ಹಚ್ಚುವಂತಹ ವಿಧಾನಗಳು ಈ ವಿಷಯದ ಕುರಿತು ಡಾಕ್ಟರ್ ಮಾಲತಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
2: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
3: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಧನಧಾನ್ಯ ಕೃಷಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
4: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇತ್ತೀಚೆಗೆ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಡೆದ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ವಿಶೇಷ ಕಾರ್ಯಕ್ರಮವೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ತರಬೇಕು, ರೈತರ ಕಲ್ಯಾಣವನ್ನ ಮಾಡಬೇಕು ಅನ್ನುವಂತಹ ಗುರಿಯನ್ನು ಇಟ್ಟುಕೊಂಡು 35,440 ಕೋಟಿ ರೂಪಾಯಿ ವೆಚ್ಚದ ಎರಡು ಮಹತ್ವದ ಕೃಷಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ರು. ಗ್ರಾಮೀಣ ಮೂಲಸೌಕರ್ಯವನ್ನು ಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸಲಿವೆ. ಇವುಗಳಲ್ಲಿ ಮೊದಲ ಯೋಜನೆಯಾದ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಕುರಿತು ಒಂದಷ್ಟು ಮಾಹಿತಿಯನ್ನು ಇವತ್ತು ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕೃಷಿ ಯೋಜನೆ. ಇದು ದೇಶಾದ್ಯಂತ ಕಡಿಮೆ ಕೃಷಿ ಉತ್ಪಾದನೆಯ 100 ಜಿಲ್ಲೆಗಳಲ್ಲಿ ರೈತರ ಆದಾಯವನ್ನ ಹೆಚ್ಚಿಸುವ ಗುರಿಯನ್ನು ಇಟ್ಟುಕೊಂಡು ಈ ಯೋಜನೆಯನ್ನ ಆರಂಭ ಮಾಡಲಾಗಿದೆ. 2025-26 ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯೋಜನೆಯನ್ನ ಘೋಷಣೆ ಮಾಡಿದ್ರು. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಇದಕ್ಕೆ ಅಧಿಕೃತವಾದ ಚಾಲನೆಯನ್ನ ನೀಡಿದ್ದಾರೆ. ಚಾಲನೆಯ ಅಂದಿನ ಕಾರ್ಯಕ್ರಮದಲ್ಲಿ ರೈತರ ಜೊತೆ ಸಂವಾದವನ್ನ ನಡೆಸಿದಂತಹ ಪ್ರಧಾನಿ ಮೋದಿ ಅವರು ಇದನ್ನ ಆಕಾಂಕ್ಷ ಜಿಲ್ಲೆಗಳ ಕಾರ್ಯಕ್ರಮದಿಂದ ಪ್ರೇರಣೆಯನ್ನು ಪಡೆದು ಯೋಜನೆಗಳನ್ನ ಜಾರಿಗೊಳಿಸಿದ್ದೇವೆ ಅಂತ ಹೇಳಿದ್ದಾರೆ. ಇದನ್ನ 2025 ಅಂದ್ರೆ ಇದೇ ವರ್ಷದ ಜುಲೈನಲ್ಲಿ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿತ್ತು ಈ ಯೋಜನೆಗೆ. ಅದೇ ವರ್ಷ ರಬಿ ಮೌಲ್ಯಮಾಪನ ಕಾಲದಿಂದ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. 2030-31 ಸಾಲಿನವರೆಗೆ ಅಂದ್ರೆ ಒಟ್ಟು 6 ವರ್ಷಗಳ ಕಾಲ ಈ ಯೋಜನೆಯನ್ನ ಜಾರಿಗೊಳಿಸುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಈ ಯೋಜನೆಗೆ ಕೇಂದ್ರ ಸರ್ಕಾರ ಒಟ್ಟು 24,000 ಕೋಟಿ ರೂಪಾಯಿನ ಮೀಸಲಾಗಿಟ್ಟಿದೆ. ಈ ಯೋಜನೆಯಿಂದ ದೇಶದ ಸುಮಾರು 1,75,00,000 ರೈತರು ಪ್ರಯೋಜನವನ್ನ ಪಡೆಯಲಿಕ್ಕಿದ್ದಾರೆ. ಹಾಗಾದ್ರೆ ಏನು ಈ ಯೋಜನೆ, ಇದರ ಉದ್ದೇಶಗಳೇನು, ಗುರಿ ಏನು, ಯಾರೆಲ್ಲ ಇದರ ಫಲಾನುಭವಿಗಳು ತಿಳಿದುಕೊಳ್ಳೋಣ. ದೇಶದ ಕಡಿಮೆ ಉತ್ಪಾದಕತೆಯನ್ನು ಹೊಂದಿದಂತಹ 100 ಜಿಲ್ಲೆಗಳಲ್ಲಿ ಕೃಷಿಯ ಅಭಿವೃದ್ಧಿಯನ್ನ ಮಾಡುವ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಆ ಎಲ್ಲ ಆಯ್ಕೆಯಾದ 100 ಜಿಲ್ಲೆಗಳಲ್ಲಿ ಅಲ್ಲಿಯ ಬೆಳೆಗಳ ವೈವಿಧ್ಯತೆಯನ್ನ ಹೆಚ್ಚಿಸೋದು, ಇಳುವರಿಯನ್ನ ಹೆಚ್ಚಳ ಮಾಡೋದು, ಸುಸ್ಥಿರ ಕೃಷಿ ಪದ್ಧತಿಗಳನ್ನ ಅಳವಡಿಸೋದು, ರೈತರಿಗೆ ಸಾಂಸ್ಥಿಕವಾದಂತಹ ಸಾಲ, ಇಂಧನಕ್ಕೆ ಸಹಾಯ, ಆಧುನಿಕ ತಂತ್ರಜ್ಞಾನ, ಸಬ್ಸಿಡಿ, ಹೀಗೆ ಕಡಿಮೆ ಬೆಲೆಯಲ್ಲಿ ಬೀಜಗಳನ್ನ ಅವರಿಗೆ ಒದಗಿಸಿಕೊಡೋದು, ಗೊಬ್ಬರವನ್ನು ಒದಗಿಸಿಕೊಡೋದು, ಈ ರೀತಿಯಾಗಿ ರೈತರಿಗೆ ನೆರವನ್ನ ಕಲ್ಪಿಸುವ ಮೂಲಕ ಆಯಾ ಜಿಲ್ಲೆಗಳ ಕೃಷಿಯನ್ನ ಅಭಿವೃದ್ಧಿಪಡಿಸುವ ಮಹತ್ವದ ಗುರಿಯನ್ನ ಈ ಯೋಜನೆ ಇಟ್ಟುಕೊಂಡಿದೆ. ರೈತರಿಗೆ ಅವರ ಆದಾಯವನ್ನ ದ್ವಿಗುಣಗೊಳಿಸುವುದು, ಆ ಮೂಲಕ ಇಡೀ ದೇಶದ ಸ್ವಾವಲಂಬನೆಯನ್ನ, ಆತ್ಮನಿರ್ಭರತೆಯನ್ನ ಮತ್ತಷ್ಟು ಬಲಪಡಿಸುವ ಗುರಿಯನ್ನ ಇಟ್ಟುಕೊಂಡು ಕೇಂದ್ರ

ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಹಾಗಾದ್ರೆ ಈ ಯೋಜನೆಯ ಮುಖ್ಯ ಫಲಾನುಭವಿಗಳು ಯಾರು ಅಂದ್ರೆ, ಕೇಂದ್ರ ಸರ್ಕಾರ ಯಾವ 100 ಜಿಲ್ಲೆಗಳನ್ನ ದೇಶದಲ್ಲಿ ಆಯ್ಕೆ ಮಾಡಿರುತ್ತೋ ಆ ಜಿಲ್ಲೆಗಳ ರೈತರು ಇದರ ಫಲಾನುಭವಿಗಳಾಗಿರ್ತಾರೆ. ಅಂದ್ರೆ ಸುಮಾರು 1,75,00,000 ರೈತರು ಅವರ ಕುಟುಂಬಗಳು ಈ ಯೋಜನೆಯ ಲಾಭವನ್ನ ಪಡಿಬಹುದು. ಆಯಾ ಜಿಲ್ಲೆಗಳಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿರುವಂತಹ ಜಿಲ್ಲೆಗಳಲ್ಲಿ ವಾಸಿಸುತ್ತಿರುವಂತಹ ರೈತರು ಮಾತ್ರ ಈ ಯೋಜನೆಯ ಫಲಾನುಭವಿಗಳಾಗಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಬಿಹಾರ, ಉತ್ತರ ಪ್ರದೇಶ, ಒಡಿಶಾ, ರಾಜಸ್ಥಾನದ ಕೆಲವು ಜಿಲ್ಲೆಗಳು ಇವತ್ತಿಗೂ ತೀರಾ ಹಿಂದುಳಿದ ಜಿಲ್ಲೆಗಳಾಗಿ ಉಳಿದುಕೊಂಡಿವೆ. ಅಲ್ಲಿ ನೀರಾವರಿಯ ಸಮಸ್ಯೆ, ರೈತರಿಗೆ ಆದಾಯದ ಕೊರತೆ, ಹವಾಮಾನ ವೈಪರೀತ್ಯ, ಬರಗಾಲ, ಈ ರೀತಿಯ ನಾನಾ ಕಾರಣಗಳಿಂದಾಗಿ ಆ ಎಲ್ಲ ಜಿಲ್ಲೆಗಳಲ್ಲಿ ಉತ್ಪಾದಕತೆ ತೀರಾ ಕಡಿಮೆ ಇದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಅಂತಹ ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲೆಲ್ಲ ಈ ಯೋಜನೆಯನ್ನ ಜಾರಿಗೊಳಿಸ್ಲಿಕ್ಕಾಗತ್ತೆ. ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳ ಸಹಭಾಗಿತ್ವದಲ್ಲಿ ಇದನ್ನ ಯೋಜನೆಯನ್ನ ಜಾರಿಗೊಳಿಸ್ತಾ ಇದೆ. ಈಗಾಗಲೇ ಇರುವಂತಹ ಕೇಂದ್ರ ಸರ್ಕಾರದ ಸುಮಾರು 11 ಇಲಾಖೆಗಳ ಮೂಲಕ ನಡೀತಾ ಇರುವಂತಹ 36 ಯೋಜನೆಗಳನ್ನ ಕೂಡ ಸಂಯೋಜನೆಯನ್ನ ಮಾಡಿ ಖಾಸಗಿ ಕ್ಷೇತ್ರದ ಸಹಭಾಗಿತ್ವವನ್ನು ಪಡೆದುಕೊಂಡು ಆಯಾ ರಾಜ್ಯ ಸರ್ಕಾರಗಳ ಸಹಕಾರ ಅಥವಾ ನೆರವಿನೊಂದಿಗೆ ಈ ಯೋಜನೆಯನ್ನ ಜಾರಿಗೊಳಿಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಯೋಜನೆಯ ಜಾರಿಗೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾನಾ ಹಂತಗಳಲ್ಲಿ ಈ ಯೋಜನೆಯ ಜಾರಿಗೆ ಸರ್ಕಾರಗಳು ಕಾರ್ಯನಿರ್ವಹಿಸಲಿಕ್ಕಿದ್ದಾವೆ. ಉದಾಹರಣೆಗೆ ಪ್ರತಿ ಜಿಲ್ಲೆಯಲ್ಲಿ ಅಂದ್ರೆ ಆಯ್ಕೆಯಾದ 100 ಜಿಲ್ಲೆಗಳಲ್ಲಿ ಆಯಾ ಪ್ರತಿ ಜಿಲ್ಲೆಯಲ್ಲಿ ಧನಧಾನ್ಯ ಸಮಿತಿ ಅನ್ನುವಂತಹ ಒಂದು ರಚನೆ ಮಾಡ್ತಾ ಇದ್ದಾರೆ. ಆ ಜಿಲ್ಲೆಗಳಲ್ಲಿ ಯೋಜನೆ ಅನುಷ್ಠಾನ ಹೇಗೆ ಆಗ್ತಾ ಇದೆ, ಹೇಗಾಗಿದೆ, ಅಲ್ಲಿರುವ ಕುಂದುಕೊರತೆಗಳ ಏನು, ಯೋಜನೆಯ ಜಾರಿಗೆ ಯಾವೆಲ್ಲ ಸವಾಲುಗಳು ಉಂಟಾಗ್ತಾ ಇದ್ದಾವೆ, ರೈತರಿಗೆ ಸರಿಯಾಗಿ ಯೋಜನೆಯನ್ನ ತಲುಪಿಸ್ಲಿಕ್ಕೆ ಆಗ್ತಾ ಇದೆಯಾ ಇಲ್ವಾ, ರೈತರ ಅದರ ಪ್ರಯೋಜನವನ್ನ ಪಡೆದುಕೊಳ್ತಾ ಇದ್ದಾರಾ ಇಲ್ವಾ, ಅಥವಾ ಅದರ ಯೋಜನೆಯ ಉದ್ದೇಶ ಅಲ್ಲಿ ಸಾಕಾರ ಆಗ್ತಾ ಇದೆಯಾ ಇಲ್ವಾ ಎನ್ನುವಂತಹ ಮೇಲುಸ್ತುವಾರಿಯನ್ನ ನೋಡ್ಕೊಳ್ಳಿಕ್ಕೆ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಧನಧಾನ್ಯ ಸಮಿತಿಯನ್ನ ರಚನೆ ಮಾಡ್ತಾ ಇದ್ದಾರೆ. ಹಾಗೆ ಯೋಜನೆಗಳ ಮೇಲ್ವಿಚಾರಣೆಯನ್ನ ನಡೆಸಲಿಕ್ಕೆ ರಾಜ್ಯ ಮಟ್ಟದಲ್ಲೂ ಕೂಡ ಸಮಿತಿಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಅದೇ ರೀತಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಅಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟು ಪ್ರಗತಿಯನ್ನ ಪರಿಶೀಲನೆ ಮಾಡಲಿಕ್ಕೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ತಂಡ ಅಥವಾ ಸಮಿತಿಗಳು ಕೆಲಸವನ್ನ ಮಾಡ್ತವೆ. ಈ ಯೋಜನೆಯಿಂದ ರೈತರಿಗೆ ಯಾವೆಲ್ಲ ರೀತಿ ಪ್ರಯೋಜನಗಳು ಸಿಗ್ತವೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ರೈತರಿಗೆ ಬೇರ್ಬೇರೆ ರೀತಿಯ ಆಯಾ ವಾತಾವರಣಕ್ಕೆ ಅಲ್ಲಿನ ಮಣ್ಣಿಗೆ ಅನುಗುಣವಾಗಿ ಅವರಿಗೆ ಬೀಜವನ್ನ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೀಡಲಿಕ್ಕೆ ಅಥವಾ ಸಬ್ಸಿಡಿಯ ಮೂಲಕ ಬೀಜವನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ಸಹಾಯವನ್ನ ಮಾಡುತ್ತೆ. ಹಾಗೆಯೇ ಕೃಷಿ ಕ್ಷೇತ್ರಕ್ಕೆ ಅಥವಾ ತಮ್ಮ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸಲಿಕ್ಕೆ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ಗಳನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ಹಣಕಾಸಿನ ಸಹಾಯವನ್ನ ಮಾಡುತ್ತೆ. ಹಾಗೆ ಕೃಷಿಯ ಉತ್ಪಾದನೆಗೆ ಬೇಕಾದಂತಹ ಗೊಬ್ಬರಗಳನ್ನ ರೈತರಿಗೆ ಒದಗಿಸುವುದು, ಸಾಲ ನೀಡೋದು, ಸಬ್ಸಿಡಿಯನ್ನು ನೀಡೋದು, ಕೃಷಿ ಚಟುವಟಿಕೆಗೆ ಬೇಕಾದಂತಹ ಯಂತ್ರಗಳನ್ನ ಓಡಿಸ್ಲಿಕ್ಕೆ ಇಂಧನಕ್ಕೆ ಸಹಾಯ ಮಾಡಲಿಕ್ಕೆ ಅಂತಾನೆ ಕೇಂದ್ರ ಸರ್ಕಾರ 27,000 ಕೋಟಿ ರೂಪಾಯಿಗಳನ್ನ ಮೀಸಲಾಗಿಟ್ಟಿದೆ. ಹೀಗೆ ನಾನಾ ರೀತಿಯಲ್ಲಿ ರೈತರಿಗೆ ಬೆಳೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಮಾಡಲಿಕ್ಕೆ, ಕೃಷಿಯನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ, ತಮ್ಮ ಆದಾಯವನ್ನ ಹೆಚ್ಚಳ ಮಾಡಿಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ನಾನಾ ರೀತಿಯ ಸೌಲಭ್ಯಗಳನ್ನ, ಸಹಾಯವನ್ನ ಈ ಒಂದು ಧನಧಾನ್ಯ ಯೋಜನೆಯ ಮೂಲಕ ಕಲ್ಪಿಸ್ತಾ ಇದೆ. ರೈತರು ಈ ಯೋಜನೆಯ ಲಾಭವನ್ನ ಹೇಗೆ ಪಡೆದುಕೊಳ್ಬೇಕು, ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳೋದು ಹೇಗೆ, ತಾವು ಫಲಾನುಭವಿಗಳು ಅಲ್ಲವೋ ಅದನ್ನ ತಿಳಿದುಕೊಳ್ಳೋದು ಹೇಗೆ, ಸರ್ಕಾರ ಈ ಯೋಜನೆಯ ಮೂಲಕ ಕೊಡ್ತಾ ಇರುವಂತಹ ಬೇರೆ ಬೇರೆ ಪ್ರಯೋಜನಗಳನ್ನ ತಮ್ಮ ಭೂಮಿಯಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಇತ್ಯಾದಿಗಳ ಮಾಹಿತಿಯನ್ನ ನೀಡಲಿಕ್ಕೆ, ಅದಕ್ಕೂ ಕೂಡ ರೈತರಿಗೆ ಪಂಚಾಯತ್ ಮತ್ತು ಬ್ಲಾಕ್ ಮಟ್ಟದಲ್ಲಿ ತರಬೇತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಡಿಜಿಟಲ್ ಡ್ಯಾಶ್ ಬೋರ್ಡ್ ಮೂಲಕ ಈ ಕಾರ್ಯಕ್ರಮದ ಪ್ರಗತಿಯನ್ನ ಪರಿಶೀಲನೆ ಮಾಡುವಂತಹ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೊಳಿಸ್ತಾ ಇದೆ. ಒಂದಷ್ಟು ನಿಯಮಗಳನ್ನ ಅಂದ್ರೆ ರೂಲ್ಸ್ ಅನ್ನು ಕೂಡ ಸರ್ಕಾರ ಈ ಯೋಜನೆಗೆ ಜಾರಿ ಮಾಡಿದೆ. ಅಂದ್ರೆ ಯೋಜನೆ ದುರ್ಬಳಕೆ ಆಗಬಾರದು, ಅನರ್ಹರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬಾರದು, ಯಾರು ಅರ್ಹರೋ, ಎಲ್ಲಿ ಕಡಿಮೆ ಉತ್ಪಾದಕತೆ ಇದೆಯೋ ಅಲ್ಲಿ ಮಾತ್ರ ಈ ಯೋಜನೆಯ ಬಳಕೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ನಿಯಮಗಳನ್ನ ಜಾರಿ ಮಾಡಿದೆ. ಉದಾಹರಣೆಗೆ ಈ ಸರ್ಕಾರ ಕೊಡ್ತಾ ಇರುವಂತಹ ಸಹಾಯಗಳನ್ನ ಕೃಷಿ ಸುಧಾರಣೆಗೆ ಮಾತ್ರ ಬಳಸಬೇಕು. ಈ ಯೋಜನೆಯ ಹೆಸರಿನಲ್ಲಿ ಆರ್ಥಿಕ ಸಹಾಯವನ್ನು ಅಥವಾ ಇನ್ನಾವುದೋ ಸಹಾಯವನ್ನ ಪಡೆದುಕೊಂಡು ಅದನ್ನ ಬೇರೆ ಪ್ರಯೋಜನಕ್ಕೆ ಬಳಸಿಕೊಳ್ಳೋದು ಅಂದ್ರೆ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಳ್ಳುವಂತಹ ಕೆಲಸಗಳು ಆಗಬಾರದು. ಬೀಜ, ಗೊಬ್ಬರ, ಯಂತ್ರಗಳಂತಹ ಕೃಷಿ ಸುಧಾರಣೆಗೆ ಸಂಬಂಧ

ಸಂಬಂಧಪಟ್ಟ ಕೆಲಸಗಳಿಗೆ ಮಾತ್ರ ಸರ್ಕಾರದ ಈ ಯೋಜನೆಯನ್ನ ಬಳಸಿಕೊಳ್ಬೇಕು. ಈ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಂಡ್ರೆ ಅದಕ್ಕೆ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ಈ ಯೋಜನೆಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಆನ್ಲೈನ್ ಪೋರ್ಟಲ್ ಅನ್ನು ಕೂಡ ಅದನ್ನ ಜಾರಿಗೆ ತಂದಿದೆ. ಈ ಯೋಜನೆ ನಮಗೆ ತಲುಪ್ತಾ ಇಲ್ಲ ಅಥವಾ ಇದರಲ್ಲಿ ಯಾವ್ದಾದ್ರು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ, ನಮಗದು ಸರಿಯಾಗಿ ಅದನ್ನು ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇಂತಹ ಸಮಸ್ಯೆಗಳಿದ್ರೆ ಜಿಲ್ಲಾ ಮಟ್ಟದಲ್ಲಿ ರಚನೆ ಆಗಿರುವಂತಹ ಸಮಿತಿಗಳಿಗೆ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಕೂಡ ರೈತರಿಗೆ ಅವಕಾಶವನ್ನ ಕೊಡಲಾಗಿದೆ. ಒಟ್ಟಾರೆಯಾಗಿ ದೇಶದ ಕೃಷಿ ಯೋಜನೆಯನ್ನ ಇನ್ನಷ್ಟು ಬಲಪಡಿಸಬೇಕು. ಭಾರತ ಕೃಷಿ ಪ್ರಧಾನವಾಗಿರುವಂತಹ ಭಾರತ ಕೃಷಿಯಲ್ಲಿ ಇನ್ನಷ್ಟು ಸ್ವಾವಲಂಬನೆಯನ್ನ, ಸದೃಢತೆಯನ್ನ, ಸುಸ್ಥಿರತೆಯನ್ನ ಸ್ಥಾಪಿಸಬೇಕು ಅನ್ನುವಂತಹ ಅತ್ಯಂತ ಮಹತ್ವದ ಒಂದು ಆಕಾಂಕ್ಷೆಯನ್ನ ಇಟ್ಟುಕೊಂಡು ಪ್ರಧಾನಿ ಮೋದಿಯವರು ಈ ಒಂದು ಎರಡು ಪ್ರಮುಖ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ರೈತರು, ದೇಶದ ಎಲ್ಲ ರೈತರು ಇಂಥ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೋಬೇಕು, ಅದರ ಪ್ರಯೋಜನವನ್ನ ಪಡ್ಕೊಂಡಾಗ ಮಾತ್ರ ಕೇಂದ್ರ ಸರ್ಕಾರ ಯಾವ ಉದ್ದೇಶ

0: ಬೇಕು. ಅದರ ಪ್ರಯೋಜನವನ್ನ ಪಡ್ಕೊಂಡಾಗ ಮಾತ್ರ ಕೇಂದ್ರ ಸರ್ಕಾರ ಯಾವ ಉದ್ದೇಶವನ್ನ, ಗುರಿಯನ್ನ, ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡು ಯೋಜನೆಯನ್ನ ಜಾರಿಗೆ ತಂದಿತ್ತೋ ಅದು ಸಾರ್ಥಕ ಆಗತ್ತೆ, ಸಾಕಾರ ಆಗತ್ತೆ. ರೈತರು ಹೆಚ್ಚಿನ ಮಾಹಿತಿಗಾಗಿ PMIndia.gov.in ಇದನ್ನ ಸಂಪರ್ಕಿಸಬಹುದು, ಅಥವಾ ಸ್ಥಳೀಯ ಕೃಷಿ ಇಲಾಖೆಯನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಧನಧಾನ್ಯ ಕೃಷಿ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಹಮದಾಬಾದ್ನಲ್ಲಿ 405 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ. ದೇಶದ 17,000 ವೃಕ್ಷ ಮಿತ್ರರೊಂದಿಗೆ ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂವಾದ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೈಸೂರಿನ ಕನಿಯನ ಹುಂಡಿಯ ತೋಟದ ಮನೆಯ ಆವರಣದಲ್ಲಿ ಇಂದು ಗಾನಕೋಗಿಲೆ ಎಸ್ ಜಾನಕಿ ಅಂತ್ಯ ಸಂಸ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್: ಸ್ವಿಟ್ಜರ್ಲೆಂಡ್ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ ಅರ್ಜೆಂಟೀನಾ. ಹಾಗೂ ವಿಂಬಲ್ಡನ್ ಟೆನಿಸ್: ಇಂದು ಪುರುಷರ ಸಿಂಗಲ್ಸ್, ಮಹಿಳೆಯರ ಡಬಲ್ಸ್ ವಿಭಾಗದ ಫೈನಲ್. ವಾರ್ತೆಗಳ ವಿವರ: ಗುಜರಾತ್ನ ಅಹಮದಾಬಾದ್ನಲ್ಲಿ ಇಂದು 405 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಸ್ವಕ್ಷೇತ್ರ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಮಹತ್ವಾಕಾಂಕ್ಷೆಯ ಸಾಮೂಹಿಕ ಅರಣ್ಯೀಕರಣ ಅಭಿಯಾನಕ್ಕೆ ಅವರು ಚಾಲನೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ದೇಶಗಳಿಗೆ ಕೈಗೊಂಡಿದ್ದ 6 ದಿನಗಳ ಯಶಸ್ವಿ ಪ್ರವಾಸವನ್ನು ಸಂಪನ್ನಗೊಳಿಸಿ ಇಂದು ನವದೆಹಲಿಗೆ ಮರಳಿದ್ದಾರೆ. 3 ರಾಷ್ಟಗಳ ಪ್ರವಾಸದ ಮೊದಲ ಹಂತದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಬಿಯಾಂಟೋ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಈ ತಿಂಗಳ 6-8ರವರೆಗೆ ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದರು. ಈ ವೇಳೆ ಅವರು ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಉಭಯ ರಾಷ್ಟಗಳ ನಡುವಿನ ಸಹಭಾಗಿತ್ವದ ಪ್ರಗತಿಯನ್ನು ಪರಿಶೀಲಿಸಿದರು. ಪ್ರವಾಸದ 2ನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಭೇಟಿ ನೀಡಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಿದರು. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಪ್ರಮುಖ ಉದ್ಯಮಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಪ್ರವಾಸದ 3ನೇ ಹಾಗೂ ಅಂತಿಮ ಚರಣದಲ್ಲಿ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 10 ಮತ್ತು 11ರಂದು ಆಕ್ಲೆಂಡ್ಗೆ ಭೇಟಿ ನೀಡಿದರು. ಕಳೆದ 40 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡಿರುವುದು ಇದೇ ಮೊದಲ ಬಾರಿ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯ ಪೂಸಾ ಕ್ಯಾಂಪಸ್ನಲ್ಲಿ ಇಂದು ನಡೆಯಲಿರುವ ಪರ್ಯಾವರಣ ಸಂರಕ್ಷಣಾ ಸಂಕಲ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇಶಾದ್ಯಂತ ಸುಮಾರು 17,000 ವೃಕ್ಷ ಮಿತ್ರರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮರಗಳ ರಕ್ಷಣೆ, ಜಲ ಸಂರಕ್ಷಣೆ ಮತ್ತು ಪರಿಸರ ಪುನಃಸ್ಥಾಪನೆ ಕ್ಷೇತ್ರಗಳಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದ ದೇಶದ ಬಹುತೇಕ ಎಲ್ಲಾ ರಾಜ್ಯಗಳ ವೃಕ್ಷ ಮಿತ್ರರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಭಾಗವಾಗಿ ಕೃಷಿ ಸಚಿವರು ಪೂಸಾ ಕ್ಯಾಂಪಸ್ನಲ್ಲಿ ಭಾಗವಹಿಸುವ ವೃಕ್ಷ ಮಿತ್ರರೊಂದಿಗೆ ತೋಟಗಾರಿಕೆ ಅಭಿಯಾನವನ್ನು ಕೈಗೊಳ್ಳಲಿದ್ದಾರೆ. ಇದು ಹಸಿರು ಭಾರತದ ಕಡೆಗೆ ಸಾಮೂಹಿಕ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಭಾರತೀಯ ಚಿತ್ರರಂಗದ ಅಪ್ರತಿಮ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನ ಪರಿಷತ್ ಸದಸ್ಯರಾದ ಡಾ ಉಮಾಶ್ರೀ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಬೆಳಿಗ್ಗೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಸಂಗೀತ ನಿರ್ದೇಶಕ ಹಂಸಲೇಖ, ಹಿನ್ನೆಲೆ ಗಾಯಕ ವಿಜಯ ಪ್ರಕಾಶ್ ಸೇರಿದಂತೆ ಅನೇಕ ಗಣ್ಯರು ಅಗಲಿದ ಚೇತನದ ಅಂತಿಮ ದರ್ಶನ ಪಡೆದರು. ಇಂದು ಸಂಜೆ ಮೈಸೂರಿನ ಬೋಗಾದಿ ರಸ್ತೆಯ ಕನಿಯನ ಹುಂಡಿ ಬಳಿ ಇರುವ ಎಸ್ ಜಾನಕಿ ಅವರ ತೋಟದ ಮನೆಯ ಆವರಣದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ದಕ್ಷಿಣದ ನೈಟಿಂಗೇಲ್ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಎಸ್ ಜಾನಕಿ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ

0: ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಎಸ್ ಜಾನಕಿ ಅವರು ಇಳಯರಾಜ, ಎಂಎಸ್ ವಿಶ್ವನಾಥನ್, ಕೆವಿ ಮಹಾದೇವನ್, ಎಆರ್ ರೆಹಮಾನ್ ಸೇರಿದಂತೆ ಇತರ ಪ್ರಸಿದ್ಧ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. 1988ರಲ್ಲಿ ಭಾರತಿರಾಜ ಅವರ ನಿರ್ದೇಶನದ ತಮಿಳು ಚಿತ್ರ ಸೆಂತೂರ ಪೂವೆ ಗಾಯನಕ್ಕಾಗಿ ಎಸ್ ಜಾನಕಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೆದ್ದರು. ಅವರು 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಾಗೂ 2013ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಯೆಟ್ನಾಂನ ಪೋ ಕ್ವಾನ್ ದ್ವೀಪದ ಸಮೀಪ ಸಂಭವಿಸಿದ ಸ್ಪೀಡ್ಬೋಟ್ ದುರಂತದಲ್ಲಿ 15 ಭಾರತೀಯ ಪ್ರವಾಸಿಗರು ಮೃತಪಟ್ಟಿರುವ ಘಟನೆಗೆ ಸಂಬಂಧಿಸಿದಂತೆ ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹನ್ ತನಿಖೆಗೆ ಆದೇಶಿಸಿದ್ದಾರೆ. ಮುಂಬೈನಲ್ಲಿರುವ ವಿಯೆಟ್ನಾಂ ರಾಯಭಾರ ಕಚೇರಿ ಪ್ರಕಾರ ಅಧಿಕಾರಿಗಳಿಗೆ ನ್ಯೂನತೆಗಳನ್ನು ಗುರುತಿಸಲು, ಅಪಘಾತದ ಕಾರಣಗಳನ್ನು ತಿಳಿಯಲು ಮತ್ತು ಭವಿಷ್ಯದಲ್ಲಿ ಇದೇ ರೀತಿಯ ಘಟನೆಗಳನ್ನು ತಡೆಗಟ್ಟಲು ಸೂಕ್ತ ಕ್ರಮಗಳನ್ನು ಜಾರಿಗೆ ತರುವಂತೆ ವಿಯೆಟ್ನಾಂ ಪ್ರಧಾನಿ ಸೂಚಿಸಿದ್ದಾರೆ. ವಿಯೆಟ್ನಾಂನ ಪುಕ್ವಾನ್ ದ್ವೀಪದ ಬಳಿ ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ಬೋಟ್ ನಿನ್ನೆ ಮಗುಚಿ ಬಿದ್ದ ಪರಿಣಾಮ 15 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇ ರೂಟ್ ಗೋಯಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಮಗುಚಿ ಬಿದ್ದಿದೆ. ಹಾರ್ಮೋಜ್ ಜಲಸಂಧಿಯ ಮೂಲಕ ಸಾಗುತ್ತಿದ್ದ ಸೈಪ್ರಸ್ ಧ್ವಜ ಹೊತ್ತ ಕಂಟೇನರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ ನಂತರ ಅಮೆರಿಕ ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ದೇಶನದ ಮೇರೆಗೆ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ವಾಣಿಜ್ಯ ಹಡಗಿನ ಮೇಲಿನ ದಾಳಿಯಲ್ಲಿ ಸಿಬ್ಬಂದಿಯೊಬ್ಬರು ಕಾಣೆಯಾಗಿದ್ದಾರೆ ಮತ್ತು ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಎಂಜಿನ್ ಕೊಠಡಿಗೆ ಹೆಚ್ಚಿನ ಹಾನಿಯಾಗಿ ಹಡಗಿಗೆ ಪ್ರಯಾಣ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಮೆರಿಕ ತಿಳಿಸಿದೆ. ಕ್ವೆಶ್ಮ್ ದ್ವೀಪ, ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ಮೇಲೆ ದಾಳಿ ನಡೆಸಲಾಗಿದೆ. ಏತನ್ಮಧ್ಯೆ ಹರ್ಮೋಜ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಹಡಗೊಂದು ಅನಧಿಕೃತ ಮಾರ್ಗ ಬಳಸಲು ಪ್ರಯತ್ನಿಸಿದ ಘಟನೆಯ ನಂತರ ಸಮುದ್ರ ಮಾರ್ಗವನ್ನು ಮುಚ್ಚಲಾಗಿದೆ ಎಂದು ಇರಾನ್ ನೌಕಾಪಡೆ ತಿಳಿಸಿದೆ. ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ನಿಲ್ಲಿಸುವವರೆಗೆ ಯಾವುದೇ ಹಡಗನ್ನು ಕಾರ್ಯತಂತ್ರದ ಜಲಮಾರ್ಗದ ಮೂಲಕ ಸಾಗಿಸಲು ಅನುಮತಿಸಲಾಗುವುದಿಲ್ಲ ಎಂದು ಇರಾನ್ ಹೇಳಿದೆ. ಅಮೆರಿಕದ ಕಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು 3-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ನಡೆದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನಾರ್ವೆ ತಂಡವನ್ನು 2-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ ಪ್ರವೇಶಿಸಿದೆ. ಜೂಡ್ ಬೆಲ್ಲಿಂಗ್ಹ್ಯಾಮ್ ಅವರ ಅದ್ಭುತ 2 ಗೋಲುಗಳ ಮೂಲಕ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ 3ನೇ ತಂಡವಾಗಿ ಮುನ್ನಡೆದಿದೆ. ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಸೆಮಿಫೈನಲ್ನಲ್ಲಿ ಈಗಾಗಲೇ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿವೆ. ಬೆಲ್ಜಿಯಂ ವಿರುದ್ದ ಸ್ಪೇನ್ 2-1 ರೋಮಾಂಚಕ ಜಯ ಸಾಧಿಸಿ ಮುನ್ನಡೆ ಸಾಧಿಸಿದರೆ ಮೊರಾಕೋ ವಿರುದ್ದ ಫ್ರಾನ್ಸ್ 2-0 ಅಂತರದ ಗೆಲುವು ಸಾಧಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಪ್ರತಿಷ್ಠಿತ ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಹಾಗೂ ಮಹಿಳೆಯರ ಡಬಲ್ಸ್ ವಿಭಾಗಗಳ ಫೈನಲ್ ಪಂದ್ಯಗಳು ಇಂದು ನಡೆಯಲಿವೆ. ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ವಿಶ್ವದ ನಂಬರ್ 1 ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಮುಖಾಮುಖಿಯಾಗಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಮಹಿಳೆಯರ ಡಬಲ್ಸ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30 ಆರಂಭವಾಗಲಿದ್ದು 10ನೇ ಶ್ರೇಯಾಂಕಿತ ಜೋಡಿ ಚೀನಾದ ಗುವೋ ಹ್ಯಾನ್ಯು ಮತ್ತು ಫ್ರಾನ್ಸ್ನ ಕ್ರಿಸ್ಟಿನಾ ಮ್ಲಾಡೆನೋವಿಕ್, 2ನೇ ಶ್ರೇಯಾಂಕಿತ ಜೋಡಿ ಕೆನಡಾದ ಗ್ಯಾಬ್ರಿಯೆಲಾ ಡಬ್ರೋವ್ಸ್ಕಿ ಮತ್ತು ಬ್ರೆಜಿಲ್ನ ಲೂಯಿಸಾ ಸ್ಟೆಫಾನಿ ಅವರನ್ನು ಎದುರಿಸಲಿದ್ದಾರೆ. 2023ರಲ್ಲಿ

ಮಾರ್ಕೆಟ ವೊಂಡೋಶೋವಾ ಹಾಗೂ 2024ರಲ್ಲಿ ಬಾರ್ಬೋರಾ ಕ್ರೆಜಿಕೋವಾ ಬಳಿಕ ಕಳೆದ 4 ವರ್ಷಗಳಲ್ಲಿ ವಿಂಬಲ್ಡನ್ ಪ್ರಶಸ್ತಿ ಗೆದ್ದ 3ನೇ ಜೆಕ್ ಗಣರಾಜ್ಯದ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ನೊಸ್ಕೋವಾ ಪಾತ್ರರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಹಮದಾಬಾದ್ನಲ್ಲಿ 405 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ದಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ. ದೇಶದ 17,000 ವೃಕ್ಷ ಮಿತ್ರರೊಂದಿಗೆ ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂವಾದ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೈಸೂರಿನ ಕನಿಯನ ಮುಂಡಿಯ ತೋಟದ ಮನೆಯ ಆವರಣದಲ್ಲಿ ಇಂದು ಗಾನ ಕೋಗಿಲೆ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವಿಟ್ಜರ್ಲೆಂಡ್ ವಿರುದ್ದ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ ಅರ್ಜೆಂಟೀನಾ. ಹಾಗೂ ವಿಂಬಲ್ಡನ್ ಟೆನಿಸ್, ಇಂದು ಪುರುಷರ ಸಿಂಗಲ್ಸ್, ಮಹಿಳೆಯರ ಡಬಲ್ಸ್ ವಿಭಾಗದ ಫೈನಲ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30 ಗೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:21:51.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಇನ್ನು ಅಮರಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ
2: ಆಕಾಶವಾಣಿ ಮಡಿಕೇರಿ.

ಶ್ರೋತೃಗಳೇ, ಈ ಇಂಪಾದ ಗೀತೆಯನ್ನ ಹಾಡಿರುವಂತಹ ಗಾಯಕಿ ದಕ್ಷಿಣ ಭಾರತದ ಗಾನಕೋಗಿಲೆ ಎಸ್ ಜಾನಕಿ. ಆಂಧ್ರಪ್ರದೇಶದ ಪಲ್ಲಪಟ್ಟಣ ಗ್ರಾಮದಲ್ಲಿ ಜನಿಸಿದ ಜಾನಕಿ ಅವರು ತೆಲುಗು ಮಾತ್ರವಲ್ಲದೆ ಕನ್ನಡ, ತಮಿಳು, ಮಲಯಾಳಂ ಹಾಗೂ ಹಿಂದಿ ಚಿತ್ರಗಳಲ್ಲೂ ಹಾಡಿ ಮಿಂಚಿದವರು. ಅವರ ಜನ್ಮದಿನ 1938 ಇಸವಿ ಏಪ್ರಿಲ್ 23. ಎಸ್ ಜಾನಕಿ ಅವರ ಬಗ್ಗೆ ಇನ್ನಷ್ಟು ತಿಳಿಯೋಣ ಬಯಲುದಾರಿ ಚಿತ್ರದ ಈ ಜನಪ್ರಿಯ ಹಾಡಿನ ಬಳಿಕ.

ಬಾಲಿವುಡ್ನ ಮೇರು ಗಾಯಕಿ ಲತಾ ಮಂಗೇಶ್ಕರ್ ಅವರ ಹಾಡುಗಳಿಗೆ ಮನಸೋತಿದ್ದ ಜಾನಕಿ ಅವರು ಪ್ರಥಮವಾಗಿ ಹಾಡಿದ್ದು ತಮಿಳು ಚಿತ್ರದಲ್ಲಿ. ಚಿತ್ರ ವಿದಯನ್ ವಿಳೆಯಾಟು. ಮುಂದೆ ತೆಲುಗು ಮತ್ತು ಮಲಯಾಳಂ ಚಿತ್ರಗಳಲ್ಲಿ ಜಾನಕಿ ಅವರ ಸ್ವರ ಪರಿಚಯ. ಕನ್ನಡಕ್ಕೆ ಕಾಲಿಟ್ಟದ್ದು ಶ್ರೀಕೃಷ್ಣ ಗಾರುಡಿ ಚಿತ್ರದ ಮೂಲಕ. ಆದರೆ ನಂತರ ಹಾಡಿದ ರಾಯರ ಸೊಸೆ ಚಿತ್ರ ಮೊದಲು ಬಿಡುಗಡೆಯಾಯಿತು. ರಾಯರ ಸೊಸೆ ಡಾಕ್ಟರ್ ರಾಜ್ಕುಮಾರ್ ಅವರ ಪಾಲಿಗೆ ಪ್ರಥಮ ಸಾಮಾಜಿಕ ಚಿತ್ರ. ದಕ್ಷಿಣದ ನಾಲ್ಕು ಭಾಷೆಗಳಲ್ಲಿ ಎಸ್ ಜಾನಕಿ ಅವರು ಪ್ರಥಮವಾಗಿ ಹಾಡಿದ ಎಲ್ಲ ಗೀತೆಗಳು ಶೋಕಗೀತೆಗಳಾಗಿತ್ತು ಎಂಬುದು ಗಮನಾರ್ಹ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮತ್ತೊಂದು ಮಧುರ ಗೀತೆ ವಿಜಯವಾಣಿ ಚಿತ್ರದಿಂದ.

ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಮೊದಲ ಬಾರಿಗೆ ಜಾನಕಿ ಅವರು ಹಾಡಿದ್ದು ಮಹಿಷಾಸುರ ಮರ್ದಿನಿ ಎಂಬ ಚಿತ್ರದಲ್ಲಿ 1959. ಅಬ್ಬ ಆ ಹುಡುಗಿ ಚಿತ್ರದಲ್ಲಿ ಪಿಬಿ ಶ್ರೀನಿವಾಸ್ ಅವರೊಂದಿಗೆ ಹಾಡಿದ ಎಸ್ ಜಾನಕಿ ಅವರು ಮುಂದೆ ಭಕ್ತ ಕನಕದಾಸ, ಸತಿಶಕ್ತಿ, ಕನ್ಯಾರತ್ನ, ಗೌರಿ, ನಂದಾದೀಪ, ಚಂದವಳ್ಳಿಯ ತೋಟ ಮುಂತಾದ ಚಿತ್ರಗಳಲ್ಲಿ ತಮ್ಮ ಸ್ವರ ಮಾಧುರ್ಯದಿಂದ ಕನ್ನಡ ನಾಡಿನ ಉದ್ದಗಲಕ್ಕೂ ಪರಿಚಿತರಾದರು. 1959 ನಂತರ ಮತ್ತೆ ರಾಜ್ಕುಮಾರ್ ಅವರೊಂದಿಗೆ ಹಾಡಿದ್ದು ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ 1974. ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಯುಗಳ ಗೀತೆಯೊಂದು ಸೊಗಸಾಗಿ ಮೂಡಿಬಂತು.

ಜಾನಕಿ ಅವರಲ್ಲಿದ್ದ ಅಪೂರ್ವ ಪ್ರತಿಭೆ ಎಂದರೆ ಯಾವುದೇ ಹಾಡುಗಳಿದ್ದರೂ ಅತ್ಯಂತ ಲೀಲಾಜಾಲವಾಗಿ ಹಾಡೋದು. ಪುಟ್ಟ ಹುಡುಗಿಯಂತೆ ಹಾಡಬಲ್ಲರು, ಹಣ್ಣು ಮುದುಕಿಯಂತೆಯೂ ಹಾಡಬಲ್ಲರು. ನಗು, ಅಳು, ಕೆಮ್ಮು ಇರಲಿ, ಸಂಗೀತದ ನವರಸಗಳನ್ನು ಪರಿಪೂರ್ಣವಾಗಿ ಅಭಿವ್ಯಕ್ತಿಗೊಳಿಸಿ ಹಿನ್ನೆಲೆ ಗಾಯನಕ್ಕೆ ಜೀವ ತುಂಬಬಲ್ಲರು. ಸಿದ್ದಲಿಂಗಯ್ಯ ನಿರ್ದೇಶನದ ಭೂತಯ್ಯನ ಮಗ ಅಯ್ಯು 1974 ವಿಷ್ಣುವರ್ಧನ್ ಹಾಗೂ ಲೋಕೇಶ್ ಅವರ ಅಭಿನಯದಲ್ಲಿ ಮೂಡಿಬಂದ ಚಿತ್ರ. ಪಿಬಿ ಶ್ರೀನಿವಾಸ್ ಅವರೊಂದಿಗೆ ಎಸ್ ಜಾನಕಿ ಹಾಡಿದ ಈ ಗೀತೆಗೆ ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್.

ಜಾನಕಿ ಅವರು 20,000 ಹೆಚ್ಚಿನ ಗೀತೆಗಳಿಗೆ ಧ್ವನಿ ನೀಡಿದ್ದಾರೆ. ಬಾಲಿವುಡ್ನಲ್ಲಿ ಆಖ್ರಿ ರಾಸ್ತಾ, ಆಂಧಿ ತೂಫಾನ್ ಮುಂತಾದ ಚಿತ್ರಗಳಲ್ಲಿ ಹಾಡಿದ್ದಾರೆ. 1985 ಅನಿಲ್ ಕಪೂರ್ ಹಾಗೂ ಅಮೃತಾ ಸಿಂಗ್ ಅವರ ಅಭಿನಯದಲ್ಲಿ ತೆರೆಗೆ ಬಂದ ಚಿತ್ರ ಸಾಹೇಬ್. ಈ ಚಿತ್ರದ ಕನ್ನಡ ಅವತರಣಿಕೆಯಾದ ಕರ್ಣ ಚಿತ್ರದಲ್ಲಿ ಅಭಿನಯಿಸಿದವರು ವಿಷ್ಣುವರ್ಧನ್ ಹಾಗೂ ಸುಮಲತಾ. ಡಿಸ್ಕೋ ರಾಜ ಎಂದೇ ಖ್ಯಾತರಾದ ಹಿಂದಿಯ ಸಂಗೀತ ನಿರ್ದೇಶಕ ಗಾಯಕ ಬಪ್ಪಿ ಲಹರಿ ಅವರೊಂದಿಗೆ ಹಾಡಿದ ಈ ಗೀತೆಯ ಧಾಟಿಯಲ್ಲೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಕರ್ಣ ಚಿತ್ರದಲ್ಲಿ ಹಾಡಿದ್ದು ಕೂಡ ಎಸ್ ಜಾನಕಿ.

0: ಸಂಗೀತ ನಿರ್ದೇಶಕರು ಗಾಯಕರುಗಳ ಜೋಡಿ ಜನಪ್ರಿಯ ಗೀತೆಗಳನ್ನು ನೀಡಿತು. ಈ ಸಾಲಿನಲ್ಲಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ ಜೋಡಿ ಕೂಡ ಒಂದಾಗಿದೆ. ಈ ಜೋಡಿ ಹಾಡಿದ ಅನೇಕ ಗೀತೆಗಳು ಚಿತ್ರಪ್ರೇಮಿಗಳ ಮನಸೂರೆಗೊಂಡವು. ಎಸ್ ಜಾನಕಿ ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಹಾಡಿದ ಸೊಸೆ ತಂದ ಸೌಭಾಗ್ಯ ಚಿತ್ರದ ಈ ಗೀತೆಗೆ ಸಾಹಿತ್ಯವನ್ನ ಬರೆದವರು ಚಿವುದೇ ಶಂಕರ್.
1: ಅತ್ತಿಗೆ ತಂಗಿ, ಅತ್ತಿಗೆ ತಂಗಿ.

ಹೀಗೆ ಆಡಬೇಡ ಪಾಪ ಅವನ ಕಾಡಬೇಡ, ಆಗ ಹೀಗೆ ಆಡಬೇಡ ಪಾಪ ಅವನ ಕಾಡಬೇಡ, ಗಂಡು ಬೀರಿಯಂತೆ ಆಡಿ ಹೆದರಿಸಬೇಡ. ಅತ್ತಿಗೆ ತಂಗಿ, ಅತ್ತಿಗೆ ತಂಗಿ ನಿನ್ನ ಆಟ ನಡೆಯೋದಿಲ್ಲ.

0: అత్తికి తంగి
1: భావన తమ్మ
0: అత్తికి తంగి
1: భావన తమ్మ
0: అత్తికి తంగి
1: భావన తమ్మ
0: అత్తికి తంగి
1: భావన తమ్మ.
2: ಜಾನಕಿ ಅವರು ತುಳು ಚಿತ್ರಗಳಲ್ಲೂ ಕೆಲವೊಂದು ಗೀತೆಗಳನ್ನು ಹಾಡಿದ್ದಾರೆ. ಕೋಟಿ ಚೆನ್ನಯ್ಯ ತುಳುನಾಡಿನ ಜನಪ್ರಿಯ ಕಥೆ. ನಾಟಕ, ಯಕ್ಷಗಾನ, ಚಿತ್ರರಂಗದಲ್ಲೂ ಈ ಕಥೆ ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನಗೊಂಡಿದೆ. ಬಹಳ ವರ್ಷಗಳ ಹಿಂದೆ ತೆರೆಕಂಡ ಕೋಟಿ ಚೆನ್ನಯ್ಯ ಹಳೆಯ ಚಿತ್ರದಲ್ಲಿ ಮಲ್ಲ ಮಲ್ಲ ಬೊಂಡ ದೆತ್ತದು ಕೆತ್ತದು ಕೊರ್ಲಯ್ಯ ಅಂತ ಜಾನಕಿ ಅವರು ಹೇಳಿದ್ದು ಇಂದಿಗೂ ತುಳುನಾಡಿನ ಜನಪ್ರಿಯ ಗೀತೆಯಾಗಿದೆ.

ಎಸ್ ಜಾನಕಿ ಅವರು ಪಡೆದ ಪ್ರಶಸ್ತಿಗಳು ಹಲವಾರು. ಶ್ರೇಷ್ಠ ಹಿನ್ನೆಲೆ ಗಾಯನಕ್ಕಾಗಿ 4 ಬಾರಿ ರಾಷ್ಟ್ರ ಪ್ರಶಸ್ತಿ ಪಡೆದ ಖ್ಯಾತಿ ಅವರದ್ದು. 2 ಬಾರಿ ತಮಿಳು, ಒಮ್ಮೆ ಮಲಯಾಳಂ, ಮತ್ತೊಮ್ಮೆ ತೆಲುಗು ಚಿತ್ರಗಳಲ್ಲಿ ಈ ಸಾಧನೆ ಮಾಡಿದರು. ಶ್ರೇಷ್ಠ ಹಿನ್ನೆಲೆ ಗಾಯಕಿ ಎಂಬ ರಾಜ್ಯ ಪ್ರಶಸ್ತಿಗಳಲ್ಲಿ ಕೇರಳ ಸರ್ಕಾರದ 12, ಆಂಧ್ರಪ್ರದೇಶದ 7, ತಮಿಳುನಾಡಿನ 5, ಕರ್ನಾಟಕದ 4 ಹಾಗೂ ಒರಿಸ್ಸಾದ 1 ಪ್ರಶಸ್ತಿ ಸೇರಿದಂತೆ ಹಲವಾರು ಇತರ ಗೌರವಗಳು ಅವರಿಗೆ ಸಂದಿವೆ. 1983 ಮುದುಡಿದ ತಾವರೆ ಅರಳಿತು ಚಿತ್ರದ ಗೀತೆಯೊಂದು ಜಾನಕಿ ಅವರ ಧ್ವನಿಯಲ್ಲಿ ಸುಂದರವಾಗಿ ಅರಳಿ ಕಂಪು ಸೂಸಿತು.

0: ಇದೇ ತಾರೀಕು 23ಕ್ಕೆ 73 ವರ್ಷ ಪೂರೈಸುತ್ತಿರುವ ಎಸ್ ಜಾನಕಿ ಎಂಬ ಕೋಗಿಲೆಯ ಪಂಚಮ ಸ್ವರದ ನಾದೋಪಾಸನೆ ಇನ್ನಷ್ಟು ಹರಿಯಲಿ ಅಂತ ಹಾರೈಸ್ತಾ ಚಿತ್ರರಂಜನೆಯ ಎಲ್ಲ ಕೇಳುಗರಿಗೂ ನಮಸ್ಕಾರ.
1: ಚಿತ್ರರಂಜನೆ ಪ್ರಸಾರವಾಯಿತು.
2: ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ.
3: ಸಿನಿಮಾ ಬಂತು ನೋಡಿ ಕನ್ನಡ ಭಾವ
1: ಪ್ರಸ್ತುತಿ

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಇದುವರೆಗೆ ಅಮರ ಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಪ್ರಸಾರವಾಯಿತು. ಶ್ರೋತೃಗಳೇ, ಗಮನಿಸಿ, ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

0: ಪ್ರಿಯ ಶ್ರೋತೃಗಳೇ, ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ ಬದಲಾದ ದಿನಗಳಲ್ಲಿ ಅಂದರೆ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುವ ನನ್ನೆದೆಯ ಹಾಡು ಕಾರ್ಯಕ್ರಮ ಮುಂದಿನ ವಾರದಿಂದ ಬರುವ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರಗಳಂದು
1: ನಿಮ್ಮ ಪಾಲಿಗೆ ಸಿಹಿ ತುಂಬಲಿ.
0: ಶ್ರೋತೃಗಳೇ, ಕರೆ ಮಾಡ್ತಿರಲ್ಲ,
1: ಬದುಕುಗಳು ತಿರುವುಗಳು ಹೇಗೆ ಇರಲಿ, ನೆನಪು ಉಳಿಯಲಿ ಕನಸು ಅರಳಲಿ.
0: ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕಾಗಿ
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:53:37. ಇನ್ನು ಕಾರ್ಯಕ್ರಮ ಪ್ರಚಲಿತ. ಶ್ರೋತೃಗಳೇ, ಇಂದು ನಾವು ಕ್ಯಾಚ್ ದಿ ರೈನ್ ಅಭಿಯಾನದ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಸಂದೇಶ.
3: ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ
4: ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು?
5: ತಡೆಯೊಟ್ಟಿರೋ ಅಣ್ಣ ತಡೆಯೊಟ್ಟಿರೋ.
3: ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ.
5: ಓಡುವ ನೀರನ್ನು ನಡೆಯುವ ಹಾಗೆ
4: ಮನೆ, ಕಚೇರಿ, ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ.

0: ಆಗುತ್ತದೆ.
1: ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈಜೋಡಿಸಿ.
2: ಕ್ಯಾಚ್ ದಿ ರೈನ್ ಎನ್ನುವುದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ರಾಷ್ಟ್ರೀಯ ಜಲ ಮಿಷನ್ನಿಂದ ಆರಂಭಿಸಲಾದ ಜನಪ್ರಿಯ ಜಲ ಸಂರಕ್ಷಣಾ ಅಭಿಯಾನವಾಗಿದೆ. ಇದರ ಮುಖ್ಯ ಉದ್ದೇಶ ಮಳೆ ನೀರು ಎಲ್ಲಿ ಬೀಳುತ್ತದೆಯೋ, ಯಾವಾಗ ಬೀಳುತ್ತದೆಯೋ ಅಲ್ಲಿಯೇ ಹಿಡಿದಿಟ್ಟುಕೊಳ್ಳುವುದು ಎಂಬುದಾಗಿದೆ. ನೀರಿದ್ದರೆ ನಾಳೆ ಎಂಬ ಮಾತಿನಂತೆ ಇಂದು ಮಳೆ ಸುರಿಯುತ್ತಿದೆ ಎಂದು ನೀರನ್ನು ವ್ಯರ್ಥ ಮಾಡಿದರೆ ನಾಳೆ ಒಂದು ಹನಿ ನೀರಿಗೂ ಪರದಾಡಬೇಕಾದ ಪರಿಸ್ಥಿತಿ ಬರಬಹುದು. ಆದ್ದರಿಂದಲೇ ಭಾರತ ಸರ್ಕಾರವು ಕ್ಯಾಚ್ ದಿ ರೈನ್ ಎಂಬ ಮಹತ್ವಾಕಾಂಕ್ಷಿ ಅಭಿಯಾನವನ್ನು ಆರಂಭಿಸಿದೆ. ಜಲ ಸಂರಕ್ಷಣೆಯ ಮಹತ್ವವನ್ನು ಜನರಿಗೆ ಮನವರಿಕೆ ಮಾಡಿಸುವ ಉದ್ದೇಶದಿಂದ ಜಲಶಕ್ತಿ ಸಚಿವಾಲಯದ ರಾಷ್ಟ್ರೀಯ ಜಲಮಿಷನ್ ವತಿಯಿಂದ 2021 ಈ ಅಭಿಯಾನ ಆರಂಭವಾಯಿತು. ಮಳೆಗಾಲ ಆರಂಭವಾಗುವ ಮುನ್ನವೇ ಮಳೆ ನೀರು ಸಂಗ್ರಹಿಸುವ ವ್ಯವಸ್ಥೆಗಳನ್ನು ನಿರ್ಮಿಸಿ ಮಳೆ ನೀರಿನ ಪ್ರತಿಯೊಂದು ಹನಿಯನ್ನು ಉಳಿಸಬೇಕೆಂಬುದು ಈ ಅಭಿಯಾನದ ಉದ್ದೇಶವಾಗಿದೆ. ಇನ್ನು ಕೇಳಿ ಸಂಜಿತ್ ಹೆಗ್ಡೆ ಹಾಗೂ ಐಶ್ವರ್ಯ ರಂಗರಾಜನ್ ಅವರು ಹಾಡಿರುವ ಸಲಗ ಚಿತ್ರದ ಗೀತೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ಚರಣ್ ರಾಜ್.

ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2 ಗಂಟೆ ಆಗಲಿದೆ. ಇನ್ನು ಕ್ರಮವಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: अपनी स्थिति नियमित करने के लिए 6 महीने की माफी योजना की शुरुआत की। इसके साथ ही दोपहर समाचार का ये अंक समाप्त हुआ। नमस्कार।
1: इन मुद्दे प्रदेश समाचार। ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಗಾನಕೋಗಿಲೆ ಎಸ್ ಜಾನಕಿ ನಿಧನ, ಮೈಸೂರಿನಲ್ಲಿ ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಂತ್ಯ ಸಂಸ್ಕಾರ, ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿಧನಕ್ಕೆ ಗಣ್ಯರಿಂದ ಸಂತಾಪ, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಯಶಸ್ವಿ, ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ರಾಜ್ಯ ಸರ್ಕಾರದ ಆದೇಶ ರದ್ದಿಗೆ ಆಗ್ರಹ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಲ್ಲಿ ಅನೇಕ ಗಣ್ಯರು ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸಾಂಸ್ಕೃತಿಕ ನಗರಿ ಹಾಗೂ ಸಂಗೀತದ ಪರಂಪರೆಯ ತಾಣವಾದ ಮೈಸೂರಿನಲ್ಲೇ ಜಾನಕಮ್ಮನವರ ಅಂತ್ಯಕ್ರಿಯೆ ನೆರವೇರುತ್ತಿರುವುದು ನಮ್ಮ ಭಾಗ್ಯ ಎಂದು ಗಣ್ಯರು ಸ್ಮರಿಸಿದ್ದಾರೆ. ಭಾರತದ ಅಪ್ರತಿಮ ಗಾಯಕಿ, ಗಾನಕೋಗಿಲೆ ಎಂದೇ ಹೆಸರು ಪಡೆದಿರುವ ಎಸ್ ಜಾನಕಿ ಅವರು 50 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳಿಗೆ ಧ್ವನಿಯನ್ನು ನೀಡಿದ ಏಕೈಕ ಗಾಯಕಿ ಮತ್ತು ಹಲವಾರು ಪ್ರಶಸ್ತಿ ಪಡೆದ ಗಾಯಕಿ ಎಂದು ಸ್ಮರಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ.
2: ಗಾನಕೋಗಿಲೆ ಅಂತೇಳಿ ಹೆಸರು ಪಡೆದಂತಹ ಜಾನಕಿ ನಮ್ಮ ಜೊತೆ ಇಲ್ಲ. 50 ವರ್ಷಗಳ ಕಾಲ ನಮ್ಮ ಸಿನಿಮಾ ರಂಗಕ್ಕೆ ಎಲ್ಲಾ ಭಾಷೆಯಲ್ಲೂ ಕೂಡ ಅವರು ಸೇವೆಯನ್ನು ಮಾಡಿದ್ದಾರೆ.
1: ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ನಿಧನ ಹಿನ್ನೆಲೆ ಅವರ ಅಂತ್ಯ ಸಂಸ್ಕಾರವು ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅಂತಿಮ ಸಂಸ್ಕಾರದ ಕಾರ್ಯಗಳು ಜರುಗಲಿದ್ದು, ಪ್ರಸ್ತುತ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನಿಗಳು, ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನವನ್ನು ಸಲ್ಲಿಸುತ್ತಿದ್ದಾರೆ. ಇಂದು ಸಂಜೆ 5:45 ಒಳಗೆ ಎಲ್ಲಾ ಅಂತಿಮ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಲು ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಕುಟುಂಬಸ್ಥರು ಮಾಹಿತಿ ನೀಡಿದ್ದಾರೆ. ಅಂತ್ಯಕ್ರಿಯೆಯು ಮೈಸೂರಿನ ಬೋಗಾದಿ ಸಮೀಪದ ಕಣಿಯನ ಹುಂಡಿಯ ತೋಟದ ಮನೆಯಲ್ಲಿ ಜರುಗಲಿದೆ. ಅಂತಿಮ ದರ್ಶನದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲಾ, 1975ರ ಪ್ರೇಮದ ಕಾಣಿಕೆ ಚಿತ್ರದ ದಿನಗಳಿಂದಲೂ ತಮಗೆ ಜಾನಕಮ್ಮನವರ ಒಡನಾಟ ಇತ್ತೆಂದು ನೆನೆದರು.
3: ಜಾನಕಮ್ಮನವರು ಕೊಟ್ಟಂತಹ ಆ ಹಾಡುಗಳ ಮುಖಾಂತರ ನಾವೆಲ್ಲ ಇವತ್ತು ಜನರಿಗೆ ಪರಿಚಿತರಾಗಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂತ ಶಕ್ತಿ ಕೊಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಾನು ಈ ಸಂದರ್ಭದಲ್ಲಿ ಸರ್ಕಾರದಲ್ಲೂ ಕೂಡ ಒಂದು ಮಾತನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮೈಸೂರಂದ್ರೆ ಅವ್ರು ಮೈಸೂರಿನ ಸೊಸೆ, ಮೈಸೂರಲ್ಲೇ ಬಾಳ್ಬೇಕು, ಮೈಸೂರಿನಲ್ಲೇ ನಾನು ಇರಬೇಕು ಅಂದ್ರು. ಅವರು ಇಲ್ಲೇ ತನ್ನ ಉಸಿರನ್ನು ಕೂಡ ಬಿಟ್ಟರು. ಈ ನಾಡಿನಲ್ಲಿ ಅವರು ಕೊಟ್ಟ ಕೊಡುಗೆಯನ್ನು ನಾವು ಯಾವತ್ತೂ ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಗೀತದ ಒಂದು ಅಧ್ಯಯನ ಪೀಠವನ್ನು ತೆಗಿಬೇಕು ಅಂತ ನಾನು ಸರ್ಕಾರದಲ್ಲಿ ಬೇಡ್ಕೋತೇನೆ.
1: ಅಂತಿಮ ದರ್ಶನದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಗೀತ ನಿರ್ದೇಶಕ ಹಂಸಲೇಖ, 6 ದಶಕಗಳ ಕಾಲ ಸಂಗೀತ ಲೋಕಕ್ಕೆ ಅನನ್ಯ ಸೇವೆ ಸಲ್ಲಿಸಿದ ಜಾನಕಮ್ಮನವರದು ಪರಿಪೂರ್ಣ ಜೀವನವಾಗಿತ್ತು ಎಂದರು. ಜಾನಕಮ್ಮನವರ ಪ್ರಿಯ ಶಿಷ್ಯರು ಒಪ್ಪಿಗೆ ನೀಡಿದರೆ ಅವರ ಹೆಸರಿನಲ್ಲಿ ಮೈಸೂರಿನಲ್ಲಿ ಭವ್ಯ ಸಂಗೀತ ಮೆಮೋರಿಯಲ್ ನಿರ್ಮಾಣ ಮಾಡಲು ಸಂಗೀತಗಾರರ ಸಂಘ ನಿರ್ಧರಿಸಿದೆ. ಈ ಮಹತ್ ಕಾರ್ಯಕ್ಕೆ ಸರ್ಕಾರ ಕೈಜೋಡಿಸಬೇಕು ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಹಂಸಲೇಖ ವಿಶೇಷ ಮನವಿ ಸಲ್ಲಿಸಿದ್ದಾರೆ.
4: ಸುಮಾರು 5-6 ವರ್ಷಗಳಿಂದಲೇ ಜಾನಕಮ್ಮವರು ನನ್ನ ಕಡೆಯ ದಿನಗಳು ಕರುನಾಡಲ್ಲಿ ಆಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವರು ಆಸೆ ಪಟ್ಟಿದ್ರು. ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ, 88 ವರ್ಷಗಳ ಒಳ್ಳೆಯ ಜೀವನವನ್ನು ಅವರು ಕಳೆದಿದ್ದಾರೆ. ಆಕೆಯ ನೆನಪನ್ನು ನಾವು ಒಂದು ಧ್ಯಾನ ಮಂಟಪದ ಮುಖಾಂತರ, ಸಂಗೀತ ಶಾಲೆಯ ಮುಖಾಂತರ

0: ಮುಂದಿನ ಪೀಳಿಗೆ ರವಾನಿಸುವುದು ನಮ್ಮೆಲ್ಲ ಕರ್ತವ್ಯ.
1: ಸಂಗೀತ ಲೋಕದ ಧ್ರುವತಾರೆ, ದಂತಕತೆ, ಗಾನಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶರಾಗಿರುವುದು ತುಂಬಲಾರದ ನಷ್ಟವನ್ನು ತಂದಿದ್ದು ಅವರ ಆತ್ಮಕ್ಕೆ ಶಾಂತಿ ಕೋರುತ್ತೇವೆ ಎಂದು ಡಾ ಸಿಎನ್ ಮಂಜುನಾಥ್ ಹೇಳಿದ್ದಾರೆ.
2: ಸಂಗೀತ ಲೋಕದ ಧ್ರುವತಾರೆ, ದಂತಕತೆ, ಗಾನಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶ ಆಗಿರುವುದು ನಮಗೆಲ್ಲ ತುಂಬಲಾಗದ ದುಃಖವನ್ನ ತಂದಿದೆ. ನಾನು ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೇನೆ. ಕೇವಲ ಅವರು ಚಲನಚಿತ್ರಗಳನ್ನ ಮಾತ್ರ ಹಾಡ್ತಾ ಇರಲಿಲ್ಲ, ಭಾವಗೀತೆಗಳು, ಭಕ್ತಿಗೀತೆಗಳು ಹಾಗೂ ಜಾನಪದ ಗೀತೆಗಳನ್ನ ಹಾಡುತ್ತಾ ಕೋಟ್ಯಾಂತರ ಜನರ ಮನಸ್ಸನ್ನ ಗೆದ್ದಿದ್ರು.
1: ಸಂಗೀತ ಲೋಕದ ದಂತಕತೆ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ಗಾಯಕ ವಿಜಯ ಪ್ರಕಾಶ್ ಸಂತಾಪ ಸೂಚಿಸಿದ್ದಾರೆ.
3: ಪ್ರತಿನಿತ್ಯ ಸಂಗೀತ ಹಾಡು ಅದರೊಂದಿಗೆ ಜೀವಿಸಿದ್ರು ಅಂತ ನಾನು ಭಾವಿಸ್ತೇನೆ. ಇನ್ನೊಂದು, ಅವರ ಹಾಡುಗಳನ್ನು ಇವತ್ತು ಕೂಡ ನೀವು ಕೇಳಿ, ಅದರಲ್ಲಿ ಅದು ಯಾವುದೇ ಭಾವ ತುಂಬಿದ್ರು ಅದರಲ್ಲೊಂದು ಮಾಧುರ್ಯತೆ ಏನಿರುತ್ತೆ, ಆ ಮಾಧುರ್ಯತೆ ಅವರು ಕೇವಲ ಅವರ ಕಂಠದ್ದಲ್ಲ, ಅವರ ಹೃದಯದ ಮಾಧುರ್ಯತೆ, ಅದು ಅವರ ಹೃದಯ, ಅವರ ಮನಸ್ಸಿನ ಮಾಧುರ್ಯತೆಯನ್ನು ನಾವು ಆ ವ್ಯಕ್ತಿ ಇಲ್ಲದೆ ಹೋದರೂ ಕೂಡ ಆ ಕಂಠ, ಆ ಮಾಧುರ್ಯತೆ, ಆ ಹೃದಯ ನಮ್ಮೊಂದಿಗೆ ಶಾಶ್ವತವಾಗಿ ಇರುತ್ತೆ ಅಂತ ನಾನು ಭಾವಿಸ್ತೇನೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕಕ್ಷಿದಾರರು, ವಕೀಲರು ಹಾಗೂ ಸಂಧಾನಕಾರರ ಸಮ್ಮುಖದಲ್ಲಿ ಪ್ರಕರಣವನ್ನು ಪರಸ್ಪರ ಒಪ್ಪಂದದ ಮೂಲಕ ಬಗೆಹರಿಸಲಾಯಿತು. ಪ್ರಸಕ್ತ ವರ್ಷದ 2ನೇ ರಾಷ್ಟೀಯ ಮೆಗಾ ಲೋಕ್ ಅದಾಲತ್ನ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಶನಿವಾರ ಯಶಸ್ವಿಯಾಗಿ ನಡೆಸಲಾಗಿದ್ದು, ರಾಜಿ ಸಂಧಾನದ ಮೂಲಕ ಒಟ್ಟು 7237 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಕೋಲಾರ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಿನ್ನೆ ನಡೆದ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಬಾಕಿ ಇದ್ದ ಸಿವಿಲ್, ಕ್ರಿಮಿನಲ್ ಹಾಗೂ ವಿಮಾ ಪರಿಹಾರ ಪ್ರಕರಣಗಳು ಸೇರಿದಂತೆ ಒಟ್ಟು 80,687 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡಿದ್ದಾರೆ ಎಂದು ಕೋಲಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಭು ಎನ್ ಬಡಿಗೇರ್ ತಿಳಿಸಿದ್ದಾರೆ. ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿದ್ದ 4,908 ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ 75,779 ಪ್ರಕರಣಗಳು ಸೇರಿವೆ. ಇತ್ಯರ್ಥಗೊಂಡ ಈ ಪ್ರಕರಣಗಳ ಒಟ್ಟು ಪರಿಹಾರ ಮೊತ್ತ 41,74,46,405 ರೂಪಾಯಿಗಳಾಗಿವೆ ಎಂದು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳ ಸಿದ್ದಾರಾಧ್ಯ ಎಚ್ಜೆ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಮರಿಯಪ್ಪ ಅವರ ನೇತೃತ್ವದಲ್ಲಿ ಲೋಕ್ ಅದಾಲತ್ ನಡೆಯಿತು. ದಾವಣಗೆರೆ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ನಡೆದ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ 5,792 ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲಾಗಿದ್ದು, ಒಟ್ಟು 13 ಕೋಟಿ ರೂಪಾಯಿಗೂ ಅಧಿಕ ಪರಿಹಾರ ಮೊತ್ತ ಪಾವತಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ವೇಲಾ ಡಿಕೆ ತಿಳಿಸಿದ್ದಾರೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ಮೂಲಕ ರಾಜ್ಯ ಸರ್ಕಾರ ಅಕ್ರಮ ವಲಸಿಗರನ್ನು ಮನೆ ಮಕ್ಕಳನ್ನಾಗಿ ಮಾಡಲು ಮುಂದಾಗಿದೆ. ಇದರಿಂದ ದೇಶದ ಭದ್ರತೆಗೆ ಧಕ್ಕೆ ಬಂದಿದ್ದು, ಕೂಡಲೇ ಈ ಆದೇಶ ರದ್ದು ಮಾಡಬೇಕು ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಮಂಡ್ಯ ನಗರದ ವಿಕಾಸಭವನದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಪೌರತ್ವದ ಅಧಿಕಾರವನ್ನೇ ಹೈಜಾಕ್ ಮಾಡಲು ಮುಂದಾಗಿದೆ. ಇದನ್ನು ನೀಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರವಿದ್ದು, ಅದರದ್ದೇ ಆದ ನಿಯಮಗಳಿವೆ. ಆದರೆ ರಾಜ್ಯ ಸರ್ಕಾರ ಜೂನ್ 29ರಂದು ಶಾಶ್ವತ ನಿವಾಸ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಆದೇಶ ಹೊರಡಿಸಿದೆ. ಕೂಡಲೇ ಈ ಆದೇಶ ವಾಪಸ್ ಪಡೆಯಬೇಕು, ಇಲ್ಲವಾದರೆ ರಾಜ್ಯಪಾಲರನ್ನು ಭೇಟಿ ಮಾಡಿ ರದ್ದು ಮಾಡಲು ದೂರು ಸಲ್ಲಿಸುತ್ತೇವೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಾನಕೋಗಿಲೆ ಎಸ್ ಜಾನಕಿ ನಿಧನ. ಮೈಸೂರಿನಲ್ಲಿ ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಂತ್ಯ ಸಂಸ್ಕಾರ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿಧನಕ್ಕೆ ಗಣ್ಯರಿಂದ ಸಂತಾಪ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್.

ಯಶಸ್ವಿ ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ರಾಜ್ಯ ಸರ್ಕಾರದ ಆದೇಶ ರದ್ದಿಗೆ ಆಗ್ರಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಕ್ಕೆ.

0: ಆಕಾಶವಾಣಿ ಸಮಯ 2:40:16. ಬಾಳ ಬೆಳಕು ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕಾರ್ಯಕ್ರಮ ಬಾಳ ಬೆಳಕು.
2: ಇವತ್ತಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಒಂಥರ ವಿಶೇಷ ಅನುಭವವನ್ನ ಪಡೆದಂತಹ ವ್ಯಕ್ತಿ ಅಂತ ಅನ್ಬಹುದು. ನಿವೃತ್ತರಾಗಿ ಇದ್ರೂ ಕೂಡ ಬೇರೆ ಎಲ್ಲಾ ಕ್ಷೇತ್ರಗಳ ಒಂದು ಸೇವೆ ಇನ್ನೊಬ್ಬರಿಗೆ ಮಾದರಿ ಆಗುತ್ತೆ. ಯಾಕಂತಂದ್ರೆ ನಾವು ಒಂದೇ ಕ್ಷೇತ್ರದಲ್ಲಿ ಎಲ್ಲೋ ಒಂದ್ ಕಡೆ ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತೀವಿ, ಮತ್ತೆ ಅದ್ರ ಜೊತೆಗೆ ಇನ್ನಿತರ ಕೆಲವು ಹವ್ಯಾಸಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಅನಿಲ್ ಶೆಡ್ಬಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ.
3: ನಮಸ್ಕಾರ
2: ಸರ್. ತಮಗೆ ವಯಸ್ಸು ಎಷ್ಟು ಸರ್ ನಿಮಗೆ?
3: ನನಗೆ 75 ವರ್ಷ.
2: 75. ನಾವು ಹೇಗೆ ಫಿಟ್ನೆಸ್ ಮೇಂಟೈನ್ ಮಾಡಿರ್ತೀವಿ ಅದ್ರ ತರ ಓಡಾಡ್ತೀವಿ. ಆಯುಷ್ಯ ಚಟುವಟಿಕೆ ಇದರ ಚಲನಶೀಲತೆ ಇದರ ಗುಟ್ಟು ಏನು ಅಂತ ಅನ್ಸುತ್ತೆ ನಿಮಗೆ?
3: ವಯಸ್ಸಿನ ಗುಟ್ಟು ಏನು ಅಂತಂದ್ರೆ, ಮೊಟ್ಟ ಮೊದಲು ಯಾವ್ದಾದ್ರು ಒಂದು ತೊಡಗಿಸ್ಕೊಂಡಿರ್ಬೇಕು ನಾವು, ನಂಬರ್ ಒಂದು. ಎರಡನೇದು ನಾನ್ ಫಾಲೋ ಮಾಡೋದು ಏನಂದ್ರೆ ಕಡಿಮೆ ತಿನ್ನೋದು, ಆಮೇಲೆ ಬೆಳಗ್ಗೆ ಎದ್ದು ನೀರು ಕುಡಿಯೋದು, ಆಮೇಲೆ ಸ್ವಲ್ಪ ವಾಕಿಂಗ್ ಅದು ಮಾಡೋದು. ಇದರಿಂದಾನೇ ನನ್ನ ಆರೋಗ್ಯ ಚೆನ್ನಾಗಿ.
2: ಒಂದು ಹಂತಕ್ಕೆ ಬಂದಾಗ ಆರೋಗ್ಯದ ಕಾಳಜಿ ತುಂಬಾನೇ ಮುಖ್ಯ ಅಂತಂತ ಹೇಳಿ ನಮಗೆ ಗೊತ್ತಾಗತ್ತೆ. ಮೊದಲು ಮೊದಲು ಗೊತ್ತಿರಲ್ಲ, ಆವಾಗ್ಲೂ ಗೊತ್ತಿರಬೇಕು.
3: ಅಲ್ಲ, ನೀವು ಹೇಳಿದ್ರಲ್ಲ, ಮೊದಲು ಮೊದಲು ಅಂತೂ ಏನೋ ದೇವರೇ ಚೆನ್ನಾಗಿ ಆರೋಗ್ಯ ಇಟ್ಬಿಟ್ಟಿದ್ದಾನೆ, ಹಾಗಾಗಿ ನಮ್ಗೆ ಅಷ್ಟು ಅನ್ಸಲ್ಲ. ಈಗ ನಾನು ನಮ್ಮ ಕಲೀಗ್ಸ್ಗೆಲ್ಲ ಹೇಳೋದು ಏನು ಅಂತಂದ್ರೆ, ನಮಗೆಲ್ಲ ವಯಸ್ಸಾಗಿದೆ, ನಾವು ವಯಸ್ಸಾದವರು ನಮ್ಮ ಮಕ್ಕಳಿಗೆ ಕೊಡುವಂತ ದೊಡ್ಡ ಗಿಫ್ಟ್ ಏನು ಅಂತಂದ್ರೆ ನಮ್ಮ ಆರೋಗ್ಯವನ್ನು ನಾವು ನೋಡ್ಕೊಳ್ಳೋದು.
2: ನಿಜ ಮಾತ್ರ, ನಿಜವಾಗ್ಲೂ ಅಕಸ್ಮಾತ್ ಏನಾರ ಅನಾರೋಗ್ಯಕ್ಕೊಳಗಾದ್ರೆ ಅವರಿಗೆ ನಮ್ಮ ಆರೈಕೆ ಮಾಡೋಕ್ಕೂ ಸಮಯನೂ ಇರಲ್ಲ, ಅದು ಒಂಥರ ಕಿರಿಕಿರಿ ಆಗ್ಬಿಡ್ತೀವಿ. ಹಾಗಾಗಿ ನಮ್ಮ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಯಾಕೆ ಮಾಡ್ಕೋಬೇಕಂದ್ರೆ, ನೀವು ಹೇಳಿದ ಮಾತು, ಕೊನೆಗಾಲದಲ್ಲಿ ನಮ್ಮ ಪಾಡಿಗೆ ನಾವು ಇರಬೇಕು, ನಮಗೆ ಯಾರು ಕೂಡ ಭಾರ ನಾವು ಅಂತ ಹೇಳಿ ಯಾರು ಅನ್ನಬಾರದು.
3: ಹೌದು,
2: ಅನೇಕ ಇಲಾಖೆಗಳಲ್ಲಿ ಸಾಕಷ್ಟು ಓಡಾಟ ಮಾಡಿ ಬಂದವರು, ಯಾವತ್ತು ಅವ್ರು ಇಷ್ಟೆಲ್ಲ ಕೆಲಸ ಮಾಡಿದಾರೆ, ಎಲ್ಲಾ ಡಿಪಾರ್ಟ್ಮೆಂಟ್ ಅನುಭವ ಇದೆ ಅವರಿಗೆ, ಹಾಗಾಗಿ ತುಂಬಾ ಚುರುಕಾಗಿದ್ದಾರೆ ಅಂತಂತಾರೆ. ನೀವು ಬೇರೆ ಬೇರೆ ವಿಭಿನ್ನ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ರಿ, ಮೊದಲಿಗೆ ನೀವು ಸೇರಿದ್ದು ಯಾವ ಇಲಾಖೆ?
3: ನಾನು 1973 ನಂದು ಎಜುಕೇಶನ್ ಮುಗೀತು. ಅವಾಗ KPSC ಇಂದ ನಾನು ಸೆಕೆಂಡ್ ಡಿವಿಜನ್ ಕ್ಲಾರ್ಕ್ ಅಂತ ಹೇಳಿ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ನೌಕರಿಯನ್ನ ಸ್ಟಾರ್ಟ್ ಮಾಡಿ
2: ಆರಂಭ. ಪಶು ಸಂಗೋಪನೆ ಇಲಾಖೆ.
3: ಹೌದು.
2: ಅಲ್ಲಿ ಯಾವ ಊರಿಗೆ ಹೋದ್ರಿ ಕೆಲಸಕ್ಕೆ?
3: ಬೆಳಗಾಂ.
2: ಬೆಳಗಾಂ.
3: ಬೆಳಗಾಂ ಡೈರಿಯಲ್ಲಿ ನಾನು ಕೆಲಸ ಮಾಡಿದೆ.
2: ನಿಮ್ಮ ಊರು ಯಾವುದು?
3: ನಮ್ಮೂರು ಶೇಡ್ಬಾಳ್ ಅಂತ ಹೇಳಿ ಬೆಳಗಾಂ ಡಿಸ್ಟ್ರಿಕ್ಟ್ ಅಲ್ಲಿ ಅಥಣಿ ಹತ್ರ ಇದೆ, ಅದೇ ನಮ್ಮೂರು. ಆದ್ರೆ ಏನಂದ್ರೆ ಆ ಊರು ಸರಿಯಾಗಿ ನಾವೇ ನೋಡಿಲ್ಲ, ಯಾಕಂದ್ರೆ ನಮ್ಮ ತಾತನ ಕಾಲಕ್ಕೆ ಆ ಊರು ಬಿಟ್ಬಿಟ್ಟಿದ್ದಾರೆ. ಸೊ ನಾವು ನೇಟಿವ್ ಪ್ಲೇಸ್ ಅಂತ ಹೇಳ್ತೀವಿ, ಬಟ್ ಮೊದಲೆಲ್ಲ ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಕಳೆದ್ವಿ. 77 ನಾನು ವಿಧಾನಸೌಧಕ್ಕೆ ಬಂದೆ, ಆವಾಗಿಂದ ನಾವು ಇಲ್ಲೇ ಇದ್ದೀವಿ.
2: ಬೆಂಗಳೂರಲ್ಲೇ ಆದ್ರಿ?
3: ಬೆಂಗಳೂರು
2: ವಾಸಿ. ಆದ್ರೂ ನೋಡಿ, ನಿಮ್ಮ ಹೆಸರಿಗೆ ಅನಿಲ್ ಶೆಡ್ಬಾಳ್ ಅಂತ ಹೇಳಿ ನೀವು ಬಹಳ ಪ್ರೀತಿಯಿಂದ ನಿಮ್ಮ ಸರ್ನೇಮ್ ಇಟ್ಕೊಂಡಿದ್ದೀರಿ.
3: ಹೌದು ಹೌದು.
2: ಆ ಅಭಿಮಾನ ಬಹಳ ದೊಡ್ಡದಿರುತ್ತೆ. ನಮ್ಮ ಊರು ಅಂತಂದ್ರೆ ನಮ್ಗೆ ಬಹಳ ಶ್ರೇಷ್ಠನೆ, ಅಟ್ಲೀಸ್ಟ್ ಹಾಗಾದ್ರೂ ಕೂಡ ನೆನಪು ಮಾಡ್ತೀವಿ. ಈಗ ತಾವು ಬೆಂಗಳೂರು ನಿವಾಸಿ ಆದ್ರಿ, ವಿಧಾನಸೌಧಕ್ಕೆ ಬಂದ್ರಲ್ಲ, ಈಗ ಅಲ್ಲಿಂದ ಹೇಗೆ ಮತ್ತೆ ಬೇರೆ ನೌಕರಿ ಮಾಡ್ಕೊಂಡ್ರ?
3: ನಾನು KPSC ಇಂದ ಸೆಲೆಕ್ಷನ್ ಆಗಿ 1977 ವಿಧಾನಸೌಧ ಸೇರಿದೆ. ವಿಧಾನಸೌಧದಲ್ಲಿ ಹಂತ ಹಂತವಾಗಿ ನಮಗೆ ಬಡ್ತಿ ಸಿಕ್ಕು. ನಾನು ಅಲ್ಲಿಂದ ವಾಲಂಟರಿ ರಿಟೈರ್ಮೆಂಟ್ ತಗೊಂಡೆ 2003. ಅಷ್ಟೊತ್ತಿಗೆ ನಾನು ಡೆಪ್ಟಿ ಸೆಕ್ರೆಟರಿ ಆಗಿದ್ದೆ ಅಲ್ಲಿ. ನಾನು ಅಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ, ಆಮೇಲೆ ಕಂದಾಯ ಇಲಾಖೆ, ಆಮೇಲೆ DPAR ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಡ್ಮಿನಿಸ್ಟ್ರೇಷನ್, ಅದು ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಸೊ ಹೀಗೆ ಅನೇಕ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದೀನಿ ನಾನು.
2: ಸರ್, ಒಂದು ಏನಂದ್ರೆ ಅಭಿಪ್ರಾಯ, ವಿಧಾನಸೌಧಕ್ಕೆ ಹೋಗ್ಬೇಕು ಅಂತ ಕಾತರತೆ ಇರುತ್ತೆ, ಅಲ್ಲಿ ಹೋಗಿ ಸೇರ್ಕೊಳ್ಳೋಣ ಅಂತ. ಒಂದ್ಸಲ ಹೋದ್ರೆ ಅಲ್ಲಿಂದ ಇನ್ನೇನು ನಾವು ಜಾಗ ಖಾಲಿ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲೇ ಇದು ಬರೋಣ ಅಂತಾನು ಇರುತ್ತೆ.

0: ಹೌದು.
1: ನೀವು ಅಲ್ಲಿಂದ ಪಲ್ಲಟಗೊಂಡ್ರಿ?
0: ನಾನು ಬೆಳಗಾಂನಲ್ಲಿದ್ದೆ, ಇಲ್ಲಿಗೆ ನಾನು ವಿಧಾನಸೌಧದಲ್ಲಿ ಸೆಲೆಕ್ಷನ್ ಆದಾಗ ಇಲ್ಲಿಗೆ ಬರೋಕೆ ಇಷ್ಟ ಇರಲಿಲ್ಲ ನನಗೆ. ಆಮೇಲೆ ನಮ್ಮ ತಂದೆ ಬಂದು ಇಲ್ಲೆಲ್ಲ ಪ್ರಯತ್ನ ಮಾಡಿದ್ರು, ನಮ್ಮ ಹುಡುಗನ ಅಲ್ಲೇ ಹಾಕ್ರಿ ಅಲ್ಲೇ ಹಾಕ್ರಿ ಅಂತ. ಅವರೊಬ್ರು ಯಾರು ಹೇಳಿದಂದ್ರೆ ಮೆರಿಟ್ ಜಾಸ್ತಿ ಬಂದಿರೋದು ವಿಧಾನಸೌಧ ಸಿಕ್ಕಿದೆ, ಒಳ್ಳೇದು, ನೀವು ಹಿಂಗೆಲ್ಲ ಮಾಡಬೇಡಿ, ಹುಡುಗನ ಕಳಿಸಿ ಅಂತ ಹೇಳಿದ್ಮೇಲೆ ನಾನು ವಿಧಾನಸೌಧಕ್ಕೆ ಬಂದಿದ್ದು. ಬಂದಿದ್ದು ಒಳ್ಳೇದಾಯ್ತು, ಯಾಕಂದ್ರೆ ನನಗೆ ತುಂಬಾ ಒಳ್ಳೆ ಎಕ್ಸ್ಪೋಜರ್ ಸಿಕ್ತಿ ಇಲ್ಲಿ. ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಡಿಪಾರ್ಟ್ಮೆಂಟ್ ಮಾತ್ರ ನಿಮಗೆ ಗೊತ್ತಾಗುತ್ತೆ. ವಿಧಾನಸೌಧದಲ್ಲಿ ಲಾಭ ಏನು ಅಂತಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ನಿಮಗೆ ಕೆಲಸ ಮಾಡೋ ಅವಕಾಶ ಸಿಗುತ್ತೆ. ಹಾಗಾಗಿ ನಾನು ವಿಧಾನಸೌಧದಲ್ಲಿ ಇದ್ದೆ. ಆದರೂ ಕೂಡ ಕೊನೆ ಕೊನೆಗೆ ಹೆಂಗ ಅನ್ಸಕ್ ಶುರುವಾಯ್ತು ಅಂತಂದ್ರೆ, ನಾವು ಮಾಡಿದ್ದೇ ಮಾಡ್ತಾ ಇದೀವಿ, ಏನಾರು ಹೊಸದ್ ಮಾಡೋಣ ಅಂತ ಅನ್ಸ್ಬಿಟ್ಟು, ನಾನು ನಮ್ಮ ಫ್ರೆಂಡ್ ಇನ್ನೊಬ್ಬರು ಕುಮಾರಸ್ವಾಮಿ ಅಂತಿದ್ದಾರೆ, ಅವರು ನನ್ನ ಬ್ಯಾಚ್ಮೇಟ್, ನಾವು ಅವರು ಕಂಪನಿ ಸೆಕ್ರೆಟರಿ ಇದು ಅಥವಾ ಸಿ ಎ ಮಾಡೋಣ ಅಂತ ಅನ್ಕೊಂಡಿವಿ. ಫಸ್ಟ್ ಸಿ ಎ ಆಫೀಸಲ್ಲಿ ಹೋದ್ರೆ ಅವ್ರು ಹೇಳಿದ್ರು ನೀವು ನೌಕರಿಯಲ್ಲಿ ಇದ್ರೆ ಸಿ ಎ ಮಾಡಕ್ ಆಗೋದಿಲ್ಲ ಅಂತ. ಆಮೇಲೆ ಅವಕಾಶ ಎಲ್ಲಿತ್ತು ಅಂದ್ರೆ ಕಂಪನಿ ಸೆಕ್ರೆಟರಿ ಮಾಡ್ತಕ್ಕ, ಕಂಪನಿ ಸೆಕ್ರೆಟರಿ ಆದ್ರೂ ಒಳ್ಳೆ ಇದಿದೆ ಅದು, ಇಟ್ ಇಸ್ ಅ ವೆರಿ ಗುಡ್ ಡಿಗ್ರಿ. ಸೊ ನಾನು ಅವರು ಸೇರಿದ್ವಿ, ನಂದಾಯ್ತು ಅವ್ರದ್ದಾಗ್ಲಿಲ್ಲ ಅನ್ಫಾರ್ಚುನೇಟ್. ಸೊ ನಾನು ಹಾಗೆ ಓದ್ಕೊಂಡು, ನಾನು ಬೇಸಿಕ್ ನನ್ನ ಡಿಗ್ರಿ ಬಿ ಎ ಎಕನಾಮಿಕ್ಸ್, ಆಮೇಲೆ ಎಂ ಎ ಇಂಗ್ಲಿಷ್ ಲಿಟ್ರೇಚರ್. ಅದಾದ್ಮೇಲೆ ವಿಧಾನಸೌಧದಲ್ಲಿ ಇರುವಾಗ್ಲೇ ನಾನು ಎ ಸಿ ಎಸ್ ಅಂದ್ರೆ ಅಸೋಸಿಯೇಟೆಡ್ ಮೆಂಬರ್ ಆಫ್ ದಿ ಕಂಪನಿ ಸೆಕ್ರೆಟರಿ ಇನ್ಸ್ಟಿಟ್ಯೂಟ್. ಆಮೇಲೆ ನಮ್ಮ ಕಾಸ್ಟ್ ಅಕೌಂಟೆನ್ಸಿನೂ ಮಾಡಿದೆ ನಾನು, ಆಮೇಲೆ ಎಲ್ ಎಲ್ ಬಿನೂ ಮಾಡಿದೆ, ಆಮೇಲೆ ಪಿ ಜಿ ಡಿಪ್ಲೊಮಾ ಇನ್ ಎಚ್ ಆರ್ ಅದನ್ನು ಮಾಡಿದೆ, ಹ್ಯೂಮನ್ ರಿಸೋರ್ಸ್. ಹಾಗಾಗಿ ನನಗೇನಂತಂದ್ರೆ, ನಾನು ವಿಧಾನಸೌಧ ಬಿಟ್ಟ ನಂತರ ಎಲ್ಲೆಲ್ಲಿ ನಾನು ಅಲ್ಲಿ ಹೋದೆ ಅಲ್ಲಿದೆಲ್ಲ ನನಗೆ ಕಾರ್ಯವ್ಯಾಪ್ತಿ ಇದರಿಂದ ನಾನು ಎಲ್ಲ ಕಡೆ ಏನಂತಂದ್ರೆ, ನಾನು ಕಂಪನಿ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ದೆ, ಫೈನಾನ್ಸ್ ಹೆಡ್ ಆಗಿದ್ದೆ, ಅಕೌಂಟ್ಸ್ ಹೆಡ್ ಆಗಿದ್ದೆ, ಆಡಿಟ್ ಹೆಡ್ ಆಗಿದ್ದೆ. ಹೀಗೆ ನನಗೆ ಎಲ್ಲ
1: ನಿಜವಾಗ್ಲೂ ನಿಮ್ಮ ರೀತಿಯ ಅಪರೂಪದ ವ್ಯಕ್ತಿ ನಮ್ಗೆ ಸಿಗೋದೇ ಇಲ್ಲ. ಯಾಕಂದ್ರೆ ಎಷ್ಟೆಲ್ಲ ಜೀವನಗಳು ಬೇಕಾಗ್ತದೆ, ಒಂದು ಮನುಷ್ಯ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಅದು ಒಂದು ಇನ್ನೊಂದಕ್ಕೆ ಇನ್ನೊಂದು ಬೇಕು, ಇನ್ನೊಂದು ಬೇಕು ಅಂತೇಳಿ ಎಲ್ಲವನ್ನು ಒಂದೇ ಬದುಕಿನಲ್ಲಿ ಎಲ್ಲಾ ಅನುಭವಗಳನ್ನ ನೀವು ಪಡ್ಕೊಂಡಿದ್ದೀರಿ. ನಮ್ಮ ಜ್ಞಾನ ಕೂಡ ಮುಖ್ಯ ಅಲ್ಲಿ. ನೆಕ್ಸ್ಟ್ ನೀವು ಬೇರೆ ಕಡೆ ಸೇರ್ಕೊಂಡ್ರೆ,
0: ಅಲ್ಲಿಂದ ನಾನು ಆಕ್ಚುಲಿ ಡೆಪ್ಯುಟೇಷನ್ ಹೋದೆ ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೊರೇಷನ್ ಅಂತ ಹೇಳಿ, ಅದಕ್ಕಿಂತ ಮೊದಲು ಮೈಸೂರು ಮಿನರಲ್ಸ್ ಲಿಮಿಟೆಡ್ ಅಂತ, ಅಲ್ಲಿ ಒಂದು 3 ವರ್ಷ ಡೆಪ್ಯುಟೇಷನ್ ಅಲ್ಲಿ ಕೆಲಸ ಮಾಡಿದ್ದೆ
1: ಬೆಂಗಳೂರಲ್ಲೇನೆ.
0: ಅಲ್ಲಿಂದ ನಾನು ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೊರೇಷನ್ ಬಂದೆ. ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೊರೇಷನ್ ಅದೇ ಜಸ್ಟ್ ಇನ್ಕಾರ್ಪೊರೇಟ್ ಆಗಿತ್ತು. ಅಲ್ಲಿ ಎನ್ ಶಿವಶೈಲಂ ಅಂತ ಹೇಳಿ ಐ ಎ ಎಸ್ ಆಫೀಸರ್, ಹಿ ವಾಸ್ ದ ಎಂ ಡಿ, ಅವರು ನನ್ನ ಕರೆಸ್ಕೊಂಡ್ರು. ನಾವು ಆಫೀಸ್ ಸ್ಟಾರ್ಟ್ ಮಾಡಿದ್ದು ಇಬ್ರೆ, ನಾವಿಬ್ರೆ ಸ್ಟಾರ್ಟ್ ಮಾಡಿ ಆಮೇಲೆ ಅಲ್ಲಿ ಬಡವರಿಗೆ ಮನೆ ಕಟ್ಕೊಡೋದು ಅದೇ ಉದ್ದೇಶ, ಅಲ್ಲಿ ವಸತಿ ಸೌಲಭ್ಯ ಮಾಡಿಸ್ಕೊಡೋದು. ಅಲ್ಲಿ ಮಿನಿಸ್ಟರ್ ಒಬ್ರು ಚೇರ್ಮನ್ ಇದ್ರು, ಇವರು ಎಂ ಡಿ ಇದ್ರು, ನಾನು ಐ ವಾಸ್ ಕಂಪನಿ ಸೆಕ್ರೆಟರಿ. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಇವನು ಇದನ್ನು ಮಾಡಿದ್ದೇನೆ ಅದನ್ನು ಮಾಡಿದ್ದೇನೆ ಅಂತ ಹೇಳಿ ಹಂಗೆ ನನಗೆ. ಆಮೇಲೆ ಬರ್ಬರ್ತಾ ಎಲ್ಲ ಹೆಚ್ಚು ಕಡಿಮೆ ಅಡ್ಮಿನಿಸ್ಟ್ರೇಷನ್ ಅಕೌಂಟ್ಸ್ ಆಡಿಟ್ ಎಲ್ಲಾನು ನಾನು ಕೊಟ್ಟಿದ್ರು, ಅಲ್ಲಿ ಮಾಡ್ತಾ ಇದ್ದೆ ನಾನು. ಅಲ್ಲಿ ಭಾರಿ ರೆವಲ್ಯೂಷನರಿ ಏನೋ ಇಂಪ್ಲಿಮೆಂಟೇಷನ್ಗಳೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತು. ಫಾರ್ ಎಕ್ಸಾಂಪಲ್, ನಮ್ಮ ಫಸ್ಟ್ ಬೋರ್ಡ್ ಮೀಟಿಂಗ್ ಅಲ್ಲಿ 1000 ಮನೆಗಳನ್ನು ಕಟ್ಟಬೇಕು, ಎಷ್ಟು ಇಂಜಿನಿಯರ್ ಬೇಕಾಗ್ತಾರೆ ನಿಮಗೆ, ಹಿಂಗೆಲ್ಲ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಡಿಸ್ಕಷನ್ ನಡೆಯುತ್ತಲ್ಲ, ಡಿಸ್ಕಷನ್ ನಡೆಯುವಾಗ ನಮ್ಮ ಎಂ ಡಿ ಹೇಳಿದ್ರು, ನೋಡಿ ಯಾರಿಗೆ ಮನೆ ಕೊಡಬೇಕು, ಬಡವ್ರು ಯಾರು ಅಂತ ಏನ್ ಸೆಲೆಕ್ಷನ್ ಮಾಡೋದಿದೆಯಲ್ಲ ಅದು ನಮಗ್ ನಿಮಗ್ ಬಿಡ್ತೀವಿ, ಮನೆಗೇನ್ ಕಟ್ಟೋದಿದೆಯಾ ಅದು ಚೆನ್ನಾಗಿ ಕಟ್ಟೋದು ಮಾಡೋದು ಅದು ನಮ್ಮ ವ್ಯಾಪ್ತಿ. ಸೆಲೆಕ್ಷನ್ ಏನಾದ್ರು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದ್ರೆ ಉತ್ತರ ನೀವು ಕೊಡಿ, ಮನೆ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ನಾವು ಉತ್ತರ ಕೊಡ್ತೇವೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಅವ್ರು ಒಪ್ಕೊಂಡ್ರು. ಒಪ್ಕೊಂಡ್ಮೇಲೆ ಇವ್ರು ಹೇಳಿದ್ರು ನನಗೆ ಒಬ್ಬನೇ ಒಬ್ಬ ಇಂಜಿನಿಯರು ಬೇಡ. ಅವ್ ಏನ್ ಮಾಡಿದೀವಿ ಅಂತಂದ್ರೆ ಅಲ್ಲಿವರೆಗೂ ಆ ಸ್ಕೀಮ್ ನಡೀತಾ ಇತ್ತು, ನೋಡಿ ಇದು ಕೊಂಡಿ ಕೂತ್ಕೊಳ್ಳಲ್ಲ, ಇದು ಇದು ಬಾಗಿಲು ಸರಿ ಇಲ್ಲ ಅಂತ ಎಲ್ಲಾರು ಹೇಳೋರು, ನಾವು ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ತಿರುಗಾಡ್ಬೋದು. ನಾವೇನ್ ಮಾಡಿದ್ವಿ ಅಂತಂದ್ರೆ ನಿಮ್ ನಿಮ್ ಮನೆ ನೀವು ಕಟ್ಕೊಳ್ಳಿ, ನಾವು ಕಟ್ಟಿದ್ರೆ ನಾವು 1000 ಮನೆದು ನಾವು ಸೂಪರ್ವಿಷನ್ ಮಾಡ್ಬೇಕು, ಅವ್ರು ಕಟ್ಟೋದಾದ್ರೆ ಅವ್ರು ತಮ್ಮದೊಂದು ಮನೆ ತಮ್ಮದೊಂದು ಮನೆ ಅವ್ರು ಚೆನ್ನಾಗಿ ಕಟ್ಟೆ ಕಟ್ಕೊಳ್ತಾರೆ. ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ನಿಮಗೆ ನಿಮ್ದು ಫೌಂಡೇಶನ್ ಹಾಕಿ, ಫೌಂಡೇಶನ್ ಹಾಕಿ ಅದ್ರ ಜೊತೆ ಒಂದು ನಿಮ್ಮ ವಿಲೇಜ್ ಅಕೌಂಟೆಂಟ್ ಅನ್ನ ನಿಲ್ಲಿಸ್ಬಿಟ್ಟು ನಿಮ್ದು ಅದನ್ನ ಫೋಟೋ ಕಳಿಸಿ, ಆ ಫೋಟೋ ಕಳಿಸಿದ ತಕ್ಷಣ ನಿಮಗೆ ಫಸ್ಟ್ ನಿಮ್ಗೆ ಇನ್ಸ್ಟಾಲ್ಮೆಂಟ್ ವಿದಿನ್ 3 ಡೇಸ್ ಕೊಡ್ತೀವಿ ನಿಮಗೆ. ಅದಾದ್ಮೇಲೆ ನೀವು ಲಿಂಟಲ್ ವರೆಗೆ ಕಟ್ಟಿ ಮತ್ತೊಂದು ಕೊಡ್ತೀವಿ, ಮುಗಿಸಿದ್ಮೇಲೆ ಇನ್ನೊಂದು 3 ಕಂತಲ್ಲಿ ನಿಮ್ಗೆ ಕೊಡ್ತೀವಿ ಅಂತ. ಇವಾಗ ಏನಾಯ್ತಂದ್ರೆ ನಾವು ಹೋದ್ರೆ ಯಾಕಪ್ಪ ಸರಿಯಾಗಿ ಮಾಡಿಲ್ಲ ನಾವೇ ಕೇಳೋದು.

0: ಅದೇ ಇದೇ ಒಂದು ಪದ್ಧತಿ
1: ವಿಭಿನ್ನ. ನಾನಲ್ಲಿ ಒಂದು 6-7 ವರ್ಷ ಇದ್ದೆ. ನಾವು ಹೆಚ್ಚು ಕಡಿಮೆ 10 ಲಕ್ಷ ಮನೆಗಳನ್ನು ಕಟ್ಟಿದ್ವಿ. ದಟ್ ವಾಸ್ ಅ ರೆಕಾರ್ಡ್. ಆಮೇಲೆ ಎರಡನೇದೇನು ಅಂತಂದ್ರೆ, ಈಗೇನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳ್ತಾರಲ್ಲ, ಅದನ್ನ ಸ್ಟಾರ್ಟ್ ಮಾಡಿದ್ದು ಇಡೀ ಇಂಡಿಯಾದಲ್ಲಿ ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೊರೇಷನ್ ಅಂಡ್ ಐ ವಾಸ್ ದ ಜನರಲ್ ಮ್ಯಾನೇಜರ್ ಫೈನಾನ್ಸ್. ನಾವೇನ್ ಮಾಡ್ತಿದ್ವಿ ಅಂದ್ರೆ, ಇಲ್ಲಿ ಕೂತ್ಕೊಂಡು 5,000 ಜನಕ್ಕೆ ದುಡ್ಡು ಹೋಗ್ಬೇಕಂದ್ರೆ 5,000 ಜನ ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ಹೋಗ್ಬಿಡ್ತಿತ್ತು.
0: ನೋಡಿ, ಒಂದು ಕ್ರಾಂತಿ ಎಲ್ಲೇ ಒಂದ್ ಕಡೆ ಆರಂಭ ಆಗಿರ್ತದೆ. ಕರ್ನಾಟಕ ಎಲ್ಲದರಲ್ಲಿ ಮುಂಚೂಣಿ ಅಂತಂದಾಗ ಹಿಂದೆ ನೀವಿದ್ದೀರಿ.
1: ಅದಕ್ಕೆ ನಮಗೆ ನ್ಯಾಷನಲ್ ಅವಾರ್ಡ್ ಬಂತು. ನಾನು ಅಲ್ಲ, ಎಲ್ಲರೂ ಇದ್ರು ಅದರೊಳಗೆ. ಬಟ್ ಐ ವಾಸ್ ಆಲ್ಸೋ ಎ ಪಾರ್ಟ್ ಆಫ್ ಇಟ್ ಆಸ್ ಜನರಲ್ ಮ್ಯಾನೇಜರ್ ಫೈನಾನ್ಸ್.
0: ಬಹಳ ಗ್ರೇಟ್ ಗ್ರೇಟ್. ಮತ್ತೆ ನಂತರ ಮುಂದೆ ನೀವು ಅನೇಕ ಇಲಾಖೆಗಳಿಗೆ ಹೋದಿರಿ ಅಂತ ಹೇಳಿ ನಾವು ಆರಂಭದಲ್ಲಿ ಹೇಳಿದ್ವಿ, ಮತ್ತೆ ನಮ್ಗೆ ಗೊತ್ತಿರೋದ್ರಿಂದ. ಮುಂದೆ ಎಲ್ಲಿ ಹೋದ್ರಿ ಸರ್?
1: ಅಲ್ಲಿಂದ ನಾನು ಕರ್ನಾಟಕ ಬಿವರೇಜಸ್ ಕಾರ್ಪೊರೇಷನ್ ಹೋದೆ.
0: ಪಾನೀಯ ನಿಗಮ.
1: ನಿಮಗೆ ಭಾರಿ ವಿಚಿತ್ರ ಅನಿಸ್ಬಹುದು, ಅಲ್ಲಿ ಏನಂತಂದ್ರೆ ಈ ಲಿಕ್ಕರ್ಸ್ ಏನಿದೆಲ್ಲ, ಅದು ಏನಂತಂದ್ರೆ ಇಡೀ ಕರ್ನಾಟಕದಲ್ಲಿ ಲಿಕರ್ ಅದು ಮಾರಾಟ ಆಗ್ಬೇಕು ಅಂದ್ರೆ ಈ ಕಂಪನಿ ಮೂಲಕನೇ ಆಗ್ಬೇಕು. ಅದು ಹೊರಗಿನಿಂದ ಬರಲಿ ಅಥವಾ ಇಲ್ಲಿ ಯಾರೋ ಮ್ಯಾನುಫ್ಯಾಕ್ಚರ್ ಮಾಡ್ಲಿ, ಅವರೆಲ್ಲ ಮೊದಲು ಯಾರಿಗೆ ಕೊಡ್ಬೇಕು ಅಂದ್ರೆ ಕರ್ನಾಟಕ ಪಾನೀಯ ನಿಗಮಕ್ಕೆ ಕೊಡ್ಬೇಕು. ಆ ಕರ್ನಾಟಕ ಪಾನೀಯ ನಿಗಮದವರು ಬೇರೆ ಬೇರೆ ಡಿಸ್ಟ್ರಿಬ್ಯೂಟರ್ಸ್ ಗೆ ರಿಟೇಲರ್ಸ್ ಗೆ ಕೊಡ್ತಾರೆ ಅಲ್ಲಿಂದ ಹಿಂಗೆ ಅಂತ. ಅಲ್ಲಿ ನಮ್ದು ಅಚೀವ್ಮೆಂಟ್ ಏನಾಯ್ತು ನಮಗೆ, ನಿಮ್ಗೆ ತಮಾಷೆ ಅನ್ಸ್ಬೋದು, ನಾವು 200 ಜನ ಇದ್ವಿ ಕರ್ನಾಟಕ ಪಾನೀಯ ನಿಗಮದಲ್ಲಿ, ಒಬ್ರು ಕುಡಿಯೋರು ಇರ್ಲಿಲ್ಲ. ಆಮೇಲೆ ಬಂದವರೆಲ್ಲ ಅನ್ನೋರು, ಏನ್ರಿ ಚಾರಿಟಿ ಶುಡ್ ಬಿಗಿನ್ ಎಟ್ ಹೋಮ್ ಅಂತಂದ್ರೆ, ಇಲ್ಲ ಇದ್ರೊಳಗೆ ಚಾರಿಟಿ ವಿಲ್ ನಾಟ್ ಬಿಗಿನ್ ಎಟ್ ಹೋಮ್ ಅಂತ ಅಂತ ಇತ್ತು. ಅಲ್ಲಿ ನಾವು ಹೋದಾಗ ಎಕ್ಸೈಸ್ ರೆವೆನ್ಯೂ ಅಲ್ಲಿಂದನೇ ಬರೋದು, ಇಟ್ ಈಸ್ ಅ ಮೇನ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ಗವರ್ಮೆಂಟ್ ಆಫ್ ಕರ್ನಾಟಕ. ಅಲ್ಲಿ ನಾವು ಹೋದಾಗ ನನಗೆ ಸರಿಯಾಗಿ ನೆನಪಿದ್ರೆ ಸುಮಾರು 3,500 ಕೋಟಿಯಿಂದ 4,000 ಕೋಟಿವರೆಗೆ ಇತ್ತು. ನಾವು ಅಲ್ಲಿಂದ ಬಿಟ್ಟಾಗ ಅಂದ್ರೆ ಜಸ್ಟ್ ಒಂದು ನಾ ಅಲ್ಲಿ ಇದ್ದಿದ್ದೆ ಒಂದು 3 ವರ್ಷ, ಅದು ಹೆಚ್ಚು ಕಡಿಮೆ 9,500 ಕೋಟಿ ರೂಪಾಯಿ ಆಗಿತ್ತು. ಕಾರಣ ಏನು ಅಂತಂದ್ರೆ, ಈ ಫಸ್ಟ್ ಸೆಕೆಂಡ್ಸ್ ಆಮೇಲೆ ಎಲ್ಲ ಇರ್ತಾವಲ್ಲ, ಈಗ ಈ ಪಾನೀಯ ನಮ್ಗೆ ಗೊತ್ತಾಗಿದ್ದು ಏನು ಅಂತಂದ್ರೆ, ಅಲ್ಲಿ ಹೋದ್ಮೇಲೆ ಲಿಕರ್ ಏನಿದೆಯಲ್ಲ, ಲಿಕರ್ ಅಲ್ಲಿ ಹೆಚ್ಚು ಕಡಿಮೆ 90% ಇರೋದು ನೀರು, ಆಯ್ತಾ, ಉಳಿದೆಲ್ಲ ಇದು. ಆಮೇಲೆ ನೀವು ಅದು ಕರೆಕ್ಟ್ ಆಗಿ ಎಲ್ಲ 10% ಅವ್ರು ಇರ್ಬೇಕಲ್ಲ, ಈ ಏನ್ ಮಾಡ್ತಾರೆ ಅಂತಂದ್ರೆ ಟ್ಯಾಕ್ಸ್ ಕೊಡದೆ ಕುಡಿಯೋದಕ್ಕೆ ಆಕ್ಚುಲಿ ಆ ಬಾಟ್ಲಿ ಖರ್ಚಾಗೋದು 30 ಇದ್ರೆ ಸರ್ಕಾರ ಕೊಡ್ಬೇಕಾಗಿದ್ದು ಇನ್ನು ಜಾಸ್ತಿನೇ ಇರುತ್ತೆ. ಟ್ಯಾಕ್ಸ್ ಕೊಡದೆ ಯಾರು ಈ ತರ ಮಾರಾಟ ಮಾಡ್ತಾರಲ್ಲ ಅವ್ರಿಗೆ ತುಂಬಾ ಲಾಭ. ನಾವು ಅದೆಲ್ಲ ಕಂಪ್ಲೀಟ್ ಅದನ್ನ ಬಹಳ ಚೆನ್ನಾಗಿ ಜಾಗೃತಿಗೆ ನೋಡೋದಲ್ಲ. ಅಲ್ಲೇನ್ ಮಾಡಿದೀವಿ ಅಂತಂದ್ರೆ, ನಮ್ಮಿಗೆ ಏನ್ ಮಾಡಿದ್ರು, ಸ್ಪಿರಿಟ್ ಇಸ್ ದ ಬೇಸ್ ಫಾರ್ ಆಲ್ ದಿ ಲಿಕರ್ಸ್. ಸ್ಪಿರಿಟ್ ಎಲ್ಲಿ ಉತ್ಪನ್ನ ಆಗುತ್ತೆ ಅಂದ್ರೆ ಶುಗರ್ ಫ್ಯಾಕ್ಟರಿಯಲ್ಲಿ. ಶುಗರ್ ಫ್ಯಾಕ್ಟರಿಯಲ್ಲಿ ಮೊಲಾಸಿಸ್ ಇರುತ್ತೆ, ಶುಗರ್ ಎಲ್ಲ ಆದ್ಮೇಲೆ ಆ ಮೊಲಾಸಿಸ್ ನ ಕುದಿಸಿದ್ಮೇಲೆ ಅದ್ರದ್ದೇನು ಉಗಿ ಬರುತ್ತಲ್ಲ ಒಂದ್ ಕಡೆ ಸಂಗ್ರಹ ಆದ್ಮೇಲೆ ಅದು ಸ್ಪಿರಿಟ್ ಆಗುತ್ತೆ. ಶುಗರ್ ಫ್ಯಾಕ್ಟರಿ ಅವರಿಗೆ ನಮ್ಮ MD ಹೇಳಿದ್ರು, ನೋಡಿ ನಾವು ಅಲ್ಲಿ ಒಂದು ಸಣ್ಣದೊಂದು ಆಫೀಸ್ ಓಪನ್ ಮಾಡ್ಬೇಕಂತ ಇದ್ವಿ, ನಮ್ಗೇನೋ ಸ್ಥಳ ಬೇಕಾಗಿತ್ತೆ ನಿಮ್ಮಲ್ಲಿ ಅಥವಾ ಎಲ್ಲರೂ ಕೊಡ್ರೆ. ಅವ್ರು ಏನಂದ್ರೆ, ಏನ್ರಿ ನಿಮಗೆ ಕೊಡದೆ ಇನ್ಯಾರಿಗೆ ಕೊಡ್ತೀವಿ ಬನ್ರಿ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಆಫೀಸ್ ಕೊಟ್ರು. ಆಫೀಸ್ ಕೊಟ್ಟ ಮೇಲೆ ನಮ್ಮವ್ರಿಗೆ ಏನ್ ಹೇಳಿದ್ವಿ ಅಂದ್ರೆ, ಟ್ಯಾಂಕರ್ ಯಾವಾಗ ಎಷ್ಟು ಹೋಗುತ್ತೆ ಏನ್ ಹೋಗುತ್ತೆ ಅಂತೆಲ್ಲ ಎಲ್ಲ ಬರ್ಕೊಳ್ಳಿ ಅದು ಇಲ್ಲ ಅಂತ ಹೇಳಿದೆ. ಬರ್ಕೊಂಡು ಒಂದು 5-6 ತಿಂಗಳು ಆಯ್ತು ಎಲ್ಲ ಕಡೆ ಇದೆಲ್ಲ. ಇಟ್ ವಾಸ್ ಎಸ್ಟಾಬ್ಲಿಶ್ಡ್ ದಟ್ ನೌ ವಿ ಹ್ಯಾವ್ ಎನ್ ಆಫೀಸ್ ಇನ್ ಈಚ್ ಶುಗರ್ ಫ್ಯಾಕ್ಟರಿ. ರೂಲ್ಸ್ ಪ್ರಕಾರ ನೋಡಿ, ಸ್ಪಿರಿಟ್ ಏನಿದೆಯಲ್ಲ, ಓನರ್ ಇಸ್ ಕರ್ನಾಟಕ ಸ್ಟೇಟ್ ಬಿವರೇಜಸ್ ಕಾರ್ಪೊರೇಷನ್. ಅಲ್ಲಿ ಏನು ಹೋಗಿ ಅಲ್ಲಿ ಬೀಳ್ತಲ್ಲ ಸ್ಪಿರಿಟ್ ಆದ ತಕ್ಷಣ ಅದು ನಮ್ದು, ಅದು ನಮ್ದು ನಮ್ದು. ಅದಕ್ಕೆ ಏನ್ ಮಾಡಿದ್ವಿ ಅಂತಂದ್ರೆ, ಸಾಯಂಕಾಲ ಈ ಫ್ಯಾಕ್ಟರಿ ಬಂದಾಯ್ತು ಅಂತಂದ್ರೆ ಅದಕ್ಕೆ ಒಂದು 1-time ಲಾಕ್ ಅಂತ ತಂದ್ವಿ. ಅದನ್ನು ಓಪನ್ ಮಾಡೋದ್ರಿಂದ ಅದರಿಂದ ಯೂಸ್ ಮಾಡ್ಬೇಕಾದ್ರೆ ನಮ್ದು ನಾವು ಬರ್ಬೇಕಲ್ಲಿ, ಇಬ್ರು ಸೈನ್ ಹಾಕ್ಬೇಕು. ಆ ತರ ಮಾಡಿದ್ರಿಂದ ಎಷ್ಟು ಸ್ಪಿರಿಟ್ ಉತ್ಪನ್ನ ಆಗುತ್ತೆ ಅಂತ ಗೊತ್ತಾಯ್ತು. ಎಷ್ಟು ಸ್ಪಿರಿಟ್ ಉತ್ಪನ್ನ ಆಗುತ್ತೆ ಅಂದ್ರೆ ಎಷ್ಟು ಲಿಕರ್ ಉತ್ಪನ್ನ ಆಗುತ್ತೆ ಅನ್ನೋ ಗೊತ್ತಾಗುತ್ತೆ.
0: ಬಹಳ ಒಳ್ಳೆ ರೀತಿಯಾದಂತಹ ಸೇವೆ ಅದು. ಮತ್ತೆ ಆ ದಿಸೆಯಲ್ಲಿ ಸಾಕಷ್ಟು ಕಾಳಜಿ ತಗೊಂಡ್ರಿ. ಮತ್ತೆ ಆಡಳಿತಾತ್ಮಕವಾಗಿ ನಾವು ಏನು ರಕ್ಷಣೆ ಮಾಡಬಹುದು, ಸರ್ಕಾರಕ್ಕೆ ಆದಾಯ ಬರಬೇಕಂದ್ರೆ ಎಷ್ಟೆಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ಅವನ್ನೆಲ್ಲ ನೀವು ಮಾಡಿದ್ರೆ ಬಹಳ ವಿಶೇಷ ಅದು. ಮುಂದೆ ಸರ್, ಮತ್ತೆ ಅಲ್ಲಿಂದ
1: ನಾನು ಇದಕ್ಕೆ ಬಂದೆ, ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್.
0: ಹೆಂಗಿತ್ತು ಅಲ್ಲಿ?
1: ನಾನು 2008 ಅಲ್ಲಿ ಬೆಂಗಳೂರು ಮೆಟ್ರೋನಲ್ಲಿ ಸೆಲೆಕ್ಟ್ ಆದೆ. ನಾನು ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೊರೇಷನ್ ಅಲ್ಲಿ 7 ವರ್ಷ ಕೆಲಸ ಮಾಡಿದೆ, ಮೈಸೂರು ಮಿನರಲ್ಸ್ ಅಲ್ಲಿ 2.5 ವರ್ಷ, ಆಮೇಲೆ ಬಿವರೇಜಸ್ ಕಾರ್ಪೊರೇಷನ್ ಅಲ್ಲಿ 2 ವರ್ಷ, ಮೆಟ್ರೋನಲ್ಲಿ 5.5-6 ವರ್ಷ ಕೆಲಸ ಮಾಡಿದೆ.
0: ಸೊ ಅಲ್ಲಿ ಆವಾಗಿನ್ನು ಆರಂಭದ ಕಾಲನ ಅಥವಾ ಬಹಳ?
1: ಅದೇನಾಗಿತ್ತು ಅಂತಂದ್ರೆ, ಆಕ್ಚುಲಿ ಬೆಂಗಳೂರು ಮೆಟ್ರೋ ಸ್ಟಾರ್ಟ್ ಆಗಿದ್ದು ಫಸ್ಟ್ ಡೆಲ್ಲಿ, ಆದ್ರೆ ಮೆಟ್ರೋ ಕಾರ್ಪೊರೇಷನ್ ಅಂತ ಸ್ಟಾರ್ಟ್ ಮಾಡಿದ್ದು ಕರ್ನಾಟಕ ಫಸ್ಟ್.

0: ನಮ್ಮ ಎಂ ಡಿ ಬಂದು ಒಂದು ಎರಡು ಮೂರು ತಿಂಗಳಾಗಿತ್ತು, ಅದಾದ್ಮೇಲೆ ನಾನು ಬಂದೆ ಅಲ್ಲಿ. ಬಂದ್ಮೇಲೆ ನಮಗೆ ಗೊತ್ತಾಗಿದ್ದೇನು ಅಂತಂದ್ರೆ ಎಲ್ಲೂ ಮುಂದುವರಿತಾ ಇಲ್ಲ. ಅಷ್ಟೊತ್ತಿಗೆ ಏನಂತಂದ್ರೆ ಸ್ಯಾಂಕ್ಷನ್ ಆಗಿತ್ತು ಗವರ್ಮೆಂಟ್ ಆಫ್ ಇಂಡಿಯಾದಿಂದ, ಆದ್ರೆ ಇನ್ನೂ ಒಂದು ಕಂಬ ಕೂಡ ಎದ್ದಿರಲಿಲ್ಲ. ಕಾರಣ ಏನು ಅಂತಂದ್ರೆ ಎಲ್ಲಾ ಕಡೆ ಜನ ಕೋರ್ಟ್ಗೆ ಹೋಗೋದು ಅಷ್ಟು ಇದು ಮಾಡೋದು ಹಂಗೆಲ್ಲ ಇತ್ತು. ಲಾನ್ ಮಾಡಿರೋದ್ರಿಂದ ನಾವು ಅದೆಲ್ಲ ನೋಡಿದ್ಮೇಲೆ ನಮ್ಗೆ ಗೊತ್ತಾಯ್ತು ಏನು ಅಂತಂದ್ರೆ ಬೇಕಷ್ಟು ಕೇಸುಗಳಿವೆ, ಸ್ಟೇ ಎಲ್ಲೂ ಇಲ್ಲ. ಸ್ಟೇ ಇಲ್ಲ ಅಂತಂದ್ಮೇಲೆ ಕೆಲಸ ಏನು ಅವ್ರು ಮಾಡ್ಬೇಡ ಅಂತ ಹೇಳಿಲ್ವಲ್ಲ. ಹಾ, ನಾವು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಮ್ಮ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ನಮ್ಮ ಎಂ ಡಿ ಅವರು ಹೆಗ್ಗಾರೆಡ್ಡಿ ಅಂತ ಒಬ್ರು ಅವಾಗ ಡಿಪ್ಟಿ ಚೀಫ್ ಇಂಜಿನಿಯರ್ ಇದ್ರು, ಈಗ ತುಂಬಾ ಇನ್ನೂ ಮೇಲಿನ ಹುಟ್ಟಿಯಲ್ಲಿ ಇದ್ದಾರೆ. ಅವರು ಅವ್ರನ್ನ ಕರೆಸಿ, ನೋಡಿ ನೀವು ಎಂ ಜಿ ರೋಡ್ ಹತ್ರ ಇದೆಯಲ್ಲ, ಈ ಅಲ್ಸೂರ್ಗೆ ಹೋಗೋ ರೋಡು, ಅದೇನು ಲೈನ್ ಇದೆಯಲ್ಲ, ಅಲ್ಲಿ ಕಂಬ ಇದು ಮಾಡಕ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಸುಮಾರು ಜನ ಬಂದು ಭಾರಿ ಗಲಾಟೆ ಮಾಡಿದ್ರು. ನಮ್ಮ ಹೆಗ್ಗಾರೆಡ್ಡಿ ಅವರಿಗೆ ಹೊಡಿಬಡಿ ಎಲ್ಲ ಮಾಡಿ ಅವರೆಲ್ಲ ರಕ್ತ ಯುಕ್ತ ಎಲ್ಲ ಬಂದು ಆಮೇಲೆ ಕಡೆಗೆ ಇವರು ಪೊಲೀಸರನ್ನ ಕಳಿಸಿ ಎಲ್ಲ ಮಾಡಿ ಆಯ್ತದ ಇದನ್ನ ಮಾಡಿ ಅಂತ ಸರ್ಕಾರದವ್ರು ಕೆಲಸ ಕೊಟ್ಟಿದ್ದಾರೆ. ಎಲ್ಲರದು ಪರ್ಮಿಷನ್ ತಗೊಂಡಿದ್ದೀವಿ ನಾವು. ಈ ಕೆಲಸ ಮಾಡಿದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ, ಸೊ ನಾವಿದು ನಿಲ್ಸಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಅವ್ರೇನ್ ಮಾಡಿದಲ್ಲ ಅದಕ್ಕೆ ಪೊಲೀಸರನ್ನ ಇಟ್ಟು ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಸೊ ಫಸ್ಟ್ ಕಂಬ ಬಂದಿದ್ದು ಅಲ್ಲಿ.
1: ನೋಡಿ, ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಮತ್ತೆ ಇನ್ನೂ ವಿಸ್ತರಣೆಗೊಳ್ತಾ ಇದೆ, ಬೆಂಗಳೂರು ಬೃಹತ್ ಆಗಿ ಬೆಳೀತಾ ಇದೆ. ಇಂತಹ ಸಂದರ್ಭದಲ್ಲಿ ಸಾರಿಗೆ ವ್ಯವಸ್ಥೆ, ಸಾರಿಗೆ ಸಂಪರ್ಕ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗ್ಬೇಕಾಗಿದೆ ಅಂತ ಹೇಳಿ ನಾವು ಎಲ್ಲವೂ ಹೇಳ್ತಾ ಇದೀವಿ. ಬಹಳ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿರೋದ್ರಿಂದ ಅಲ್ಲಿ ಕೂಡ ನಿಮ್ಗೆ ಒಳ್ಳೆ ಹೆಸರೇ ಬಂತು ಅಂತ ಹೇಳ್ಬೋದು. ವೈಯಕ್ತಿಕವಾಗಿ ನಮ್ಗೆ ಮನಸ್ಸಿನ ಉಲ್ಲಾಸಕ್ಕೆ ವೈಯಕ್ತಿಕವಾದಂತ ಕೆಲವು ಹವ್ಯಾಸಗಳು ಅದನ್ನು ಕೂಡ ಬೆಳೆಸಬೇಕು ಅಂತ ಇರುತ್ತೆ.
0: ನಮ್ಗೆ ಸ್ವಲ್ಪ ಈ ಮ್ಯೂಸಿಕ್ ಆಮೇಲೆ ಲೆಕ್ಚರ್ಸ್ ಅಂತಲ್ಲೆಲ್ಲ ಕಾರ್ಯಕ್ರಮಗಳು ಹೋಗೋದೆಲ್ಲ ಇತ್ತು. ನಾನು 2014 ರಿಟೈರ್ಮೆಂಟ್ ತಗೊಂಡು ಸ್ವಲ್ಪ ದಿವಸ US ಹೋಗಿದ್ದೆ ಮಗನ ಮನೆಗೆ. ಅಲ್ಲಿಂದ ಬಂದ ಮೇಲೆ ನಾನು ಐ ಶಿಫ್ಟೆಡ್ ಟು ಧಾರವಾಡ. ಧಾರವಾಡದಲ್ಲಿ 8 ಇದ್ದೆ ನಾನು. ನನಗೆ ಡ್ರಾಯಿಂಗ್ ಸ್ವಲ್ಪ ಇಷ್ಟ ಇತ್ತು, ಮ್ಯೂಸಿಕ್ ಇಷ್ಟ ಇತ್ತು. ಅಲ್ಲಿ ಹಾಲ್ಭಾವಿ ಸ್ಕೂಲ್ ಆಫ್ ಆರ್ಟ್ ಅಂತ, ಇಟ್ ಈಸ್ ಮೋರ್ ದನ್ 80 ಓಲ್ಡ್ ಸ್ಕೂಲ್ ಇದೆ. ಒಂದು 4 ಅಲ್ಲಿ ಕಲಿತು ನಾನು ಪೇಂಟಿಂಗ್ ಅಲ್ಲಿ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್ ಅದನ್ನ ಮುಗಿಸಿದೆ. ಸೊ ಈಗ ನಾನು ಪೇಂಟಿಂಗ್ ಮಾಡ್ತೀನಿ, ನನ್ನ ಪೇಂಟಿಂಗ್ಗಳು ಕೆಲವೊಂದು ಮಾರಾಟನೂ ಆಗ್ತಾ ಇದೆ. ಸೊ ಬರವಣಿಗೆಯಲ್ಲೂ ಇದ್ದೆ, ಧಾರೆ ಅಂತ ಹೇಳಿ ಒಂದು ಕವನ ಸಂಗ್ರಹ ಪ್ರಿಂಟ್ ಆಗ್ತಾ ಇದೆ. ಸೊ
1: ಬಹಳ ವಿಶೇಷ ರಿಯಲಿ, ಬರವಣಿಗೆಯಲ್ಲಿ ಇದ್ದೀರಿ, ಪೇಂಟಿಂಗ್ ನಲ್ಲಿ ಇದ್ದೀರಿ, ಸಂಗೀತದಲ್ಲಿ ಕೂಡ ನಿಮ್ಮ ಆಸಕ್ತಿ ಇದ್ದೇ ಇದೆ ಅಲ್ವಾ? ಆ ಒಂದು ವಿಶೇಷವಾದಂತಹ ವಾತಾವರಣವನ್ನ ಸೃಷ್ಟಿ ಮಾಡಿಕೊಂಡು ಜೀವನವನ್ನ ಬಹಳ ಉಲ್ಲಾಸಮಯವಾದಂತಹ ಬದುಕಿದು ಅಂತ ಹೇಳಿ ಅರ್ಥಕೊಂಡು ಅದರಲ್ಲೇ ನಾವು ಖುಷಿ ಕಾಣಬೇಕು. ನಿಮ್ಮಂತಹ ಚೈತನ್ಯಶೀಲರು ಇನ್ನೊಬ್ಬರಿಗೆ ಮಾದರಿ ಆಗಬಲ್ರು, ಮತ್ತೆ ಬಹಳಷ್ಟು ಕಲಿಬಹುದು, ಬಹಳಷ್ಟು ಉತ್ಸಾಹವನ್ನು ಇಟ್ಕೋಬಹುದು ಇಳಿ ವಯಸ್ಸಲ್ಲಿ ಕೂಡ. ಅಂದ್ರೆ 75 ಅಂತಂದ್ರೆ ಈಗ ನಮ್ಗೆ ಹಬ್ಬ ಅಂತ ಅನ್ಸುತ್ತೆ, ಬಟ್ ನಿಮ್ಗೆ ಏನು ಅಲ್ಲ ಇದು.
0: ಬೆಳಗ್ಗೆ 3:20 ಹೇಳ್ತೀನಿ ನಾನು, ಎದ್ದು ಧ್ಯಾನ ಮಾಡಿ ಆಮೇಲೆ ನಮ್ ಸಂಧ್ಯಾ ವಂದನೆ ಮಾಡಿ ಆಮೇಲೆ ನಾನು ಅವಳು ಇಬ್ರು ಸೇರ್ಬಿಟ್ಟು ಕಸ ಹುಡುಗಿ ಎಲ್ಲ ಮಾಡಿ ಆಮೇಲೆ ವಾಕಿಂಗ್ ಹೋಗಿ ಬಂದು ನಮ್ದು ಹಿಂಗೆ 3:20 ಸ್ಟಾರ್ಟ್ ಆಗುತ್ತೆ.
1: ಸೊ ಮನೆ ವಾತಾವರಣ, ಮನೆಯವರ ಒಂದು ಸಹಕಾರ, ನನಗೆ ನೀನು ನಿನಗೆ ನಾನು ಅಂತ ಒಬ್ರಿಗೊಬ್ರು ಹೇಳ್ಕೊಂಡು ಬದುಕನ್ನ ಖುಷಿ ಖುಷಿಯಿಂದ.
0: ಅವಾಗ ನಾನೆಲ್ಲ ಕಲಿತಿದ್ನಲ್ಲ, ಅವಾಗ ಅವಳಿಂದ ತುಂಬಾ ಸಹಾಯ, ಮನೆ ಎಲ್ಲ ಜವಾಬ್ದಾರಿ ಅವಳು ನೋಡ್ಕೊಳ್ತೇನೆ, ನಾವು ಸಂಬಳ ಕೊಡೋದ್ ಬಿಟ್ರೆ ಏನು ಜವಾಬ್ದಾರಿ, ಹಾಗಾಗಿ ನಾವು ಕಲಿಯೋದಕ್ಕಾಯ್ತು.
1: ರಿಯಲಿ ಬಹಳ ಖುಷಿ ಆಗತ್ತೆ ಸರ್, ನಿಮ್ಮ ಜೀವನ ಸುಖಮಯವಾಗಿರಲಿ. ಇನ್ನು ಬಹಳಷ್ಟು ಕಲಿಯೋದಿದ್ರೆ ಬೇಕಾದ್ರೆ ಇನ್ನೂ ಕಲೀರಿ, ಹವ್ಯಾಸಗಳನ್ನ ಇನ್ನೂ ಸ್ವಲ್ಪ ಉತ್ತಮ ಮಟ್ಟದ ಇನ್ನೂ ಬೆಳೆಸ್ತಾ ಹೋಗಿ, ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ಕೇಳುಗರ ಪರವಾಗಿ ನಿಮಗೆ ಹಾರೈಸ್ತೀವಿ ಸರ್. ನಮಸ್ಕಾರ, ಧನ್ಯವಾದಗಳು.
0: ಧನ್ಯವಾದಗಳು.
2: ಬಾಳಬೆಳಕು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಅನಿಲ್ ಶೆಡಬಾಳ್ ಅವರೊಂದಿಗೆ ಮಾತುಕತೆ ಕೇಳಿದ್ರಿ. ಇವರೊಂದಿಗೆ ಸಂದರ್ಶನ ಮಾಡಿದವರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಕ್ರಮವನ್ನು ಕೇಳುವಿರಿ. ಕಾರ್ಯಕ್ರಮ ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. 6:51 ಕೃಷಿ ರಂಗದಲ್ಲಿ ಆಹಾರದಲ್ಲಿ ನಾರಿನ ಪ್ರಾಮುಖ್ಯತೆ ಕುರಿತು ಡಾಕ್ಟರ್ ಕೆವಿ ಜಮುನಾ ಅವರೊಂದಿಗೆ ಸಂದರ್ಶನವಿದೆ. ಗಮನಿಸಿ, 6:51. ಈಗ ಕೇಳಿ ಕಾರ್ಯಕ್ರಮ ಕಥಾ ಶ್ರೀಮದ್ ರಾಮಾಯಣ ಯುದ್ಧಕಾಂಡ ಭಾಗ ಸೀತಾಬಂಧನ ವಿಭೀಷಣ ಪಟ್ಟಾಭಿಷೇಕ. ನಡೆಸಿಕೊಡುತ್ತಾರೆ ಭದ್ರಗಿರಿ ಅಚ್ಯುತದಾಸರು. ಕೇಳಿ ಕಥಾ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2:59:38. ಶ್ರೋತೃಗಳೇ, ಈ ಸಂಜೆ 5 ಗಂಟೆಗೆ ಯುವವಾಣಿ ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ

ಮಂಗಳ ಮುಹೂರ್ತದಲ್ಲಿ 77 ಕೋಟಿ ಕಥನಾಯಕರಿಂದ ಯುಕ್ತರಾದಂತಹ ಸುಗ್ರೀವ ರಾಮನ ಪದಕ್ಕೆರಗಿ ಸೀತಾದೇವಿಯನ್ನು ಅರಿತು ತಿಳಿಯಪಡಿಸಿದ ಬಳಿಕ ಲಂಕೆಗೆ ಹೊರಡಬೇಕೀಗಲೇ ದಾಳಿ ಇಡರು ಎಂಬುದಾಗಿ ರಾಮನನ್ನು ನಿವೇದಿಸಿಕೊಂಡಾಗ ರಘುಪುಂಗವನ್ನು ಮುಗುಳು ನಗತಾ ಸಕಲ ಸನ್ನಾಹವನ್ನು ಮಾಡುವಂತೆ ಆಜ್ಞೆ ಕೊಡ್ತಾ ಇದ್ದಾರೆ. ರಣಪ್ರಸ್ಥಾನಕ್ಕೆ ಸಿದ್ಧತೆ ನಡೆದಿದೆ. ಸುಗ್ರೀವ, ಹನುಮಂತ, ನಳ, ನೀಲ, ಜಾಂಬವ, ಅಂಗದ, ಸುಸೇನರೇ ಮೊದಲಾದವರು, ಗವಯ, ಗವಾಕ್ಷ, ದಧಿಮುಖರೇ ಮೊದಲಾದವರು ತಮ್ಮ ತಮ್ಮ ಸೈನ್ಯವನ್ನು ಸೇರಿಕೊಂಡು ಬಂದಿದ್ದಾರೆ. ಹನುಮಪಿತ ಕೇಸರಿ, ರುಮಾಪಿತರಾದ ರುಮಣ್ವ ತಾವೇ ಸೇನೆಯಲ್ಲಿ ಮುಂದೆ ನಿಂತಿದ್ದಾರೆ. ಈ ಮಹಾನ್ ದಂಡು ಒಂದು ಧ್ಯೇಯಕ್ಕಾಗಿ ಹೊರಡ್ತಾ ಇದೆ. ಇದೊಂದು ಧರ್ಮಯುದ್ಧ. ಯಾವುದೇ ರಾಜ್ಯ ವಿಸ್ತರಣಾಕಾಂಕ್ಷೆಗೆ ಭೋಗ ಸಂಗ್ರಹಕ್ಕಾಗತಕ್ಕಂಥ ಆಕ್ರಮಣಕಾರರ ಯುದ್ಧವಲ್ಲ. ಆ ಪಾಪಿಯನ್ನು ನಾಶ ಮಾಡಿ ಲೋಕ ಕಂಠಕರನ್ನು ಇಲ್ಲವಾಗಿಸಿ ಲೋಕೋಪಕಾರಕ್ಕಾಗಿ ಕೈಗೊಳ್ಳತಕ್ಕಂತಹ ಅವತಾರ ಕಾರ್ಯ ಪರಮಾತ್ಮದ್ದು. ಸಮುದ್ರ ತೀರಕ್ಕೆ ಬಂದು ಸೇರಿದ್ದಾರೆ. ಭೋರ್ಗರೀತಾ ಇರತಕ್ಕಂತಹ ಕಡಲು, ರಘುರಾಮಚಂದ್ರಮನು ಮುಂದಿನ ತನ್ನ ಕಾರ್ಯಕ್ಕೆ ಸಹಾಯ ಮಾಡುವಂತೆ ಸಮುದ್ರ ರಾಜನನ್ನು ಪ್ರಾರ್ಥಿಸಿಕೊಂಡರು. ಉಪೋಷಣಾದಿಗಳು ಮಾಡಿದರೂ ಸಾಧ್ಯವಾಗದೇ ಇರುವಾಗ ಕೋಪಗೊಂಡಂತಹ ಸ್ವಾಮಿ ಕೈಯಲ್ಲಿ ಎತ್ತುಕೊಂಡು ಧನುಸ್ಸನ್ನ ಸಮುದ್ರ ರಾಜ ಒಂದು ಪಾದಕ್ಕೆರಗ್ತಾ ಇದ್ದಾನೆ. ಕರುಣಾನಿಧಿ, ಪ್ರಕೃತಿಯ ನಿಯಮವನ್ನು ಮೀರದಂತೆ ನಮ್ಮನ್ನು ಇಟ್ಟವ ನೀನೇ ಅಲ್ವೇ? ನೀನು ಹೇಗೆ ಆಜ್ಞೆ ಮಾಡ್ತೀಯೋ ಹಾಗೆ ಮಾಡುತ್ತೆ. ನನ್ನ ಒಡಲನ್ನ ನಿನ್ನ ಭಕ್ತರಾದ ಈ ಕಪಿಗಳನ್ನು ನಡೆದುಕೊಂಡು ಬರಲಿಕ್ಕೆ ಅನುಕೂಲ ಮಾಡಿಕೊಡ್ತೇನೆ, ನೀನು ಸೇತು ಬಂಧನ ಮಾಡುವಂತ ಈ ಪ್ರಕಾರ ನಿವೇದಿಸಿಕೊಡ್ತಾನೆ. ಅವನಿಗಾಗಿ ಗುರಿ ಇಟ್ಟ ಬಾಣವನ್ನು ರಘುರಾಮಚಂದ್ರಮನು ಒಬ್ಬ ದುಷ್ಟ ರಕ್ಕಸನಿಗಾಗಿ ಅದನ್ನು ಪ್ರಯೋಗಿಸಿ, ಯಾಕಂದ್ರೆ ರಾಮ ಬಾಣ ಎಂದು ವ್ಯರ್ಥವಾಗುವುದಿಲ್ಲ, ಆ ರಾಕ್ಷಸ ಸಂಹಾರವನ್ನು ಮಾಡ್ತಾನೆ. ಸೇತುವೆ ಕಟ್ಟುವ ಸಿದ್ಧತೆ ಆ ವಾನರ ಶಿಲ್ಪಿಯಾಗಿರತಕ್ಕಂಥ ನಳನ ಪಾಲಿಗೆ ಒಪ್ಪಿಸಿದ್ದಾರೆ. ಅಗ್ನಿಪುತ್ರನಾದ ನೀಲನೇ ಸೇನಾನಾಯಕ, ನಳನೇ ಮಹಾನ್ ಶಿಲ್ಪಿ. ಎಲ್ಲ ಕಪಿಗಳು ಮಹಾಮಹಾ ಪರ್ವತಾದಿಗಳನ್ನೆಲ್ಲ ತಂದು ತಂದು ತಂದು ತಂದು ಹಾಕ್ತಾ ಇದ್ದಾರೆ.

ಕೇವಲ ಮೂರು ನಾಲ್ಕು ದಿನದ ಅವಧಿಯಲ್ಲಿ ಸೇತು ಕಟ್ಟಿದ್ರು ಅಂತ ವರ್ಣನೆ ಮಾಡ್ತಾರೆ ಇಲ್ಲಿ ತೊರವೆ ಕವಿಗಳು. ಆದ್ರೆ ಯಾರ್ಯಾರು ತಂದು ಪರ್ವತ ಹಾಕಿದ್ರು ಅದರಿಂದ ಸೇತು ಕಟ್ಟಲಿಕ್ಕೆ ಆಗಲಿಲ್ಲ. ಕೊನೆಗೆ ವಾಯುದೇವರೇ ಅಂದ್ರೆ ಆಂಜನೇಯ ಸ್ವಾಮಿಯೇ ಮಹಾಮೇರುವಂತಹ ಪರ್ವತವನ್ನು ತಂದು ಜೋಡಿಸುತ್ತಾನೆ, ಸೇತು ಪೂರ್ಣ ಆಗ್ತದೆ. ಇಲ್ಲಿ ಒಂದು ದಿವ್ಯ ಬೋಧೆಯನ್ನ ಮುಖ್ಯ

ಪ್ರಾಣದೇವರು ಲೋಕ ಗುರುವಾದ್ರಿಂದ ಎಲ್ಲರಿಗೂ ಕೊಟ್ಟಿದ್ದಾರೆ. ಸೇತು ಕಟ್ಟಿ ಆಯಿತು ಅಂತ ಅಹಂಕಾರ ಬರಬಾರದಲ್ಲ ಸುಗ್ರೀವಾದಿಗಳಿಗೆ, ಶಿಲ್ಪಾದಿಗಳಿಗೆ. ಅದಕ್ಕೋಸ್ಕರ ಆ ಸೇತು ಎಲ್ಲ ಸಿದ್ಧವಾಗಬೇಕಾದ್ರೆ ಮೊದಲೇ ಒಂದೊಂದು ಆ ಕಲ್ಲುಗಳ ಮೇಲೆ, ಪರ್ವತದ ಮೇಲೆ ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್ ಅಂತ ಬರೆದು ಹಾಕ್ತಾರ ಆಂಜನೇಯ. ಸೇತು ಸಿದ್ಧವಾಗಿದೆ, ರಾಮನಿಗೆ ತಂದು ತೋರಿಸುತ್ತಾರೆ. ಪ್ರತಿಯೊಂದರ ಮೇಲೆ ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್ ಅಂತ ಬರೆದಿದೆಯಲ್ಲ. ರಾಮಚಂದ್ರ ನೋಡ್ತಾನೆ, ಬಂದು ಸುಗ್ರೀವ ಹೇಳಿದ,

ಸೇತುವೆಯನ್ನು ಕಟ್ಟಿ ಮುಗಿಸಿದ್ದೇನೆ ಎಂದು ತೋರಿಸುತ್ತಾರೆ. ಅಂಗದನ ಸಾಹಸಕ್ಕೆ ಮೆಚ್ಚದವರು ಯಾರು? ವಯಸ್ಸಿನಲ್ಲಿ ಕಿರಿಯವ ಅಂಗದ, ಅವ ಅದ್ಭುತ ಸಾಹಸ ಮಾಡಿದ ಅನ್ನುವಾಗ ರಾಮನ ಎದುರಿನಲ್ಲಿ ಸ್ವಲ್ಪ ರಾಮನ ಪ್ರೀತಿಗೆ ನಾವು ಪಾತ್ರರಾಗಬೇಕು ಅಂತ ಸ್ಪರ್ಧೆ ಇರ್ತದೆ ಕಪಿಗಳಲ್ಲಿ. ಈ ಭಕ್ತಿಯಲ್ಲೂ ಸ್ವಲ್ಪ ಸ್ವಲ್ಪ ಸ್ಪರ್ಧೆ ಅಂತ ಇರ್ತದೆ, ಆದರೆ ಸಾತ್ವಿಕ ಸ್ಪರ್ಧೆ. ಅಂಗದನು ಅದ್ಭುತ ಕಾರ್ಯ ಮಾಡಿದ ಅಂತ ಚಿಕ್ಕ ಹುಡುಗನ ತೋರಿಸಿ ಸುಗ್ರೀವ ರಾಮನಿಗೆ ಪರಿಚಯ ಮಾಡಿಸುವಾಗ ಮೊದಲೇ ನೆರಿಗೆ ಬಿದ್ದ ಮುಖಕ್ಕೆ ಜಾಂಬವರಿಗೆ ಇನ್ನೂ ಸ್ವಲ್ಪ ನೆರಿಗೆ ಹೆಚ್ಚಾಯಿತು. ಏನಪ್ಪ ನಮ್ಮಂತಹ ಹಿರಿಯರು ಮರೆತು ಬಿಟ್ಟಿಯ, ಆ ಹುಡುಗನ ಗುರುತು ಮಾಡಿಸ್ತೀಯ ಅಂದ್ರೆ ತಕ್ಷಣ ಸುಗ್ರೀವನಿಗೆ ಗೊತ್ತಾಯಿತು. ಇಲ್ಲ ಇಲ್ಲ, ಕಂಗೊಳಿಸಿ ಜಾಂಬಾಬಾರು ಕಷ್ಟ ಕೊದಗಿದಾಗೋ, ಎಲ್ಲೆಲ್ಲಿ ನಮಗೆ ಆತಂಕವಾಗಿತ್ತೋ ಅದನ್ನು ಜಾಂಬವರೇ ನಡೆಸಿದ್ರು ಅನ್ನುವಾಗ ಆ ಮುದಿ ಜಾಂಬವರ ಮುಖದಲ್ಲಿ ಮುಗುಳಲಾಗಿ ಚಿಮ್ಮಿತಂತೆ. ಒಟ್ಟಿನಲ್ಲಿ ರಾಮನಿಗೆ ಸಂತೋಷವಾಗಬೇಕು ಅಂತ ಆ ಎಲ್ಲ ಕಪಿಗಳ ಉದ್ದೇಶ ಅಷ್ಟೇ. ರಾಮ ಯಾರನ್ನು ನೋಡುವುದಿಲ್ವೋ, ರಾಮನನ್ನು ಯಾರು ನೋಡುವುದಿಲ್ವೋ, ಅವರಿಬ್ಬರು ಜೀವನದ ಅರ್ಥ. ಆ ರಾಮ ಮೆಚ್ಚಬೇಕು ಅಂತ ಅವ್ರ ಉದ್ದೇಶ. ಆಗಲ್ಲಿ ಒಂದು ಸುಂದರವಾದ ಸನ್ನಿವೇಶವನ್ನು ಪರಮಾತ್ಮ ಕಲ್ಪಿಸ್ತಾನೆ. ಇದನ್ನ ಯಾರಿಗೆ ತಿಳಿದಿಲ್ಲ, ಹನುಮಂತನಿಗೆ ಮಾತ್ರ ಗೊತ್ತಾಗ್ತದೆ. ರಾಮದೇವರು ನೋಡ್ತಾರಂತೆ, ಏನು ಆಶ್ಚರ್ಯ ಇದು, ನನ್ನ ಹೆಸರು ರಾಮ, ರಾಮ ಅಂತ ಬರೆದು ಹಾಕಿದಾಗ ಕಲ್ಲು ಪರ್ವತಗಳೆಲ್ಲ ನೀರಿನಲ್ಲಿ ತೇಲ್ತಾವೆ. ನಾನೇ ಒಂದು ಕಲ್ಲು ಹಾಕಿದ್ರೆ ಏನಾಗ್ತದ ನೋಡಬೇಕು ಅಂತ ರಾಮದೇವರು ಆಲೋಚನೆ ಮಾಡಿದ್ರಂತೆ. ಆದರೆ ಸಂದೇಹ ಮೂಡಿತಂತೆ, ಈಗ ನಾನು ಹಾಕಿದ ಕಲ್ಲು ನೀರಿನಲ್ಲಿ ತೇಲಿದರೆ ಅದರಲ್ಲಿ ಆಶ್ಚರ್ಯ ಇಲ್ಲ, ಯಾಕೆ ನನ್ನ ಹೆಸರು ಹಾಕಿದರೆ ತೇಲ್ತದೆ ಅಂದಮೇಲೆ ಒಂದು ವೇಳೆ ನಾನು ಹಾಕಿದ ಕಲ್ಲು ಮುಳುಗಿದರೆ ಅದು ಈ ಕಪಿಗಳಿಗೆ ಗೊತ್ತಾಗ್ಬಿಟ್ರೆ. ರಾಮದೇವರು ಯಾರಿಗೆ ಗೊತ್ತಾಗದಿದ್ದ ಹಾಗೆ ನನ್ನ ನಾಮದ ಶಕ್ತಿಯನ್ನು ನಾನೇ ಪರೀಕ್ಷೆ ಮಾಡ್ತೇನೆ ಅಂತ ಒಂದು ಸಣ್ಣ ಕಲ್ಲನ್ನು ಕಾಲಿಂದ ಎತ್ತಿ ಕೈಗೆತ್ತಿಕೊಂಡ್ರು. ಯಾರಿಗೆ ಗೊತ್ತಾಗಬಾರ್ದು ಅದು, ಇದನ್ನು ನೋಡಿದವ ಯಾರು ಅಂದ್ರೆ ಹನುಮಂತ ಮಾತ್ರ. ಯಾಕಂದ್ರೆ ಹನುಮಂತನಿಗೆ ಎಲ್ಲಿದ್ರು ರಾಮನ ಮೇಲೆ ಕಣ್ಣು ಅವನಿಗೆ. ಆ ಪರಮಾತ್ಮ ಏನು ಮಾಡ್ತಾನೆ ಅಂತ ನೋಡುವ, ಬೇರೆ ದೃಷ್ಟಿಯೇ ಇಲ್ಲ ಅವನಿಗೆ. ರಾಮಚಂದ್ರ ಕಲ್ಲನ್ನು ಮೆಲ್ಲ ಎತ್ತಿಕೊಂಡು ಸಮುದ್ರ ತೀರಕ್ಕೆ ಬಂದು ಇದು ತೇಲಿದ್ರು ಹೇಳೋದು ಬೇಡ, ಮುಳುಗಿದ್ರು ಹೇಳೋದು ಬೇಡ, ಒಂದು ಪರೀಕ್ಷೆ ಮಾಡಿಕೊಳ್ಳೋಣ ಅಂತ ಈ ಲೀಲೆ ಮಾಡಲಿಕ್ಕಾಗಿ ತಂದ ಕಲ್ಲನ್ನು ಈ ಕೈಯಿಂದ ಎತ್ತಿ ಬಿಟ್ಟ. ರಾಮನು ಕೈಯಿಂದ ಆ ಕಲ್ಲು ಜಾರಿತೋ, ನೀರಿನಲ್ಲಿ ಧೊಳುಮ್ ಅಂತ ಮುಳುಗೋಯ್ತು. ಆಗ ಆಂಜನೇಯ ಹೇ

ದೈವಾದಿಗಳೇ ನೋಡಿ ರಾಮ ಹಾಕಿದ ಕಲ್ಲು ಮುಳುಗುತ್ತು ಮುಳುಗುತ್ತು ಅಂತ ಕುಣಿದಾಡಿ. ರಾಮದೇವರಿಗೆ ಕೊಂಚ ಸಿಟ್ಟು ಬಂದ ಹಾಗೆ ಮಾಡಿಕೊಂಡ, ಆಂಜನೇಯ ಯಾಕೆ ನಗದಾಡ್ತಿ ಜಿಗಿದಾಡ್ತಾ ಇದ್ದಿ, ಕಲ್ಲು ಮುಳುಗಿತು ಅಂತಲೇ ನಾನು ಅದನ್ನು ಮುಳುಗಬೇಕಂತಲೇ ಹಾಕಿದ್ದೆ ಅಂದ ಶ್ರೀರಾಮ. ಆಗ ಆಂಜನೇಯ ಹೇಳ್ತಾರೆ, ಪ್ರಭು ನಾವೆಲ್ಲ ನಿನ್ನಿಂದೆ ಮಾಡುವವರೇ, ನಿನ್ನ ಮಹಿಮೆಯನ್ನ ಅಚ್ಚರಿಯನ್ನ ಈ ಕಪಿಗಳಿಗೆ ನಾನು ತಿಳಿಸಬೇಕು. ರಾಮಚಂದ್ರ ಶ್ರೀರಾಮ ಅಂತ ನಾವು ಏನು ನಿನ್ನ ನಾಮ ಬರೆದು ಹಾಕಿದ್ದೇವೆ, ಆ ಕಲ್ಲುಗಳು ನೀರಿನಲ್ಲಿ ಸಮುದ್ರದಲ್ಲಿ ತೇಲಿದ್ರಲ್ಲಿ ಏನು ಆಶ್ಚರ್ಯ ಇಲ್ಲ, ಯಾಕೆ ಜಗತ್ತಿಗೆ ನಿನ್ನ ನಾಮ ಆಧಾರ. ನೀನು ಬೇರೆಯಲ್ಲ, ನಿನ್ನ ನಾಮ ಬೇರೆಯಲ್ಲ, ನಿನ್ನ ನಾಮವೇ ನಿನ್ನಷ್ಟೇ ಶಕ್ತಿ ಉಳ್ಳದ್ದು. ಆದ್ರಿಂದ ಆ ಸೇತುವೆ ನಿಂತಿದೆ. ಈಗ ನೀನೇ ರಾಮ, ಒಂದು ಕಲ್ಲನ್ನು ಎತ್ತಿಕೊಂಡೆ, ಆ ಕಲ್ಲನ್ನು ಕೈ ಬಿಟ್ಟೆ, ಅದು ಮುಳುಗಿತು. ಇದರಲ್ಲಿ ಆಶ್ಚರ್ಯ ಇಲ್ಲ, ಯಾಕೆ ಅದು ಮುಳುಗಿತು, ಯಾಕೆ ಅದಕ್ಕೆ ಯಾರ ಆಧಾರ ಇಲ್ಲ, ನೀನೇ ಕೈ ಬಿಟ್ಟಿದ್ದಿ. ದೇವರು ಕೈ ಬಿಟ್ಟು ಅವ್ನು ಉಳಿತಾರೋ, ಮುಳುಗೋದೆ. ಆದ್ರಿಂದ ಇದೆಲ್ಲ ನಡೆದದ್ದು ನಿನ್ನ ವಿಶೇಷವಾದ ನಾಮದ ಬಲದಿಂದ ಅನ್ನುವುದು ಈ ಕಪಿಗಳಿಗೆ ತಿಳಿಯಬೇಕು ಅಂತ.

ಕಲ್ಲನ್ನು ಎತ್ತಿಕೊಂಡೆ, ಆ ಕಲ್ಲನ್ನು ಕೈ ಬಿಟ್ಟೆ, ಅದು ಮುಳುಗಿತು. ಇದರಲ್ಲಿ ಆಶ್ಚರ್ಯ ಇಲ್ಲ. ಯಾಕೆ ಅದು ಮುಳುಗಿತು? ಯಾಕಂದ್ರೆ ಅದಕ್ಕೆ ಯಾರು ಆಧಾರ ಇಲ್ಲ, ನೀನೇ ಕೈ ಬಿಟ್ಟಿದ್ದಿ. ದೇವರು ಕೈ ಬಿಟ್ಟು ಅವ್ನು ಉಳಿತಾರೋ, ಮುಳುಗೋದ. ಆದ್ರಿಂದ ಇದೆಲ್ಲ ನಡೆದದ್ದು ನಿನ್ನ ವಿಶೇಷವಾದ ನಾಮದ ಬಲದಿಂದ ಅನ್ನುವುದು ಈ ಕಪಿಗಳಿಗೆ ತಿಳಿಯಬೇಕು ಅಂತ ಆಂಜನೇಯ ಕುಣಿದಾಡ್ತಾನೆ. ದೇವರು ಮಾಡುವ ಒಂದು ಕೆಲಸವು ಮೋಘವಲ್ಲ, ಅಮೋಘ ಇರುತ್ತದೆ. ಇಂಥ ಘಟನೆ ನಡೆದ ಕ್ಷಣವೇ ದಂಡು ನಡೆಯಿತೇಕ ಪ್ರಕಾರ ರಘುರಾಮಚಂದ್ರನ ಯಾವ ನಾಮ ಚಿಂತನೆಯನ್ನು ಮಾಡ್ತಾ, ಆ ರಾಮನಾಮದ ಗುಣಗಾನ ಮಾಡ್ತಾ, ರಾಮ ರಾಮ ರಾಮ ಮುಂದಕ್ಕೆ ಹೋಗ್ತಾರೆ.

ಕಮಟವನ್ನು ಮುಂದಿಟ್ಟು ಮಹಾನ್ ಸೇನೆ ನಡೆಯುತ್ತದೆ. ಕಮಟ ನದಿ ಬಿರಿಯಿತಂತೆ, ದಿಗ್ದಂತೆಗಳು ದಿಕ್ಕು ತಪ್ಪಿದರಂತೆ, ಮೇರು ಪರ್ವತವೇ ಬೇರು ಸಹಿತ ಕಿತ್ತು ಬರುತ್ತದೆಂಬಂತೆ ಅವರ ಪದಾಘಾತಕ್ಕೆ ಭೂಮಿ ನಡುಗುತ್ತಾ ಇದೆ. ಏಕ ಪ್ರಕಾರ ಸುವೇಲಾದ್ರಿ ಪರ್ವತವನ್ನು ಬಂದು ಸೇರಿದ್ದಾರೆ. ಚಂದ್ರನ ಬೆಳದಿಂಗಳಲ್ಲಿ ರಘುರಾಮಚಂದ್ರ ಆ ಸುವೇಲಾದ್ರಿ ಪರ್ವತದ ಶಿಖರವನ್ನು ಏರಿಕೊಳ್ಳುತ್ತಿದ್ದಾರೆ. ಇಲ್ಲಿ ಸಮುದ್ರ ದಡದಲ್ಲಿ ರಾಮ ಸೇತು ಕಟ್ಟಲಿಕ್ಕೆ ಪ್ರಾರಂಭ ಮಾಡುವ ಮೊದಲೇ ಒಂದು ಅದ್ಭುತವಾದಂತಹ ಸನ್ನಿವೇಶ ಉಂಟಾಗಿದೆ. ರಾಮಾಯಣದಲ್ಲಿ ಬೇರೆ ಬೇರೆ ಸನ್ನಿವೇಶಗಳುಂಟು, ಅವುಗಳನ್ನು ತಾತ್ವಿಕವಾಗಿ ನಾವು ಅನುಸಂಧಾನ ಮಾಡಬೇಕು. ಇತ್ತ ರಾವಣ ದೊಡ್ಡ ಸಭೆ ಸೇರಿದ್ದಾರೆ, ಸಮುದ್ರ ತೀರಕ್ಕೆ ಬಂದಿದ್ದೇನೆ ಸೇನೆ ಅಂತ. ಆ ಸೇರಿದಂತಹ ಸಭೆಯಲ್ಲಿ ಮುಂದೆ ನಾವು ಏನು ಮಾಡಬೇಕು ಅಂತೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ವಿಚಾರ ಮಾಡ್ತಾ ಇದ್ದಾರೆ. ಹಾಗಲ್ಲಿ ಇಂದ್ರಜಿತ್ ಮೊದಲಾದವರೆಲ್ಲ ರಾಮ ಬರಲಿ, ಅವರನ್ನೆಲ್ಲ ನಾಶ ಮಾಡೋಣ, ಸೀತೆಯನ್ನು ಬಲಾತ್ಕಾರವಾಗಿ ನೀನು ಪಡೆಯಬೇಕು ಅಂತ ಹೇಳ್ತಾರೆ. ಆದರೆ ಸರಿಯಾದ ಮಾತನ್ನು ಹೇಳಿದವ ವಿಭೀಷಣ ಒಬ್ಬನೇ. ಆ ವಿಭೀಷಣ ಎದ್ದು ನಿಂತು ಹೇಳ್ತಾನೆ,

ಋಷಿಗಳು ಹೇಳಿದ ಮಾತು ಕೇಳಿ ಸಿಟ್ಟು ಗೆದ್ದಂತ ರಾವಣ ಮೂರ್ಖ, ನನ್ನ ತಮ್ಮನಾಗಿ ಶತ್ರುವಾದ ರಾವಣನ ಹೊಗಳ್ತಾ ಇದ್ದೀಯ, ಇವನನ್ನು ಹೊರಕ್ಕೆ ತಳ್ಳಿಬಿಡಲಿ ನೂಕಿ ಅಂತ. ವಿಭೀಷಣ ಪ್ರಿಯವಾಗಿರತಕ್ಕಂಥ ಮಾತನ್ನು ಹೇಳುವವರು ತುಂಬಾ ಮಂದಿ ಇದ್ದಾರೆ, ಆದರೆ ಅಪ್ರಿಯವಾದರು ಸತ್ಯವಾದ ನಿನ್ನ ಮುಂದೆ ಹೇಳ್ತಾ ಇದ್ದೆ. ನಾನು ನಿನ್ನ ತಮ್ಮನಾದ ಕಾರಣ ನಿನ್ನನ್ನು ಹೋಗು ಹೊರಗೆ ಅಂತ ಈ ಪ್ರಕಾರ ತಿರಸ್ಕಾರ ಮಾಡ್ತೀಯಲ್ಲ. ಈ ಪೌಲಸ್ಯ ವಂಶವನ್ನು ಉಳಿಸಲೋಸ್ಕರವಾಗಿ ನಾನು ಎಲ್ಲವನ್ನು ತೆರಿಸಿ ಹೋಗ್ತೇನೆ. ನನಗೆ ಈ ರಾಜ್ಯವಾಗಲಿ, ಭಕ್ಕಸ ಭಂಡಾರವಾಗಲಿ, ಯುವರಾಜ ಪದವಿಯಾಗಲಿ ಯಾವುದರಲ್ಲಿ ಆಸೆ ಇಲ್ಲವೆಂಬುದಾಗಿ ಯಾರು ನನ್ನ ಜೊತೆಗೆ ಬರ್ತಾರೋ ಅವರು ಹೊರಡಿ ಅಂತ ಕರೆದಾಗ ಅವರ ನಾಲ್ಕು ಮಂದಿ ಮಂತ್ರಿಗಳು ಜೊತೆಗೆ ಹೊರಟರಂತೆ. ವಿಭೀಷಣನ ಜೊತೆಗೆ ನಾಲ್ವರು ಮಂತ್ರಿಗಳ ಜೊತೆಗೆ ಹೊರಡುವಾಗ ಆ ಲಂಕೆಯ ಪಂಚ ಪ್ರಾಣವೇ ಹೋದಂತಾಯಿತು. ನೇರವಾಗಿ ಬರುತ್ತಾನೆ ವಿಭೀಷಣ, ಎಲ್ಲವನ್ನು ತ್ಯಜಿಸಿ ತನ್ನ ತಾಯ್ನಾಡಿಗೆ ವಂದಿಸಿ ಸಮುದ್ರ ತೀರದಲ್ಲಿ ಬಂದಾಗ ಮೊದಲು ಅವನನ್ನು ಸ್ವಾಗತಿಸಿರತಕ್ಕಂಥವ ಹನುಮಂತ ಆಂಜನೇಯ ಸ್ವಾಮಿ. ಯಾಕೆಂದ್ರೆ ಯಾವುದೇ ಸಾಧಕನಿಗೆ ರಾಮನ ಕೃಪೆಯಾಗಬೇಕಾದ್ರೆ ಮಧ್ಯ ಹನುಮಂತನ ಯಾವ ವಿಶೇಷವಾಗಿರತಕ್ಕಂಥ ಅನುಗ್ರಹವಾಗಬೇಕು. ವಿಭೀಷಣ ಆಂಜನೇಯನ್ನು ಕಂಡು ವಂದಿಸುತ್ತಾನೆ, ಅವನನ್ನು ಸ್ವಾಗತಿಸಿ ರಾಮನ ಬಳಿ ಕರೆತರುವಾಗ ವಿಭೀಷಣನಿಗೆ ಒಂದು ಮನಸ್ಸಿನ ಸಂದೇಹ ಬರುತ್ತದೆ. ಈಗ ರಾಮನನ್ನು ಸ್ವೀಕಾರ ಮಾಡ್ತಾನೋ ಇಲ್ವೋ?

ಸಂಶಯ ಬರೋದಿಲ್ಲ, ದೇವರ ಕುರಿತು ಸಂದೇಹ ಬರ್ತದೆ, ನನ್ನಲ್ಲಿ ಅಪರಾಧವಿದೆ ಏನೋ ಅಂತ ತಿಳ್ಕೊಂಡು ಬರ್ತಾನೆ. ಒಂದೇ ಒಂದು ಮನಸ್ಸಿಗೆ ಕಾಣಿಸ್ತದೆ, ರಾಮ ನೀವು ಪರಸ್ಪರ ಭ್ರಾತೃ ಪ್ರೇಮ ಉಳ್ಳೋ ಅಣ್ಣ ತಮ್ಮಂದ್ರು. ನಾನು ಭ್ರಾತೃದ್ರೋಹಿಯಾಗಿ ಬಂದಿದ್ದೇನೆ, ಅಣ್ಣನನ್ನು ಬಿಟ್ಟು ಬಂದಿದ್ದೇನೆ, ಈಗ ನಾನು ಬಳಿಗೆ ಬಂದಾಗ ಭ್ರಾತೃದ್ರೋಹಿ ಆದ ನೀನು ನನ್ನ ಬಳಿಗೆ ಬರಬೇಡ ಅಂತ ಹೇಳಿದ್ರೆ ನಾನು ಎಲ್ಲಿ ಹೋಗಲಿ ಅಂತ ವಿಭೀಷಣನಿಗೆ ಒಂದು ವಿಧವಾದ ಸಂದೇಹ. ಆಗ ಆಂಜನೇಯ ಸ್ವಾಮಿ ಕರ್ಕೊಂಡು ಬರ್ತಾನೆ ವಿಭೀಷಣ್ಣನ ರಾಮನ ಬಳಿ. ಈಗ ರಾಮಚಂದ್ರನ ನೋಡಿದ ಕ್ಷಣ ವಿಭೀಷಣನಿಗೆ ಸಂದೇಹ ದೂರ ಹೋಯಿತು. ಯಾಕಂದ್ರೆ ರಾಮನ ಎಡಬಲದಲ್ಲಿ ಒಂದು ಕಡೆಯಲ್ಲಿ ಸುಗ್ರೀವ ನಿಂತಿದ್ದಾನೆ, ಇನ್ನೊಂದು ಕಡೆ ಲಕ್ಷ್ಮಣನಿದ್ದಾನೆ. ಇವರಿಬ್ಬರು ನೋಡಿದ ಕ್ಷಣ ವಿಭೀಷಣನ ಮನಸ್ಸು ಕುಣಿದಾಡಿಬಿಡ್ತು. ಯಾಕಂದ್ರೆ ರಾಮಚಂದ್ರ ಈಗಾಗಲೇ ಇಬ್ಬರು ಭ್ರಾತೃದ್ರೋಹಿಗಳನ್ನ ಹತ್ರ ಇಟ್ಕೊಂಡಿದ್ದಾನೆ. ಒಬ್ಬ ಸುಗ್ರೀವ ಅಣ್ಣನಾದ ವಾಲಿಯನ್ನು ಕೊಲ್ಲಿಸಿದವ, ಇನ್ನೊಬ್ಬ ಆ ಲಕ್ಷ್ಮಣ ಭರತ ಪಾದುಕ ಕೊಂಡು ಹೋಗ್ಲಿಕ್ಕೆ ಬಂದಾಗ ಅವನು ಕೊಲ್ಲುತ್ತೇನೆ ಅಂತ ಹೇಳಿದವ. ಅಂದ್ಮೇಲೆ ರಾಮ, ಈಗಾಗಲೇ ಇಬ್ರು ಭ್ರಾತೃದ್ರೋಹಿಗಳು ಇಟ್ಕೊಂಡಿದ್ದೀಯಲ್ಲ, ನಾನೊಬ್ಬ ಹೆಚ್ಚಾಗ್ತೇನೆ, ನನಗೆ ಶರಣ ಬಂದವರ ದೋಷನ ಎಣಿಸ್ತೀಯ. ಮುಂತಂದು ನಿಲ್ಲಿಸಿದ್ದಾರೆ, ಕೈ ಕಾಲಲ್ಲಿ ಬಿಗಿದಿದ್ದಾರೆ, ಸೆರೆ ಹಿಡುತ್ತಂದ ಹಾಗೆ. ಅವರು ಸೆರೆ ಹಿಡಿದ್ರು ದುಃಖ ಇಲ್ಲ ವಿಭೀಷಣ್ಣಿಗೆ, ಯಾಕೆಂದ್ರೆ ನನ್ನನ್ನು ಬಂಧಿಸಿದ್ದಾರೆ, ಎಲ್ಲಿ ತಗೊಂಡು ಹೋಗ್ತಾರೆ, ನನ್ನ ರಾಮನ ಹತ್ರ ಕರ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಭಗವದ್ ಭಕ್ತರ ಬಂಧನಕ್ಕೆ ನಾವು ಸಿಕ್ಕಿದ್ರೆ ಆ ಭಕ್ತರು ನಮ್ಮನ್ನು ದೇವರ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ರಾಮನ ಮುಂತಂದು ನಿಲ್ಲಿಸಿದ್ದಾರೆ. ಶತ್ರುವಿನ ತಮ್ಮ ಇವ, ಏನ್ ಮಾಡಕ್ಕೆ ಬೇಕು, ನಾ ಏನ್ ಮಾಡಬೇಕು ಅಂತ ಕೇಳುವಾಗ ಒಬ್ಬೊಬ್ರು ಒಂದೊಂದರ ಹೇಳಿದ್ರೆ ಆಂಜನೇಯ ಮಾತ್ರ ಮಿತ್ರ ಲಾಭ, ಬಹಳ ದೊಡ್ಡ ಲಾಭ, ಇವನು ಸ್ವೀಕಾರ ಮಾಡಬೇಕು ಅಂತ. ಅಲ್ಲಿ ಭಗವಂತ ಹೇಳಿದ ಮಾತು

ರಾಮ ನನ್ನ ನಿನ್ನವಾಂತ ಯಾರ ಶರಣು ಬರ್ತಾರೋ ಅವರನ್ನು ಕಾಪಾಡುವ ಧರ್ಮ ಅವರು ಯಾರೇ ಇರಲಿ ಎಂಬುದಾಗಿ ವಿಭೀಷಣನ ಬಳಿ ಕರೆದು ನೀನು ನನ್ನ ತಮ್ಮನಾದ ಭರತನಿಗೆ ಸಮಾನ ಅಂತ ಪ್ರೇಮದಿಂದ ಕರೆಯುತ್ತಾರೆ. ಸುಗ್ರೀವನಿಗೆ ಸ್ವಲ್ಪ ಬೇಸರ ಆಯಿತು. ಯಾಕಂದ್ರೆ ಇದೆಯಲ್ಲ ಭಕ್ತಿಯಲ್ಲಿ ಸಾತ್ವಿಕ ಸ್ಪರ್ಧೆ. ರಾಮ ಹಿಂದೆ ನೀನು ವಾಲಿಯಿಂದ ನಾನು ನೊಂದಾಗ ನನ್ನನ್ನಪ್ಪಿಕೊಂಡು ಸ್ನೇಹ ಮಾಡುವಾಗ ನೀನು ನನ್ನ ತಮ್ಮನಾದ ಭರತನ ಹಾಗೆ ನನಗೂ ಹೇಳಿದ್ದಿ, ಈಗ ಇವನಿಗೂ ಹೇಳ್ತೀಯ, ಇನ್ಯಾರ್ಯಾರಿಗೆಲ್ಲ ಹೇಳಿದ್ಯೋ, ನಿನಗೀಗ ಹೇಳೋದೇ ಅಭ್ಯಾಸವೋ ಏನೋ. ಇಲ್ಲವಾದ್ರೆ ಒಮ್ಮೆ ನನಗೆ ಹಾಕಲ್ರೆ ಇವನಿಗೆ ಹಂಗೆ ಕರೀತಿ. ರಾಮ ಜಗದಭಿರಾಮ, ಎಲ್ರಿಗೂ ಸೇರಿದ ರಾಮ. ಇದು ಸುಗ್ರೀವನು ತಿಳಿದಿರಲಿಲ್ಲ. ಜೊತೆಯಲ್ಲಿ ರಘುರಾಮಚಂದ್ರ ಹೇಳ್ತಾನೆ, ವಿಭೀಷಣ ನಿನಗೆ ಲಂಕೆಯ ಪಟ್ಟ ಕಟ್ಟಿದ್ದೇನೆ ಅಂದ. ಇನ್ನೂ ಯುದ್ಧವೇ ಪ್ರಾರಂಭ ಆಗಲಿಲ್ಲ, ರಾವಣವಧೆಯೇ ಆಗಲಿಲ್ಲ, ವಿಭೀಷಣನಿಗೆ ಮೊದಲೇ ಪಟ್ಟ ಕಟ್ಟಿದ. ಆಗ ಒಂದು ಸಂದರ್ಭ ಸಿಕ್ತು ನೋಡಿ, ಸುಗ್ರೀವನು ಜಾಂಬೂರ ಹತ್ರ ಹೇಳ್ತಾನೆ, ಜಾಂಬೂರೇ ನೀವು ಸ್ವಲ್ಪ ರಾಮನಿಗೆ ಹೇಳಬೇಕು, ಇನ್ನು ಯುದ್ಧವೇ ಪ್ರಾರಂಭ ಆಗಲಿಲ್ಲ, ಸೋಲು ಗೆಲುವುಗಳು ನಿರ್ಣಯ ಇಲ್ಲ, ಈಗಲೇ ವಿಭೀಷಣನಿಗೆ ಪಟ್ಟ ಕಟ್ಟಿದೆ ಅಂತ ಹೇಳ್ತಾನೆ ರಾಮ. ರಾವಣನು ರಾಮ ಕೊಲ್ತಾನೆ ಇದರ ಸಂದೇಹ ಇಲ್ಲ, ನನಗೂ ಸಂದೇಹ ಇಲ್ಲ. ಆದರೆ ನಾಳೆಯಲ್ಲಿ ಆದರೂ ಯುದ್ಧ ಮಧ್ಯದಲ್ಲಿ ರಾವಣನಿಗೆ ಸದ್ಬುದ್ಧಿ ಬಂದು ವಿಭೀಷಣ್ಣ ಹಾಗೆ ರಾವಣನು ಶರಣು ಬಂದ್ರೆ ಅವನಿಗೇನು ಕೊಡ್ತಾನಂತೆ ರಾಮ, ಅವನು ಲಂಕೆ ತೆಗೆದು ಇವನಿಗೆ ಕೊಡ್ತೇನೆ ಅಂತ ಹೇಳಿದ್ನಲ್ಲ. ಈಗ ರಾವಣ ಶರಣು ಬಂದ್ರೆ ಏನ್ ಮಾಡ್ತಾನೆ, ಇದನ್ನು ಸ್ವಲ್ಪ ನೀವು ರಾಮಚಂದ್ರನಿಗೆ ಹೇಳಬೇಕು ಅಂತ ಜಾಂಬವರ ಹತ್ರ ಹೇಳಿ ಕಳಿಸ್ತಾನೆ. ಯಾಕಂದ್ರೆ ಈಗಲೂ ನೋಡಿ, ಯಾವುದೇ ಒಂದು ಕೌಟುಂಬಿಕ ಸಮಸ್ಯೆ ಬಂದಾಗ ಈ ಮುದುಕರನ್ನ ಮುಂದೆ ಮಾಡೋ, ಯಾಕಂದ್ರೆ ಯಜಮಾನರಿದ್ದಾರೆ ಅವ್ರು ನೋಡ್ಕೊಳ್ಳಿ ಅಂತ ಮುಂದೆ ಮಾಡೋ. ಹಾಗೆ ಜಾಂಬವರನ್ನು ಮುಂದೆ ಕಳಿಸಿದ. ಜಾಂಬವರಿಗೆ ಸಂತೋಷ, ನನ್ನ ಮಾತು ರಾಮ ಕೇಳಿದರೆ ನನಗೆ ದೊಡ್ಡ ಸ್ಥಾನಮಾನ ಬರುತ್ತದೆ, ಕೇಳದಿದ್ರೆ ನಮ್ಮ ಸ್ವರೂಪ ನಮಗೆ ಇದ್ದಿದ್ದೇ ಇದೆಯಲ್ಲ, ಹೇಳೋದು ಹೇಳೋಣ ಎಂಬುದಾಗಿ ಜಾಂಬವರು ಮುಂದಕ್ಕೆ ಬಂದು ಹೇಳ್ತಾರೆ. ರಾವಣ ಶರಣು ಬಂದರೆ ರಾಮ ನೀನು ಅವನಿಗೆ ಏನು ಕೊಡ್ತಿ, ಅವ್ರ ಲಂಕೆ ವಿಭೀಷಣ್ಣಿಗೆ ಕೊಟ್ಟಿಯಲ್ಲ. ರಾವಣ ಶರಣು ಬಂದರೆ ಅಂಬಾಗಲೇ ರಾಮನ ಮುಖ ಗಂಭೀರವಾಗುತ್ತೆ. ಇದನ್ನು ನೋಡಿ ಜಾಂಬೂರಿ ಭಯವಾಗ್ಬಿಡ್ತು. ರಾವಣ ಶರಣು ಬಂದರೆ ಅವನಿಗೇನು ಕೊಡ್ತೀ ನೀನು ಅಂತ ಸುಗ್ರೀವ ಹೇಳ್ತಾನೆ ಎಂದ. ನಾ ಹೇಳ್ತೇನೆ ಅಂತ ಹೇಳಲಿಲ್ಲ ಜಾಂಬೂರಿ, ಸುಗ್ರೀವ ಹೇಳ್ತಾನೆ. ಅಲ್ಲಿ ರಾಮಚಂದ್ರ ಹೇಳ್ತಾನೆ,

ಒಂದು ವೇಳೆ ನನ್ನ ಸತಿಯನ್ನು ಅಪಹಾರ ಮಾಡಿದ ಲೋಕ ಕಂಠಕನಾದ ರಾವಣನೇ ರಾಮಾನನೇ ಶರಣು ಅಂತ ಬಂದರೆ, ಅವನು ಯಾವ ಅಪರಾಧವನ್ನು ಎಣಿಸದೆ ಅವನ ಲಂಕೆಯನ್ನು ವಿಭೀಷಣಿ ಕೊಟ್ಟದ್ದಕ್ಕಾಗಿ ಈಗ 14 ವರ್ಷ ಮುಗಿಯುತ್ತಾ ಬರುತ್ತದೆ. ನಾನು ಅಯೋಧ್ಯೆಗೆ ಹೋಗ್ತಾ ಇದ್ದೇನೆ, ಅಯೋಧ್ಯೆ ಅಧಿಕಾರ ನನಗೆ ಬರುತ್ತದೆ, ಆ ಅಯೋಧ್ಯೆಯ ಸಿಂಹಾಸನವನ್ನು ರಾವಣನಿಗೆ ಬಿಟ್ಟು ಕೊಟ್ಬಿಡ್ತೇನೆ. ಹೀಗೆ ಹೇಳುವಾಗ ಎಲ್ಲ ಕವಿಗಳು ರಾಮನ ಚರಣದಲ್ಲಿ ಹೊರಳಾಡಿದ್ರಂತೆ, ಹೇ ದಯಾಮಯ, ನಿನಗೆ ಯಾರ ಮೇಲೆ ಆದರೂ ದ್ವೇಷ ಉಂಟೆ, ರಾವಣನಿಗೆ ಕೊಟ್ಟು ಬಿಡ್ತೇನೆ ಪದವಿ ಎಂಬಾಗ ಶರಣ ಬಂದ ಭಕ್ತರನ್ನು ಕಾಪಾಡತಕ್ಕಂತಹ ಭಕ್ತ ವತ್ಸಲನೇ, ಈ ಭಕ್ತ ವಾತ್ಸಲ್ಯ ಇನ್ನು ಯಾರಿಗಿದೆ ಎಂಬುದಾಗಿ ರಾಮನನ್ನೆಲ್ಲ ಕೊಂಡಾಡ್ತಾ ಇದ್ದ. ವಿಭೀಷಣನ ಜೊತೆಯಲ್ಲಿಟ್ಟುಕೊಂಡು ಆ ಸುವೇದಾದ್ರಿ ಪರ್ವತದ ಕಡೆಗೆ ಬರುವಾಗ ರಾವಣ ತನ್ನ ಮಂತ್ರಿಗಳನ್ನ ಸೇರಿ ಶುಕಸಾರಣರಂಬತಕ್ಕಂಥವ್ರನ್ನ ಕಳುಹಿ ಆ ಬಲಾಬಲಗಳು ಏನು ಅಂತ ತಿಳಿಯುತ್ತಾನೆ ಸಿದ್ಧತೆಗೊಳಿಸಿದ್ದಾರೆ. ಪರ್ವತದ ಈ ದಿಸೆಯಲ್ಲಿ ರಾಮದೇವರು ಕೂತಿದ್ದಾರೆ, ಆ ಕಡೆ ಸಿಂಹಾಸನದ ಮೇಲೆ ರಾವಣ ಕೂತಿದ್ದಾರೆ. ಬೆಳದಿಂಗಳ ಬೆಳಕಿನಲ್ಲಿ ಪರಸ್ಪರ ಅವಲೋಕನವಾಗ್ತಾ ಇದೆ ಬಹಳ ದೂರದಿಂದ. ಸಿಂಹಾಸನದ ಮೇಲೆ ಆ ಬಿಳಿಯ ಛತ್ರ ಶ್ವೇತ ಛತ್ರದ ಜೊತೆಯಲ್ಲಿ ಕೂತಿದ್ದಾನೆ ರಾವಣ. ರಾಮನಿಗೇನ್ ಛತ್ರ, ಅವನಿಗೆ ಆಕಾಶವೇ ಛತ್ರ, ಪರಮಾತ್ಮ ದೇವರಿಗೆ ಭೂಮಿಯೇ ತಾನೆ, ಆಕಾಶವೇ ತಾನೆ ಮಂಟಪ ಅವನಿಗೆ ಎಲ್ಲವೂ ಕೂಡ. ಅಂಥ ವಿಶ್ವರೂಪನಲ್ವೇ ಅವ. ಆದರೆ ಸುಗ್ರೀವನಿಗೆ ಮಾತ್ರ ಸಿಟ್ಟು ಬಂತು. ನಮ್ಮ ರಾಮ ಬರಿಯ ನೆಲದಲ್ಲಿ ಕೂತಿದ್ದಾಗ ಇವ ಕಿರೀಟಧಾರಿಯಾಗಿ ರಾವಣ ಅಲ್ಲಿ ಕೂತಿದ್ದಾರಲ್ಲ ಅಂತ ಇನ್ನೂ ಯುದ್ಧ ಸಾರುವ ಮೊದಲೇ ಆ ಕುತೂಹಲ ನೋಡಿ ಆ ಕಪಿರಾಜನಿಗೆ ನಮ್ಮ ರಾಮನಿಗೆ ಅವಮಾನವಾಗುತ್ತೆ ಅಂತ ಒಂದೇ ನೆಗೆತಕ್ಕ ನೆಗೆದು ಹೋಗಿ ಆ ರಾವಣನ 10 ತಲೆಯ ಕಿರೀಟವನ್ನು ಕೂಡ ತನ್ನ ಕಾಲಿಗೆ ಒದ್ದು ಅವನ ಮೂಗಿಗೆ ಮೈಗೆಲ್ಲ ಪರಿಚಿ ಗಾಯ ಮಾಡಿ ಹಿಂದಕ್ಕೆ ಬಂದುಬಿಟ್ಟ. ಸುಗ್ರೀವ ಅಪಮಾನಿತನಾಗಿ ರಾವಣ ಹತ್ತು ಹೋದಾಗ ರಾಮಚಂದ್ರ ಹೇಳ್ತಾನೆ, ಸುಗ್ರೀವ ಕಪಿಗಳ ರಾಜನೇ ನೀನು ಹೀಗೆ ಮಾಡಿದರೆ ಉಳಿದ ಕಪಿಗಳು ಏನು ಮಾಡ್ಯಾರ? ಸಾಮ ದಾನ ಭೇದ ದಂಡಗಳಿಂದ ಕ್ಷತ್ರಿಯರು ಯುದ್ಧದ ನಿಯಮವನ್ನು ಪಾಲಿಸಬೇಕು. ನಾವು ಯಾರನ್ನು ಶತ್ರು ಅಂತ ನೋಡಲೇಬಾರದು. ಆದ್ರಿಂದ ಮೊದಲು ಅಂಗದನನ್ನು ಕಳುಹಿ ಸಾಮವನ್ನು ಇನ್ನೊಮ್ಮೆ ಸಾರಿ ಆ ಒಪ್ಪದಿದ್ರೆ ಬಳಿಕ ಬೇರೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು. ನೀನು ಈಗ ಮಾಡಿ ತಪ್ಪಾಯಿತು ಅಂದ್ರೆ ತನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳಿದ್ದಾನೆ. ಆ ಬಳಿಕ ಅಂಗದನನ್ನು ಕರೆದು ಅವನ ಬಳಿಯಲ್ಲಿ ಸಂದೇಶವನ್ನು ಕಳಿಸುತ್ತಾನೆ. ಆಗ ಅಂಗದನಿಗೆ ಬಹಳ ಆನಂದವಾಗ್ತದೆ, ರಾಮ ಇಲ್ಲಿ ಹನುಮಂತ ಇದ್ದಾನೆ, ಜಾಂಬವರು ಇದ್ದಾರೆ, ಸುಗ್ರೀವರು ಇದ್ದಾರೆ, ಎಂತೆಂಥವರು ಇದ್ದಾರೆ, ನೀನು ಅವ್ರು ಯಾರನ್ನು ಕರೆಯಿದೆ? ಯೋಗ್ಯತೆಯಲ್ಲಿಯೂ ವಯಸ್ಸಿನಲ್ಲಿಯೂ ಚಿಕ್ಕವನಾದ ನನ್ನನ್ನು ಕರೆದು ಹೋಗುವಂತೆಯಲ್ಲ, ಯಾಕೆ ಅನ್ನೋದು ಅಂಗದನಿಗೆ ಅರ್ಥ ಆಯಿತು. ನಮ್ಮ ತಂದೆ ಸಾಯುವಾಗ ನನ್ನ ಮಗನ ಕೈಯಲ್ಲಿ ಸೇವೆ ಪಡೆಯಬೇಕು ಅಂತ ವಾಲಿ ಬೇಡಿದ್ನಲ್ವೇ, ದೇವರ ಹತ್ರ ಯಾರು ಬೇಡಿದ್ವಿ ಅರ್ಥ ಆಗುವುದು. ಅದಕ್ಕಾಗಿ ನನ್ನ ತಂದೆಯನ್ನು ಕ್ಷಮಿಸಿ ಈಗ ಸೇವೆ ಮಾಡುವ ಭಾಗ್ಯ ನನಗೆ ರಾಮಚಂದ್ರ ಕೊಟ್ಟಿದ್ದ. ಮಾತ್ರವಲ್ಲ ರಾಮ, ಇನ್ನು ಮುಂದೆ ನಿನ್ನ ಚರಿತ್ರೆಯನ್ನು ವರ್ಣನೆ ಮಾಡುವಾಗ ಅದ್ರ ಜೊತೆಗೆ ಈ ಅಂಗದಾಮ ಕೋತಿ ಹೆಸರು ಬರಬೇಕು ಅಂತ ನೀನು ಸಂಕಲ್ಪ ಮಾಡಿರಬೇಕೆಂಬುದಾಗಿ, ನಿನ್ನ ಅನುಗ್ರಹವಾದ ಬಳಿಕ ಭಯವೇನು ಎಂಬುದಾಗಿ ಅಂಗದ ಒಂದೇ ನೆಗತಕ್ಕೆ ಹೋಗ್ಬಿಡ್ತಾನೆ. ಹೋಗಿ ಲಂಕೆಯಲ್ಲಿ ಇಳಿದನು. ಇವನ ನೋಡಿದ ಕ್ಷಣ ಸ್ವಾಗತ ಮಾಡುವವರಿಲ್ಲ, ಎಲ್ಲರೂ ತಮ್ಮ ತಮ್ಮ ಮನೆಗಳನ್ನು ಮುಚ್ಚಿ ಹೆದರಿ ಹೆದರಿ ಹೆದರಿ ಓಡ್ತಾ ಇದ್ದಾರೆ. ಏಕ ಪ್ರಕಾರ ಅಂಗದನಿಗೆ ಅರ್ಥ ಆಗಲಿಲ್ಲ, ಯಾಕೆ ಇವರು ಓಡ್ತಾ ಇದ್ದಾರೆ, ಯಾಕೆ ಓಡ್ತಾ ಇದ್ದಾರೆ. ಕೊನೆಗೆ ಅರ್ಥ ಆಯ್ತು, ಓಹೋ ಇದು ಆಂಜನೇಯನ ಪ್ರತಾಪ, ಆಂಜನೇಯನ ಪ್ರತಾಪ ಇದು. ಯಾಕೆ ಅಂತಂದ್ರೆ ಹಿಂದೊಮ್ಮೆ ಬಂದ ಕಪಿ ಲಂಕೆಯನ್ನು ಸುಟ್ಟು ಹೋಗಿದೆ, ಈಗ ಅವನೇ ಬಂದ ಅಂತ ಹೇಳಿ ಇವರು ಓಡ್ತಾ ಇದ್ದಾರೆ. ಅದರಲ್ಲಿ ಕೆಲವರಂತೂ ಹತ್ತಿರ ಬಂದು ನೋಡಿದಂತೆ ಬೆದ

ಬಂದಾಗ ಕಪಿ ನೋಡ್ತಾರೆ, ಆ ಬಾಲದ ತುದಿ ನೋಡ್ತಾರೆ, ಬಾಲ ಸುಟ್ಟಿಲ್ಲ. ಮೊದಲು ಬಂದಂತ ಕಪಿಗೆ ಬಾಲಕ್ಕೆ ಬೆಂಕಿ ಇಟ್ಟಿದ್ದೇವೆ. ಬದಲೆ ನೂತಲಿ ಬೇರೆ ಯಾವುದೋ ಕಪಿ, ಮೊದಲನೇದಲ್ಲ ಎಂಬುದಾಗಿ ಮಾತಾಡಿಕೊಳ್ತಾ ಇರುವಂತೆ ರಾವಣ ಸಭಾಸ್ಥಾನವನ್ನು ಒಪ್ಪುತ್ತಾರೆ. ಅಂಗದನ ಬಳಿಯಲ್ಲಿ ಇಲ್ಲಿ ಯಾರವ ರಾವಣ ಅಂದ್ರೆ ಯಾರು, ವನಿತೆ ವೇದಾವತಿಯ ಶಾಪ

ಬಲಿಯಾದವನು ಯಾರು? ಶ್ವೇತದ್ವೀಪದ ಸ್ತ್ರೀಯರ ಕೈಗೆ ಹುಳದಂತೆ ಕಚ್ಚಿ ತಪ್ಪಿಸಿಕೊಂಡು ಬಂದವನು ಯಾರು? ಶ್ರೀರಾಮಚಂದ್ರ ಇಲ್ಲದೇ ಇರತಕ್ಕಂತಹ ಕಾಲದಲ್ಲಿ ಸನ್ಯಾಸಿ ವೇಷದಿಂದ ಬಂದು ಸೀತಾಮಾತೆಯನ್ನು ಕದ್ದುಕೊಂಡು ಬಂದವನು ಯಾರು? ನನ್ನ ತಂದೆಯಾಗಿರತಕ್ಕಂಥ ವಾಲಿ ನಾನು ಚಿಕ್ಕಂದಿರುವಾಗ ಒಂದು 10 ತಲೆಯ ಹುಳದಂತೆ ತನ್ನ ತೊಟ್ಟಿಲಿ ಕಟ್ಟಿದ್ದಂತೆ ರಾವಣ ಅಂತ ಒಬ್ಬನ್ನ, ಆ ರಾವಣ ಬೇರೆ ಇವ ಬೇರೆಯೋ ಎರಡೂ ಒಂದೆಯೋ, ಇವನ್ಯಾರು ಅಂತ ಕೇಳ್ತಾ ಇರುವಾಗ ರಾವಣನ ಪ್ರಹಸ್ತನಿಗೆ ಹೇಳ್ತಾನೆ, ನೋಡು ಮದದ ಮೋಡಿಯ ಗರ್ವದ ಮಾತನ್ನು ಕೇಳು, ಇವನಿಗೆ ಸರಿಯಾದ ಉತ್ತರ ಹೇಳು. ಪ್ರಹಸ್ತನು ಅಂಗದನನ್ನ ವೇದೋಪಾಯದಿಂದ ತನ್ನವನಾಗಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ವತ್ಸ ಅಂಗದ, ನೀನು ಏನು ಮಾತಾಡಿದರೂ ನಮ್ಮ ಸ್ವಾಮಿಯಾದಂಥ ರಾವಣನನ್ನು ಕ್ಷಮಿಸುತ್ತಾನೆ, ಯಾಕೆಂದರೆ ನೀನು ಅವನ ಗೆಳೆಯನಾದ ವಾಲಿಯ ಮಗ. ಆ ಶ್ರೀರಾಮ ಅನ್ನುವವನು ನಿನ್ನ ತಂದೆಯನ್ನ ಕೊಂದು ಅವನ ಅಧಿಕಾರವನ್ನು ಸುಗ್ರೀವನಿಗೆ ಕೊಡಿಸಿದ್ದಾನೆ. ಈಗ ನಮ್ಮ ಒಡೆಯನಾದ ರಾವಣ ಸುಗ್ರೀವನನ್ನು ರಾಮನನ್ನು ಕೊಂದು ಆ ಕಿಷ್ಕಿಂಧೆಯ ಪಟ್ಟ ನೀನು ಕಟ್ಟುತ್ತಾನೆ. ನಿನ್ನ ತಂದೆಯ ರಾಜ್ಯಕ್ಕೆ ನೀ ಉತ್ತರಾಧಿಕಾರಿ ಆಗ್ತಿ, ಅದರಲ್ಲಿ ಭೇದ ಬುದ್ಧಿಯನ್ನು ಕಲ್ಪಿಸ್ತಾನೆ. ನಿನಗೆ ರಾಜ್ಯಾಧಿಕಾರ ಕೊಡ್ತೇನೆ ಅಂತ ಈ ಪ್ರಕಾರ ಹೇಳಿ ಅಂಗದನು ಧಿಕ್ಕರಿಸಿ ಹೇಳ್ತಾನೆ, ನಮಗೆ ಬೇಕಾಗಿರತಕ್ಕಂಥ ರಾಜ್ಯವಲ್ಲ, ರಾವಣನಂಥವರಿಗೆ ಶಿಕ್ಷೆ ಕೊಡೋಸ್ಕರವಾಗಿ ರಾಮರಾಜ್ಯ ಅಂತ ಬಂದವ ನಾನು. ಆಗ ನಗು ನಗುತ್ತಾ ಹೇಳ್ತಾನೆ, ಬುದ್ಧಿಹೀನ, ಯಾಕೆ ಜಗಳ ಆಡ್ತಾ ಇದ್ದಿ? ನಿನಗೆ ತಿಳಿಯುದು ದೊರಕತಕ್ಕಂತಹ ರಾಜ್ಯದ ಅಧಿಕಾರ ಬೇಡ ಅಂತೀಯ. ಅಂಗದ, ಚಿಕ್ಕ ವಯಸ್ಸು ನಿನಗೆ, ಎಲ್ಲಿಯಾದರೂ ಮೀರಿ ಮುಂದಕ್ಕೆ ಬಂದರೆ ನಿನಗೆ ತೊಂದರೆ ಆದೀತು. ಹಿಂದೆ ಬಂದ ಕಪಿಯನ್ನ ಸುಟ್ಟು ಹಾಕಿದ್ದೇವೆ, ಬಾಲಕ್ಕೆ ಬೆಂಕಿ ಕೊಟ್ಟು ನೋಡ್ಕೋ. ಆಗ ಅಂಗದ ನಗನಗುತ್ತಾ ಹೇಳಿದನಂತೆ, ರಾವಣೇಶ್ವರ, ಕಪಿಗಳಲ್ಲಿ ನಮ್ಮಲ್ಲಿ ನಿಯಮ ಇದೆ, ಬಾಲದ ತುಂಡು ಹೋದರೆ, ಬಾಲ ತಾನೇ ತುಂಡಾಗಿ ಹೋದರೆ ಅಥವಾ ಇನ್ಯಾವ ರೀತಿಯಲ್ಲಿ ಆದರೂ ಕೊರತೆ ಉಂಟಾದರೆ ಅವರನ್ನು ಕಪಿ ಜಾತಿಯಿಂದ ಹೊರಗಿಟ್ಬಿಡ್ತಾರೆ ನಮ್ಮಲ್ಲಿ. ಆಂಜನೇಯನನ್ನು ಇತರ ಕಪಿಗಳು ಸೇರಿಸಲಿಲ್ಲ, ಆದರೆ ನನಗೆ ಆಂಜನೇಯ ಬಹಳ ಬೇಕಾದವ, ಬಂಧು ನನಗೆ ಹಿರಿಯವ. ನಾನು ಹೇಳಿದೆ ಹನುಮಂತ, ನೀನು ನಮ್ಮ ಜಾತಿ ಬಿಟ್ಟು ಹೊರಗೆ ಹೋಗಿದ್ದಿ, ನಾನು ನಿನ್ನ ಜಾತಿ ಸೇರಬೇಕು, ಏನು ಮಾಡಲಿ? ಆಗ ಆಂಜನೇಯ ಹೇಳಿದ, ಏನು ಮಾಡಬೇಕು ಅಂದರೆ ನಿನ್ನ ಬಾಲ ಸುಡಬೇಕಾಗ್ತದೆ, ಆಗ ಮಾತ್ರ ನೀನು ನನ್ನ ಜೊತೆ ಬರಲಿಕ್ಕಾಗ್ತದೆ ಎಂದ ಆಂಜನೇಯ. ಎಲ್ಲಿ ಸುಡೋದು ಅಂತ ನಾ ಕೇಳಿದಾಗ, ಲಂಕೆ ಅಂತ ಒಂದು ಊರುಂಟು, ಅಲ್ಲಿ ಹೋಗು, ಅಲ್ಲಿ ಬಾಲ ಸುಡೋರು ಇದ್ದಾರೆ ಅಂತ ನನಗೆ ಹೇಳಿದ್ದ. ಅದಕ್ಕಾಗಿ ನಾನು ಬಂದಿದ್ದೇನೆ, ಸ್ವಲ್ಪ ನನ್ನ ಬಾಲವನ್ನು ಸುಟ್ಟು ಆಂಜನೇಯನ ಜಾತಿಗೆ ನನ್ನನ್ನು ಸೇರಿಸಿ ನೋಡಿ ಅಂತ ಆ ಬಾಲವನ್ನು ಸೂಗರಿಸಿ ಅಲಗಾಡಿಸಿ ತೋರಿಸ್ತಾರೆ. ತಕ್ಷಣ ಊರೆಲ್ಲ ವರ್ತಮಾನ ಹಬ್ಬಿತು ನೋಡಿ, ಇನ್ನೊಂದು ಕಪಿ ಬಂದಿದೆಯಂತೆ, ಬಾಲಕ್ಕೆ ಬೆಂಕಿ ಕೊಡ್ತಾರಂತೆ ಅಂತ ಕೇಳಿದ್ದೆ ಗೊತ್ತು. ಸೀರೆಗಳ ನಡಗಿಸಿದರು, ಹೆಣ್ಣು ಮಕ್ಕಳೆಲ್ಲ ಬಟ್ಟೆ ಬರೆ ಅಡಗಿಸಿಟ್ರಂತೆ, ಅಯ್ಯೋ ಇದ್ರ ಬಾಲಕ್ಕೆ ಸುತ್ತಲಿಕ್ಕೆ ಎಲ್ಲಿಂತರೋ, ಬೆಂಕಿಯ ದೂರದಲ್ಲಿ ಮೈ ತಿರಿಸಿ ಬಂದರು, ಎಲ್ಲ ವಸ್ತುಗಳು ಅಡಗಿಸಿಬಿಟ್ರಂತೆ. ಆಗ ಅಂಗಡಿ ಹೇಳ್ತಾರೆ, ನನ್ನನ್ನು ಸುಡೋದೇನು, ನಾನೊಂದು ಕಾಲು ಇಲ್ಲಿ ಇಟ್ಟು ನೀಡ್ತೇನೆ, ಈ ಕಾಲು ನೀವು ಅಲುಗಾಡಿಸಿದ್ರೆ ಸಾಕು ಅಂತ. ಎಲ್ಲ ರಾಕ್ಷಸರು ಬಂದು ಆ ಕಾಲು ಹಿಡಿದು ಎಳೆಯುತ್ತಾ ಇರುವಾಗ ಅಂಗದ ಸ್ಥಿರನಾಗಿ ನಿಂತಿದ್ದಾನೆ. ಹೇ ರಣರಂಗಧೀರನಾಗಿರ್ತಕ್ಕಂಥ ರಾಮನ ಭಕ್ತರು, ನಾವು ಅವನ ಅನುಗ್ರಹವಾದ ನಮಗೆ ಭಯವೇನು?

ಅಲುಗಾಡಿಸ್ತಾರೆ, ಕದಲಿಸಲಿಕ್ಕಾಗಲಿಲ್ಲವಂತೆ. ಆಗ ಅವನ ಮೈ ಮೇಲೆಲ್ಲ ಬೀಳ್ತಾರೆ ರಾಕ್ಷಸರು, ಅಂಗದ ಮೇಲೆ ಹಾರತಾನೆ. ಆಗ ಎಲ್ಲ ರಾಕ್ಷಸರು ಕೆಳಕ್ಕೆ ಬಿದ್ದುಬಿಟ್ರು. ಏಕಕಾಲ ಅಂಗದ ಮೇಲೆ ಆಕ್ರಮಣ ನಡೀತಾ ಇರತಕ್ಕಂತಹ ಕಾಲ ಅಂಗದನು ಇಲ್ಲಿ ಯುದ್ಧವೇ ಪ್ರಾರಂಭ ಆಗಿದೆ ಅಂತಕ್ಕಂಥ ತಿಳಿಸಲಿಕ್ಕೆ ಒಬ್ಬ ರಾಕ್ಷಸನ ಶವವನ್ನ ಎತ್ತಿ ಎಸೆಯುತ್ತಾರೆ. ಅದು ಬಂದು ಯಾವಾಗ ಸುವೇಲಾದ್ರಿ ಪರ್ವತ ಬಳಿ ಬೀಳುತ್ತದೋ ತನ್ನ ಭಕ್ತನ ಮೇಲೆ ಆಕ್ರಮಣ ನಡೆಯುತ್ತದೆ ಅಂತ ಶ್ರೀರಾಮನಿಗೆ ತಿಳಿದಾಕ್ಷಣ ಕಪಿಸೈನ್ಯಕ್ಕೆ ಆಜ್ಞೆ ಕೊಡ್ತಾ ಇದ್ದಾನೆ. ನುಗ್ಗಿಲಂಕೆ ಏನಂತ ಈ ಪ್ರಕಾರ ನಾಲ್ಕು ಕಡೆಯಿಂದ ಕಪಿಗಳು ರಾಮನ ಚಿಂತನೆ ಮಾಡ್ತಾ

ರಾವಣ ಸೇನಾ ಸಮೇತವಾಗಿ ಲಂಕೆಯನ್ನ ನುಗ್ಗಿದಂತಹ ಶ್ರೀರಾಮಚಂದ್ರ ಒಳಕ್ಕೆ ಕಾಲಿಡುವಾಗ ತಪಸ್ವಿಯಾಗಿ ಕಾಡಾಡಿಯಾಗಿರಬೇಕಾದ ನಾನು ನಗರ ಪ್ರವೇಶ ಮಾಡ್ತೀನಲ್ಲ, ತಪಸ್ವಿಯಾಗಿರ್ಬೇಕು ನೀನು ಅಂತ ಹೀಗೆ ಚಿಕ್ಕಮ್ಮನ ಆಜ್ಞೆ ಇತ್ತು. ದುಷ್ಟ ಸಂಹಾರಕ್ಕಾಗಿ ನಗರ ಪ್ರವೇಶ ಮಾಡಿದರೂ ನಗರದ ಯಾವುದೇ ಭೋಗ ವಸ್ತುವನ್ನು ನಾನು ಕಣ್ಣೆತ್ತಿಯೂ ನೋಡದೆ ಈ ತಪಸ್ವಿಗೆ ಬೇಕಾದಂತಹ ನಿಯಮವನ್ನು ಪಾಲಿಸಬೇಕು ಅಂತ ಒಳ ಕಾಲಿಟ್ಟ ಕ್ಷಣ ಮೊದಲು ಜ್ಞಾಪಕವಾದುದು ಜಾನಕಿಯದ್ದು.

ಇದಲ್ಲವೇ ಆಂಜನೇಯ ಬಂದು ಸೀತೆಯ ಪರಿಸ್ಥಿತಿ ನನಗೆ ವರ್ಣನೆ ಮಾಡಿರತಕ್ಕಂಥ, ನನಗೋಸ್ಕರವಾಗಿ ರಾಮ ರಾಮ ಅಂತ ಏನು ಕಷ್ಟಪಡ್ತಾಳೆ, ಆದಷ್ಟು ಬೇಗ ಈಕೆಯನ್ನ ಈ ಕಷ್ಟದಿಂದ ಬಿಡುಗಡೆ ಮಾಡಬೇಕು ಅಂತ ಸೇನೆಯನ್ನು ನುಗ್ಗಲಿಕ್ಕೆ ಆಜ್ಞೆ ಕೊಡ್ತಾನೆ. ದ್ವಂದ್ವ ಯುದ್ಧ ಪ್ರಾರಂಭವಾಗಿದೆ. ಏಕ ಪ್ರಕಾರ ಒಂದೊಂದು ವೃಕ್ಷ ಪರ್ವತಗಳ ಕೈ ಹಿಡ್ಕೊಂಡಿರತಕ್ಕಂತಹ ಒಬ್ಬೊಬ್ಬ ಕಪಿಯೂ ಕೂಡ ಒಂದೊಂದು ಸಿಂಹದಂತೆ ಒಳಕ್ಕೆ ನುಗ್ಗುತ್ತಾನೆ. ಸಿಂಹನಿಗೆ ಪಂಚಮುಖ ಅಂತ ಹೆಸರಿದೆಯಲ್ವೇ, ಪಂಚಮುಖ ಅಂದ್ರೆ ನಾಲ್ಕು ಕಾಲುಗಳು ಬಾಯಿ, ಹೀಗೆ ಒಟ್ಟಿಗೆ ಆಕ್ರಮಣ ಮಾಡ್ತ ಸಿಂಹ. ಈ ವಾನರ ಸಿಂಹಗಳು ರಾಕ್ಷಸರನ್ನು ಹೇಳಿದು ಹೇಳಿದು ಸೀಳ್ತಾ ಪ್ರತಿಯೊಬ್ಬರು ಕೂಡ ಧರ್ಮಕ್ಕಾಗಿ ದೇವರಿಗಾಗಿ ಆ ಪತಿವ್ರತೆಯ ಶೀಲ ಸಂಪತ್ತನ್ನು ಉಳಿಸಲಿಕ್ಕೋಸ್ಕರ ನಾವು ಯುದ್ಧ ಮಾಡ್ತೇವೆ ಅಂತ ತಿಳ್ಕೊಂಡು ನುಗ್ಗುತ್ತಾರೆ. ರಾಕ್ಷಸರಿಗೆ ಯಾಕೆ ಯುದ್ಧ ಮಾಡ್ತೇವೆ ಅಂತ ಗೊತ್ತಿಲ್ಲ, ರಾವಣ ಹೇಳಿದ್ದಾರೆ ಮಾಡ್ತೇವೆ ಅಷ್ಟೇ. ಯಾರಿಗಾಗಿ? ರಾವಣನ ಕೆಟ್ಟ ಕಾರ್ಯಕ್ಕಾಗಿ, ಧ್ಯೇಯವಿಲ್ಲ, ಉದ್ದೇಶವಿಲ್ಲ, ಹೀಗಾಗಿ ಪ್ರಾಣ ಭಯದಿಂದ ಓಡ್ತಾ ಇದ್ದಾರೆ. ಮೊದಲನೇ ದಿನದ ಯುದ್ಧದಲ್ಲೇ ರಾಕ್ಷಸರು ಪರಾಜಿತರಾಗಿ ಓಡುತ್ತಿರುವಾಗ ಒಂದು ರಾತ್ರಿ ಮಹಾಮಾಯಾವಿಯಾದ ಇಂದ್ರಜಿತು ಭೀಕರವಾದಂತಹ ಯುದ್ಧವನ್ನು ಮಾಡ್ತಾರೆ. ಕಪಿಗಳಿಗೆ ಆಶ್ಚರ್ಯವಾಯಿತು. ಆಕಾಶದ ಮೇಲೆ ಅವನ ರಥ ಗುಡುಗು ಗುಡುಗಿನಂತೆ ಸಂಚರಿಸುತ್ತಾ ಇದೆ. ಎಲ್ಲಾ ಕಡೆಯಿಂದ ಫುಂಕಾರ ಫುಂಕವಾಗಿ ಬಾಣಗಳನ್ನು ಹೊಡೆಯುತ್ತಾ ಇದ್ದಾನೆ. ಮಧ್ಯರಾತ್ರಿ ಕಣ್ಗಾಣದ ಕಪಿಗಳು ಅತ್ತಿಂದತ್ತ ಇತ್ತಿಂದತ್ತ ಓಡುತ್ತವೆ ರಾಮನ ರಕ್ಷಣೆಗಾಗಿ, ರಾಮಲಕ್ಷ್ಮಣರ ಸೇವೆಗಾಗಿ. ಆಗಲೇ ಆ ಮಹಾಮಾಯಾವಿ ಭೀಕರವಾದಂತಹ ನಾಗಾಸ್ತ್ರವನ್ನು ಹೊಡೆದು ಸೇನೆಯನ್ನು ಕಳಹತಾನೆ. ಅದರಲ್ಲಿಯೂ ಕೇವಲ ರಾಮಲಕ್ಷ್ಮಣರಿಗಾಗಿಯೇ ಇದು ಹೊಡೆದನು ಎಂಬಂತೆ ಅವರಿಬ್ಬರನ್ನ ಬಂಧಿಸಿ ಕಡಿದು ಬಿಟ್ಟಿದ್ದಾನೆ ಕೆಳಕ್ಕೆ. ಆಗ ರಘುರಾಮಚಂದ್ರಮನು ತಾನ ಬಂಧನಕ್ಕೊಳಗಾದಂತೆ ನಟಿಸಿ ಬಿದ್ದಿದ್ದಾನೆ ಅನ್ಬೇಕು. ಯಾಕೆ? ಪರಮಾತ್ಮ ನಾಗಶಯನ, ಅವನಿಗೆ ಯಾವುದು ನಾಗಾಸ್ತ್ರ? ಆದರೆ ಇಂದ್ರಜಿತು ಎಂಥ ವಿಕ್ರಮಿ ಅಂತ ತಿಳಿಯಬೇಕಾದ್ರೆ, ಅಂಥವನನ್ನು ಕೊಲ್ಲಬೇಕಾದ್ರೆ

ತಾನೇ ನಾಗಾಸ್ತ್ರಕ್ಕೆ ಬಲಿಯಾಗಿ ಲಕ್ಷ್ಮಣ ಜೊತೆಗೆ ಬಿದ್ದಿದ್ದಾನೆ. ದೇವತೆಗಳೇ ಆಶ್ಚರ್ಯ ಪಡ್ತಾ ಇದ್ದಾರೆ ಭಗವಂತನ ಲೀಲೆ ತಿಳಿಯಲಿಕ್ಕಾಗದೆ. ರಾವಣನಿಗೆ ಜಯವೇ ಬಂತೆಂಬ ಹಿಗ್ಗು ಒಂದೆಡೆ ದೂತರು ಹೋಗಿ ತಿಳಿಸಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ ರಾಮ ಮೈ ತಿಳಿದು ಎದ್ದು ಕೂತ್ಕೊಳ್ತಾನೆ, ಆದ್ರೆ ಲಕ್ಷ್ಮಣ ಇನ್ನೂ ಎದ್ದಿಲ್ಲ.

ಸೀತೆಗಾಗಿ ವ್ಯಥೆಪಟ್ಟ ಅಂತ ವಾಲ್ಮೀಕಿ ವರ್ಣನೆ ಮಾಡಿದ್ದಾರೆ. ಅದು ಮೋಹದಿಂದ ಉಂಟಾಗತಕ್ಕಂಥದ್ದಲ್ಲ, ಪ್ರೇಮದಿಂದ ಉಂಟಾಗತಕ್ಕಂಥ ಶೋಕ. ಪ್ರೇಮ ಬೇರೆ, ಮೋಹ ಬೇರೆ. ಇಲ್ಲೀಗ ತಮ್ಮನನ್ನು ಕಂಡು ಏನ್ ಹೇಳ್ತಾನೆ ರಾಮ? ಹೇ ಲಕ್ಷ್ಮಣ, ನೀನು ಇಲ್ಲದೆ ಇದ್ರೆ ಸೀತೆಯನ್ನಾದ್ರೂ ಕಟ್ಕೊಂಡು ನಾನು ಏನ್ ಮಾಡ್ಲಿ ಅಂತ.

ರಾಮದೇವರು ಹೇಳ್ತಾರೆ, ಸೀತೆ ಅಂತ ಇನ್ನೊಬ್ಬ ಹೆಣ್ಣೇನೋ ಸಿಗಬಹುದೇನೋ, ಆದ್ರೆ ಲಕ್ಷ್ಮಣ್ನಂತ ತಮ್ಮ ಇನ್ನೆಲ್ಲಿದ್ದಾನೆ. ಇಲ್ಲಿ ರಘುರಾಮಚಂದ್ರನನ್ನು ಧರ್ಮಜ್ಞಶ್ಚ ಕೃತಜ್ಞಶ್ಚ ಅಂತ ಹೇಳಿದಂತಹ ಮಾತು ವ್ಯಕ್ತಗೊಳಿಸುತ್ತಾರೆ. ಲಕ್ಷ್ಮಣ ಇಲ್ಲ ಅಂದ ಬಳಿಕ ಸೀತೆಯನ್ನು ಪಡೆದಾದ್ರೂ ನಾನೇನು ಸುಖ ಪಡಲಿ, ಹೀಗೆ ಅಳ್ತಾನಂತೆ. ಅಷ್ಟರಲ್ಲೇ ವಿಭೀಷಣ ಬರ್ತಾನೆ. ಪ್ರಭೋ ನೀನು ಯಾರು, ಈ ಅವತಾರ ಲೀಲೆ ನಿನ್ನದು ಅಂತ ವಿಭೀಷಣ ಬರುವಾಗ ಈ ಕಪಿಗಳಿಗೆ ಭಯ ಆಗ್ಬಿಡ್ತಂತೆ. ಓಹೋ, ಇಂದ್ರಜಿತ್ವ ಬಂದರು ಅಂತ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ಅವರು ರೂಪಸಾಮಿ ಇರುವುದರಿಂದ ರಾಮ ರಾಮ ರಾಮ್ ವಿಭೀಷಣ ಹತ್ತಿರಕ್ಕೆ ಬರ್ತಾನೆ.

ಮಾಘ ಶುದ್ಧದ ನವಮಿಯ ದಿನ ಮಧ್ಯರಾತ್ರಿ ನಾಗಪಾಠದಿಂದ ಅವರು ಬಿಡುಗಡೆ ಹೊಂದಿದ್ರು ಅಂತ. ಅಂದರೆ ಆಗಲೇ ತನ್ನ ಸೇವಕನಾದ ಗರುಡನನ್ನ ಪರಮಾತ್ಮ ನೆನೆಯಿತ. ಗರುಡನ ಆಗಮನವಾಗುತ್ತಲೇ ಸರ್ಪಾಸ್ತ್ರವು ಶಿಥಿಲವಾಯಿತು. ಆ ದೈತ್ಯರಲ್ಲಿ ಏನೇನು ಶಕ್ತಿ ಇದೆಯೋ ಅದನ್ನು ರಾಮದೇವರು ನಿಮಿಷ ಮಾತ್ರದಲ್ಲಿ ಎದುರಿಸಬಲ್ಲರು. ಆದರೂ ಕೂಡ ಆ ರಾಕ್ಷಸರು ಎಷ್ಟು ಶಕ್ತರು ಅನ್ನತಕ್ಕಂಥದ್ದನ್ನು, ದುಷ್ಟಶಕ್ತಿ ಎಷ್ಟು ಬಲಾಢ್ಯ ಇದೆ ಅನ್ನತಕ್ಕಂಥದ್ದನ್ನು ಇತರರಿಗೆ ಕಾಣಿಸಬೇಕು ಅಂತ ಈ ಲೀಲೆ ನಡೆಯಿತು ಅಂತ ಭಕ್ತರು ತಿಳಿಯುತ್ತಾರೆ. ಇಲ್ಲವಾದ ಸ್ವತಃ ಆದಿಶೇಷನ ಅವತಾರಿ ಅನ್ನತಕ್ಕಂಥ ಲಕ್ಷ್ಮಣನನ್ನ ಯಾವನಾಗ ಬಂಧಿಸುತ್ತದೆ. ಇದೆಲ್ಲದರ ಅರ್ಥ ಏನು ಅಂದ್ರೆ ಆ ದುಷ್ಟಶಕ್ತಿಗಳನ್ನ ತಾವು ಸ್ವೀಕಾರ ಮಾಡಿ ಆ ಬಳಿಕ ಅದನ್ನು ಪುಡಿಗಟ್ಟಿದ ಹಾಗೆ ಕಾಣಿಸ್ಲಿಕ್ಕಾಗಿ ಇಂತಹ ಯುಕ್ತಿ ನಡೆಯುತ್ತೆ ಅಂತ ತಿಳ್ಕೊಳ್ಬೇಕು. ಮಾಘಶುದ್ಧ ದಶಮಿಯ ದಿನ ಮತ್ತೆ ತಾನೇ ಮೈ ತಿಳಿದೆದ್ದು ಕಪಿಸೇನೆ ತಾನೆ ಮುತ್ತದಾಯಿದೆ ಲಂಕೆಗೆ ಏಕ ಪ್ರಕಾರ ಲಗ್ಗೆಕ್ಕೆ ಸುತ್ತಮುತ್ತ ರಾಕ್ಷಸರನ್ನು ಹಿಡಿದು ಹಿಡಿದು ವಧೆ ಮಾಡುತ್ತಿರುವ ಕಾಲದಲ್ಲಿ ಅಚ್ಚರಿಯಿಂದ ರಾವಣ ಆಲೋಚನೆ ಮಾಡ್ತಾರೆ. ಮಹಾಮಹಾಶಕ್ತಿವಂತರನ್ನು ಕಳುಹಿದ ಹನುಮಂತರಿಂದ ಧೂಮರಾಕ್ಷನ ವಧೆಯಾಯಿತು. ದೇವಾಂತಕ ನರಾಂತಕರು ಎಲ್ಲರೂ ಕೂಡ ಹೇಳ ಹೆಸರಿಲ್ಲದೆ ಆ ಕಪಿಗಳ ಮುಂದೆ ಪುಡಿ ಪುಡಿಯಾಗಿ ಹೋಯಿತವರ ಸಾಮರ್ಥ್ಯ. ಎಲ್ಲ ಶವ ಸದೃಶರಾಗಿ ಬಿದ್ದಿದ್ದಾರೆ. ಸದೃಶರೇನು, ಶವವೇ ಆದರೂ ಯುದ್ಧದಲ್ಲಿ. ಇನ್ನು ರಾಕ್ಷಸ ಶಕ್ತಿ ಕುಂದುತ್ತಾ ಕುಂತಾ ಇರುವಂತೆ ವಿಚಾರ ಮಾಡ್ತಾ ಇದ್ದ ರಾವಣ, ನನಗೆ ದೊಡ್ಡ ಅವಮಾನವಾಯಿತಲ್ಲ, ಏನು ಮಾಡಲಿ ಈಗ? ಅವನಿಗಾಗಿ ಜ್ಞಾಪಕಕ್ಕೆ ಬಂದದ್ದು ಕುಂಭಕರ್ಣದ್ದು. ಹಾಡು ನಿದ್ದೆಯಲ್ಲಿದ್ದ, ಅರ್ಧ ನಿದ್ದೆಯಲ್ಲಿ ಇದೆಯಲ್ಲ, ಅದು ಎಚ್ಚೆತ್ತರೆ ಅವನ ಆಯುಷ್ಯಕ್ಕೆ ಕೊಂದು ಅಂತ ಹೇಳಿದ್ದಾರೆ. ನಿದ್ರೆ ಪೂರ್ತಿಯಾಗಿ ಎದ್ರೆ ಇವನು ಎದುರಿಸುವವರಿಲ್ಲ. ಆದರೆ ನನಗೀಗ ಅವಶ್ಯಕತೆ ಇದೆಯಲ್ಲ, ಆ ಕುಂಭಕರ್ಣ ಮಹಾಬಲಾಢ್ಯ ತಮೋಗುಣದ ಭೀಕರ ರೂಪ, ಅದು ಅತಿ ಆಹಾರ ಅತಿ ನಿದ್ರೆ ಇವೆರಡೂ ತಮೋಗುಣದ ಲಕ್ಷಣ. ತಿಂದು ಮಲಗಿದ್ರೆ 6 ತಿಂಗಳು ಹೇಳೋದಿಲ್ಲ, ಒಂದ್ಸಲ ಎದ್ರೆ 6 ತಿಂಗಳಿಗೆ ಬೇಕಾದ ಒಂದೇ ಸಲ ತಿಂತಾರೆ. ಇದು ಅತಿ ಆಹಾರ ಅತಿ ನಿದ್ರೆ ತಮೋಗುಣದ ಲಕ್ಷಣ. ಇವನು ನಿದ್ರೆ ಜಾಸ್ತಿ. ದೇವರು ಒಂದು ಕೆಲಸ ಒಳ್ಳೇದು ಮಾಡಿದ, ಈ ಕೆಟ್ಟವರಿಗೆ ನಿದ್ರೆ ಜಾಸ್ತಿ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ನಿದ್ದೆಯಲ್ಲಿರುವಷ್ಟು ಕಾಲ ಸಜ್ಜನರು ಸ್ವಲ್ಪ ಸುಖವಾಗಿ ಇರಬಹುದು, ಅವರು ಎದ್ರೋ ಮತ್ತು ಲೋಕಹಿಂಸೆ ಪ್ರಾರಂಭವಾಗ್ತದೆ. ಈಗ ಬೇರೆ ಮಾರ್ಗ ಇಲ್ವಲ್ಲ ಅವನು ಎಬ್ಬಿಸಬೇಕೆಂಬುದಾಗಿ ಸೇನೆಗೆ ಆಜ್ಞೆ ಕೊಡ್ತಾರೆ.

ಕುಂಭಕರನ್ನು ಎಬ್ಬಿಸುವ ಕೆಲಸ ಸಾಮಾನ್ಯವೇ. ಯಾರಾದರೂ ಮಲಗಿಸಿದ್ರು ಅವನ್ನ, ಆ ನಿದ್ದೆ ಆವರಿಸಿದ್ದಾರೆ. ನನಗೆ ವಿದ್ಯೆ ಕೊಡು ಅಂತ ತಪಸ್ಸಿನಲ್ಲಿ ಫಲವಾಗಿ ನನಗೇನು ಸಿಗಬೇಕು ಅಂತಕ್ಕಂಥ ಬಯಸಿ ವಿದ್ಯೆ ಕೊಡು ಅಂತ ಬ್ರಹ್ಮದೇವರನ್ನು ಕೇಳಲಿಕ್ಕೆ ಮರೆತು ಸರಸ್ವತಿ ದೇವನ ಬುದ್ಧಿಯನ್ನು ಕೇಳಿಸಿ ನಿದ್ರೆ ಕೊಡು ಅಂತ ಕೇಳಿಸಿದ್ರಂತೆ. ಅಂತ ಮಹಾನ್ ಇದ್ದೇವನಿಗೆ ಅವನು ಎಬ್ಬಿಸಲಿಕ್ಕೆ ಆಜ್ಞೆ ಕೊಡ್ತಾನೆ. ಆಗ ಎಷ್ಟು ವಿಧವಾದ ವಾದ್ಯಗಳುಂಟು ನೋಡಿ, ಅವುಗಳನ್ನೆಲ್ಲ ಕರ್ಕಶವಾಗಿ ಬಾರಿಸ್ಬೇಕು, ಕೋಮಲವಾಗಿ ಮೃದುವಾಗಿ ಕಿವಿಗಿಂಪಾಗುವಾಗಲ್ಲ, ಮಿದುಳಿಗೆ ಏಟು ಬೀಳ್ಬೇಕು ಆ ತರನಾಗಿ ಬಾರಿಸ್ಬೇಕು. ಹಾಗೆ ಆಜ್ಞೆ ಕೊಡ್ತಾನೆ.

ಕಾಲದಲ್ಲಿ ಬಾರಿಸಬೇಕಷ್ಟೇ, ಗದ್ದಲ ಮಾಡಿದ್ರೆ ಆಯ್ತು, ಆ ತೆರನಾಗಿ ಆಜ್ಞೆ ಕೊಡ್ತಾನೆ. ಆದರೂ ಕೂಡ ವಾದ್ಯವಾದನೆಗಳೇ ಮುರಿದೋ ಹರಿದೋ ಹೋಯ್ತು ಹೊರತು ಕುಂಭಕರ್ಣಿಗೆ ಎಚ್ಚರವಾಗಲಿಲ್ಲವಂತೆ. ಇನ್ನೇನು ಮಾಡಲಿ ಅಂತ ಕಮ್ಮಾರರನ್ನು ಕರೆಸಿದ್ರಂತೆ.

ತಮಸ್ಸನ್ನು ತಮೋ ಗುಣಿಯವ ಅವನ್ ಯಾರು ಎಬ್ಬಿಸು. ಅಂತೂ ಇಂತೂ ಎದ್ದ, ಸಿದ್ಧವಾದ ಆಹಾರ ಬಾಯಿಗೆ ಹಾಕಿದ್ರು, ಎಲೆ ಅಡಿಕೆಲ್ಲ ಬಾಯಿಗೆ ಹಾಕಿ ಸುಣ್ಣದ ಮುದ್ದೆ ಸುರಿದ್ರಂತೆ. ಹೀಗೆಲ್ಲ ಕವಿ ವರ್ಣನೆ ಮಾಡ್ತಾರೆ. ಎದ್ದು ಬರ್ತಾನೆ, ಅರ್ಧಮರ್ಧ ನಿದ್ದೆಯಲ್ಲಿದ್ದಾನೆ, ರಾವಣನ ಸಭೆಗೆ ಬಂದು ಹೀಗೆ ನೋಡ್ತಾನೆ. ದೇವಾಂತಕ, ನರಾಂತಗಳು, ಧೂಮ್ರಾಕ್ಷ, ಪ್ರಹಸ್ತಾದಿಗಳು ಒಬ್ರು ಕಾಣೋದಿಲ್ಲ. ಸೇನಾಧಿಪತಿಯಾದ ನೀಲನಿಂದ ಪ್ರಹಸ್ತ ಈಗ ತಾನೇ ಯುದ್ಧದಲ್ಲಿ ಸತ್ತ ಅಂತ ವರ್ತಮಾನ ಬಂದುಬಿಟ್ಟಿದೆ. ಎಲ್ಲ ಆಸನಗಳು ಬರಿದಾಗಿವೆ. ಪ್ರೀತಿಯ ತಮ್ಮನಾದ ವಿಭೀಷಣ ಅವನೂ ಇಲ್ಲ. ಅಣ್ಣನ ಕೇಳಿದ್ರೆ, ಅಣ್ಣ ಎಲ್ಲಿ ಹೋದ್ರು ನಮ್ಮವರೆಲ್ಲ? ಸೀತೆಯನ್ನು ತಂದುದೇ ಮೊದಲಾಗಿ ಈತನಕ ನಡೆದ ಘಟನೆಯನ್ನೆಲ್ಲ ವರ್ಣನೆ ಮಾಡುವಾಗ ಕುಂಭಕರ್ಣನ ಕಣ್ಣಿನ ನಿದ್ದೆ ಹರಿಯಿತು. ಅಣ್ಣನನ್ನು ನೋಡ್ತಾನಣ್ಣ, ಏನಂದೆ? ಸೀತೆಯನ್ನು ತಂದೆಯ? ಅಯ್ಯೋ, ನಿನಗೆ ತಿಳಿಯದಾಯ್ತೇ

ಅಣ್ಣನನ್ನ ನಿಂದಿಸ್ತಾನೆ. ಏನು ಕಾರ್ಯ ಮಾಡಿದ್ದೆ? ಸೀತೆ ಸಾಕ್ಷಾತ್ ಲಕ್ಷ್ಮಿ. ಶ್ರೀರಾಮಚಂದ್ರ, ನೀ ತಿಳ್ಕೊಂಡ ಹಾಗೆ ಸಾಮಾನ್ಯ ಒಬ್ಬ ಮನುಷ್ಯ ರಾಜಪುತ್ರ ಅಂತ ತಿಳ್ಕೊಳ್ಬೇಡ. ಅಣ್ಣ ರಾವಣ ನಮ್ಮ ತಂದೆ ವಿಶ್ರವಸು, ಅವನ ತಂದೆ ಪೌಲಸ್ಯ ಬ್ರಹ್ಮ, ಆ ಪೌಲಸ್ಯ ಬ್ರಹ್ಮನ ತಂದೆ ಚತುರ್ಮುಖ ಬ್ರಹ್ಮ, ಆ ಚತುರ್ಮುಖ ಬ್ರಹ್ಮನಿಗೆ ಜನಕನಾದ ಮಹಾವಿಷ್ಣು, ಅವನೇ ರಾಮ. ಈ ರಾಮ ಅಜನ ಪಿತನು ಪಿತಾಮಹನು ನಮಗೆ, ಸೀತೆ ನಮ್ಮಯ ಮಾತೆ, ರಾಮ ನಮ್ಮ

ನೋಡಿ, ಕುಂಭಕರ್ಣ ರಾವಣನಿಗಿಂತ ಎಷ್ಟೋ ಪಟ್ಟು ಉತ್ತಮ ಅನಿಸಿದ್ದಲ್ವೇ ಇಲ್ಲಿ. ಕೆಲವೊಮ್ಮೆ ಮಹಾ ತಮಸ್ಸಿನಲ್ಲೂ ಸ್ವಲ್ಪ ಸತ್ವ ಕೂಡ ಮಿಂಚುತ್ತದೆ, ಅಧಿಕವಾಗಿ ತಮಸ್ಸಿರ್ತದೆ ಅಷ್ಟೇ. ಆದರೆ ಕಾಮಯೇಷ ಕ್ರೋಧಯೇಷ ರಜೋಗುಣ

ರಜೋಗುಣದ ಕಾಮಕ್ರೋಧದಲ್ಲಿ ಮತ್ತನಾಗಿರತಕ್ಕಂಥವ ಕುಂಭಕರ್ಣನ ಬೈತಾನ, ಮೂರ್ಖ, ನನಗೆ ಉಪದೇಶ ಮಾಡ್ಲಿಕ್ಕೆ ನನ್ನ ಎಬ್ಬಿಸಿದ್ದಲ್ಲ, ಯುದ್ಧಕ್ಕೆ ಸಹಾಯ ಮಾಡುವಂತ ಹೋಗು, ನಾಯಿಯಂತೆ ಸಾಯಿ ಹೋಗಾಚೆ ಮಲಗು, ನಿನ್ನೇನಾಗಬೇಕು, ಯುದ್ಧಕ್ಕೆ ಹೆದರಿ ಊಟ ನಿದ್ದೆ ನಿದ್ದೆ ಊಟದಲ್ಲಿ ಕಾಲ ಕಳೆಯಿತಿ. ಕುಂಭಕರ್ಣಂದ ಅಣ್ಣ ಕಾದಲಂಜುದು ನಿನ್ನ ಪಾದದಾಣೆ ಯುದ್ಧಕ್ಕೆ ಹೆದರಿ ಅಲ್ಲ, ಮುಕ್ತಿಯ ಹಾದಿ ಮಾಸಿತು, ನಮಗಿನ್ನು ಮುಕ್ತಿ ಮಾರ್ಗ ಇಲ್ಲ, ಭಗವಂತನ ಅನುಗ್ರಹ.

ಮನುಷ್ಯ ಯಾವಾಗ ನೀನು ಸೀತೆ ಅಂತಂದೆಯೋ ಆಗಲೇ ನಾವಿದ್ದು ಸತ್ತಾಗಿಬಿಡ್ತೀವಿ. ನಮ್ಮ ತಾಯಿಯಾದ ಕೈಕಸಿ ತಂದೆಯಾದ ವಿಶ್ರವಸ್ಸುವಿಗೆ ಎಷ್ಟು ದುಃಖವಾಗಿದೆಯೋ. ಸಜ್ಜನರು ಋಷಿಮುನಿಗಳು ಜ್ಞಾನಿಗಳೆಲ್ಲ ಪಶ್ಚಾತ್ತಾಪ ಪಡ್ತಾರೆ. ಅಣ್ಣ ನಿನಗೆ ಯಾರಾದರೂ ವರ ಕೊಟ್ಟವರು ಇದ್ದಾರೋ, ಎಲ್ಲರೂ ಶಾಪ ಕೊಟ್ಟವರು, ಅದರಿಂದ ನಾನೀಗ ಸಾಯ್ತೇನೆ, ಯುದ್ಧಕ್ಕೆ ಹೋಗ್ತೇನೆ, ನಿನಗೋಸ್ಕರವಾಗಿ ಬಲಿದಾನ ಮಾಡ್ತೇನೆ ಎಂಬುದಾಗಿ ಕುಂಭಕರ್ಣ ಹೊರಡ್ತಾನೆ. ಅವನು ಎದುರಿಸುವವರು ಯಾರು? ತಂಡ ತಂಡದ ಕಬ್ಬಿಗಳನ್ನು ಹಿಡಿದು ಹಿಡಿದು ನುಂಗುತ್ತಾನಂತೆ ಏಕ ಪ್ರಕಾರ. ಕೆಲವು ಕಬ್ಬಿಗಳನ್ನು ಹಿಡಿದು ತಿಕ್ಕಿ ತನ್ನ ಮೈಗೆ ಸವರಿಕೊಂಡು ಬಿಟ್ಟ. ಅವನ ಕಾಲು ಸಂಧಿಯಲ್ಲಿ ಸಿಕ್ಕಿ ಸತ್ತವರ ಸಂಖ್ಯೆ ಅಸಂಖ್ಯಾತ. ಆ ಕುಂಭಕರ್ಣನನ್ನು ಎದುರಿಸುವುದು ಸಾಧ್ಯವಾಗದೆ ಕಪಿಸೇನೆ ಭಯದಿಂದ ಓಡ್ತಾ ಇರುವಾಗ ಇದರಲ್ಲಿ ವಿಭೀಷಣ ಸಿಕ್ಕಿದೆ. ತಕ್ಷಣ ಕುಂಭಕರ್ಣ ಆ ವಿಭೀಷಣನ ಕಂಡು ಪ್ರೇಮದಿಂದ ಮಾತಾಡಿಸ್ತಂತಮ್ಮ, ನಮ್ಮ ಕುಲದಲ್ಲಿ ನಿನ್ನಂತಹ ಒಬ್ಬ ಸತ್ಪುರುಷ ಹುಟ್ಟಿ ರಾಮನ ಸೇವೆಗೆ ಬಂದಿಯಲ್ಲ, ನಾನು ಸಾಯ್ತೇನೆ ಮಗ, ನನ್ನ ಅಣ್ಣ ರಾವಣ ಸಾಯುವ ಮೊದಲು ನಾನು ಸಾಯ್ತೇನೆ, ಆದ್ರೆ ವಿಭೀಷಣ ಈ ಕುಲವನ್ನು ಉಳಿಸುವ ಹೊಣೆ ನಿನ್ನದು, ಹೆತ್ತ ತಾಯಿಯಾದ ಕೈಕಸಿಗೆ ಆನಂದ ಉಂಟು ಮಾಡತಕ್ಕಂತಹ ಕರ್ತವ್ಯ ನಿನ್ನದು ಅಂದಾಗ ಆ ಯುದ್ಧರಂಗದಲ್ಲಿ ವಿಭೀಷಣ ಕಣ್ಣೀರು ಬಿಡಿತಾನೆ. ಕುಂಭಕರ್ಣ, ನನ್ನ ಅಣ್ಣನ ಅಧರ್ಮ ನಾನು ಎಷ್ಟು ನೋಡಲಿ, ನೀನು ಗಾಢನ ಇದ್ದೇ ಇಲ್ಲಿದ್ದೆ, ಅದಕ್ಕಾಗಿ ಬಿಟ್ಟು ಬಂದಿದ್ದೇನೆ. ನನಗೆ ರಾಜ್ಯದ ಆಸೆ ಇಲ್ಲ, ನಾನು ಲಂಕೆಗೆ ದೊರೆಯಾಗಬೇಕು ಅಂತ ರಾಮನ ಪಕ್ಷಕ್ಕೆ ಬಂದವನಲ್ಲ, ಧರ್ಮ ಉಳಿಸಲಿಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ಅಂತಹ ದುರಂತ ಸ್ಥಿತಿಯಲ್ಲಿ ಸಹೋದರರು ಮಾತನಾಡಿಕೊಳ್ತಾ ಇದ್ದಾರೆ. ಕುಂಭಕರ್ಣ ಎದುರಿಗೆ ಬರುವಾಗ ಲಕ್ಷ್ಮಣಾದಿಗಳು ಎದುರು ಬಂದರೂ ರಾಮಚಂದ್ರ ಬಿಡಲಿಲ್ಲ, ತಾನೇ ಮುಂದಕ್ಕೆ ಹೋಗ್ತಾನೆ. ಆ ರಘುರಾಮಚಂದ್ರನ ಮಂಗಳ ವಿಗ್ರಹ ನೋಡ್ತಾ ಇರ್ತಾನಂತೆ, ತನ್ನ ಗದೆ ಮುದ್ಗರ ಮಾದಲಾನ್ ಎತ್ತಿ ಎತ್ತಿ ಎಸೆದರೆ ರಾಮ ಬಾಣಗಳು ಎಲ್ಲವನ್ನು ಪುಡಿ ಮಾಡ್ತಾವೆ. ಆ ಕೊನೆ ಗಳಿಗೆಯಲ್ಲಿ ಮಹತ್ತರವಾಗಿರತಕ್ಕಂಥ ರಾಮನ ದಿವ್ಯವಾದ ಶರ ಕುಂಭಕರ್ಣನ ತೋಳುಗಳನ್ನ ಶಿರವನ್ನು ಪ್ರತಿ ಕತ್ತರಿಸಿ ಚೆಲ್ತದೆ. ಧನ್ಯ ಧನ್ಯ ಧನ್ಯ ಅಂತ ಸುರಗಣ. ರಾವಣನಿಗೆ ವರ್ತಮಾನ ಮುಟ್ಟುತ್ತಲೇ ಇಂದ್ರಜಿತುವನ್ನು ಕಳುಹಿ ನಿನ್ನಿಂದ ಜಯವಾರ್ತೆ ನನ್ನ ಕಿವಿಗೆ ಮುಟ್ಟಬೇಕು, ಅಲ್ಲಿಯ ತನಕ ನೀನು ಬರಲಾಗದಿಲ್ಲಿಗೆ ಅಂದ. ಇಂದ್ರಜಿತು ಒಂದು ಘನಘೋರವಾದಂತಹ ಯುದ್ಧವನ್ನು ಮಾಡ್ತಾರೆ. ಬ್ರಹ್ಮಾಸ್ತ್ರಗಳನ್ನೇ ಹೊಡೆದು ಎಲ್ಲಾ ಸೇನೆಯನ್ನು ಕೆಡವಿ ಬಿಟ್ಟ. ಕೆಡುವುದೇನು ಕಪಿಸೇನೆ ಸಂಪೂರ್ಣ ನಾಶವಾಗಿದೆ. ರಾಮಲಕ್ಷ್ಮಣರು ಕೂಡ ಮೂರ್ಛಾಪನ್ನರಾಗಿ ಬಿದ್ದುಬಿಟ್ಟಿದ್ದಾರೆ. ಭೀಕರವಾದ ಯುದ್ಧರಂಗದಲ್ಲಿ ಇಂದ್ರಜಿತುವಿಗೆ ಜಯ ಅಂತ ಕಾಣಿಸಿದ ತಕ್ಷಣ ಆ ಗೆಲುವನ್ನು ತೋರಿಸಲೋಸ್ಕರವಾಗಿ ಬಂದು ರಾವಣನಿಗೆ ಹೇಳ್ತಾನೆ. ಆಗ ತ್ರಿಜಟೆಯ ಜೊತೆಗೆ ಸೀತೆಯನ್ನು ವಿಮಾನದಲ್ಲಿ ಕುಳ್ಳಿರಿಸಿ ಶವವಾಗಿ ಹೋದ ನಿನ್ನ ಪತಿಯನ್ನು ನೋಡು, ಇನ್ನಾದರೂ ರಾವಣನನ್ನು ಕೂಡು ಎಂಬುದಾಗಿ ರಾಕ್ಷಸರು ತೋರಿಸ್ತಾರೆ. ಸೀತೆ ನೋಡ್ತಾ ತನ್ನ ಪತಿ ತೀರಿದನೆ ಅಳತಾಳೆ. ಆಗ ತ್ರಿಜಟ ಸಮಾಧಾನ ಪಡಿಸುತ್ತಾಳೆ, ತಿಳಿಯದಮ್ಮ ನಿನಗೆ ರಘುರಾಮಚಂದ್ರಮನ ಕುರಿತು ನಿನ್ನ ಕುರಿತು ನನಗೆ ಬಿದ್ದ ಸ್ವಪ್ನ ವೃತ್ತ ಅಂತ ಹೇಳಿದ್ದೇನೆ, ದುಃಖ ಪಡಬೇಡ ಅಂತ ಸಮಾಧಾನ ಪಡಿಸುತ್ತಿರುವಂತೆ ಅಂದು ಇರುಳು ಆ ಯುದ್ಧರಂಗದಲ್ಲಿ ಉಳಿದವರು ಯಾರು? ಹನುಮಂತ, ಜಾಂಬವ, ವಿಭೀಷಣ. ವಿಭೀಷಣನ ಮೇಲೆ ಈ ರಾಕ್ಷಸರ ಮಂತ್ರಾಸ್ತ್ರಗಳು ಏನ್ ತಲೆ ಪರಿಣಾಮ ಮಾಡಲಿಲ್ಲ. ಜಾಂಬವರು ಈ ಸಾಮ

ಬ್ರಹ್ಮಪುತ್ರರಾದ್ರಿಂದ ಅವ್ರಿಗೆ ತಾನದ ಪರಿಣಾಮ ಆಗಲಿಲ್ಲ. ಆಂಜನೇಯನಿಗಂತೂ ಆ ಯಾವ ಬಾಣಗಳು ಸುತ್ತುವುದು ಸಾಧ್ಯ ಆಗಲಿಲ್ಲ. ಇನ್ನೊಬ್ಬ ಉಳಿದಿದ್ದಾನೆ ಸುಷೇಣ, ಆದರೆ ಬಾಣ ತಗಲಿದೆ ಅಂತ ಜಾಂಬವರ ಕಣ್ಣಿಗೆ. ಆಂಜನೇಯನನ್ನು ಹುಡುಕ್ತಾ ಹುಡುಕ್ತಾ ಜಾಂಬವರು ಬರ್ತಾರೆ. ವಿಭೀಷಣನು ಸಿಕ್ಕಿದ. ಸುಷೇಣನಂದ, ಈಗ ಒಂದೇ ಒಂದು ಮಾರ್ಗ ಇದಕ್ಕಿರತಕ್ಕಂಥದ್ದು. ಸೂರ್ಯಾಸ್ತಮಾನದೊಳಗೆ ಇವರಂತಾನೇ ಬದುಕಿಸದೇ ಇದ್ರೆ ಮತ್ತೆ ಮುಂದೆ ಬದುಕಿಸೋದು ಸಾಧ್ಯವಲ್ಲ. ಆದ್ರಿಂದ ಆಂಜನೇಯನೇ ಹೋಗಿ ಆ ದಿವ್ಯವಾದಂತಹ ಸಂಜೀವನ ಪರ್ವತಕ್ಕೆ ಹೋಗಿ ಅದನ್ನು ತರಬೇಕು. ಆಗ ಮಾತ್ರ ಈ ಕಾರ್ಯ ಸಾಧಿಸುವುದು ಸಾಧ್ಯ. ಆ ಮೃತ ಸಂಜೀವನಿಯಿಂದ ಇವನ

ರಾಮ ಬಿಟ್ಟ ಬಾಣದೋಪಾದಿಯಲ್ಲಿ ಆ ದಿವ್ಯವಾಗಿರತಕ್ಕಂತಹ ಮೃತ ಸಂಜೀವಿನಿ ತರುತ್ತೇನೆ ಅಂತ ಅಲ್ಲಿಂದ ನಗೆಯುತ್ತಾರೆ. ಯಾರು ತಡೆಯಬಲ್ಲರಾತನನ್ನ? ಆ ದಿವ್ಯವಾದ ಮೃತ ಸಂಜೀವನಿಯನ್ನು ತರುವ ನೆಪದಿಂದ ಆಂಜನೇಯ ಹೊರಟಾಗ ರಕ್ಕಸರಿಗೆ ವರ್ತಮಾನ ಮುಟ್ಟುತ್ತದೆ. ಮರುಕ್ಷಣವೇ ಕಾಲನೇಮೀನಾಮಕನಾದಂಥ ರಾಕ್ಷಸನನ್ನು ಕರೆಯುತ್ತಾರೆ ರಾವಣ. ಒಂದು ದಿನ ಆಂಜನೇಯ ಸಂಜೀವನ ತರದಂತೆ ನಿನ್ನಲ್ಲಿ ತಡೆದು ನಿಲ್ಲಿಸಬೇಕು.

ಪರ್ವತದಲ್ಲಿ ಈಗ ಆ ಔಷಧ ಗಿಡಗಳನ್ನು ತರಲಿಕ್ಕಾಗ ಆಂಜನೇಯ ಬರ್ತಾನೆ. ನೀನೇನಾದ್ರೂ ಉಪಾಯ ಮಾಡಿ ಒಂದು ದಿನ ಅವನಲ್ಲಿ ತಡೆದಿಡಬೇಕು. ಆ ದಿನ ಒಂದು ಕಳೆದ್ರೆ, ಸೂರ್ಯೋದಯ ಆಗಿಬಿಟ್ರೆ ಆಮೇಲೆ ಇವ್ರನ್ನ ಬದುಕಿಸ್ಲಿಕ್ಕೆ ಆಗೋದೇ ಇಲ್ಲ, ತನಗೆ ಜಯವಾಗ್ತದೆ. ಕಾಲನೀಯಮೆಂಬ ಋಷಿ ವೇಷವನ್ನು ಧರಿಸಲಿ ನಿಂತಿದ್ದಾರೆ. ಆಂಜನೇಯ ಸ್ವಾಮಿ ಅಲ್ಲಿ ಬಂದು ಇಳಿದ. ಸರೋವರದಲ್ಲಿ ಸ್ನಾನಕ್ಕಿಳಿದಾಗ ಶಾಪಗ್ರಸ್ತಳಾಗಿರ್ತಕ್ಕಂಥ ಧ್ಯಾನಮಾಲನೆಯನ್ನು ಉದ್ಧಾರ ಮಾಡ್ತಾರೆ. ಅಲ್ಲಿಂದ ಆಕೆಯ ಮೂಲಕ ಇವ ಋಷಿಯಲ್ಲ ದುಷ್ಟ ರಾಕ್ಷಸ ಕಾಲನೇಮಿ ಅಂತ ತಿಳಿದ ಮೇಲೆ ಸರ್ವಜ್ಞರಿಗೆ ತಿಳಿದರೂ ಕೂಡ ಆಕೆಯ ಮೂಲಕ ಇದನ್ನು ಕೇಳಿ ಅದನ್ನು ಹೊರಕ್ಕೆ ತೋರಿಸದೆ, ಮಹಾತ್ಮರೇ, ಋಷಿಮುನಿಗಳೇ, ತತ್ವವೇತ್ತರೇ, ನಾನು ಬೇಗನೆ ಹಿಂದಕ್ಕೆ ಹೋಗಬೇಕಾಗಿದೆ, ಎಲ್ಲಿದೆಯಾ ಸಂಜೀವಿನಿ, ಆ ಶಲ್ಯಕರಣ ವಿಶಲ್ಯಕರಣಗಳನ್ನು ಕಾಣಿಸಬೇಕು ಅಂತ ಹೇಳುವಾಗ ಯಾಕೆ ಅವಸರ ಪಡ್ತೀಯೋ, ಒಂದ್ ದಿವಸ ಇಲ್ಲಿರುವಂತ ನಾನಾ ವಿಧವಾಗಿ ಅವನನ್ನು ಉಪಚಾರದಿಂದ ಕರೆದರೆ, ಇಲ್ಲ ಅನುಗ್ರಹ ಮಾಡಿ ಅಂತ ನಮಸ್ಕಾರ ಮಾಡಿ ಆ ಕಾಲನೇಮಿ ಎರಡೂ ಕಾಲನ್ನು ಹಿಡಿದಿದ್ದಾನೆ. ಆಮೇಲೆ ಹಿಡಿದ ಕಾಲು ಬಿಡಲಿಲ್ಲ, ಹಿಡಿದಂತೆ ಅವರನ್ನು ನೆಲಕ್ಕಪ್ಪಳಿಸಿಕೊಂಡು ಬಿಟ್ಟ ನಿಮಿಷ ಮಾತ್ರದಲ್ಲಿ. ಸೂರ್ಯ ಉದಯದೊಳಗೆ ಬರಬೇಕಲ್ವೇ ಔಷಧ ತಗೊಂಡು, ಅದಕ್ಕೋಸ್ಕರವಾಗಿ ಇಡೀ ಸಂಜೀವನ ಪರ್ವತವನ್ನೇ ಕಿತ್ತು

ಭಗವಂತ ಅದನ್ನು ಎತ್ತಿಕೊಂಡು ಬರ್ತಾನೆ. ಏಕ ಪ್ರಕಾರ ಬಂದಿಳಿಸಿದ ಕ್ಷಣ ಕೇಳಿದೈ ಕುಶಲವರಿಗೆ ಹೇಳ್ತಾನೆ ಯಾವಾಗ ಅದು ಎತ್ತಿ ತಂದಿದ್ದ.

ಜೋಲಿತಂತೆ ಏಕ ಪ್ರಕಾರ. ಅದನ್ನು ತಂದು ಆ ಮರುತ್ಸುತ ಗಿರಿ ಮುಂದಕ್ಕಿಟ್ಟರೆ ಸುಷೇಣ ಅವುಗಳಿಂದ ಆ ನಾಲ್ಕು ತೆರನಾದ ಮೂಲಿಕೆಗಳ ಆರಿಸಿಕೊಂಡು ಎಲ್ಲರಿಗೆ ಆ ಮೂಗಿನ ಅದರ ರಸವನ್ನು ಹಿಂಡುತ್ತಾರೆ. ಅದೇನ್ ದಿವ್ಯ ಸಂಜೀವಿನಿಯೋ, ಮಹಾ ಅಮೃತ ಸಂಜೀವಿನಿ ರಾಮನಾಮವೇ ಇರುವಾಗ ಆಂಜನೇಯನಿಗೆ ಅದಕ್ಕಿಂತ

ಆಗ ಇಂದ್ರಜಿತು ನಿಕುಂಬಿಳಾ ಮಹಾಯಾಗವನ್ನು ಮಾಡಿ ನಾನು ಈ ಶತ್ರುಗಳು ನಾಶ ಮಾಡ್ತೇವೆ ಅಂತ ಹೇಳಿ ಹೋಗುವಾಗ ಆಂಜನೇಯ ಇದನ್ನು ಕಂಡುಹಿಡಿದು ಲಕ್ಷ್ಮಣನನ್ನು ಕಳಿಸ್ತಾರೆ. ಅಣ್ಣ ನನಗೆ ಅವಕಾಶ ಕೊಡು ಅಂತ ರಾಮನಿಂದ ಅಪ್ಪಣೆ ಪಡೆದು ಲಕ್ಷ್ಮಣನಲ್ಲಿ ಹೋಗುವ ಕಪಿಗಳು ಆ ನಿಕುಂಬಿಳ ಯಾಗ ಕುಳಿತಿದ್ದಾನಾತ. ಅಲ್ಲಿ ಕೂತು ಆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದ. ಆ ನಿಕುಂಬಿಳಾದೇವಿಯಿಂದ ದಿವ್ಯ ರಥ ಶಕ್ತಿಗಳು ಕೆಳಕಿಳಿದು ಬರ್ತಾ ಇವೆ, ಇನ್ನಿವನ ಕೈಗೆ ಸಿಕ್ಕಿದರೆ ಸರ್ವನಾಶ. ಪ್ರಾರ್ಥನೆ ಮಾಡ್ತಾ ಇದ್ದ, ಹೇ ದೇವಿ ಒದಗಿಸುವ ಆಯುಧವನ್ನ ಈ ಶತ್ರು ಸಂಹಾರ ಮಾಡ್ತೇನೆ ಅಂತ. ರಥಕ್ಕೆಳಗಿಳಿಯುವಂತೆ ಆಂಜನೇಯಾದಿಗಳು ಆ ರಹಸ್ಯ ಸ್ಥಳಕ್ಕೆ ಬಂದು ಆ ಯಜ್ಞವನ್ನು ಕೆಡಿಸಿಬಿಟ್ರು. ಶವಾಸನೇ ಶಾಂಭವಿ ಯಾಕೆ ದರ್ಶನ ಕೊಡೋದಿಲ್ಲ, ಎಲ್ಲಿದೆ ಶಕ್ತಿ ಆಯುಧ ಅಂಬಾಗ ಲಕ್ಷ್ಮಣ ಕೈಯಲ್ಲಿ ಧನುಸ್ ಎತ್ತುಕೊಳ್ತಾರೆ. ಹೇ ಮೂರ್ಖ ಇಂದ್ರಜಿತು, ಮೇಘನಾದ ನೀನು ಕೇವಲ ಇಂದ್ರಜಿತು, ನಾನು ಇಂದ್ರಿಯ ಜಿತು, ಶ್ರೀರಾಮನ ಅನುಗ್ರಹದಿಂದ ಬಂದಿದ್ದೆ ಎಂಬುದಾಗಿ ಬ್ರಹ್ಮಾಸ್ತ್ರವನ್ನು ತೊಡತಾನೆ. ಕ್ಷಣಾರ್ಧದಲ್ಲಿ ಇಂದ್ರಜಿತನ ತಪಸ್ಸಿನ ಫಲವೆಲ್ಲವೂ ಕೂಡ ನಾಶವಾಗಿ ದೇವಿಯ ಅವಕ್ರಮಕ್ಕೆ ಪಾತ್ರನಾಗಿ ಆ ಬಾಣ ತೆಗುತ್ತಲೇ ಆ ರಾವಣಿ ರುಂಡ ಮುಂಡುಗಳ ಬೇರೆಯಾಗಿ ಕೆಳಕ್ಕೆ ಬಿದ್ದುಬಿಟ್ಟಿದ್ದಾರೆ. ಎಲ್ಲೋ ಕಪಿಗಳು ಜಯ ಜಯಕಾರ ಮಾಡ್ತಾ ಇದ್ದಾರೆ. ಬಂದು

0: ಶ್ರೋತೃಗಳೇ, ಇದುವರೆಗೆ ಕಥಾ ಶ್ರೀಮದ್ ರಾಮಾಯಣ ಯುದ್ಧಕಾಂಡ ಭಾಗ ಸೀತಾ ಬಂಧನ ವಿಭೀಷಣ ಪಟ್ಟಾಭಿಷೇಕ ಕೇಳಿದಿರಿ. ನಡೆಸಿಕೊಟ್ಟವರು ಭದ್ರಗಿರಿ ಅಚ್ಯುತ ದಾಸರು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ರೇಡಿಯೋ ಸಮಯ 4:01:40. ಈಗ ಜಾಹೀರಾತುಗಳು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನಮ್ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
7: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
8: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಎಲ್ಲಿದೆ ಅಂತದ್ದು?
8: ಮೈಸೂರಿನ NH-275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
8: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
8: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
9: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
8: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
9: 80% ಸಾಲ ಸೌಲಭ್ಯನೂ ಸಿಗುತ್ತೆ.
8: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
9: 9900-90182
8: ಆರ್ 9606084066.
7: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
2: ನೋಡು, ಇದೇ ನನ್ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
10: ಪ್ರೀತಿಯ ಶ್ರೋತೃಗಳೇ, ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ ಬದಲಾದ ದಿನಗಳಲ್ಲಿ ಅಂದರೆ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 11:00 to 12:00. ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುವ ನನ್ನೆದೆಯ ಹಾಡು ಕಾರ್ಯಕ್ರಮ ಮುಂದಿನ ವಾರದಿಂದ ಬರುವ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರಗಳಂದು.
11: ನಿನ್ನ ಪಾಲಿಗೆ ಸಿಹಿ ತುಂಬಲಿ.
10: ಶ್ರೋತೃಗಳೇ, ಕರೆ ಮಾಡ್ತಿರಲ್ಲ,
11: ಬದುಕುಗಳು ತಿರುವುಗಳು ಹೇಗೆ ಇರಲಿ, ನೆನಪು
10: ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕಾಗಿ.
0: ಪ್ರಕಟಣೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
12: ಆಕಾಶವಾಣಿ ಮಡಿಕೇರಿ ಭಾವಯಾನ, ಭಾವಗೀತೆಗಳ ಸಂಯೋಗ.

ಉಚಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಭಾವಯಾನ.

ಇಂದಿನ ಭಾವಯಾನ ಕಾರ್ಯಕ್ರಮಕ್ಕೆ ಶ್ರೋತೃಗಳೇ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಗೆಳತಿ ಶ್ರುತಿ ಸಂಜೀವ್. ನಿಮಗೆಲ್ಲ ಒಂದು ಕುತೂಹಲ ಇರಬಹುದು, ಹಾಡು ಕೇಳಿಸಿದರೆ ಸಾಕಲ್ಲ, ಹಾಡಿಗೆ ಅರ್ಥ ವಿವರಣೆ ಯಾಕೆ ಅಂತ. ಹಾಡನ್ನು ಕೇಳಿ ನೀವು ಅದರ ಸವಿಯನ್ನ ಸವಿಯಬೇಕು. ಕವಿಭಾವದ ಒಳಹೊಕ್ಕು ನಾವೆಲ್ಲ ಹೊಸ ಸ್ಫೂರ್ತಿ ಪಡಿಬೇಕು. ಬಾಳಿಗೊಂದು ನಂಬಿಕೆ, ಬಾಳ ಹಾದಿಗೊಂದು ಹೊಸ ಸೊಬಗು ಚೆಲುವು ತಂದುಕೊಳ್ಳಬೇಕು ಎನ್ನುವುದು ಅರ್ಥ ವಿವರಣೆಯ ಉದ್ದೇಶ. ಬನ್ನಿ ಹಾಗಾದರೆ ನಾವೆಲ್ಲ ಇಂದಿನ ಭಾವಯಾನದ ಸಹ ಪಯಣಿಗರಾಗೋಣ. ಹಸಿರು ಚಿಗುರಿದೆ, ಚೆಲುವು ತೂಗಿದೆ. ಇದು ಕವಿ ಕಾವ್ಯಂ ಶ್ರೀನಿವಾಸಮೂರ್ತಿಯವರು ರಚಿಸಿದ ಗೀತೆ. ಇದರಲ್ಲಿ ಪ್ರಕೃತಿಯ ಹಸಿರು ಸೌಂದರ್ಯವನ್ನ ಕಾವ್ಯಾತ್ಮಕವಾಗಿ ವರ್ಣಿಸಲಾಗಿದೆ. ಹಸಿರು ಚಿಗುರಿದೆ, ಚೆಲುವು ತೂಗಿದೆ ಎಂಬ ಸಾಲಿನ ಮೂಲಕ ಪ್ರಕೃತಿಯಲ್ಲಿ ಮೂಡುವ ಹೊಸ ಚೈತನ್ಯ ಮತ್ತು ನವಜೀವನವನ್ನು ಕವಿ ಅತ್ಯಂತ ಸುಂದರವಾಗಿ ಚಿತ್ರಿಸಿದ್ದಾರೆ. ಮಳೆಗಾಲದ ನಂತರ ಚಿಗುರು ಹೊಮ್ಮುವ ಗಿಡಗಳು, ಬೆಳೆಯುತ್ತಿರುವ ಪೈರುಗಳು ಎಲ್ಲವೂ ಪ್ರಕೃತಿಯ ಪುನರುತ್ಥಾನವನ್ನ ಸೂಚಿಸುತ್ತವೆ. ಈ ಹಸಿರು ಕಾಲದಲ್ಲಿ ಭೂಮಿ ತನ್ನ ಸೊಬಗನ್ನ ಮತ್ತೆ ಪಡೆದುಕೊಂಡಂತೆ ಕಾಣುತ್ತದೆ. ಪ್ರಕೃತಿಯನ್ನು ಕವಿ ಒಂದು ಕವಿತೆ ಎಂದು ಕಾಣುತ್ತಾರೆ. ಹಸಿರು ಕಾಲದ ಅಂಚಿನಲ್ಲಿ ಮೂಡುವ ದೃಶ್ಯಗಳು, ಬಳ್ಳಿಗಳ ಬಳುಕಾಟ, ಕೋಗಿಲೆಯ ಮಧುರ ಗಾನ ಇವೆಲ್ಲವೂ ಸೇರಿ ಒಂದು ಸಂಗೀತಮಯ ವಾತಾವರಣವನ್ನು ಸೃಷ್ಟಿಸುತ್ತವೆ. ಪ್ರಕೃತಿಯ ಪ್ರತಿಯೊಂದು ಅಂಶವೂ ಒಂದು ಕಾವ್ಯದ ಸಾಲಿನಂತೆ ಅನಿಸುತ್ತದೆ. ಆಕಾಶದ ನೀಲಿ ತೆರೆಯ ಮೇಲೆ ಬರೆದ ಚಿತ್ರಗಳಂತೆ ಪ್ರಕೃತಿ ಅಲಂಕಾರಗೊಂಡಿದೆ. ಎಲ್ಲೆಡೆ ಹಸಿರು ತುಂಬಿ ಕಣ್ಣು ತುಂಬುವಷ್ಟು ಸೌಂದರ್ಯವನ್ನ ನೀಡುತ್ತವೆ. ಕಾವೇರಿ ನದಿಯ ನಾಟ್ಯವು ಈ ದೃಶ್ಯಕ್ಕೆ ಜೀವ ತುಂಬುತ್ತದೆ. ಪ್ರಕೃತಿ ಇಲ್ಲಿ ನಿಶ್ಚಲವಲ್ಲ, ಅದು ಸದಾ ಚಲನೆಯಲ್ಲಿರುವ ಜೀವಂತವಾಗಿರುವ ಲೋಕವಾಗಿದೆ. ನವಿಲಿನ ಕುಣಿತ, ಹಕ್ಕಿಗಳ ಹಾಡು, ಜಿಂಕೆಗಳ ಓಟ ಇವೆಲ್ಲ ಪ್ರಕೃತಿಯ ಸಂತೋಷ ಮತ್ತು ಉಲ್ಲಾಸವನ್ನು ತೋರಿಸುತ್ತದೆ. ಸಂಪಿಗೆ ಹೂವಿನ ಸುಗಂಧವು ಈ ಸೌಂದರ್ಯವನ್ನು ಮತ್ತಷ್ಟು ಮಧುರಗೊಳಿಸುತ್ತದೆ. ಈ ಎಲ್ಲವೂ ಸೇರಿ ಪ್ರಕೃತಿಯ ಸಂಪೂರ್ಣ ಹಬ್ಬದ ವಾತಾವರಣವನ್ನು ನಿರ್ಮಿಸುತ್ತದೆ. ಈ ಪ್ರಕೃತಿ ಸೌಂದರ್ಯ ಕೇವಲ ಹೊರಗೆ ಮಾತ್ರವಲ್ಲ, ನಮ್ಮ ಹೃದಯದಲ್ಲಿಯೂ ಸಂತಸದ ಕವನವಾಗಿ ನೆಲೆಸುತ್ತದೆ ಎಂದು ಕವಿ ಹೇಳುತ್ತಾರೆ. ಪ್ರಕೃತಿ ವೃಂದಾವನವೇ ಕವಿಯನ್ನು ಕವಿಯನ್ನಾಗಿ ಮಾಡುತ್ತದೆ. ಅಂದ್ರೆ ಪ್ರಕೃತಿಯೇ ಕವನದ ಮೂಲ ಪ್ರೇರಣೆ. ಒಟ್ಟಿನಲ್ಲಿ ಈ ಗೀತೆ ಪ್ರಕೃತಿಯ ಹಸಿರು, ಅದರ ಚೈತನ್ಯ, ಅದರ ಸಂಗೀತ ಮತ್ತು ಆನಂದವನ್ನು ಕಾವ್ಯರೂಪದಲ್ಲಿ ಅತ್ಯಂತ ಮನಮೋಹಕವಾಗಿ ವ್ಯಕ್ತಪಡಿಸುತ್ತದೆ. ಇದು ಪ್ರಕೃತಿಯೊಂದಿಗಿನ ಮಾನವನ ಆತ್ಮೀಯ ಸಂಬಂಧವನ್ನ ಗಾಢಗೊಳಿಸುವ ಸುಂದರ ಕಾವ್ಯವಾಗಿದೆ.

ಕವಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕಾಣಬಹುದು ಹೇಗೆ ಎಂಬ ಗೀತೆ ಮಾನವನ ಅಂತರಂಗದ ದೈವಾನುಭವದ ಹುಡುಕಾಟವನ್ನು ಬಹಳ ಸೂಕ್ಷ್ಮವಾಗಿ ಮತ್ತು ಭಾವನಾತ್ಮಕವಾಗಿ ವ್ಯಕ್ತಪಡಿಸುತ್ತದೆ. ಕಾಣಬಹುದು ಹೇಗೆ, ನಿನ್ನ ಕರೆಯಬಹುದು ಹೇಗೆ ಎಂಬ ಪದಗಳ ಪುನರಾವರ್ತನೆಯ ಮೂಲಕ ಕವಿ ದೇವರನ್ನು ಅಥವಾ ಪರಮಾತ್ಮನನ್ನು ಹೇಗೆ ಕಂಡುಕೊಳ್ಳುವುದು ಎಂಬ ಆತುರ ಹಾಗೂ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾರೆ. ಎಲ್ಲೆಡೆ ಇರುವ ಆದರೆ ಸ್ಪಷ್ಟವಾಗಿ ಕಾಣದ ಆ ದಿವ್ಯ ಶಕ್ತಿಯನ್ನು ಅರಿಯುವ ಮಾನವನ ಪ್ರಯತ್ನವೇ ಈ ಗೀತೆಯ ಹೃದಯ ಭಾಗವಾಗಿದೆ. ಕವಿಯ ದೃಷ್ಟಿಯಲ್ಲಿ ದೈವವು ಯಾವುದೋ ದೂರದಲ್ಲಿರುವ ವಸ್ತುವಲ್ಲ, ಅದು ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯಲ್ಲಿಯೂ ಜೀವನದ ಸಣ್ಣ ಸಣ್ಣ ಅನುಭವಗಳಲ್ಲಿಯೂ ಅಡಗಿದೆ. ಹಗಲು ನಗಲು ಬೆಳಕ ಚೆಲ್ಲಿ ದೃಷ್ಟಿಕೊಡುವ ದಿವ್ಯವೇ ಎಂಬ ಸಾಲಿನಲ್ಲಿ ಸೂರ್ಯನ ಬೆಳಕಿನ ಮೂಲಕ ದೈವದ ಕೃಪೆ ವ್ಯಕ್ತವಾಗುತ್ತದೆ. ಅದೇ ರೀತಿ

ಬೆಳಕಿನಲ್ಲಿ ನೀಲನ ಬದಿದೀಪವು ಉರಿವ ಕರುಣೆಯೇ ಎಂಬುದು ಕತ್ತಲೆಯಲ್ಲಿಯೂ ದಾರಿ ತೋರಿಸುವ ದೈವದ ಕರುಣೆಯನ್ನ ಸೂಚಿಸುತ್ತದೆ. ಮಳೆ, ಬಿಸಿಲು, ಹೊಳೆ, ಉಸಿರು ಇವೆಲ್ಲವೂ ದೈವದ ರೂಪಗಳೇ ಎಂದು ಕವಿ ಹೇಳಲು ಯತ್ನಿಸುತ್ತಾರೆ. ಮುಂದಿನ ಸಾಲುಗಳಲ್ಲಿ ಕವಿ ಮಾನವನ ಒಳಗಿನ ಭಾವನಾತ್ಮಕ ಸಂಘರ್ಷವನ್ನ ವಿವರಿಸುತ್ತಾರೆ. ಹೃದಯದಲ್ಲಿ ಮೂಡುವ ದೈವಾನುಭವವು ತುಟಿಯ ತುದಿಗೆ ಬರದೇ ನಿಲ್ಲುತ್ತದೆ. ಅಂದರೆ ಅದನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ. ದೈವವು ಹತ್ತಿರದಲ್ಲಿದ್ದರೂ ಸಿಗದೇ ಇರುವ ಅನುಭವವು ಕವಿಗೆ ಅಶಾಂತಿಯನ್ನುಂಟು ಮಾಡುತ್ತದೆ. ನಿನ್ನ ಹೊರತು ಬಾಳೆಲ್ಲವೂ ಬರಿದು ಎಂಬ ಸಾಲು ಮಾನವನಿಗೆ ದೈವದ ಅಗತ್ಯತೆಯನ್ನು ತೀವ್ರವಾಗಿ ತೋರಿಸುತ್ತದೆ. ಕೊನೆಯ ಭಾಗದಲ್ಲಿ ಜೀವನದ ಪ್ರಯಾಣಕ್ಕೆ ದೈವವೇ ಅಂತಿಮ ಗುರಿಯಾಗಿದೆ ಎಂಬ ಅರಿವು ಮೂಡುತ್ತದೆ. ಕವಿ ದೈವವನ್ನು ಕಾಣುವ ಮಾರ್ಗವನ್ನು ಹುಡುಕುತ್ತಾ ಅಂತಿಮವಾಗಿ ಅದು ನಮ್ಮೊಳಗೇ ಇದೆ ಎಂಬ ಸೂಕ್ಷ್ಮ ಸಂದೇಶವನ್ನು ನೀಡುತ್ತಾರೆ. ಒಟ್ಟಾರೆ ಈ ಗೀತೆ ಭಕ್ತಿ, ಹುಡುಕಾಟ ಮತ್ತು ಆತ್ಮಾನುಭವಗಳ ಸಮನ್ವಯವಾಗಿದೆ. ದೈವವನ್ನು ಹೊರಗಡೆ ಬದಲು ನಮ್ಮೊಳಗಿನ ಶಾಂತಿ ಮತ್ತು ಪ್ರಕೃತಿಯ ಸೌಂದರ್ಯದಲ್ಲಿ ಅದನ್ನು ಕಂಡುಕೊಳ್ಳಬೇಕು ಎಂಬ ಆಳವಾದ ಸಂದೇಶವನ್ನು ಈ ಕವನ ನೀಡುತ್ತದೆ.

ಬೃಂದಾವನಕ್ಕೆ ಹಾಲನ್ನು ಮಾರಲು, ಇದು ಕನ್ನಡ ಸಾಹಿತ್ಯದ ಮಹಾನ್ ಕವಿ ಕುವೆಂಪು ಅವರ ರಚನೆಯಾಗಿದೆ. ಈ ಗೀತೆ ಭಕ್ತಿ, ಪ್ರೀತಿ ಹಾಗೂ ಆತ್ಮಸಮರ್ಪಣೆಯ ಸುಂದರ ಸಂದೇಶವನ್ನು ಒಳಗೊಂಡಿದೆ. ಈ ಗೀತೆಯಲ್ಲಿ ಕವಿ ಸಾಮಾನ್ಯ ಜೀವನದ ಘಟನೆಯಾದ ಹಾಲು ಮಾರುವುದು ಎಂಬುದನ್ನು ಒಂದು ಆಧ್ಯಾತ್ಮಿಕ

ಸಂಕೇತವಾಗಿ ಬಳಸಿಕೊಂಡು ದೇವರ ಭಕ್ತಿಯ ಮಹತ್ವವನ್ನು ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ಗೀತೆಯ ಆರಂಭದಲ್ಲಿ ಒಬ್ಬ ಸಖಿ ಇನ್ನೊಬ್ಬಳನ್ನ ಬೃಂದಾವನಕ್ಕೆ ಹಾಲು ಮಾರಲು ಬೇಗ ಬರುವಂತೆ ಕರೆಯುತ್ತಾಳೆ. ಇಲ್ಲಿ ಹಾಲು ಮಾರುವುದು ಎಂದರೆ ವ್ಯಾಪಾರವಲ್ಲ, ಅದು ದೇವರ ಸೇವೆ ಮತ್ತು ಭಕ್ತಿಯ ಸಂಕೇತವಾಗಿದೆ. ಬೃಂದಾವನ ಎಂಬುದು ಕೃಷ್ಣನ ನೆಲೆ, ಆದ್ದರಿಂದ ಅಲ್ಲಿ ಹಾಲು ಕೊಳ್ಳುವವನು ಸಾಮಾನ್ಯ ವ್ಯಕ್ತಿಯಲ್ಲ, ಗೋವಿಂದನೇ ಆಗಿದ್ದಾನೆ ಎಂಬುದನ್ನು ಕವಿ ಸೂಚಿಸುತ್ತಾರೆ. ಮುಂದಿನ ಸಾಲುಗಳಲ್ಲಿ ಗೋವಿಂದನು ಹಾಲಿನ ಬೆಲೆಗೆ ಚಿನ್ನ ಅಥವಾ ಧನ ನೀಡುವುದಿಲ್ಲ, ಬದಲಿಗೆ ತನ್ನನ್ನೇ ಕೊಡುತ್ತಾನೆ ಎಂದು ಹೇಳಲಾಗಿದೆ. ಇದರರ್ಥ ದೇವರ ಸೇವೆಯಿಂದ ಸಿಗುವ ಫಲವು ಭೌತಿಕವಾಗಿರದೆ ಆತ್ಮೀಯ ಅನುಗ್ರಹವಾಗಿದೆ. ದೇವರ ಕೃಪೆಯೇ ಜೀವನದ ಅತ್ಯಂತ ಮಹತ್ತರ ಸಂಪತ್ತು ಎಂಬ ಸಂದೇಶ ಇಲ್ಲಿ ಸ್ಪಷ್ಟವಾಗುತ್ತದೆ. ಯಮುನಾ ನದಿಯ ತೀರದ ಚಿತ್ರಣದ ಮೂಲಕ ಕವಿ ಹಾಲು ಮಾರುವ ನೆಪದಲ್ಲಿ ಹರಿಯನ್ನು ನೋಡಲು ಹೋಗುವ ಸಖಿಯ ಮನಸ್ಸಿನ ಆಸೆಯನ್ನು ವ್ಯಕ್ತಪಡಿಸುತ್ತಾರೆ. ಇದು ಭಕ್ತನ ಮನದಲ್ಲಿ ಇರುವ ದೇವರನ್ನು ಕಾಣುವ ತವಕವನ್ನು ಸೂಚಿಸುತ್ತದೆ. ಭಕ್ತಿ ಎನ್ನುವುದು ಕೇವಲ ಆಚರಣೆಯಲ್ಲ, ಅದು ದೇವರೊಂದಿಗೆ ಇರುವ ಆಂತರಿಕ ಸಂಬಂಧವಾಗಿದೆ. ಗೀತೆಯ ಪ್ರಮುಖ ಭಾಗದಲ್ಲಿ ಹಾಲನ್ನು ಅರ್ಪಿಸುವುದರ ಜೊತೆಗೆ ಆತ್ಮವನ್ನೂ ಸಮರ್ಪಿಸಿದರೆ ಮುಕ್ತಿ ದೊರಕುತ್ತದೆ ಎಂದು ಹೇಳಲಾಗಿದೆ. ಇಲ್ಲಿ ಕವಿ ಭಕ್ತಿಯ ಶ್ರೇಷ್ಠತೆಯನ್ನ ಒತ್ತಿ ಹೇಳುತ್ತಾರೆ. ಸಣ್ಣ ಸೇವೆಯಾದರೂ ಹೃದಯಪೂರ್ವಕವಾಗಿ ಮಾಡಿದರೆ ಅದು ಆತ್ಮ ಸಮರ್ಪಣೆಯಾಗಿ ಪರಿವರ್ತನೆಗೊಂಡು ಭಕ್ತರಿಗೆ ಮೋಕ್ಷವನ್ನು ನೀಡುತ್ತಾರೆ. ಕೊನೆಯ ಭಾಗದಲ್ಲಿ ಹಾಲು ಮಾರುವಂತೆ ಕಾಣಿಸಿಕೊಂಡರೂ ನಿಜವಾಗಿ ಹರಿಯನ್ನೇ ಪಡೆಯುತ್ತೇವೆ ಎಂದು ಹೇಳುವುದರ ಮೂಲಕ ಭಕ್ತಿಯ ಪರಮಾರ್ಥವನ್ನ ಕವಿ ವ್ಯಕ್ತಪಡಿಸಿದ್ದಾರೆ. ಜೀವನದಲ್ಲಿ ನಿಜವಾದ ಲಾಭವೆಂದರೆ ದೇವರ ಅನುಗ್ರಹವನ್ನು ಪಡೆಯುವುದೇ ಆಗಿದೆ. ಒಟ್ಟಿನಲ್ಲಿ ಈ ಗೀತೆ ಸರಳವಾದ ಸಂಕೇತಗಳ ಮೂಲಕ ಆಳವಾದ ಆಧ್ಯಾತ್ಮಿಕ ತತ್ವವನ್ನು ಬೋಧಿಸುತ್ತದೆ. ಭಕ್ತಿ ಸಮರ್ಪಣೆ ಮತ್ತು ದೇವರ ಅನುಗ್ರಹವೇ ಜೀವನದ ನಿಜವಾದ ಧನ್ಯತೆ ಎಂಬ ಸಂದೇಶವನ್ನು ಕವಿ ಕುವೆಂಪು ಅವರು ಈ ಗೀತೆಯ ಮೂಲಕ ಮನಮುಟ್ಟುವ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ.

0: ಗಳೇ, ಇದು ಇಂದಿನ ಭಾವಯಾನ. ಕವಿಗಳು ಋಷಿ ಸಮಾನರು. ಕವಿ ಸೃಷ್ಟಿ ಮನುಷ್ಯನ ಬಾಳಿನ ಹಿತಕ್ಕಾಗಿ, ಶ್ರೇಯಸ್ಸಿಗಾಗಿ. ಭಾವಯಾನ ನಮ್ಮ ನಿಮ್ಮೆಲ್ಲರ ಜೀವನಯಾನಕ್ಕೆ ಹೂವಿನ ಹಾಸನ್ನ ಒದಗಿಸಲಿ ಅಂತ ಹಾರೈಸ್ತಾ ಇಂದಿನ ಈ ಯಾನಕ್ಕೆ ವಿರಾಮ ಹೇಳ್ತಿದ್ದೇನೆ. ನಮಸ್ಕಾರ.
1: ಇದುವರೆಗೆ ಭಾವಯಾನ ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರುತಿ ಸಂಜೀವ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು.
1: ಮಳೆ ಮಳೆ ಮಳೆ ಜಿನುಗೋ ಜಿನುಗೋ ಹನಿ.
0: ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.
2: ಮಳೆ ಮಳೆ ಮಳೆ ಮಳೆ ಏನ್ ಚಂದ, ಚಿತ್ರಪಟ ಎಣಿಸೋಕೆ ಆನಂದ.
3: 4:33:40 ಸಮಯ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
0: ನೆನಪು ನಿನಾದ.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ ಜಾನಕಿ ಅವರ ಸ್ವರದಲ್ಲಿ ಅವಳ ಹೆಜ್ಜೆ ಚಿತ್ರದ ಒಂದು ಗೀತೆ. ಗೀತರಚನೆ ಮಾಡಿದ್ದಾರೆ ಚಿ ಉದಯ ಶಂಕರ್, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ

0: ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ನೆನಪು ನಿನ್ನಾದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಚಿ ಉದಯ ಶಂಕರ್ ಗೀತ ರಚನೆ ಮಾಡಿರುವ ಪಾವನ ಗಂಗಾ ಚಿತ್ರದ ಗೀತೆ. ಗಾಯಕರು ಎಸ್ ಜಾನಕಿ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

4:45 59 ಸೆಕೆಂಡುಗಳ ಸಮಯ ಈಗ ಕೇಳಿ ಎಸ್ ಜಾನಕಿ ಅವರು ಹಾಡಿರುವ ಗಾಳಿಮಾತು ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ದೊಡ್ಡರಂಗೇಗೌಡ ಅವರು ಗೀತ ರಚನೆ ಮಾಡಿರುವ ಬಾಡದ ಹೂವು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಂಗೀತ ನಿರ್ದೇಶನ ಅಶ್ವಥ್ ವೈದಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಎಸ್ ಜಾನಕಿಯವರು ಹಾಡಿರುವ ಬಯಲುದಾರಿ ಚಿತ್ರದ ಗೀತೆ. ಗೀತ ರಚನೆ ಮಾಡಿದ್ದಾರೆ ಚಿ ಉದಯಶಂಕರ್, ಸಂಗೀತ ಅಳವಡಿಸಿದವರು ರಾಜನ್ ನಾಗೇಂದ್ರ.

0: ಇದುವರೆಗೆ
1: ನೆನಪು ನಿನಾದ,
0: ನೆನಪು ನಿನಾದ.
2: ರೋಣಿಸಾಗಲಿ ಮುಂದೆ ಹೋಗಲಿ, ದೂರ ತೀರವತೇರಲಿ.
1: ನೆನಪು ನಿನಾದ, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ,
1: ನೆನಪು ನಿನಾದ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 5:15. ಈಗ ಕೇಳಿ ಜಾಹೀರಾತುಗಳು.
1: ಲಿಯೋರಾ ಗೋಲ್ಡ್ನಲ್ಲಿ ನಿಮ್ಮ ಹಳೆಯ ಚಿನ್ನ

0: ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
1: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯಾ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರ್.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಕಾರ್ಡಿಯೋಲಜಿಸ್ಟ್ ಆಗಿರುವ ಡಾಕ್ಟರ್ ಸಿಬಿ ಕೇಶವ ಮೂರ್ತಿ ಅವರು. ಡಾಕ್ಟರ್, ಯಾವುದೇ ಸಿಂಪ್ಟಮ್ಸ್ ಇಲ್ಲದೆ ಹಾರ್ಟ್ ಅಟ್ಯಾಕ್ ಆಗತ್ತಾ?
5: ಹೃದಯಾಘಾತಗಳು ಸೈಲೆಂಟ್ ಆಗಿ ಆಗ್ಬಹುದು. 25% ಹೃದಯಾಘಾತಗಳು ಯಾವುದೇ ಸೂಚನೆ ಇಲ್ಲದೇನೆ ಉಂಟಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ವಯಸ್ಸಾದವರಲ್ಲಿ, ಎಲ್ಡರ್ಲಿ ಪೀಪಲ್ ಮತ್ತು ಡಯಾಬಿಟೀಸ್ ಕಾಯಿಲೆ ಇರುವಂತವರಲ್ಲಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್ ಕಾಮನ್ ಆಗಿ ಆಗುತ್ತೆ.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
7: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಏನಿದೆ ಅಂತದ್ದು?
7: ಮೈಸೂರಿನ NH-275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
7: ಹೌದು. 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
7: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
7: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
8: 80% ಸಾಲ ಸೌಲಭ್ಯನೂ ಸಿಗುತ್ತೆ.
7: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
8: 9900-9001282
7: ಆರ್ 9606-0840-66.
9: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
10: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವವಾಣಿ.
11: ಯುವ ಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.
12: ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವವಾಣಿ ಯುವಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ.

ಯುವ ಸ್ನೇಹಿತರೆ, ನಿನ್ನೆ ನಮ್ಮೆಲ್ಲರ ಪಾಲಿಗೆ, ಅಂದರೆ ಕನ್ನಡಿಗರ ಪಾಲಿಗೆ, ಒಂದು ಕರಾಳ ದಿನ, ಶೋಕದ ದಿನ. ಯಾಕೆ ಅಂತ ಹೇಳಿದ್ರೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಖ್ಯಾತ ಹಿನ್ನೆಲೆ ಗಾಯಕಿ ಗಾನ ಸರಸ್ವತಿ, ಗಾನ ಕೋಗಿಲೆ ಎಂದೇ ಹೆಸರಾಗಿದ್ದಂತಹ ಎಸ್ ಜಾನಕಿ ಅಮ್ಮ ಅವರು ಅಸ್ತಂಗತರಾದರು.

ನಮ್ಮನ್ನಗಲಿದಂತಹ ಶ್ರೀಮತಿ ಎಸ್ ಜಾನಕಿ ಅಮ್ಮನವರಿಗೆ ನಾವೆಲ್ಲರೂ ಕೂಡ ಈ ಮುಖಾಂತರ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ.

ಅವರ ನೆನಪಿನಲ್ಲಿ ನಾವು ಇಂದಿನ ಯುವಲಹರಿ ಕಾರ್ಯಕ್ರಮವನ್ನು ಕೇಳೋಣ. ಅಂದರೆ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅಮ್ಮ ಅವರು ನಮ್ಮ ಆಕಾಶವಾಣಿಯಲ್ಲಿ ಪ್ರಸಾರವಾಗುವಂತಹ ಅದೆಷ್ಟು ಚಿತ್ರಗೀತೆಗಳಿಗೆ ಧ್ವನಿಯಾಗಿದ್ದಾರೆ ಅಂದರೆ ತಪ್ಪಾಗಲಾರದು. ನೀವು ಯಾವುದೇ ಆಕಾಶವಾಣಿಯನ್ನು ಅಂದರೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳನ್ನು ನೀವು ಆಲಿಸುವಾಗ, ಅಂದರೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುವಾಗ ಕೇಳುವಂತಹ ಒಂದು ಧ್ವನಿ ನಿರೂಪಕರ ಮುಖಾಂತರ ನಿರಂತರವಾಗಿ ನಾವು ಕೇಳ್ತಾ ಬಂದಿರತಕ್ಕಂಥದ್ದು ಆಕಾಶವಾಣಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಗಾಯಕಿ ಎಸ್ ಜಾನಕಿಯವರು ಹಾಡಿರುವಂತಹ ಈ ಚಿತ್ರದ ಗೀತೆ ಅಂತ ಕೇಳಿದಾಗ ನಮ್ಮೆಲ್ಲರ ಮನಸ್ಸು ಅತ್ತ ಸಾಗ್ತಾ ಇತ್ತು ಖುಷಿಯಿಂದ. ಇಂದು ಬೇಸರ, ವಯೋಸಹಜ ಕಾಯಿಲೆಯಿಂದ ಅವರು ನಮ್ಮನ್ನಗಲಿದ್ದಾರೆ. ಸಾಕಷ್ಟು ನೋವು ನಲಿವುಗಳನ್ನು ಕಂಡಿದ್ದಾರೆ, ಏರುಪೇರುಗಳನ್ನು ಕಂಡಿದ್ದರೂ ಕೂಡ ಪ್ರತಿಭೆ ಅನ್ನೋದನ್ನು ಅವರು ಪ್ರಾಮಾಣಿಕವಾಗಿ ಬಳಸಿಕೊಂಡಿದ್ದಾರೆ. ಅವರು ಹೇಳ್ತಾ ಇದ್ದಂಥದ್ದು, ಅಂದರೆ ನಾವು ಕೇಳಿರುವಂತಹದ್ದು ಅವರ ಸಂದರ್ಶನಗಳಲ್ಲಿ, ನನಗೆ ಯಾವ ಪ್ರತಿಫಲವೂ ಬೇಡ, ಶ್ರೀಕೃಷ್ಣನ ದಯೆ ಆಶೀರ್ವಾದ. ನಾನು ಎಷ್ಟು ದಿನಗಳ ಕಾಲ ಹಾಡುತ್ತೇನೋ ಅಷ್ಟು ದಿನಗಳ ಕಾಲವೂ ನಾನು ಪ್ರಾಮಾಣಿಕವಾಗಿ ದೇವರು ಕೊಟ್ಟಂತಹ ವರವನ್ನು ನಾನು ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ, ಅದನ್ನು ಕಡೆಯ ತನಕ ನಾನು ಹಾಡ್ತಾನೇ ಇರ್ತೀನಿ ಅಂತ. ನಾವೆಲ್ಲರೂ ಕೂಡ ಗಾನ ಕೋಗಿಲೆ ಅಂತ ನಾವು ಅವ್ರನ್ನ ಕರೀತಾ ಇದ್ವಿ. ಅವರನ್ನು ನೆನಪು ಮಾಡಿಕೊಂಡ್ರೆ ಅದೆಂತಹ ಸರಳತೆ, ಅದೆಂತಹ ಮುಗ್ಧತೆ. ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗದೆ, ಯಾವುದೇ ವಿವಾದಗಳಿಗೆ ಬಲಿಯಾಗದೆ, ಹೆಸರಾಗದೆ, ಕೇವಲ ತಮ್ಮ ಗಾಯನದ ಮುಖಾಂತರ ನಮ್ಮೆಲ್ಲರ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಎಂದರೆ ತಪ್ಪಾಗಲಾರದು. ಯುವವಾಣಿ ಕಾರ್ಯಕ್ರಮದಲ್ಲಿ ನಾವು ಈ ಸಂಗತಿಯನ್ನು ಚರ್ಚೆ ಮಾಡುವುದಕ್ಕೆ ಬಹಳಷ್ಟು ಕಾರಣವಿದೆ. ಅಂದರೆ ನಮ್ಮ ಯುವ ಸ್ನೇಹಿತರು ಹಲವರು ಗಾಯಕ ಗಾಯಕಿಯರಾಗಿ ಗುರುತಿಸಿಕೊಂಡಿದ್ದಾರೆ. ಯಾವುದಾದರೂ ಒಂದು ಗೀತೆಯನ್ನು ಗುನುಗುನಿಸ್ತಾ ಇದ್ದ ಹಾಗೆ ನಮಗೆ ನೆನಪಾಗುವಂಥದ್ದು ಎಸ್ ಜಾನಕಿ ಅಮ್ಮನವರು. ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಅದೆಷ್ಟು ಗೀತೆಗಳನ್ನು ಕೇಳಬೇಕು ಕೇಳಬೇಕು ಕೇಳ್ತಾನೇ ಇರಬೇಕು ಅಂತ ನಮಗೆ ಅನಿಸುತ್ತೆ. ಆದರೆ ಅವರ ಒಂದು ಭಾವನೆಯಲ್ಲಿ ಒಂದು ಸಂಗತಿ ಏನು ಗೊತ್ತಾ, ಹಾಡುಗಾರಿಕೆ ಎಲ್ಲರೂ ಕೂಡ ಹಾಡುವಂತಹದ್ದು ಅಗತ್ಯ ಕೂಡ ಅಂತ ಸಂದರ್ಶನದಲ್ಲಿ ಹೇಳಿರುವಂಥದ್ದನ್ನು ನಾವು ಕೇಳಿದ್ದೇವೆ. ನಮ್ಮ ಆತ್ಮದಲ್ಲಿ ಇರುವಂತಹ ವಾಸವಿರುವಂತಹ ದೇವರ ಸ್ಮರಣೆಯಲ್ಲಿ ನಾವು ಗಾಯನದ ಮುಖಾಂತರ ಹಾಡ್ತಾ ಇದ್ರೆ ಅದು ತರಂಗಗಳ ಮುಖಾಂತರ ದೇವರಿಗೆ ತಲುಪುತ್ತೆ ಅಂತ. ಯಾವುದೇ ದೇವಸ್ಥಾನಗಳಲ್ಲಿ ನಾವು ಕೇಳುವಾಗ ಎಸ್ ಜಾನಕಿ ಅಮ್ಮನವರ ಹಾಡು ಭಕ್ತಿ ಶ್ರದ್ಧೆಯಿಂದ ಪ್ರಸಾರ ಆಗ್ತಾ ಇರ್ತಕ್ಕಂಥಾಗ ನಮಗೆ ಒಂದು ಭಾವನೆ, ಪೂಜ್ಯ ಭಾವನೆ ಮೂಡ್ತಾ ಇರುತ್ತೆ. ಇಂದಿಗೂ ಕೂಡ ಈ ಕ್ಷಣಕ್ಕೂ ಕೂಡ ನಾವು ಎಸ್ ಜಾನಕಿ ಅಮ್ಮನವರನ್ನು ಪ್ರೀತಿಸ್ತೀವಿ, ಗೌರವಿಸ್ತೀವಿ, ಮನದುಂಬಿ ಹರಸ್ತೀವಿ. ನಮ್ಮ ಯುವ ಸ್ನೇಹಿತರು ಅವರಲ್ಲಿ ಅಡಗಿರುವಂತಹ ಹಾಡುವಂತಹ ಕಲೆ ನಶಿಸಿ ಹೋಗಬಾರದು ಅಂದರೆ ಈ ಕ್ಷಣದಿಂದ ಅವರು ಒಂದೊಂದೇ ಹಾಡುಗಳನ್ನು ಕಲಿತಾ ಇರಬೇಕು, ಅವರಿಗಾಗಿ ನಾವು ಹಾಡ್ತಾ ಇರಬೇಕು. ಅವರ ಹಾಡುಗಳನ್ನು ನಾವು ಹಾಡ್ತಾ ಇದ್ರೆ ಎಸ್ ಜಾನಕಿ ಅಮ್ಮನವರು ನಮ್ಮ ಜೊತೆ ಇರ್ತಾರಂತೆ, ಅವರೇ ಹೇಳಿಕೊಂಡಿದ್ದಾರೆ ಸಂದರ್ಶನಗಳಲ್ಲಿ. ಮತ್ತೊಂದು ಸಂಗತಿಯನ್ನು ಅವರು ಹೇಳಿಕೊಂಡಿರುವಂಥದ್ದನ್ನು ನಾವು ನೆನಪಿಸ್ಕೊಳ್ಳೇಬೇಕು. ಪ್ರತಿಯೊಬ್ಬ ಹಾಡುಗಾರರು ಕೂಡ ಒಳ್ಳೆಯವರು, ಅವರಲ್ಲಿ ಯಾವುದೇ ರೀತಿಯಾದಂತಹ ಅವಗುಣಗಳು ಇರೋದಿಲ್ಲ ಅಂತ. ಆ ಮುಗ್ಧ ಮನಸ್ಸಿನಲ್ಲಿ ಎಂತಹ ಭಾವನೆ ಅಡಗಿದೆ ನೋಡಿ. ನಿಜವಾಗಿ ಇದು ಅರ್ಥ ಮಾಡಿಕೊಳ್ಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಹಾಗೂ ಜವಾಬ್ದಾರಿ. ಅಂದರೆ

0: ನಮ್ಮ ಜೀವನದ ಅವಧಿಯಲ್ಲಿ ಹಾಡುವಂತಹ ಕಲೆ ಜನಪದರ ಮುಖಾಂತರ ಬಂದಾಗ್ಯೂ ಕೂಡ ನಾವು ಸಿನಿಮಾ ಗೀತೆಗಳನ್ನು ಕೂಡ ಹಾಡ್ತಾ ಕ್ಷಣಗಳನ್ನು ಕಳೀತೀವಿ. ಇನ್ನು ಮುಂದೆಯೂ ಕೂಡ ನಾವೆಲ್ಲರೂ ಜಾನಕಿಯಮ್ಮನವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಹಾಡುಗಳನ್ನು ಕೇಳ್ತಾನೇ ಇರೋಣ, ಹಾಡ್ತಾನೇ ಇರೋಣ ಅಂತ ಅನಿಸುತ್ತೆ.
1: ಶ್ರೋತೃಗಳೇ, ಈಗ ಯುವ ಲಹರಿ ಕಾರ್ಯಕ್ರಮ

0: ಹಾಡುಗಳನ್ನು ಕೇಳ್ತಾನೆ ಇರೋಣ, ಹಾಡ್ತಾನೇ ಇರೋಣ ಅಂತ ಅನಿಸುತ್ತೆ.
1: ಶ್ರೋತೃಗಳೇ, ಈಗ ಯುವಲಹರಿ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರು ಹಾಡಿರುವ ಎರಡು ಕನಸು ಚಿತ್ರದ ಒಂದು ಗೀತೆಯನ್ನು ಕೇಳಿ ಬರೋಣ. ಗೀತರಚನೆ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿ, ಸಂಗೀತ ರಾಜನ್ ನಾಗೇಂದ್ರ.

0: ಯುವಲಹರಿ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕೆಎಸ್ ನರಸಿಂಹಸ್ವಾಮಿ ರಚನೆಯ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಚಿತ್ರ ಮೈಸೂರು ಮಲ್ಲಿಗೆ. ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್.
1: ಮೈಸೂರು ಸ್ಯಾಂಡಲ್
2: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರು ಸ್ಯಾಂಡಲ್ ಸೋಪ್.
0: ಈಗ ಕೇಳಿ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ.

ಇಷ್ಟು ಹೊತ್ತು ನಮ್ಮನ್ನಗಲಿದಂತಹ ಗಾನಕೋಗಿಲೆ ಗಾನ ಸರಸ್ವತಿ ಶ್ರೀಮತಿ ಎಸ್ ಜಾನಕಿಯಮ್ಮನವರ ಸವಿ ನೆನಪಿಗಾಗಿ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಹಾಡುಗಳನ್ನು ಕೇಳಿದ್ರಿ. ಮತ್ತೊಮ್ಮೆ ಯುವ ಸ್ನೇಹಿತರೆ, ನಿಮ್ಮ ಪ್ರತಿಭೆಯಲ್ಲಿ ಯಾವುದೇ ಕುಂಕು ಕಂಡುಕೊಳ್ಳದೆ ಸ್ವಚ್ಛಂದವಾಗಿ ಹಾಡುವಂತಹ ಕಾಯಕ ಈ ಕ್ಷಣದಿಂದ ಆರಂಭ ಆಗಲಿ. ಆ ಮುಖಾಂತರ ಎಸ್ ಜಾನಕಿಯಮ್ಮನವರನ್ನು ನೆನಪಿಸ್ಕೊಳ್ಳೋಣ, ಸ್ಮರಿಸೋಣ. ಅವರ ಮಾತುಗಳನ್ನು ನೀವು ಕೇಳಿರ್ತೀರಿ, ನಾವೆಲ್ಲರೂ ಕೂಡ ನಿಜವಾಗಿ ಅವರ ಅಭಿಮಾನಿಗಳೇ. ಅವರ ಪ್ರಕಾರ ಮತ್ತೊಮ್ಮೆ ನೆನಪಿಸಿಕೊಳ್ಳುವಂತಹ ಸಂಗತಿ ಅಂದರೆ, ಹಾಡುವಂತಹ ಪ್ರತಿಯೊಂದು ಮನಸ್ಸೂ ಕೂಡ ಒಳ್ಳೆಯವರು, ಯಾರಾದರೂ ಆಗಲಿ ಹಾಡ್ತಾರಾ ಅವರು ಒಳ್ಳೆಯವರು ಅಂತ. ನಾವು ಅವರ ಒಳ್ಳೆಯ ಭಾವನೆಗೆ ಸೇರಿಕೊಳ್ಳೋಣ.

0: ಮತ್ತೊಮ್ಮೆ ನಮ್ಮನ್ನ ಕಲಿತಂತಹ ನಮ್ಮೆಲ್ಲರ ಪ್ರೀತಿಯ ಗೌರವದ ನಮ್ಮ ಹೆಮ್ಮೆಯ ಕನ್ನಡ ನಾಡಿನಲ್ಲಿ ಹೆಚ್ಚು ಹಾಡುಗಳನ್ನು ಹಾಡಿದಂತಹ ಶ್ರೀಮತಿ ಎಸ್ ಜಾನಕಿ ಅಮ್ಮನವರಿಗೆ ಮತ್ತೊಮ್ಮೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ. ನಮಸ್ಕಾರ.
1: ಯುವಲಹರಿ ಪ್ರಸಾರವಾಯಿತು.
0: ಯುವವಾಣಿ ಪ್ರಸಾರವಾಯಿತು.
1: ಪ್ರಸ್ತುತಿ ಹಾಗೂ ನಿರ್ವಹಣೆ
0: ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು.
1: ಮಳೆ ಮಳೆ ಮಳೆ ಜಿನುಗೋ ಜಿನುಗೋ ಹನಿ.
0: ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
2: ಮಳೆ ಮಳೆ ಮಳೆ ಮಳೆ ಏನ್ ಚಂದ, ಚಿತ್ತಪಟ್ಟ ಎಣಿಸೋಕೆ ಆನಂದ.
0: ಆಕಾಶವಾಣಿ ಮಡಿಕೇರಿ. ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ

ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಚಿತ್ರಕಾವೇರಿ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೋತೃಗಳೇ, ತಮಗೆಲ್ಲ ಗೊತ್ತಿದೆ, ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 08272228558. ಮತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಹಿನ್ನೆಲೆ ಗಾಯಕಿಯಾಗಿರುವಂತಹ ಜಾನಕಮ್ಮನವರು ನಿನ್ನೆ ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಇವತ್ತು ನಾವು ಅವರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀವಿ, ಅವರ ಬಗ್ಗೆ ಏನೇನು ಗೊತ್ತಿದೆ ಅನ್ನೋದನ್ನು ಮಾತಾಡ್ತಾ ಅವರು ಹಾಡಿರುವಂತಹ ಒಂದಷ್ಟು ಹಾಡುಗಳನ್ನು ಕೇಳೋಣ. ಮೊದಲಿಗೆ ಈ ಗೀತೆಯನ್ನು ಕೇಳ್ತಾ ಮಾತಾಡೋಣ.

0: ಮೊದಲ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್. ನಾನು
0: ಮಾತಾಡಿ.
1: ಪುತ್ತೂರಿನಿಂದ ಸರಸ್ವತಿ ತಿಮ್ಮಕ್ಕ ಮಾತಾಡ್ತಾಳೆ.
0: ಹೇಳಿ ಸರಸ್ವತಿ ಅವರೇ, ನಮ್ಮ ಜಾನಕಮ್ಮನವರ ಬಗ್ಗೆ ಏನು ಒಂದು ಎರಡು ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ?
1: ಜಾನಕಮ್ಮನವರು ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಮೇಡಮ್. ಎಲ್ಲ ತುಂಬಾ ನಷ್ಟ ಮೇಡಮ್.
0: ಹೌದು,
1: ಮತ್ತೆ ನಮ್ಗೆ ಜಾನಕಮ್ಮನವರ ಆಗಮಿಸಿಯಲ್ಲಿ ತುಂಬಾ ಮನಸ್ಸಿಗೆ ಬೇಸರ ಇದ್ದದ್ದು ಸಹ ಮನಸ್ಸಾಗ್ತದೆ. ಅದನ್ನ ಬೇಸರವನ್ನು ತಣ್ಣಲಿಕ್ಕೆ ಆಗ್ತದೆ ಮೇಡಮ್. ಮತ್ತೆ ಅವರ ನೋಡಿ ಇನ್ನು ಅವರಿಗೆ ದೇವರು ಒಳ್ಳೇದು ಮಾಡಿ ಅಲ್ಲಿ ಅವರ ಆತ್ಮಕ್ಕೆ ಶಾಂತಿ
0: ಸದ್ಗತಿ ಸಿಗ್ಲಿ ಅಂತ.
1: ಅವರು ಒಳ್ಳೆ ಒಳ್ಳೆ ಗಾಯಕ, ಅವರು ಹಾಡಿನ ಪೂಜೆ ಅಂತ ಹೇಳ್ಬಹುದು ಮೇಡಮ್.
0: ಹೌದು, ಬಹುಶಃ ನಾವು ಜಾನಕಮ್ಮ ಮತ್ತು ಎಸ್ ಪಿ ಬಿ ಅವರನ್ನ ಇಬ್ಬರನ್ನ ಎರಡು ಅನರ್ಘ್ಯ ರತ್ನಗಳನ್ನ ಕಳ್ಕೊಂಡಿದ್ದೀವಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಅಲ್ವಾ?
1: ಕೇಳುವಾಗವೇ ನಮಗೆ ರೋಮಾಂಚನ ಆಯ್ತು ಮೇಡಮ್. ಅವರನ್ನು ಹಾಗೆ ಆಯ್ತಲ್ಲ ಅಂತ ಆಯ್ತು ಮೇಡಮ್.
0: ಹೌದು. ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಬೇಕು?
1: ನಮಗೆ ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ ಯಾವ ಚಿತ್ರದಿಂದ ಕನಸು
0: ಓ, ಜಾನಕಮ್ಮನವರು ಹಾಡಿದ್ದು.
1: ಹೌದು, ಅವರು ಆಡಿದ್ದು ಮೇಡಮ್. ಎಲ್ಲ ಹಾಡು ಅವರಿಗೆ ತುಂಬಾ ಖುಷಿ. ಮತ್ತೆ ಎರಡು ಕನಸಿನಲ್ಲಿ ಅಂತಿದ್ದಾರೆ ಮೇಡಮ್. ಆ ಪೂಜಿಸದಿಂದ ಹೂಗಳ ಒಂದು ಆಟವನ್ನು ಕೇಳುವಾಗ ಮಿನಿ ರೋಮಾಂಚನ ಆಗ್ತದೆ ಮೇಡಮ್.
0: ಆಯಿತು, ಕಣ್ಣೀಗ ಪ್ರಸಾರ ಮಾಡೋಣ ಹಾಡನ್ನ. ಎಲ್ಲರೂ ಕೂಡ, ಇಡೀ ಕನ್ನಡ ನಾಡಿನ ಜನರೆಲ್ಲವೂ ಕೂಡ ನಮ್ಮ ಅಮ್ಮನಿಗೆ ಮೋಕ್ಷ ಪ್ರಾಪ್ತಿಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಅವರ ಹಾಡಿನ ಮೂಲಕ ಸದಾ ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ ಕೂಡ.
1: ಹೌದು, ಇರ್ತಾರೆ ಮೇಡಮ್. ಹುಟ್ಟಿ ಬರ್ಲಿ ಇನ್ನು ಅವರ ಹಾಗೆ ಯಾರಾದ್ರೂ ಹುಟ್ಟಿ ಬಂದು ಅವರ ನೆನಪು ಆಗ್ತದಲ್ಲ.
0: ಆಯ್ತು ಆಯ್ತು.
1: ಅವರದ್ದು ಯಾವ್ದು ನೆನಪು ಮೇಡಮ್, ಹಾಡು ಕೇಳುವಾಗ ಅವರು ಇದ್ದಾರೆ ಅಂತ ಆಗ್ತದೆ.
0: ಹೌದು, ಇದ್ದಾರೆ ಅವರು ನಮ್ಮ ಜೊತೆ ಇರ್ತಾರೆ ಕೂಡ.
1: ಇರ್ತಾರೆ ಅಲ್ಲ ಮೇಡಮ್, ಅದು ಯಾವ್ದು ಇರ್ತಾರೆ ನೋಡಿ. ಈಗ ವಿಷ್ಣುವರ್ಧನ್, ರಾಜಕುಮಾರ್ ಅವರನ್ನು ಇದ್ದಾರೆ ಅಂತ ನಮ್ಮ
0: ಹೌದು
1: ಮೇಡಮ್.
0: ಹೌದು.
1: ಪುನೀತರಾಗಿರ್ಬೋದು.
0: ಸರಿ ಸರಸ್ವತಿ ಅವರೇ, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇವೆ.
1: ಥ್ಯಾಂಕ್ ಯು.
0: ನಮಸ್ಕಾರ. ನಮಸ್ತೆ.
1: ನಮಸ್ತೆ.

ನಮ್ಮ ಮುಂದಿನ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ, ಹಲೋ, ಹಲೋ. ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಈಗ ಸೋಮವಾರಪೇಟೆಯಿಂದ ನಾಗರಾಜ್ ಅವರು ಅಮ್ಮ ನೀನು ನಕ್ಕರೆ ಹಾಡನ್ನು ಕೇಳಿದರು, ಅವರಿಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡೋಣ.

0: ನಮ್ಮ ಮುಂದಿನ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ,
1: ನಾನು ಪುಷ್ಪರಾಜ್ ಮಾತಾಡಿದೆ ಮೇಡಮ್, ಕಗ್ಗೋಡ್ಲು ಹೂಕಾಡು ಪೈಸಾಗಿಂದ ಮೇಡಮ್.
0: ಹೇಳಿ ಪುಷ್ಪರಾಜ್ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವೆಲ್ಲ ಹೇಗಿದ್ದೀರಿ ಮೇಡಮ್?
0: ನಾವೆಲ್ಲರೂ ಕೂಡ ಚೆನ್ನಾಗಿದ್ದೇವೆ, ಥ್ಯಾಂಕ್ ಯು.
1: ಓಕೆ ಮೇಡಮ್.
0: ಜಾನಕಮ್ಮನವರ ಬಗ್ಗೆ ನಿಮ್ಗೇನಾದ್ರೂ ಒಂದೆರಡು ಮಾತು ಹೇಳೋದಿದೆಯಾ?
1: ಒಳ್ಳೆ ಗಾಯಕಿ ಮೇಡಮ್, ಬಹುಭಾಷಾ ಗಾಯಕಿ ಮೇಡಮ್, ಎಲ್ಲ ಗಾಯಕರ ಜೊತೆನೂ ಆಡಿದ್ದಾರೆ ಮೇಡಮ್, ಇನ್ನೆಲ್ಲ ಪ್ರಸಿದ್ಧ ಗಾಯಕರ ಜೊತೆ. ಅವರು ಅಗಲಿದ್ದು ಸ್ವಲ್ಪ ದುಃಖ ಇದೆ ಮೇಡಮ್, ಸ್ವಲ್ಪ ದಿನ ಒಳ್ಳೆ
0: ಒಂಥರ ತುಂಬಲಾರದ ನಷ್ಟ ಅಂತಲೇ ಹೇಳಬೇಕು ಅಲ್ವಾ?
1: ಭಾರತೀಯ ಚಿತ್ರರಂಗಕ್ಕೆ ನಷ್ಟ ಮೇಡಮ್.
0: ಹೌದು ಹೌದು, ನಾವು ಬಹುಭಾಷಾ ಅಂದರೆ ಸಂಗೀತಗಾರರು ಅಂತ ಹೇಳ್ತೀವಲ್ವಾ, ಒಂದು ಮೂರ್ನಾಲ್ಕು ಭಾಷೆಗಳಲ್ಲಿ ಹಾಡಿಬಿಟ್ರು ನಾವು ಬಹುಭಾಷಾ ಗಾಯಕಿ ಅಂತ ಹೇಳ್ತೇವೆ. ಆದರೆ ಜಾನಕಮ್ಮನವರು ಸುಮಾರು 20 ಭಾಷೆಗಳನ್ನು ಕಲಿತು ಹಾಡಿದಾರಂತೆ.
1: ಹೌದು ಮೇಡಮ್,
0: ಬಹುಶಃ ಜಾನಕಮ್ಮನವರಿಗೆ ಅವರಿಗೆ ಅವರೇ ಸಾಟಿ ಅಂತ ಹೇಳಬೇಕು
1: ಹೌದು ಮೇಡಮ್,
0: ಅಲ್ವಾ?
1: ಹೌದು ಮೇಡಮ್. ಅಂದ್ರೆ ಅವ್ರು ಕನ್ನಡ ಗೀತೆ ಕೇಳ್ತಾ ಇದ್ರೆ ಮೇಡಮ್, ಅವ್ರು ಕನ್ನಡದವರೇನೋ ಅಂತ ಅನಿಸ್ತದೆ ಮೇಡಮ್, ಅಷ್ಟು ಚೆನ್ನಾಗಿ ಆಡ್ತಾರೆ ಮೇಡಮ್.
0: ಹೌದು, ಅವರು ಕನ್ನಡದವರೇ, ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಾದರೂ ಕೂಡ
1: ಹೌದು
0: ಅವರು
1: ಮೇಡಮ್,
0: ಉಳಿದುಕೊಂಡಿದ್ದು, ಈಗ ಕೊನೆಯ ದಿನಗಳನ್ನು ಕಳೆದಿದ್ದು ಕೂಡ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ,
1: ಮೈಸೂರು. ಹೌದು ಮೇಡಮ್,
0: ಅಲ್ವಾ?
1: ಹೌದು ಮೇಡಮ್.
0: ಕನ್ನಡದಲ್ಲಿ ಹಾಡಿರುವಂತಹ ಹಾಡುಗಳು ಕೂಡ ಅಷ್ಟೇ, ಅಷ್ಟೊಂದು ಸುಮಧುರವಾದಂತಹ ಹಾಡುಗಳು,
1: ಹೌದು ಮೇಡಮ್, ಜನಪ್ರಿಯ ಹಾಡುಗಳು ಮೇಡಮ್, ಎಲ್ಲ ಹಾಡುಗಳು.
0: ಜನಪ್ರಿಯ ಹಾಡುಗಳು. ಹಾಗೆ ಇತರ
1: ಹೌದು ಮೇಡಮ್,
0: ಭಾಷೆಗಳಲ್ಲೂ ಕೂಡ, ವಿದೇಶದ
1: ಹೌದು ಮೇಡಮ್,
0: 4-5 ಭಾಷೆಗಳಲ್ಲೂ ಕೂಡ ಅವರು ಹಾಡಿದಾರಂತ.
1: ಹೌದು ಮೇಡಮ್.
0: ಯಾವ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಬೇಕು ಪುಷ್ಪರಾಜ್ ಅವರೇ?
1: ಮೇಡಮ್, ಇಬ್ಬನಿ ಕರಗಿತು ಚಿತ್ರದಲ್ಲಿ ಎಸ್ ಜಾನಕಿ ಅವರೇ ಆಡಿರುವ ತನು ನಿನ್ನದು ಈ ಮನ ನಿನ್ನದು ಆಗಿತ್ತೆ ಮೇಡಮ್.
0: ಹೌದು, ಅದು ತುಂಬಾ ಸುಂದರವಾದಂತಹ ಮಧುರವಾದಂತಹ ಗೀತೆ ಅಲ್ವಾ?
1: ಹೌದು ಮೇಡಮ್.
0: ಸರಿ ಪುಷ್ಪರಾಜ್ ಅವರೇ, ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.
1: ನಮಸ್ತೆ ಮೇಡಮ್.

0: ನಮ್ಮ ಕೊನೆಯ ಕರೆ ಯಾರು ಮಾಡಿದ್ದಾರೆ ಕೇಳೋಣ.
1: ಹಲೋ
0: ಹಲೋ,
1: ಹಲೋ ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಮಾತಾಡಿ, ಬೇಗ ಬೇಗ ಮಾತಾಡಬೇಕು.
1: ನಾನು ಸುಳ್ಯ ತಾಲೂಕು ಆಲೇಟಿ ಗ್ರಾಮದಿಂದ ಶ್ರೀಧರ ಮಾತಾಡೋದು ಮೇಡಮ್.
0: ಹೇಗಿದ್ದೀರಾ ಶ್ರೀಧರ್ ಅವರೇ?
1: ನಾವೆಲ್ಲ ಚೆನ್ನಾಗಿದ್ದೇವೆ ಮೇಡಮ್.
0: ನಮ್ಮ ಜಾನಕಮ್ಮನವರ ಬಗ್ಗೆ
1: ಬೆಂಗಳೂರು.
0: ಒಂದೆರಡು ಮಾತಾಡ್ತೀರಾ?
1: ಹೌದು ಮೇಡಮ್, ಅವರು ಬಹುಭಾಷಾ ನಟಿ ಅಲ್ಲ, ಬಹುಭಾಷಾ ಹಾಡುಗಾರ್ತಿ,
0: ಗಾಯಕಿ,
1: ಗಾಯಕಿ. ಅವರು
0: ಹಿನ್ನೆಲೆ ಗಾಯಕಿ.
1: ಬಹುಶಃ ಯಾವುದೋ ಒಂದು ಕೇಂದ್ರ ಸರ್ಕಾರದಿಂದ ಕೊಟ್ಟ ಅವಾರ್ಡ್ ಅನ್ನು ಕೂಡ ಅವರು ಬೇಡ ಅಂತ ಹೇಳಿ ಬಿಟ್ಟಿದ್ದಾರೆ ಮೇಡಮ್.
0: ಹೌದು
1: ಏನೋ ನೆನಪು ಬರ್ತಾ ಉಂಟು.
0: ಹೌದು, ಬೇಡ ಅಂತ ಬಿಟ್ಟು ಅಂದ್ರೆ ಅವರ ಸಾಧನೆ ಅಷ್ಟು ದೊಡ್ಡದಿತ್ತು,
1: ಹೌದು.
0: ಅದನ್ನ ಸರಿಯಾದ ಸಮಯದಲ್ಲಿ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನ ಕೊಡಬೇಕಾಗಿತ್ತು,
1: ಅದು
0: ಅದು
1: ಕೊಡ್ಲಿಲ್ಲ.
0: ತಡವಾಯಿತು
1: ಹೌದು
0: ಅನ್ನೋದು ಅವರ ಅಸಮಾಧಾನಕ್ಕೆ ಕಾರಣ.
1: ಹೌದು ಹೌದು ಮೇಡಮ್.
0: ಆ
1: ಅವರು
0: ಕಾರಣಕ್ಕಾಗಿ ಅವರು
1: ಆಂಧ್ರದಲ್ಲಿ
0: ಅದನ್ನ ತಿರಸ್ಕರಿಸಿದ್ದಾರೆ.
1: ಹೌದು ಮೇಡಮ್, ಅವರು ಆಂಧ್ರದಲ್ಲಿ ಹುಟ್ಟಿದ್ರು, ನಮ್ಮ ರಾಜ್ಯದ ಒಂದು ಮನೆ ಮಗಳು ಮೇಡಮ್ ಅವರು.
0: ಅದು ತುಂಬಾ ಒಳ್ಳೆ ಮಾತಾಡಿದ್ರಿ ಶ್ರೀಧರ್ ಅವರೇ.
1: ಹೌದು ಮೇಡಮ್,
0: ಜಾನಕಮ್ಮನವರನ್ನ ಪ್ರತಿಯೊಬ್ಬ ಕನ್ನಡಿಗನು ಕೂಡ ನಮ್ಮ ಮನೆ ಮಗಳು ಅಂತಲೇ ಸ್ವೀಕಾರ ಮಾಡಬೇಕು.
1: ಹೌದು ಹೌದು ಮೇಡಮ್.
0: ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡೋಣ?
1: ನಾನು ಅವರೇ ಹಾಡಿದ ಒಂದು ಮಸಣ ಹೂವಿನಲ್ಲಿ ಹೋಗುಣವಂತ ಅಂತ ಹೇಳಿ ಒಂದು ಹಾಡು ಉಂಟಲ್ಲ ಮೇಡಮ್, ಆ ಹಾಡನ್ನು ಪ್ರಸಾರ ಮಾಡಿ ಮೇಡಮ್.
0: ಆಯ್ತು, ಖಂಡಿತ ಪ್ರಸಾರ ಮಾಡ್ತೇವೆ ಶ್ರೀಧರ್ ಅವರೇ.
1: ದಿವಂಗತ
0: ಸಮಯದ
1: ಜಾನಕಮ್ಮನವರಿಗೆ ಅರ್ಪಿತವಾಗಲಿ ಮೇಡಮ್ ಆ ಹಾಡು.
0: ಖಂಡಿತ ಖಂಡಿತ, ಸಮಯದ
1: ಓಕೆ ಮೇಡಮ್.
0: ಅಭಾವ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಮಾತಾಡೋಣ. ಕರೆಗಾಗಿ ಧನ್ಯವಾದಗಳು. ನಮಸ್ತೆ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ನಿಲಯದಿಂದ ಇನ್ನು ಮುಂದೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿರಂಗ, ಇದರಲ್ಲಿ ಆಹಾರದಲ್ಲಿ ನಾರಿನ ಪ್ರಾಮುಖ್ಯತೆ ಕುರಿತು ಡಾ ಕೆವಿ ಜಮುನಾ ಅವರೊಂದಿಗೆ ಸಂದರ್ಶನ ಮಾರುಕಟ್ಟೆ ಧಾರಣೆ ಕೇಳುವಿರಿ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲ್ ನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾಷಣ, ಕನ್ನಡ ಸಾಹಿತ್ಯದಲ್ಲಿ ರಂಗ ಕಲಾವಿದೆಯರ ಆತ್ಮಕಥೆಗಳ ಅವಲೋಕನ. ಮಾತನಾಡುತ್ತಾರೆ ರವಿ ಎನ್ಸಿ. 8:00 ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:15 ಭಾವಗೀತೆಗಳನ್ನು ಆಲಿಸುವಿರಿ. 9:30 ರಾಷ್ಟ್ರೀಯ ರೂಪಕ ಕಾರ್ಯಕ್ರಮ. 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ಕುಮಾರ್ ಮರ್ದೂರ್ ಅವರ ಗಾಯನ ಕೇಳುವಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಪ್ರಸ್ತುತಿ ಜಗದೀಶ್ ಬಿಎಂ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಬೆಂಗಳೂರು ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:35 ಸ್ವರಮಾಧುರ್ಯ. 6:40 6:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:15 ಪ್ರಕಟಣೆಗಳು, ನಂತರ ಭಾವಗೀತೆಯನ್ನು ಆಲಿಸುವಿರಿ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:30 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳುವಿರಿ. ಗಾನಭಜನ 10:30 ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. 11:00 ಸಂಪರ್ಕ ಸಂಖ್ಯೆ 0827228558. ಇನ್ನೊಂದು ದೂರವಾಣಿ ಸಂಖ್ಯೆ ಶ್ರೋತೃಗಳೇ 2281219. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.

0: ಗಮನಿಸಿ ನಾಳೆ ಬೆಳಿಗ್ಗೆ 11 ಗಂಟೆಗೆ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ದತ್ತಕ್ರಿಯಾ ಯೋಗ ಕುರಿತು, ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿಪಥದಲ್ಲಿ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಕಾರ್ಯಕ್ರಮ ಕೇಳುವಿರಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ, 2:40 ಹಿಂದಿ ಪಾಠ ಬೆಂಗಳೂರು ಕೇಂದ್ರದಿಂದ, 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ, 4 ಗಂಟೆಗೆ ಭಕ್ತಿ ಗೀತೆಗಳು, ಸಂಜೆ 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ಶ್ರೋತೃಗಳೇ, ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಮಹಿಳಾ ಲೋಕ, ಮಹಿಳೆ ಮತ್ತು ಆರ್ಥಿಕ ಸ್ವಾವಲಂಬನೆ, ಈ ಕುರಿತು ಆರ್ಥಿಕ ಸಲಹೆಗಾರರಾದ ಮಡಿಕೇರಿಯ ಗೀತಾ ಗಿರೀಶ್ ಅವರಿಂದ ಭಾಷಣ, ಬಳಿಕ ಭಾವಗೀತೆಯನ್ನು ಆಲಿಸುವಿರಿ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. 5:30 ಚಿತ್ರ ಕಾವೇರಿ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗದಲ್ಲಿ, ಮಳೆಗಾಲದಲ್ಲಿ ರೇಷ್ಮೆ ಹುಳು ಸಾಕಾಣೆ ಕುರಿತು ಡಾ ವಿಜಿ ಮರಿಬಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 7:20 ಸುದ್ದಿಜೊಂಪೆ, ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್, ಕುಶಾಲನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು, 8 ಗಂಟೆಗೆ ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 9:15 ಭಾವಗೀತೆಗಳು, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪದ್ಮಿನಿ ಕಿಶೋರ್ ರಾವ್ ಅವರ ಗಾಯನ ಕೇಳುವಿರಿ. ನಾಳೆ ರಾತ್ರಿ 10 ಗಂಟೆಗೆ ವನಿತಾ ವಿಹಾರದಲ್ಲಿ ಕಾಡು ಕ್ಯಾಮರಾ ಮತ್ತು ಕಾಳಜಿ, ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವವನ್ನು ಕೇಳುವಿರಿ. ಇವರನ್ನು ಮಾತನಾಡಿಸುತ್ತಾರೆ ಆಶಾ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಈ ಮುಂದೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಶುಭ ನುಡಿ. ಭೂಮಿಯು ಎಲ್ಲರ ಅಗತ್ಯಗಳನ್ನು ಪೂರೈಸಬಲ್ಲದು, ಆದರೆ ಎಲ್ಲರ ದುರಾಸೆಗಳನ್ನು ಪೂರೈಸುವಷ್ಟು ಸಂಪದ್ಭರಿತವಾಗಿಲ್ಲ, ಹೀಗೆಂದಿದ್ದಾರೆ ಮಹಾತ್ಮ ಗಾಂಧಿ. ಶುಭ ನುಡಿ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ ವಾರ್ತಾ ಪ್ರಸಾರ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ನಿಶಿತ್ ಕುಮಾರ್. India has condemned the attack on the commercial vessel GFS Galaxy off the coast of Oman today. The External Affairs Ministry informed in a statement that out of 11 Indian nationals on board, 10 have been rescued so far, while one Indian national is reportedly missing. It said the Indian Embassy in Oman is closely monitoring the situation and proactively coordinating with the Omani authorities in the ongoing search and rescue operation. India has thanked the Omani authorities for this support. New Delhi has expressed concern over the continuing incidents of attacks on commercial shipping in the region. It reiterated the call for immediate de-escalation of tensions and the conclusion of ongoing negotiations for a diplomatic solution so that peace and stability can return to the region. The United States launched fresh airstrikes on Iran this morning. The airstrikes came after Tehran attacked a commercial vessel in the Strait of Hormuz, setting it ablaze and forcing its crew to abandon the ship. Iran retaliated with missile and drone attacks targeting Bahrain, Kuwait, Qatar, Jordan and the United Arab Emirates. Iran's Revolutionary Guard said it has closed the Strait of Hormuz until further notice and warned of further action of US strikes continue. The mortal remains of the 15 Indian nationals who lost their lives in yesterday's boat capsize near Phu Quoc Island in Vietnam are being transported to its Ho Chi Minh City. The Indian Embassy in Vietnam in a social media post today informed that after the completion of necessary formalities there, the mortal remains will be transported to India at the earliest. Earlier in the day, the embassy said

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:13 ಈಗ ಪ್ರಕಟಣೆಗಳು.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಕಾರ್ಡಿಯೋಲಜಿಸ್ಟ್ ಆಗಿರುವ ಡಾಕ್ಟರ್ ಸಿಬಿ ಕೇಶವ ಮೂರ್ತಿ ಅವರು, ಡಾಕ್ಟರ್ ಫ್ಯಾಮಿಲಿ ಹಿಸ್ಟ್ರಿಯಿಂದ ಹಾರ್ಟ್ ಡಿಸೀಸ್ ಬರೋ ಚಾನ್ಸಸ್ ಜಾಸ್ತಿ ಇದೆಯಾ?
4: ಫ್ಯಾಮಿಲಿ ಹಿಸ್ಟ್ರಿಯಿಂದ ಅಂದ್ರೆ ಅನುವಂಶಿಕವಾದ ಕಾರಣಗಳಿಂದ ಹೃದಯಾಘಾತಗಳು ಸಹ ಟ್ರಾನ್ಸ್ಮಿಟ್ ಆಗುತ್ತೆ. ಇದನ್ನ ನಾವು ಕೇರ್ಫುಲ್ ಆಗಿ ಎಚ್ಚರಿಕೆಯಿಂದ ನಾವು ಎಲ್ಲಾ ರೀತಿಯ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ನಮ್ಮ ಮನೆಯಲ್ಲಿ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್, ತಂದೆ ತಾಯಿ ಅಥವಾ ಸಿಬ್ಲಿಂಗ್ಸ್ ಏನಿರ್ತಾರೆ ಅವ್ರಿಗೆ ಹೃದಯಾಘಾತ ಅಥವಾ ಹೃದಯದ ಕಾಯಿಲೆಗಳಿದ್ರೆ ಖಂಡಿತವಾಗಿ ನಮ್ಗೆ ಹೈಯರ್ ರಿಸ್ಕ್ ಇರುತ್ತೆ. ಅದನ್ನ ನಾವು ಪರೀಕ್ಷೆ ಮಾಡಿಸಿಕೊಂಡು ಯಾವ್ದ್ರಿಂದ ಇದು ಟ್ರಾನ್ಸ್ಮಿಟ್ ಆಗ್ತಿದೆ, ಅಧಿಕ ರಕ್ತದೊತ್ತಡದಿಂದ ಅಥವಾ ಅಧಿಕ ಕೊಲೆಸ್ಟ್ರಾಲ್ ಇಂದ ಅಥವಾ ಸಕ್ಕರೆ ಕಾಯಿಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಇದೆಯಾ, ಡಯಟ್ ಅಂಡ್ ಲೈಫ್ ಸ್ಟೈಲ್ ಎಲ್ರದು ಒಂದೇ ತರ ಇದೆಯಾ, ಅದನ್ನ ನೋಡಿಕೊಂಡು ಆ ನಿಖರವಾದ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಮತ್ತೆ ಹೃದಯಾಘಾತಗಳ ಹೆಚ್ಚಾದಾಗೆ ನಾವು ತಡೆಗಟ್ಟಬಹುದು.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್,

0: ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ, ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
4: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
5: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ

0: சென்சுரி ஃபேஷன் சிட்டி, பயஞ்சேரி மோக் இரிட்டி.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 ತೊಂಬತ್ತು ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಮುಳಿಯ ಸಿಲ್ವೇರಿಯಾ ಮಡಿಕೇರಿ ಗೋಣಿಗುಪ್ಪಲು ಸೋಮವಾರಪೇಟೆ ಪುತ್ತೂರು ಬೆಳ್ತಂಗಡಿ ನೆಲ್ಯಾಡಿ ಬೆಂಗಳೂರು
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
3: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ, 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
4: ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ಮಡಿಕೇರಿಯ ಪ್ರತಿಷ್ಠಿತ SLA ಫಿನ್ಸರ್ವ್ ನಲ್ಲಿ ಸೇಲ್ಸ್ ರೆಪ್ರೆಸೆಂಟೇಟಿವ್, ಮೇಲ್ ಅಂಡ್ ಫಿಮೇಲ್, ಡಾಟಾ ಆಪರೇಟರ್, ಫಿಮೇಲ್ ಕ್ಯಾಂಡಿಡೇಟ್ಸ್ ಬೇಕಾಗಿದ್ದಾರೆ. ಎಕ್ಸ್ಪೀರಿಯನ್ಸ್ ಇರುವವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 9886993888. ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900921282
0: ಆರ್ 9606084066.
7: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
1: ಗೋಣಿಗೊಪ್ಪಲಿನ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಈ 3 ವರ್ಷಗಳ ಡಿಪ್ಲೊಮಾ ಕೋರ್ಸ್ ಗಳ ಜೊತೆಗೆ 1 ತಿಂಗಳ ಅವಧಿಯ ಸರ್ಟಿಫಿಕೇಟ್ ಕೋರ್ಸ್ ಗಳನ್ನು ಪ್ರಾರಂಭಿಸಲಾಗುತ್ತಿದೆ. ಬೇಸಿಕ್ ಕಂಪ್ಯೂಟರ್, ವೆಬ್ ಡಿಸೈನಿಂಗ್ ಅಂಡ್ ಅನಿಮೇಷನ್, ಎಲೆಕ್ಟ್ರಿಕಲ್ ವೈರಿಂಗ್ ಅಂಡ್ ಬೇಸಿಕ್ ಎಲೆಕ್ಟ್ರಿಷಿಯನ್ ಸ್ಕಿಲ್ಸ್, ಪ್ಲಂಬಿಂಗ್ ಎಂಬ 1 ತಿಂಗಳ ಅವಧಿಯ ಈ ಸರ್ಟಿಫಿಕೇಟ್ ಕೋರ್ಸ್ ಗಳಿಗೆ ಯಾವುದೇ ವಯಸ್ಸಿನ ನಿರ್ಬಂಧವಿಲ್ಲದೆ 8ನೇ ತರಗತಿ ಪಾಸ್ ಅಥವಾ ಫೇಲ್ ಆದವರು ಕೂಡ ಪ್ರವೇಶ ಪಡೆಯಬಹುದು. ನಿಮ್ಮಲ್ಲಿರುವ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಂಡು ಸ್ವಉದ್ಯೋಗ ಪ್ರಾರಂಭಿಸುವಲ್ಲಿ ಈ ಸರ್ಟಿಫಿಕೇಟ್ ಕೋರ್ಸ್ ಗಳು ಸಹಕಾರಿಯಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900954755.
0: ರೀ, ನಾನ್ ಇನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
6: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
0: ಹಾಗಾದ್ರೆ ಇವತ್ತೇ ಹೋಗೋಣ.
8: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 ತೊಂಬತ್ತು ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
0: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ July 13ರಿಂದ August 14ರವರೆಗೆ. ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ

0: ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
4: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
5: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th year ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ಪುತ್ತೂರು ಮತ್ತು ಸುಳ್ಯದಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ ಪಿಜಿ ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338593112.
6: ಕಳೆದ ಜುಲೈ 3rd ನಿಧನರಾದ ಮೂರ್ನಾಡು ಕಾಂತೂರು ಗ್ರಾಮದ ಬೊಳ್ತಜ್ಜಿರ ಕುಟುಂಬದ ಪಟ್ಟೇದಾರ ಸೋಮಯ್ಯ ಪುಟ್ಟು ಅವರ ಅತಿಥಿ ಕರ್ಮಾಂತರ ನಾಳೆ 13rd ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ಕಾಂತೂರು ಗ್ರಾಮದ ಮೃತರ ಸ್ವಂತ ಮನೆಯಲ್ಲಿ ನಡೆದಿದೆ. ಕಾಗದ ಸಿಕ್ಕದ ಮನೆಯು ಊರವು ನೆಂಟರಿಷ್ಟರೆಲ್ಲ ಇದನ್ನೇ ಕಾಗದತ್ತ ಜ್ಞಾನ ಮಾಡಿಕೊಂಡು ಬರೋಕುತ್ತ ಮೃತರ ಮಕ್ಕ, ಅಳಿಯಂದರು, ಸೊಸೆ, ಪಿಳ್ಳಿಕ್ಕ ಮತ್ತೆ ಸಂಸಾರದವು ಕೇಳಿಕೊಂಡಳು.
7: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
9: ಸುಳ್ಯದ KVG ITI ನಲ್ಲಿ 2026-27 ಸಾಲಿನ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, SSLC ಪಾಸ್. ಮಾಹಿತಿಗಾಗಿ ಕರೆ ಮಾಡಲು ಮೊಬೈಲ್ ಸಂಖ್ಯೆ 7760240537.
10: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
11: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ಜೊತೆಗೆ ಉತ್ತಮ ಸ್ಪೋರ್ಟ್ ಸೌಲಭ್ಯ ಕೂಡ. ಕರೆ ಮಾಡಿ 9611555457.
9: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th year ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
12: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
13: ಕೊಳಕೇರಿ ಗ್ರಾಮದುಳ್ಳ ಬಿದ್ದಾಟಂಡ ಒಕ್ಕಡ ಐನ್ಮನೆ ಅಭಿವೃದ್ಧಿಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕಗಳಾದ ಶ್ರೀ ಅಜ್ಜು

0: ಆಶೀರ್ವಾದ ಮಾಡಿ ಬೋಡಿಯಂಡ್ ನಲ್ಲರ್ಮೆ ಬಂದಿತ್ತು ಬಿದ್ದಾಟಂಡ ಸ್ತಮ್ಮಯ್ಯ ಪಿಂಡ ಎಲ್ಲ ಬಿದ್ದಾಟಂಡ ವಕ್ಕ ಕಾರಣ ಪೊನ್ನಣ್ಣ ಇಂಕ್ 1000 ರೋಗ್ಯ ಭಾಗ್ಯ ಬರ್ಕತ್ತು ಕೊಡ್ತಿತ್ತು ರಾಜಕೀಯ ಕ್ಷೇತ್ರದ ಬಲ್ಯ ಬೊಳಚ ಕಣಿತ್ತು ಸರಕಾರತ್ ಬಲ್ಯ ಸ್ಥಾನ ಕಟ್ಟ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ, 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
1: ಮಡಿಕೇರಿಯ ಎಸ್ ಎಲ್ ಎ ಡಿಜಿಟಲ್ ಹಬ್ ನಲ್ಲಿ ಮಾನ್ಸೂನ್ ಮೆಗಾ ಆಫರ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಡ್ರೈಯರ್, ಮಿಕ್ಸಿ, ಗ್ರೈಂಡರ್, ಕುಕ್ಕರ್, ಮೈಕ್ರೋ ಓವನ್ ಖರೀದಿಯ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಹಾಗೂ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಫೆಸಿಲಿಟಿ. ಎಸ್ ಎಲ್ ಎ ಡಿಜಿಟಲ್ ಹಬ್ ನಿಯರ್ ಸಪ್ತಗಿರಿ ಕಾರ್ಗೋ, ನ್ಯೂ ಎಕ್ಸ್ಟೆನ್ಷನ್, ಮಡಿಕೇರಿ.
2: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
3: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
2: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
4: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
5: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
6: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
5: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
7: ಜುಲೈ 13ರಂದು ನಿಧನರಾದ ಬಿಳಿಗೇರಿ ಗ್ರಾಮ ಕಾಳೆಯಂಡ ದಿವಂಗತ ಅಪ್ಪಚ್ಚ ಅವರ ಪತ್ನಿ ತಂಗಮ್ಮ ಅವರ ತಿಥಿಕರ್ಮಾಂತರ ಇದೇ 13ರಂದು, ನಾಳೆ ಸೋಮವಾರ ಪೂರ್ವಾಹ್ನ 11 ಗಂಟೆಗೆ ಕಗ್ಗೋಡ್ಲುವಿನಲ್ಲಿರುವ ಅಂಬರ ರೆಸಾರ್ಟ್ನಲ್ಲಿ ನಡೆಸಲಾಗುವುದು. ಕುಟುಂಬದವರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂ.
7: ಇದೀಗ ನಾರಾಯಣ ಆಸ್ಪತ್ರೆ ಮೈಸೂರಿನ ಮಕ್ಕಳ ಮತ್ತು ವಯಸ್ಕರ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್ ಅವರು ಇದೇ 13ರಂದು ಸೋಮವಾರ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ರಸ್ತೆಯಲ್ಲಿರುವ ಡಿಕೆ ಸಿಗ್ಮಾ ಹಾಸ್ಪಿಟಲ್ನಲ್ಲೂ, ಅಪರಾಹ್ನ 2ರಿಂದ 4 ಗಂಟೆವರೆಗೆ ಕುಶಾಲನಗರದ ಬಾಲಾಜಿ ಆಸ್ಪತ್ರೆಯಲ್ಲೂ ಸೇವೆಗೆ ಲಭ್ಯವಿರುತ್ತಾರೆ. ಎಕೋ ಪರೀಕ್ಷೆ ಕೂಡ ಮಾಡಲಾಗುವುದು. ಎದೆನೋವು, ಉಸಿರಾಟದ ತೊಂದರೆ, ಬಿಪಿ, ಶುಗರ್ ಮುಂತಾದ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 8902 5878 88.
8: ಪೊನ್ನಿ ಮಾನಿಸ್ ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕ್ವರ್ನಾ, ಹೋಂಡಾ, ಆಯಿಲೋಮ್ಯಾಕ್, ಇತರ ಎಲ್ಲಾ ಕಂಪನಿಯ ಮಿಷಿನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಿಷಿನ್, ಡ್ರಮ್ ಸೀಡರ್, ಬುಟ್ ಚಾಪರ್ ಮಿಷಿನ್, ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್, 80 ಅಡಿ ಸ್ಪ್ರೇಯರ್ ದೋತಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 500ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಪೊನ್ನಿ ಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
9: ಜಾಹೀರಾತುಗಳನ್ನು ಕೇಳಿದಿರಿ. ಈಗ ಕೇಳಿ ಸಂತ ಶಿಶುನಾಳ ಶರೀಫರ ಒಂದು ತತ್ವಪದ, ಹಾಡಿದ್ದಾರೆ ಸಂಗೀತ ಕಟ್ಟಿ.

0: ಇದುವರೆಗೆ ಸಂಗೀತ ಕಟ್ಟಿಯವರು ಹಾಡಿದ ಶಿಶುನಾಳ ಶರೀಫರ ತತ್ವಪದವನ್ನು ಕೇಳಿದಿರಿ. ಸಮಯ 6:30 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಇದು ಆಕಾಶವಾಣಿ. ಈಗ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ.
2: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ ಸಾಮಾನ್ಯ ಕಲ್ಲಿನೊಳಗೂ ಗಣಿತದ ಸೌಂದರ್ಯ ಅಡಗಿದೆ. ಪ್ರಕೃತಿಯಲ್ಲಿರುವಂತಹ ಅನೇಕ ಅದ್ಭುತಗಳನ್ನು ಗಮನಿಸಿದಾಗ ಅದರ ಹಿಂದೆ ಒಂದು ಕ್ರಮ ಮತ್ತು ನಿಯಮ ಇರುವುದನ್ನು ನಾವು ಕಾಣಬಹುದು. ಹೂವಿನ ತೆನೆಗಳ ವಿನ್ಯಾಸದಿಂದ ಹಿಡಿದು ಜೇನುಗೂಡಿನ ಆಕಾರದವರೆಗೆ ಪ್ರಕೃತಿ ಗಣಿತದ ನಿಯಮಗಳನ್ನು ಅನುಸರಿಸುತ್ತದೆ. ನಾವು ಕೂಡ ಅಡುಗೆ ಮನೆಯಲ್ಲಿ ಚಪಾತಿ ರೊಟ್ಟಿಗಳನ್ನು ವೃತ್ತಾಕಾರದಲ್ಲಿಯೇ ಲಟ್ಟಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಸಾಮಾನ್ಯ ಕಲ್ಲುಗಳ ಒಳಗಿರುವ ಸ್ಫಟಿಕಗಳ ಆಕಾರದಲ್ಲಿಯೂ ಗಣಿತದ ಅದ್ಭುತವೇ ಅಡಗಿದೆ. ಈ ಕಲ್ಲುಗಳನ್ನು ಒಡೆದಾಗ ಕೆಲವೊಮ್ಮೆ ಒಳಗೆ ಚೌಕ, ಷಟ್ಕೋನ, ಉದ್ದವಾದ ಕಡ್ಡಿಯಂತಹ ಅಥವಾ ಸಮಮಿತಿಯ ಆಕಾರಗಳಲ್ಲಿ ಹೊಳೆಯುವ ಸ್ಫಟಿಕಗಳು ಕಾಣಿಸುತ್ತವೆ. ಇವು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಪ್ರಕೃತಿಯ ಗಣಿತದ ನಿಯಮಗಳೇ ಕಾರ್ಯನಿರ್ವಹಿಸುತ್ತವೆ. ಈ ಸ್ಫಟಿಕಗಳು ರೂಪುಗೊಳ್ಳುವುದು ಪರಮಾಣುಗಳು ಅಥವಾ ಅಣು ಸಮೂಹಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಡುವುದರಿಂದ. ಪ್ರತಿಯೊಂದು ಖನಿಜದ ಅಣುಗಳು ತಮ್ಮದೇ ಆದಂತಹ ವಿನ್ಯಾಸವನ್ನ ಹೊಂದಿರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ, ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ ಸಂಸ್ಥರಗಳ ಒತ್ತಡದಿಂದ ಮೈದೆಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನು ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣುಗಳು ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು, ಈ ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತಿಯ ಆಕಾರವನ್ನು ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ

0: ಮಕ್ಕಳು ಬರೆಯುವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನ್ನಿಂದನೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ, ವಜ್ರದ ಮೇಲೆ ಬೆಳಕು ಬಿದ್ದಾಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ, ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನ ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಈ ಸ್ಫಟಿಕಗಳ ಆಕಾರಗಳನ್ನ ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನ ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನು ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಡ್ಸ್ ಖನಿಜಗಳನ್ನ ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನ ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಮಡಿಕೇರಿ, ಸಮಯ 6:35:17.
3: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿಮಿಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು.
4: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
5: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
4: ಹಾಗಾದ್ರೆ ಇವತ್ತೇ ಹೋಗೋಣ.
6: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
2: ಜಾಹೀರಾತುಗಳನ್ನು ಕೇಳಿದಿರಿ. ಇದೊಂದು ಪ್ರಕಟಣೆ. ವಿರಾಜಪೇಟೆ ECHS ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿಗಳು ಹಾಗೂ ಲ್ಯಾಬ್ ಟೆಕ್ನಿಷಿಯನ್, ದಿನಾಂಕ 13/7/2026 ಸೋಮವಾರ, ಅಂದರೆ ನಾಳೆ ಸೇವೆಗೆ ಲಭ್ಯವಿರುವುದಿಲ್ಲ ಎಂದು ECHS ನ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗೆ ನಾಳೆ ಸೋಮವಾರದಂದು ಮಡಿಕೇರಿ ECHS ನಲ್ಲಿ ಕಾರ್ಯನಿರ್ವಹಿಸುವ ದಂತವೈದ್ಯರು, ಡೆಂಟಲ್ ಆಫೀಸರ್, ಮಡಿಕೇರಿ ಪಾಲಿಕ್ಲಿನಿಕ್ನಲ್ಲಿ ಲಭ್ಯವಿರುವುದಿಲ್ಲವೆಂದು ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ. 103.1 MHz ಕಂಪನಾಂಕಗಳಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.

0: ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸ್ತಿದ್ದೀರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ ಯು ಪಿ ಐ ಪೇಮೆಂಟ್ ಮಾಡಿ, ತುಂಬಾ ಸುಲಭ.
1: ಅರೆ ವಾ, ನನ್ಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
0: ನಿಮ್ ಮೊಬೈಲ್ ಕೊಡಿ.
1: ತಗೋ ತಗೋ.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
4: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
5: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಮೇರು ಗಾಯಕಿ ಎಸ್ ಜಾನಕಿ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ. 4723 ಹುದ್ದೆ ಭರ್ತಿ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆ, ಸಂಸದ ಗೋವಿಂದ ಕಾರಜೋಳ. ಹಲವು ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿ. ಮೇರು ಗಾಯಕಿ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಬೋಗಾದಿ ಬಳಿಯ ಕಣಿಯನಹುಂಡಿ ತೋಟದ ಮನೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಗಾನಕೋಗಿಲೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5ರವರೆಗೆ ಇರಿಸಲಾಗಿತ್ತು. ತದನಂತರ ಅವರ ಪಾರ್ಥಿವ ಶರೀರವನ್ನು ಬೋಗಾದಿಯ ಕಣಿಯನಹುಂಡಿ ಬಳಿ ಇರುವ ಅವರ ತೋಟದ ಮನೆಗೆ ಅಂತ್ಯಕ್ರಿಯೆಗಾಗಿ ಮೆರವಣಿಗೆಯ ಮೂಲಕ ಕೊಂಡೊಯ್ಯಲಾಯಿತು. ಸಾವಿರಾರು ಅಭಿಮಾನಿಗಳು ಸರತಿ ಸಾಲಿನಲ್ಲಿ ನಿಂತು ತಮ್ಮ ನೆಚ್ಚಿನ ಗಾಯಕಿಯ ಅಂತಿಮ ದರ್ಶನ ಪಡೆದರು. ಕನ್ನಡ, ಮಲಯಾಳಂ, ತಮಿಳು ಚಿತ್ರರಂಗದ ಪ್ರಮುಖ ಗಣ್ಯರು, ಕಲಾವಿದರು ಹಾಗೂ ರಾಜಕೀಯ ಮುಖಂಡರು ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ಸೂಚಿಸಿದರು. ಪಾರ್ಥಿವ ಶರೀರ ಕನಿಯನಹುಂಡಿ ತೋಟದ ಮನೆಗೆ ತಲುಪಿದ ನಂತರ ಸಂಜೆ 5:40ಕ್ಕೆ ಧಾರ್ಮಿಕ ವಿಧಿವಿಧಾನ ಹಾಗೂ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಾರ್ವಜನಿಕರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನಡೆಯಿತು. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ ಶುರುವಾಗಿದೆ. ವಸತಿ ಶಾಲೆ ಶಿಕ್ಷಕರು, ಪೊಲೀಸ್ ಕಾನ್ಸ್ಟೇಬಲ್, ಕಂದಾಯ ಇಲಾಖೆಯಲ್ಲಿನ ಭೂಮಾಪಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ಸೇರಿದಂತೆ ಸುಮಾರು 4723 ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದ ಮೂಲಕ ಹೇಳಿದ್ದಾರೆ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಬೆಳೆ ಹಾನಿಯನ್ನು ನಿಖರವಾಗಿ ಅಂದಾಜಿಸಿ ಸೂಕ್ತ ಪರಿಹಾರ ನೀಡಲು ಸಹಕಾರಿಯಾಗುವಂತೆ ಉಪಗ್ರಹ ಆಧಾರಿತ ಬೆಳೆ ಸಮೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಇದನ್ನು ಚಿಕ್ಕಮಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗುವುದು. ಅದಲ್ಲದೆ ಎಸ್ಐಆರ್ ಪ್ರಕ್ರಿಯೆ ವೇಳೆ ಜನರಿಗೆ ಅನುಕೂಲವಾಗಲು ಖಾಯಂ ನಿವಾಸ ಪತ್ರವನ್ನು ನೀಡಲು ತೀರ್ಮಾನಿಸಲಾಗಿದೆ ಎಂದು ಅವರು ತಿಳಿಸಿದರು.

0: ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸೈಯದ್ ಯಾಸೀನ್ ಅವರು ಅನಾರೋಗ್ಯದ ಕಾರಣ ಇಂದು ಬೆಳಿಗ್ಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಸೈಯದ್ ಯಾಸೀನ್ ಅವರು ಕೇಂದ್ರದ ಮಾಜಿ ಸಚಿವ ಸಿಕೆ ಜಾಫರ್ ಶರೀಫ್ ಅವರ ಅಳಿಯರಾಗಿದ್ದು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಿಂದ 6 ಬಾರಿ ಸ್ಪರ್ಧಿಸಿದ್ದರು. 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅವರ ಅಂತ್ಯಕ್ರಿಯೆ ಇಂದು ಸಾಯಂಕಾಲ ರಾಯಚೂರು ನಗರದ ಕಮಲಿವಾಲೆ ಬಾಬಾ ಖಬರಸ್ಥಾನದಲ್ಲಿ ನೆರವೇರಬಹುದು ಎಂದು ಕುಟುಂಬದ ಸದಸ್ಯರು ತಿಳಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಕೊಡಗು ಜಿಲ್ಲೆಗೆ ನವಮಂಗಳೂರು ಬಂದರು ಸಂಸ್ಥೆಯಿಂದ ಶಾಶ್ವತ ಜನೋಪಯೋಗಿ ಯೋಜನೆಯನ್ನು ಜಾರಿಗೊಳಿಸಲು ಬದ್ದ ಎಂದು ಸಂಸ್ಥೆಯ ಅಧ್ಯಕ್ಷ ಸುಶೀಲ್ ಕುಮಾರ್ ಸಿಂಗ್ ಭರವಸೆ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ನಿಯೋಗದೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದು ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಗೌರವ ಸಲಹೆಗಾರ ಜಿ ಚಿದ್ವಿಲಾಸ್ ಪ್ರಸ್ತಾವನೆ ಸಲ್ಲಿಸಿ ಕೊಡಗು ಜಿಲ್ಲೆಯಿಂದ ಬಹುತೇಕ ಕಾಫಿ ವಹಿವಾಟು ನವಮಂಗಳೂರು ಬಂದರಿನ ಮೂಲಕ ಆಗುತ್ತಿದೆ. ನವಮಂಗಳೂರಿನ ಆರ್ಥಿಕ ಲಾಭಕ್ಕೂ ಕೊಡಗಿನಿಂದ ಸರಬರಾಜಾಗುತ್ತಿರುವ ಕಾಫಿ ಪರೋಕ್ಷವಾಗಿ ಕಾರಣವಾಗುತ್ತಿದೆ ಎಂದರು. ಈ ನಿಟ್ಟಿನಲ್ಲಿ ನವಮಂಗಳೂರು ಬಂದರು ಟ್ರಸ್ಟ್ನಿಂದ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ನಿಧಿ ಬಳಸಿ ಕೊಡಗು ಜಿಲ್ಲೆಯಲ್ಲಿ ಜನರಿಗೆ ಪ್ರಯೋಜನವಾಗುವಂತಹ ಶಾಶ್ವತ ಯೋಜನೆಯನ್ನು ಜಾರಿಗೊಳಿಸುವಂತೆ ಕೋರಿದರು. ಈ ಪ್ರಸ್ತಾವನೆಗೆ ಸುಶೀಲ್ ಕುಮಾರ್ ಪೂರಕವಾಗಿ ಸ್ಪಂದಿಸಿದರು. ದೇಶದ ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ಕೂಡಿರುವಂತೆ ನೋಡಿಕೊಳ್ಳುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ನಗರದ ಎಸ್ಎಸ್ಕೆಎಸ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಹಿರಿಯ ನಾಗರಿಕರಿಗೆ ಉಚಿತ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಕಾಳಜಿಯ ಫಲವಾಗಿ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಹೆಚ್ಚಿನ ಅನುದಾನ ಬಿಡುಗಡೆಯಾಗಿದ್ದು ದೇಶಾದ್ಯಂತ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಬಡತನದ ಕಾರಣದಿಂದಾಗಿ ಕನ್ನಡಕ ಶ್ರವಣ ಸಾಧನ ಹಾಗೂ ವಾಕಿಂಗ್ ಸ್ಟಿಕ್ಗಳಂತಹ ಮೂಲಭೂತ ಉಪಕರಣಗಳನ್ನು ಖರೀದಿಸಲು ಆರ್ಥಿಕ ಶಕ್ತಿ ಇಲ್ಲದ ಹಿರಿಯರಿಗೆ ಈ ಅತ್ಯಾಧುನಿಕ ಸಾಧನಗಳು ಸ್ವಾವಲಂಬನೆಯ ಸಂಕೇತವಾಗಿವೆ ಎಂದು ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ಹಿರಿಯೂರು ಚಳ್ಳಕೆರೆ ಮತ್ತು ಹೊಳಲ್ಕೆರೆ ತಾಲೂಕುಗಳ ಒಟ್ಟು 986 ಫಲಾನುಭವಿಗಳಿಗೆ 84,84,000 ರೂಪಾಯಿ ವೆಚ್ಚದಲ್ಲಿ 4,471 ಸಾಧನ ಸಲಕರಣೆಗಳನ್ನು ಹಂಚಲಾಗುತ್ತಿದ್ದು ಉಳಿದ ತಾಲೂಕುಗಳಲ್ಲೂ ಶೀಘ್ರದಲ್ಲಿ ವಿತರಿಸಲಾಗುವುದು ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಬಿರುಸಿನಿಂದ ಸಾಗಿದೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದುವರೆಗೆ 14,36,920 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಈ ಪೈಕಿ 5,57,559 ನಮೂನೆಗಳ ಗಣಕೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಜಿಲ್ಲೆಯ 1,661 ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜೂನ್ 30 ಮನೆ ಮನೆ ಭೇಟಿ ನಡೆಸುತ್ತಿದ್ದಾರೆ. ಇದು ಜುಲೈ 29 ನಡೆಯಲಿದೆ. ಈ ವೇಳೆ 2,516 ಮರಣ, 2,111 ವಲಸೆ, 726 ಡಬಲ್ ಎಂಟ್ರಿ ಮತ್ತು 54 ಗೈರು ಹಾಜರಿ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಮನೆ ಮನೆ ಭೇಟಿ ಮುಂದುವರೆದಿದ್ದು ಜುಲೈ 11 ಒಟ್ಟು 11,89,919 ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡಲಾಗಿರುತ್ತದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳೂ ಆಗಿರುವ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಅವರು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲವಾಗಿರುವ ಹಿನ್ನೆಲೆಯಲ್ಲಿ

0: ರೈತರು ಬೆಳೆ ರಕ್ಷಣೆಗಾಗಿ ತೇವಾಂಶ ಸಂರಕ್ಷಣಾ ಕ್ರಮಗಳಿಗೆ ಆದ್ಯತೆ ನೀಡಬೇಕೆಂದು ಯಾದಗಿರಿ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಸಲಹೆ ನೀಡಿದ್ದಾರೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಅವರು, ಬಿತ್ತನೆಗೂ ಮುನ್ನ ಬೀಜೋಪಚಾರಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನವಣೆ, ಜೋಳ ಮತ್ತು ಸಜ್ಜೆಯಂತಹ ಕಡಿಮೆ ನೀರು ಬಯಸುವ ಬೆಳೆಗಳನ್ನು ಬೆಳೆಸುವುದು ಸೂಕ್ತ ಎಂದಿದ್ದಾರೆ. ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಂ ಹಾಗೂ ಏಕದಳ ಧಾನ್ಯಗಳಿಗೆ ಅಜೋಸ್ಪೊರಿಲಂ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬೇಕು. ಜೊತೆಗೆ ಟ್ರೈಕೋಡರ್ಮಾ ಶಿಲೀಂಧ್ರನಾಶಕ ಬಳಸಿ ಬೀಜ ಸಂಸ್ಕರಣೆ ನಡೆಸುವುದರಿಂದ ಆರಂಭಿಕ ಹಂತದಲ್ಲಿಯೇ ರೋಗ ಬಾಧೆಯನ್ನು ತಡೆಯಬಹುದು ಎಂದು ಸಲಹೆ ನೀಡಿದ್ದಾರೆ. ಅಗಲಿದ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರಿಗೆ ಕರ್ನಾಟಕ ಕಾವಲು ಪಡೆ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಚಾಮರಾಜನಗರದಲ್ಲಿ ಜಿಲ್ಲೆಯಾದ್ಯಂತ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಚಾಮರಾಜನಗರದ ಗುಂಡ್ಲುಪೇಟೆ ಮತ್ತು ಕೊಳ್ಳೇಗಾಲ ಪ್ರವಾಸಿ ಮಂದಿರದಲ್ಲಿ ಕಾವಲು ಪಡೆ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಕರ್ನಾಟಕ ಕಾರ್ಯಕರ್ತರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮೌನಾಚರಣೆ ನಡೆಸಿದರು. ಇದೇ ವೇಳೆ ಕನ್ನಡ ಪರ ಹೋರಾಟಗಾರ ಅಯಾಜ್ ಮಾತನಾಡಿ, ತಮ್ಮ ಮಧುರ ಕಂಠದಿಂದ ಸಂಗೀತ ಪ್ರಿಯರನ್ನು ಮೋಡಿ ಮಾಡಿದ್ದ ಎಸ್ ಜಾನಕಿ ಗಾಯನ ನಿಲ್ಲಿಸಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಜನಿಸಿದ್ದರೂ ಜಾನಕಿಯವರಿಗೆ ಕರ್ನಾಟಕದ ಮೇಲೆ ವಿಶೇಷ ಪ್ರೀತಿ ಇತ್ತು. ಹೀಗಾಗಿ ಕನ್ನಡದಲ್ಲಿ 8,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿ ಸಂಗೀತ ಆಸಕ್ತರ ಮನ ಗೆದ್ದಿದ್ದರು ಎಂದರು. ವಿದ್ಯುತ್ ಪ್ರಸರಣ ಮಾರ್ಗದ ಸಂತ್ರಸ್ತ ರೈತರಿಗೆ ಶೇಕಡ 35% ಹೆಚ್ಚಿನ ಪರಿಹಾರವನ್ನು ವಿತರಿಸುವ ಒಪ್ಪಂದದೊಂದಿಗೆ ಲೋಕ್ ಅದಾಲತ್ನಲ್ಲಿ 48 ಪ್ರಕರಣಗಳನ್ನು ರಾಮನಗರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯನವರ್ ಅವರ ಸಮ್ಮುಖದಲ್ಲಿ ಇತ್ಯರ್ಥಪಡಿಸಲಾಗಿದೆ. ಈ ಕುರಿತು ಮಾತನಾಡಿದ ನ್ಯಾಯಮೂರ್ತಿ ಎಂಎಚ್ ಅಣ್ಣಯ್ಯನವರ್, ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಈ ಬಾರಿ ಹಿರಿಯ ನಾಗರಿಕ ಕಕ್ಷಿದಾರರ ಪ್ರಕರಣಗಳು, ಪವರ್ ಗ್ರಿಡ್ ಮಾರ್ಗದಲ್ಲಿ ಹೆಚ್ಚಿನ ಪರಿಹಾರ ಕೋರಿದ್ದ ರೈತರ ಪ್ರಕರಣಗಳನ್ನು ಆದ್ಯತೆಯ ಮೇರೆಗೆ ಇತ್ಯರ್ಥ ಮಾಡಲಾಗಿದೆ. ರೈತರಿಗೆ ಶೇಕಡ 35% ಹೆಚ್ಚಿನ ಪರಿಹಾರವನ್ನು ಒದಗಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೇರು ಗಾಯಕಿ ಎಸ್ ಜಾನಕಿ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ, 4,723 ಹುದ್ದೆ ಭರ್ತಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆ, ಸಂಸದ ಗೋವಿಂದ ಕಾರಜೋಳ್. ಹಲವು ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಏನಣ್ಣ ತುಂಬಾ ದಿನಗಳ ನಂತರ?
2: ಹೌದಣ್ಣ. ಅರೆ ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
1: ಅರೆ ಅದೇ 60 ರೂಪಾಯಿ ಅಲ್ವಾ?
2: ಅರೆ ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
1: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗೆಸಿ.
2: ಮತ್ತೆ ಎರಡನೇದು?
1: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
2: ತಗೊಳ್ಳಿ. ಅರೆ UPI ಮರ್ಯಾದೆ ಉಳಿಸ್ತು.
1: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
2: ಭಾರತ ಡಿಜಿಟಲ್ ಪೇಮೆಂಟ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಆಕಾಶವಾಣಿ ಮಡಿಕೇರಿ, ಸಮಯ 6:51:17. ಕೃಷಿ ರಂಗ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಆಹಾರದಲ್ಲಿ ನಾರಿನ ಪ್ರಾಮುಖ್ಯತೆ ಕುರಿತು ಡಾ KV ಜಮುನಾ ಅವರೊಂದಿಗಿನ ಸಂದರ್ಶನ.

0: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಆಹಾರದಲ್ಲಿ ನಾರಿನ ಪ್ರಾಮುಖ್ಯತೆ. ಈ ಕುರಿತು ಡಾಕ್ಟರ್ ಜಮುನಾ ಕೆವಿ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಡಾಕ್ಟರ್ ಜಮುನಾ ಅವರೇ.
2: ನಮಸ್ಕಾರ.
1: ನಮ್ಮ ಆಹಾರ ತಜ್ಞರು ಮತ್ತು ವೈದ್ಯರು

0: ಆಹಾರ ಪಥ್ಯದ ಬಗ್ಗೆ ಮಾತನಾಡುವಾಗ ನಾರುಯುಕ್ತ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ.
1: ಹೌದು,
0: ಅಂದರೆ ಈ ಫೈಬರ್ ಅಂತ ಏನು ನಾವು ಕರಿತೀವಿಲ್ಲ, ಅದು ಹೆಚ್ಚಿರುವಂಥ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆದ್ದರಿಂದಲೇ ತಾವಿವತ್ತು ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಆಹಾರದಲ್ಲಿ ಈ ನಾರಿನ ಪ್ರಾಮುಖ್ಯತೆ ಏನು, ಮತ್ತು ನಾರುಯುಕ್ತ ಆಹಾರ ಪದಾರ್ಥಗಳು ಯಾವ್ಯಾವು, ಅವುಗಳನ್ನು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಆಹಾರದಲ್ಲಿರುವಂಥ ನಾರಿನ ಅಂಶ ಅಂದ್ರೇನು ಅಂತೀರಿ?
1: ಆಹಾರದಲ್ಲಿ ವಿಟಮಿನ್ಗಳಿದೆ, ಖನಿಜಾಂಶಗಳಿದೆ, ಪ್ರೋಟೀನು, ಈ ಥರ ಬೇರೆ ಬೇರೆ ಆಹಾರ ಅಂಶಗಳಿದೆ ಅಂತ ನಮಗೆ ಗೊತ್ತಿದೆ. ಇದು ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ ಅಂತಲೂ ನಮಗೆ ಈಗಾಗಲೇ ತಿಳಿದಿರೋ ಅಂಥ ವಿಷಯ. ಅದೇ ರೀತಿ ಈ ನಾರಿನಂಶನೂ ಸಹ ಒಂದು ಆಹಾರ ಅಂಶನೇ. ಇದು ಸಕ್ಕರೆ ಪಿಷ್ಟದ ಒಂದು ಭಾಗ ಅಂತ ಹೇಳಬಹುದು. ಸಾಮಾನ್ಯವಾಗಿ ಎಲ್ಲ ಸಸ್ಯ ಆಹಾರದಲ್ಲಿ ಕಂಡುಬರುತ್ತೆ. ಅಂದರೆ ಈ ನಾರಿನಂಶ ಸಸ್ಯ ಆಹಾರದ ಒಂದು ಭಾಗ. ಯಾವುದಂದ್ರೆ ಈಗ ಕಾಳುಗಳ ಹೊರಪದರ, ತರಕಾರಿ, ಹಣ್ಣುಗಳ ಸಿಪ್ಪೆ, ಧಾನ್ಯಗಳ ಒಟ್ಟು, ಇಂಥವುಗಳನ್ನ ನಾರು ಅಥವಾ ಫೈಬರ್ ಅಂತ ಕರೀತಾರೆ. ಇವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ. ಇದು ಯಾವುದೇ ಒಂದು ಬೇರೆದಲ್ಲ, ಸಕ್ಕರೆ ಪಿಷ್ಟದ ಗುಂಪಿಗೆ ಸೇರಿರುವಂಥ ಒಂದು ಸಂಕೀರ್ಣ ಸಕ್ಕರೆ ಪಿಷ್ಟ ಅಂತ ಹೇಳಬಹುದು.
0: ನಮ್ಮ ದೇಹದಲ್ಲಿ ನಾರಿನ ಅಂಶದ ಕಾರ್ಯ ಏನು ಅಂತೀರಿ?
1: ನಮಗೀಗಾಗಲೇ ಗೊತ್ತಿದೆ, ಸಕ್ಕರೆ ಪಿಷ್ಟ ನಮಗೆ ಶಕ್ತಿಯನ್ನು ಕೊಡುತ್ತೆ, ಪ್ರೋಟೀನ್ ದೇಹದ ಬೆಳವಣಿಗೆಗೆ ಬೇಕು ಅಂತ. ಅದೇ ರೀತಿ ನಾರಿನಲ್ಲೂ ಸಕ್ಕರೆ ಅಂಶ ಇದೆ. ನಾನು ಈಗಾಗಲೇ ಹೇಳ್ದಂಗೆ ಒಂದು ಸಂಕೀರ್ಣ ಸಕ್ಕರೆ ಗುಂಪಿಗೆ ಸೇರಿದ್ದು ಇದು ಶಕ್ತಿಯನ್ನು ಕೊಡುತ್ತೆ. ಆದರೆ ಏನಾಗ್ತಾ ಇದೆ ಇಲ್ಲಿ ಅಂದರೆ, ಈ ಒಂದು ನಾರನ್ನು ಜೀರ್ಣ ಮಾಡುವ ಅಂಥ ಕಿಣ್ವಗಳು ನಮ್ಮ ಜಠರದಲ್ಲಾಗಲಿ ಸಣ್ಣ ಕರುಳಿನಾಗಲಿ ಇಲ್ಲ. ಆದ್ದರಿಂದ ಈ ನಾರಿನ ಅಂಶ ಇರುವಂಥ ಆಹಾರ ತಗೊಂಡಾಗ ಈ ನಾರು, ಅಂದರೆ ನಾನು ಈಗಾಗಲೇ ನಂಗೆ ತರಕಾರಿ ಸಿಪ್ಪೆ ಆಗ್ಬೋದು, ಹಣ್ಣಿನ ಸಿಪ್ಪೆ, ಧಾನ್ಯದ ಒಟ್ಟು, ಇಂಥ ನಾರು ಜಠರದಲ್ಲಾಗಲಿ ಸಣ್ಣ ಕರುಳಿನಾಗಲಿ ಜೀರ್ಣ ಆಗೋದಿಲ್ಲ. ಇದು ಅದೇ ರೀತಿ ಮುಂದಕ್ಕೆ ದೊಡ್ಡ ಕರುಳಿಗೆ ಹೋಗುತ್ತೆ, ಜೀರ್ಣ ಆಗದೆ. ಈ ಒಂದು ಗುಣನೇ ನಮ್ಮ ಆರೋಗ್ಯದ ಮೇಲೆ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಇವತ್ತು.
0: ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ?
1: ನಾವು ಯಾವುದೇ ಆಹಾರ ಸೇವನೆ ಮಾಡಿದಾಗ ನಮಗೀಗಾಗಲೇ ಗೊತ್ತು, ಜಠರ ಮತ್ತು ಸಣ್ಣ ಕರುಳಿದೆ ಅದು ಸಂಪೂರ್ಣವಾಗಿ ಜೀರ್ಣ ಆಗೋಗುತ್ತೆ. ಜೀರ್ಣ ಆಗಿ ಅದರದ ಅಂಶಗಳೆಲ್ಲ ರಕ್ತಕ್ಕೆ ಸೇರ್ಕೊಳ್ಳುತ್ತೆ. ಅಲ್ಲಿಂದ ಅದು ರಕ್ತದಲ್ಲಿ ದೇಹದ ಎಲ್ಲ ಭಾಗಗಳಿಗೆ ಹೋಗಿ ನಮ್ಮ ವಿವಿಧ ಚಟುವಟಿಕೆಗಳಿಗೆ, ಕಾರ್ಯಗಳಿಗೆ ಇದನ್ನು ನಾವು ಉಪಯೋಗಿಸ್ಕೋತೀವಿ. ಆದರೆ ಈ ಸಕ್ಕರೆ ಪಿಷ್ಟದಲ್ಲಿರುವಂಥ ಈ ನಾರು, ಈ ಸಂಕೀರ್ಣ ಸಕ್ಕರೆ ಪಿಷ್ಟಗಳು ಅಥವಾ ನಾರು ಅಥವಾ ಫೈಬರ್ ಅಂತ ಏನು ಕರಿತೀವಿ, ಇದು ಸಣ್ಣ ಕರುಳಿನಲ್ಲಿ ಜೀರ್ಣ ಆಗದೆ ಹಾಗೆ ದೊಡ್ಡ ಕರುಳಿಗೆ ಹೊರಟೋಗುತ್ತೆ. ದೊಡ್ಡ ಕರುಳಿನಲ್ಲಿ ಇರುವಂತಹ ಕೆಲವು ಕಿಣ್ವಗಳು ಇದನ್ನ ಬ್ಯಾಕ್ಟೀರಿಯಾದಲ್ಲಿ ಹುದುಗುವಿಕೆಗೆ ಒಳಪಡಿಸಿ ಅಲ್ಲಿ ಜೀರ್ಣ ಆಗುತ್ತೆ. ಈ ಒಂದು ಕಾರ್ಯ ನಡೆಯೋದ್ರಿಂದ ಬೇಕಾದಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾರ್ಪಾಡುಗಳು ನಮ್ಮ ದೇಹದಲ್ಲಿ ಆಗುತ್ತೆ.
0: ಅಂದ್ರೆ ಇದರಿಂದ ನಮಗೆ ಆಗುವಂತ ಉಪಯೋಗ ಏನು ಅಂತ?
1: ಖಂಡಿತ, ನಾನು ಈಗಾಗಲೇ ಹೇಳ್ದಂಗೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಇದು ಜೀರ್ಣ ಆಗದೆ ಹೋಗೋದ್ರಿಂದನೇ ಇದೊಂದು ಉಪಯುಕ್ತತೆ ನಮಗೆ ಹೆಚ್ಚಿನ ಮಟ್ಟಕ್ಕೆ ಕಂಡುಬಂದಿದೆ. ಈ ಆಹಾರ ಅಂಶ ಏನಾಗುತ್ತೆ, ಈ ಒಂದು ನಾರನ್ನ ನಾವು ಹೆಚ್ಚಿಗೆ ತಗೊಂಡಾಗ ಶಕ್ತಿ ಬರುತ್ತೆ. ಆದ್ರೆ ಶಕ್ತಿ ಬರಬೇಕಾದ್ರೆ ಅದು ಜೀರ್ಣ ಆಗಬೇಕು. ಜೀರ್ಣ ಆಗೋದಿಲ್ಲ ಸಣ್ಣ ಕರುಳಿನಲ್ಲಿ. ಜೀರ್ಣ ಆಗದೆ ಇದ್ದಾಗ ಬಿಡುಗಡೆ ಆಗುವಂತ ಶಕ್ತಿಯ ಪ್ರಮಾಣ ಕಡಿಮೆ, ನಾವು ಊಟ ಮಾಡಿದ್ದ ಆಹಾರದ ಪ್ರಮಾಣಕ್ಕೂ ಬಿಡುಗಡೆ ಆಗೋ ಶಕ್ತಿಯ ಪ್ರಮಾಣಕ್ಕೂ ಕಡಿಮೆ ಆಗುತ್ತೆ. ಆದ್ರಿಂದ ಸ್ವಲ್ಪ ಹೆಚ್ಚಿಗೆ ಸೇವಿಸಿದಾಗಲೂ ನಾವು ಇಂಥ ಆಹಾರವನ್ನ, ಅಂದ್ರೆ ಒಟ್ಟು ಯುಕ್ತ ಆಹಾರವನ್ನ ನಾವು ಜಾಸ್ತಿ ಸೇರಿಸಿದಾಗ ನಮಗೆ ಶಕ್ತಿಯ ಪ್ರಮಾಣ ಕಡಿಮೆ ಆಗುತ್ತೆ. ಆದ್ರೆ ಹೊಟ್ಟೆ ತುಂಬಿದ ಸಂತೃಪ್ತಿ ಇರುತ್ತೆ. ಸೊ ಈ ಒಂದು ಗುಣ ಇರೋದ್ರಿಂದ ಹೆಚ್ಚು ತೂಕ ಇರೋರಿಗೆ ತೂಕ ಹೆಚ್ಚಾಗೋದಿಲ್ಲ, ಯಾಕಂದ್ರೆ ಶಕ್ತಿ ಹೆಚ್ಚು ಬಿಡುಗಡೆ ಆದಾಗ ಅದು ಕೊಬ್ಬಿನ ರೂಪದಲ್ಲಿ ನಮ್ಮ ದೇಹದಲ್ಲಿ ಶೇಖರಣೆ ಆಗುತ್ತೆ. ಆದ್ರೆ ಈ ನಾರುಯುಕ್ತ ಆಹಾರವನ್ನ ಸೇವಿಸಿದಾಗ ಶಕ್ತಿಯ ಬಿಡುಗಡೆ ಕಡಿಮೆ ಆಗೋದ್ರಿಂದ ತೂಕ ಇಳಿಕೆಗೆ ಬಹಳ ಉಪಯೋಗ ಆಗುತ್ತೆ. ಆದ್ರೆ ಅವರಿಗೆ ಒಂದು ಆತ್ಮತೃಪ್ತಿ ಸಹ ಇರುತ್ತೆ, ಯಾಕಂದ್ರೆ ಹೆಚ್ಚಿನ ಊಟವನ್ನ ಮಾಡಬಹುದು, ಅಲ್ಲಿ ಈ ನಾರುಯುಕ್ತವನ್ನ ಹೆಚ್ಚಾಗಿ ಸೇವಿಸಬಹುದು. ಸೊ ಆತ್ಮತೃಪ್ತಿನೂ ಇರುತ್ತೆ, ತೂಕನೂ ಸಹ ಜಾಸ್ತಿ ಆಗೋದಿಲ್ಲ.
0: ಈ ಸಸ್ಯಾಹಾರದಲ್ಲಿ ಏನು ವಿವಿಧ ಬಗೆಯ ನಾರುಗಳಿದಾವಲ್ಲ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ?
1: ತರಕಾರಿ ಎಲ್ಲಾಗ್ಬೋದು, ಹಣ್ಣಿನ ಸಿಪ್ಪೆ, ಒಟ್ಟು ಇವೆಲ್ಲ ನಾರಿನ. ಈ ಎಲ್ಲಾ ನಾರನ್ನ ಒಟ್ಟುಗೂಡಿಸಿದಾಗ ಎರಡು ಭಾಗವಾಗಿ ವಿಭಾಗ ಮಾಡ್ತೀವಿ. ಒಂದು ತರದ ನಾರು ಬಿಸಿ ನೀರಿನಲ್ಲಿ ಕರಗುತ್ತೆ, ಇನ್ನೊಂದು ನಾರು ಕರಗೋದಿಲ್ಲ. ಈ ಎಲ್ಲಾ ಆಹಾರಗಳು ಎರಡು ನಾರಿನ ಗುಂಪಿನಲ್ಲೇ ಬರುತ್ತೆ. ಉದಾಹರಣೆಗೆ ಹಣ್ಣಿನಲ್ಲಿರೋ ಪೆಕ್ಟಿನ್ ಅಂಶ, ಅಂಟು, ಈ ಕಾಳು ಧಾನ್ಯಗಳ ಹೊರಪದರದಲ್ಲಿ ಬರೋ ಒಟ್ಟು, ಇವೆಲ್ಲವೂ ಸೆಲ್ಯುಲೋಸ್ ಅಂತ ಕರಿತೀವಿ, ಸೆಮಿ ಸೆಲ್ಯುಲೋಸ್ ಅಂತ. ಇವು ಕರಗುತ್ತೆ, ನೀರಿನಲ್ಲಿ ಕರಗು ಅಂತ ನಾರಿನ ಗುಂಪಿಗೆ ಸೇರದೆ ಕರಗದೆ ಇರೋದು ಅಂತದೆ ಹಣ್ಣು ಮತ್ತು ತರಕಾರಿ ಹೊರಭಾಗದ ಸಿಪ್ಪೆ, ಹೊರಭಾಗದ ಸಿಪ್ಪೆ ಮತ್ತೆ ಲಿಗ್ನಿನ್ ಅಂತ ಏನ್ ಕರಿತೀವಿ, ಕಠಿಣವಾದ ಆ ಕಾಂಡದ ಭಾಗದಿಂದ ಬರುತ್ತೆ ಸಸ್ಯದ ಕಾಂಡ, ಇವು ಕರಗದಿರೋ ಅಂತ ನಾರಿನ ಗುಂಪಿಗೆ ಸೇರಿದೆ.
0: ಜೀರ್ಣ ಆಗೋದು ಕೂಡ ಬಹಳ ಕಷ್ಟ,
1: ಕಷ್ಟ ಜೀರ್ಣ ಆಗೋದೇ ಇಲ್ಲ ಅದು.
0: ಮುಖ್ಯವಾಗಿ ಯಾವ್ಯಾವ ಆಹಾರದಲ್ಲಿ ಈ ನಾರಿನ ಅಂಶ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಲಭ್ಯವಾಗುತ್ತೆ ಅಂತ?
1: ಈಗಾಗಲೇ ತಿಳಿಸ್ದಂಗೆ ಎರಡು ತರ ನಾರಿದೆ, ಒಂದು ಕರಗುವ ನಾರು, ಇನ್ನೊಂದು ನೀರಿನಲ್ಲಿ ಕರಗದೇ ಇರುವಂತ ನಾರು. ಈ ನೀರಿನಲ್ಲಿ ಕರಗುವ ನಾರು ಯಾವ್ಯಾವ್ದ್ರಲ್ಲಿ ಇದೆ ಅಂದ್ರೆ, ಸಂಪೂರ್ಣವಾದ ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಹೆಚ್ಚು ಪಾಲಿಶ್ ಮಾಡದಿರುವಂತ ಅಕ್ಕಿ ಅಂದ್ರೆ ಕೆಂಪಕ್ಕಿ, ಓಟ್ಸು, ಹಣ್ಣು ಮತ್ತೆ ಮೆಂತ್ಯ, ಇಂಥದ್ರಲ್ಲಿ

0: ಈ ಒಂದು ಅಂಶ ಕಂಡು ಬರುತ್ತೆ. ಮೆಂತ್ಯ ಮತ್ತೆ ಓಟ್ಸಲ್ಲಿ ಎರಡೂ ಇದೆ, ಕರಗುವ ನಾರು ಇದೆ, ಕರಗದೇ ಇರುವಂತ ನಾರು ಇದೆ. ಅದರಿಂದನೇ ಹೆಚ್ಚು ಪ್ರಾಮುಖ್ಯತೆಯನ್ನು ಇತ್ತೀಚಿನ ದಿನಗಳಲ್ಲಿ ಓಟ್ಸ್ಗೆ ಮತ್ತೆ ಮೆಂತ್ಯಗೆ ಕೊಡ್ತಾ ಇದ್ದೀವಿ ನಾವು. ಈ ಕರಗದೇ ಇರುವಂತ ನಾರು, ನನಗಾಗಲೇ ಹೇಳಿದಂಗೆ, ತರಕಾರಿ ಸಿಪ್ಪೆ, ಕಾಳುಗಳು, ಬಲ್ತೋಗಿರೋ ತರಕಾರಿ, ಕೆಲವು ಹಣ್ಣಿನ ಬೀಜಗಳಲ್ಲಿ ಕಂಡು ಬರುತ್ತೆ.
1: ಇನ್ನು ನಮ್ಮ ಆರೋಗ್ಯಕ್ಕೆ ಈ ಎರಡೂ ಬಗೆಯ ನಾರುಗಳು ಅವಶ್ಯಕವೇ?
0: ಖಂಡಿತ. ತೂಕ ಇಳಿಸೋದ್ರ ಬಗ್ಗೆ ಈಗಾಗಲೇ ಹೇಳಿದೆ ನಾನು. ಇನ್ನೊಂದು, ಬೇರೆ ಬೇರೆ ನಮ್ಮ ಕಾಯಿಲೆಗಳಿಗೂ ಸಹ ಈ ನಾರಿನಂಶ ಬಹಳ ಮುಖ್ಯ.
1: ಅಂದರೆ ಇವುಗಳ ಕಾರ್ಯವನ್ನು ಪ್ರತ್ಯೇಕವಾಗಿ ತಿಳಿಸ್ಕೊಡ್ತೀರಾ?
0: ಖಂಡಿತವಾಗಿ ತಿಳಿಸ್ತೀನಿ. ಈ ಕರಗುವ ನಾರು, ಕೆಲವು ಅಕ್ಕಿ, ಓಟ್ಸು, ಹಣ್ಣು, ಇಂಥ ಕರಗುವ ನಾರಿರೋದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತೆ. ಇದು ಬಹಳ ನಿಧಾನವಾಗಿ ಸಣ್ಣ ಕರುಳಿನಲ್ಲಿ ಸಾಗುತ್ತೆ ಜೀರ್ಣಕ್ರಿಯೆನೇ. ಇದರಿಂದ ಬಹಳ ಕಾಲ ಹೊಟ್ಟೆ ತುಂಬಿದ ಅನುಭವ ನಮಗಿರುತ್ತೆ. ಬಹಳ ಬೇಗ ಜೀರ್ಣ ಆಗೋದಿಲ್ಲ. ಆಹಾರ ನಾರುಯುಕ್ತ ಇರುವಂಥ ಆಹಾರ ಬಹಳ ಬೇಗ ಜೀರ್ಣ ಆಗೋದಿಲ್ಲ. ಸೊ ನಮಗೆ ಹೊಟ್ಟೆ ತುಂಬಿದ ಅನುಭವ ಬಹಳ ಕಾಲ ಇರುತ್ತೆ. ಸೊ ಈ ನಾರುಯುಕ್ತ ಆಹಾರ ಈ ರೀತಿ ನಿಧಾನವಾಗಿ ಜೀರ್ಣ ಆಗೋದ್ರಿಂದ ಕರುಳಿನಿಂದ ರಕ್ತಕ್ಕೆ ಈ ಗ್ಲೂಕೋಸ್ ಇರುವಿಕೆ ಸಹ ನಿಧಾನ ಆಗುತ್ತೆ. ಈ ಒಂದು ನಿಧಾನಗತಿಯ ಇರುವಿಕೆಯಿಂದಾಗಿ ಮಲಬದ್ಧತೆಯನ್ನು ಕಡಿಮೆ ಮಾಡಬಹುದು, ಮತ್ತೆ ಸಕ್ಕರೆ ಕಾಯಿಲೆಯವರೆಗೂ ಒಳ್ಳೆಯದು.
1: ಇಲ್ಲಿವರೆಗೂ ನೀವು ಈ ನಾರಿನ ಗುಣಗಳು ಮತ್ತು ಅದರಿಂದ ನಮಗೆ ಆಗುವಂಥ ಒಟ್ಟು ಅನುಕೂಲದ ಬಗ್ಗೆ ತಿಳಿಸ್ಕೊಟ್ರಿ. ಆದರೆ ಕೆಲವೊಂದು ಪ್ರಮುಖವಾದಂಥ ಕಾಯಿಲೆಗಳಾದಂಥ ಕ್ಯಾನ್ಸರು, ಈ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಕೂಡ ಹತೋಟಿಯಲ್ಲಿಡೋದಕ್ಕೆ ಇದು ನೆರವಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಇದು ನಿಜನೇ?
0: ಖಂಡಿತವಾಗ್ಲೂ ನಿಜ. ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಪ್ರತಿ ಒಂದು ಈ ಡಯಾಬಿಟಿಸ್, ಹೃದಯ ಸಂಬಂಧ ಕಾಯಿಲೆ, ಕ್ಯಾನ್ಸರ್ ಯಾವುದಕ್ಕೆ ಡಾಕ್ಟರ್ ಹತ್ರ ಹೋದಾಗ ಬೇರೆ ಬೇರೆ ಆಹಾರ ಪಥ್ಯ ಹೇಳೋದ್ರ ಜೊತೆಗೆ ಹೆಚ್ಚು ನಾರಿರುವಂತಹ ಆಹಾರನ ತಿನ್ನಿ ಅಂತಾರೆ. ತರಕಾರಿ ತಿನ್ನಿ ಅಂತಾರೆ, ಗೋಧಿ ಹಿಟ್ಟು ತಿನ್ನಿ ಅಂತಾರೆ. ಯಾಕೆ ಈ ತರ ಹೇಳ್ತಾ ಇದ್ದಾರೆ ಅಂದ್ರೆ, ಇದರಲ್ಲಿ ತನ್ನದೇ ಆದ ಕೆಲವು ಗುಣಗಳಿಂದಾಗಿ ಈ ಕಾಯಿಲೆಗಳನ್ನ ತಡೆಗಟ್ಟೋ ಶಕ್ತಿ ಮತ್ತೆ ಹತೋಟಿಯಲ್ಲಿಡೋ ಶಕ್ತಿ ಎರಡೂ ಇದೆ ಇದಕ್ಕೆ. ನಾನು ಒಂದೊಂದಾಗಿ ನಿಮ್ಗೆ ಹೇಳ್ತೀನಿ,
1: ಇದನ್ನ ಸ್ವಲ್ಪ ವಿವರಿಸಿ ಹೇಳ್ತೀರಾ?
0: ಖಂಡಿತ. ಮೊದಲನೇದಾಗಿ ಆಹಾರ ಪದ್ಧತಿಯಲ್ಲಿ ಇವತ್ತು ಮಹತ್ತರ ಬದಲಾವಣೆಗಳಾಗ್ಬಿಟ್ಟಿದೆ. ನಮ್ಮ ಇಂದಿನ ಪದ್ಧತಿಗೂ ಈಗ ನಾವು ಹೆಚ್ಚು ಹೆಚ್ಚು ಸಂಸ್ಕರಿಸಿದ ಆಹಾರ, ಸಂಸ್ಕರಿಸಿದ ಆಹಾರ ಅಂದಾಗ ಅದರಲ್ಲಿ ನಾರಿನ ಪದಾರ್ಥ ಇರೋದಿಲ್ಲ.
1: ವಿಶೇಷವಾಗಿ ಬೇಕರಿ ಪದಾರ್ಥ,
0: ಬೇಕರಿ ಪದಾರ್ಥಗಳು, ಮೈದಾ ಹಿಟ್ಟು, ಈ ತರವನ್ನ ಅಕ್ಕಿಯನ್ನು ಹೆಚ್ಚು ಪಾಲಿಶ್ ಮಾಡಿ ಉಪಯೋಗಿಸ್ತೀವಿ, ಚೆನ್ನಾಗಿ ಕಾಣಬೇಕು ಅನ್ನ ಅನ್ನೋ ಈ ರೀತಿಯ ಒಂದು ಬದಲಾವಣೆಯಿಂದ ಏನಾಗಿ ನಾರಿನ ಪ್ರಮಾಣ ನಮ್ಮ ಸೇವನೆಯಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ನಾರಿನ ಪದಾರ್ಥ ಕಡಿಮೆ ಆದಾಗ ಎಲ್ಲವೂ ಹೀರಲ್ಪಟ್ಟಾಗ ಮಲದ ಪ್ರಮಾಣ ಕಡಿಮೆ ಆಗುತ್ತೆ. ಅಂದ್ರೆ ವೇಸ್ಟ್ ನಾವೇನ್ ಹೇಳ್ತೀವಿ, ಆ ಕಲ್ಮಶಗಳ ಪ್ರಮಾಣ, ತ್ಯಾಜ್ಯ ಬಹಳ ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆದಾಗ ದೊಡ್ಡ ಕರುಳಿನಲ್ಲಿ ಅದು ಬಹಳ ಸುಲಭವಾಗಿ ಈಚೆ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ. ನಿಧಾನ ಮೂವ್ಮೆಂಟ್ ಬಹಳ ಕಷ್ಟ ಆಗ್ಬಿಡುತ್ತೆ ದೊಡ್ಡ ಕರುಳಿನಲ್ಲಿ. ನಾವು ಪ್ರತಿನಿತ್ಯ ಈ ಕಲ್ಮಶಗಳನ್ನ ನೀಟಾಗಿ ಈಚೆ ಹಾಕಿದಾಗ ನಾವು ಆರೋಗ್ಯವಾಗಿರ್ತೀವಿ.
1: ವಿಸರ್ಜನೆ ಬಹಳ ಮುಖ್ಯ.
0: ಈ ವಿಸರ್ಜನೆ ನಿಧಾನ ಆಗ್ತಾ ಹೋಗುತ್ತೆ, ಇದು ಮಲಬದ್ಧತೆಗೆ ಕಾರಣ
1: ಆಗುತ್ತೆ.
0: ತುಂಬಾನೇ ಕಷ್ಟ ಆಗುತ್ತೆ. ಆ ಕಷ್ಟಕರ ಬೇರೆ ರೀತಿಯ ಕಾಯಿಲೆಗಳಿಗೆ ಎಡೆ ಮಾಡ್ಕೊಡುತ್ತೆ. ಉದಾಹರಣೆ ನಾವು ಈಗಾಗಲೇ ಕೇಳಿದ್ವಿ, ಪೈಲ್ಸ್ ಆಗಬಹುದು, ಅಥವಾ ಕ್ಯಾನ್ಸರ್ ಸಹ ಈ ಒಂದು ಮಲಬದ್ಧತೆಯ ಬಹಳ ಸಮಯ ಈ ಮಲಬದ್ಧತೆಯಿಂದ ನರಳೋದ್ರಿಂದ ಅದು ದೊಡ್ಡ ಕರುಳಿನ ಕ್ಯಾನ್ಸರ್ಗೆ ಕಾರಣ ಆಗ್ಬಹುದು ಅಂತ ಹೇಳಿ
1: ರಕ್ತಸ್ರಾವ
0: ಆಗುತ್ತೆ. ಮತ್ತೆ ನಾವು ಇದನ್ನ ಬಹಳ ಸತಿ ಚಿಕ್ಕ ಮಕ್ಕಳಲ್ಲಿ ನೋಡ್ತೀವಿ. ಈ ಮಕ್ಕಳಿಗೆ ಒಂದು ಪ್ಯಾಕೆಟ್ ಫುಲ್ ಬಿಸ್ಕೆಟ್ ಕೊಡ್ತಾರೆ, ತಾವು ಈಗಾಗಲೇ ತಿಳಿಸ್ದಂಗೆ ಮೈದಾ ಹಿಟ್ಟಿಂದ ಮಾಡಿರೋ ಆ ಬಿಸ್ಕೆಟ್ ತಿಂದಾಗ ಆ ಮಕ್ಕಳು ಮರುದಿನ ಈ ಹೋಗ್ಲಿಕ್ಕೆ ಕಷ್ಟಪಡ್ತಾರೆ, ಮಲ ವಿಸರ್ಜನೆಗೆ ಬಹಳ ಕಷ್ಟಪಡ್ತಾರೆ. ಅದೇ ಮಲಬದ್ಧತೆ,
1: ವೈದ್ಯರ ಹತ್ರನು
0: ಕರ್ಕೊಂಡು ಹೋಗ್ತಾರೆ. ಹೌದು, ಆ ತರ ತೊಂದರೆಗಳು ಬರುತ್ತೆ. ಅದು ಯಾವಾಗ ಅಂದ್ರೆ ಈ ರೀತಿಯ ಸಂಸ್ಕರಿಸಿದ ಆಹಾರ ಸೇವನೆಯನ್ನ ಜಾಸ್ತಿ ಮಾಡಿದಾಗ ಈ ರೀತಿ ಆಗುತ್ತೆ. ಸೊ ಇದು ಪದೇ ಪದೇ ಆಗೋದ್ರಿಂದ ಬೇರೆ ಬೇರೆ ಕಾಯಿಲೆಗಳಿಗೆ ಎಡೆ ಮಾಡಿಕೊಡುತ್ತೆ. ಸೊ ನಾರುಯುಕ್ತ ಆಹಾರ ಸೇವನೆಯನ್ನ ಸ್ವಲ್ಪ ಹೆಚ್ಚಾಗಿ ಮಾಡೋದ್ರಿಂದ ಈ ರೀತಿಯ ಮಲಬದ್ಧತೆಯನ್ನ ಕಡಿಮೆ ಮಾಡಬಹುದು. ಸೊ ಈ ಮಲಬದ್ಧತೆಯನ್ನ ಕಡಿಮೆ ಮಾಡೋದಲ್ಲದೆ ದೊಡ್ಡ ಕರುಳಿನಲ್ಲಿ ಇರುವಂತ ಕ್ಯಾನ್ಸರ್ ಕಾರಕ ವಸ್ತುಗಳನ್ನು ಸಹ ಈ ನಾರಿನಂಶ ಇರುತ್ತೆ ಅಂತ ಸಂಶೋಧನೆಯಿಂದ ಕಂಡು ಬಂದಿದೆ. ಸೊ ಈ ಕ್ಯಾನ್ಸರ್ ಕಾರಕಗಳನ್ನ ಈರ್ಬಿಡೋದ್ರಿಂದ ದೊಡ್ಡ ಕರುಳಿನ ಕ್ಯಾನ್ಸರ್ನ ತಡೆಗಟ್ಟಬಹುದು ಅಂತ ಬಹಳಷ್ಟು ಸಂಶೋಧನೆಗಳು ತಿಳಿಸ್ಕೊಡ್ತಾ ಇದೆ.
1: ಈಗ ವಿಶೇಷವಾಗಿ ಈ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳ ಹತೋಟಿಯಲ್ಲೂ ಕೂಡ ಈ ನಾರುಯುಕ್ತ ಆಹಾರದ ಪಾತ್ರ ಇದೆ ಅಂತ ತಾವು ಹೇಳಿದ್ರಿ, ಇದು ಹೇಗೆ ಅಂತ ಸ್ವಲ್ಪ ತಿಳಿಸ್ತೀರಾ?
0: ನಾನು ಈಗಾಗಲೇ ಹೇಳಿದ ಎಲ್ಲಾ ಕಾಯಿಲೆಗಳು, ಇಂಥ ಪ್ರಾಣಾಂತಕ ಕಾಯಿಲೆಗಳಲ್ಲಿ ಪ್ರತಿ ಕಾಯಿಲೆಯಲ್ಲೂ ಸಾಮಾನ್ಯವಾಗಿ ಆಹಾರ ತಜ್ಞರು ಈ ಹೆಚ್ಚು ನಾರಿರುವಂತ ಆಹಾರ ಸೇವಿಸಿ ಅಂತಾನೆ ಹೇಳ್ತಾರೆ. ನಮಗೆಲ್ಲ ಗೊತ್ತು, ಹೃದಯ ಸಂಬಂಧಿ ಕಾಯಿಲೆ ಅಂದ ತಕ್ಷಣ ಕೊಲೆಸ್ಟ್ರಾಲ್ ಬಗ್ಗೆ ಯೋಚನೆ ಮಾಡ್ತೀವಿ. ಯಾವುದೇ ಒಂದು ಹೃದಯ ಸಂಬಂಧಿ ಕಾಯಿಲೆಯಲ್ಲಿ ಮೊದಲನೇದಾಗಿ ಕೊಲೆಸ್ಟ್ರಾಲ್ ಯಾವಾಗ್ಲೂ ಜಾಸ್ತಿ ಇರುತ್ತೆ, ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ. ಸೊ ಈ ಕರಗುವ ನಾರು ಅಂತ ಈಗಾಗಲೇ ನಾನು ಏನು ಹೇಳಿದೆ, ಓಟ್ಸ್ ಬಗ್ಗೆ ಆಗಲಿ ಅಥವಾ ಕೆಲವು ಇದ್ರ ಬಗ್ಗೆ ಆಗಲಿ ಹೇಳಿದಾಗ, ಆ ಕರಗುವ ನಾರು ಏನು ಮಾಡುತ್ತೆ, ಸಣ್ಣ ಕರುಳಿನಲ್ಲಿ ಈ ಹಾನಿಕಾರಕ ಕೊಲೆಸ್ಟ್ರಾಲ್ನ ಮತ್ತೆ ಪಿತ್ತರಸವನ್ನು ಹೀರ್ಕೊಳ್ಳೋದ್ರಿಂದ ರಕ್ತದಲ್ಲಿ ಕೆಟ್ಟ ಕೊಬ್ಬಿನ ಅಂಶಗಳ ಕಡಿಮೆ ಮಾಡುತ್ತೆ, ಹೆಚ್ಚು ಉತ್ಪತ್ತಿ ಆಗೋದಿಲ್ಲ, ಕಡಿಮೆ ಮಾಡುತ್ತೆ. ಈ ರೀತಿ

0: ಕೆಟ್ಟ ರಕ್ತ ಕೊಬ್ಬಿನಾಂಶ ರಕ್ತದಲ್ಲಿ ಕಡಿಮೆ ಆದಾಗ ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳ ಪ್ರಮಾಣನೂ ಸಹ ಕಡಿಮೆ ಆಗುತ್ತೆ.
1: ಇನ್ನು ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ, ಈ ವಿಶೇಷವಾಗಿ ಮಧುಮೇಹ ಅಥವಾ ಈ ಸಕ್ಕರೆ ಕಾಯಿಲೆ ಇರುವಂಥವ್ರಿಗೆ ಹೆಚ್ಚು ತರಕಾರಿ ಜೊತೆಗೆ ಈ ಕಾಳುಗಳು, ಗೋಧಿ, ರಾಗಿ ಇವುಗಳನ್ನು ಹೆಚ್ಚು ಸೇವಿಸೋದಕ್ಕೆ ಆಹಾರ ತಜ್ಞರು ಶಿಫಾರಸು ಮಾಡ್ತಾ ಇರ್ತಾರೆ. ಅಂದರೆ ಇದರ ಅರ್ಥ ಏನು ಅಂದರೆ ಹೆಚ್ಚು ನಾರಯುಕ್ತ ಪದಾರ್ಥಗಳನ್ನು ಸೇವನೆ ಮಾಡಬೇಕು ಅಂತ ಅವ್ರಿಗೆ ಶಿಫಾರಸು ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ.
0: ಬಹಳ ಚೆನ್ನಾಗಿ ಹೇಳಿದ್ರಿ. ಇಲ್ಲಿ ಏನಾಗ್ತಾ ಇದೆ ಅಂದರೆ ನಮ್ಮಲ್ಲಿ ಒಂದು ತಪ್ಪು ತಿಳುವಳಿಕೆ, ರಾಗಿ ಗೋಧಿನ ಯಾಕೆ ತಿಂತೀವಿ ಅಂದರೆ ಅದರಲ್ಲಿ ಸಕ್ಕರೆ ಕಡಿಮೆ ಇದೆ, ಅಕ್ಕಿ ಇಲ್ಲಾದರೆ ಸಕ್ಕರೆ ಜಾಸ್ತಿ ಇದೆ ಅನ್ನೋ ಒಂದು ತಿಳುವಳಿಕೆ ನಮ್ಮಲ್ಲಿದೆ. ನಮ್ಮ ಮಹಿಳೆಯರಲ್ಲಾಗಲಿ ಅಕ್ಕಿ ಕೊಟ್ಟರೆ ಅದರಲ್ಲಿ ಸಕ್ಕರೆ ಇದೆ ಆದ್ದರಿಂದ ಸಕ್ಕರೆ ಕಾಯಿಲೆ ಅವರು ಆ ಥರ ಖಂಡಿತ ಅಲ್ಲ. ನೀವೀಗಾಗಲೇ ತಿಳಿಸ್ದಂಗೆ ಗೋಧಿಯಾಗಲಿ ರಾಗಿ ಆಗಲಿ ತಿನ್ನಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಅದು ನಾರಯುಕ್ತವಾಗಿದೆ. ಇಡೀ ಗೋಧಿಯನ್ನು ಬೀಸ್ತೀವಿ, ಇಡೀ ರಾಗಿಯನ್ನು ಬೀಸ್ತೀವಿ, ಅಕ್ಕಿಯನ್ನು ಪಾಲಿಶ್ ಮಾಡಿಸ್ಬಿಡ್ತೀವಿ. ಆದ್ದರಿಂದ ಸಕ್ಕರೆ ಪ್ರಮಾಣ ಒಂದೇ ಇರುತ್ತೆ, ಆದರೆ ಇಲ್ಲಿ ಯಾವುದು ಹೆಚ್ಚು ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇದೆ ಅಂದರೆ ನಾರು. ಈ ನಾರು ಸಕ್ಕರೆ ಕಾಯಿಲೆನ ಹತೋಟಿಯಲ್ಲಿ ಇಡಲಿಕ್ಕೆ ಸಹಾಯ ಮಾಡ್ತಾ ಇದೆ. ನಾನು ಈಗಾಗಲೇ ತಿಳಿಸಿದಾಗೆ ನಾರಿನಂಶ ಹೆಚ್ಚಾಗಿರೋ ಅಂದರೆ ಕರಗೋ ನಾರಿದೆಯಲ್ಲ ಅದು ಈ ಚಿಕ್ಕ ಕರಳಿನಲ್ಲಿ ಏನಾಗುತ್ತೆ, ನೀರಿನ ಜೊತೆಗೆ ಬೆರೆತುಕೊಂಡ್ಬಿಟ್ಟು ಲೋಳಿತರ ಆಗ್ಬಿಡುತ್ತೆ. ಈ ಲೋಳಿತರ ಆದಾಗ ಆಹಾರ ಜೀರ್ಣಕ್ರಿಯೆಗೆ ಬೇಕಾಗುವಂತ ಎನ್ಝೈಮ್ಗಳು ಆಹಾರವನ್ನು ಪ್ರವೇಶಿಸಕ್ಕಾಗದ. ಅದು ಆಕ್ಚುಲಿ ಆಹಾರದ ಒಳಗೆ ನುಗ್ಗಿ ಆಹಾರವನ್ನ ಜೀರ್ಣಕ್ರಿಯೆಗೊಳಿಸುತ್ತೆ. ಆ ಕ್ರಿಯೆ ನಿಧಾನ ಆಗ್ಬಿಡುತ್ತೆ. ಇದು ಲೋಳಿತರ ಆಗಿ ಜಾರೋ ತರ ಆಗೋದ್ರಿಂದ ಕಿಣ್ವಗಳ ಅದರ ಪ್ರವೇಶ ಕಡಿಮೆ ಆದಾಗ ಈ ಆಹಾರಗಳು ಜೀರ್ಣ ಆಗೋದಿಲ್ಲ. ಆಹಾರ ಜೀರ್ಣ ಆಗೋದಿಲ್ಲ ಅಂದ್ರೆ ಸಕ್ಕರೆ ಪಿಷ್ಟ ಗ್ಲೂಕೋಸ್ ಆಗಿ ಪರಿವರ್ತನೆ ಒಂದು ನಿಧಾನ ಆಗುತ್ತೆ. ಇದು ಬಹಳ ಮುಖ್ಯ, ಸಕ್ಕರೆ ಕಾಯಿಲೆ ಅವರಿಗೆ ಬಹಳ ಮುಖ್ಯ. ಈ ರೀತಿ ಗ್ಲೂಕೋಸ್ ನಿಧಾನವಾಗಿ ಹೀರಲ್ಪಟ್ಟಾಗ ರಕ್ತದಲ್ಲೂ ಸಹ ಗ್ಲೂಕೋಸ್ ನ ಪ್ರಮಾಣ ನಿಧಾನವಾಗಿ ಏರುತ್ತೆ. ಸೊ ಒಂದೇ ಸತಿ ರಕ್ತದ ಪ್ರಮಾಣ ಏರೋದಿಲ್ಲ. ಇದು ಬಹಳ ಒಳ್ಳೇದು ಸಕ್ಕರೆ ಕಾಯಿಲೆ ಅವರಿಗೆ. ಆದ್ರಿಂದನೇ ನಾರುಯುಕ್ತ ಆಹಾರವನ್ನ ಸೇವಿಸಿ ಅಂತ ಹೇಳೋದು.
1: ನಾವು ಪ್ರತಿದಿನ ಇಷ್ಟು ನಾರನ್ನ ಸೇವಿಸಬೇಕು ಅಂತ ಏನಾದರೂ ಶಿಫಾರಸು ಅಥವಾ ಮಾನದಂಡಗಳು ಇದಾವೆ?
0: ಹೌದು, ಖಂಡಿತ ಇದೆ. ನಮ್ಮ ರಾಷ್ಟ್ರೀಯ ಆಹಾರ ಪೋಷಣಾ ಸಂಸ್ಥೆ ಹೈದರಾಬಾದ್ ಅಲ್ಲಿರೋರು ಮತ್ತು ಅಮೆರಿಕನ್ ಕ್ಯಾನ್ಸರ್ ಸಂಸ್ಥೆ ಸಹ ಪ್ರತಿನಿತ್ಯ 20-25 ಗ್ರಾಂನಷ್ಟು ನಾರನ್ನ ಸೇವಿಸೋಕೆ ಮಾಡುತ್ತೆ. ಅಥವಾ ಏನ್ ಹೇಳ್ತಾರೆ ಅಂದ್ರೆ 1000 ಕಿಲೋ ಕ್ಯಾಲೋರಿ ಊಟ ಮಾಡ್ತಾ ಇದ್ರೆ ನೀವು ಅದರಲ್ಲಿ ಸುಮಾರು 12-13 ಗ್ರಾಮಿನಷ್ಟು ನಾರು ಇರಬೇಕು. ಅಥವಾ ಒಟ್ಟಾಗಿ ತಗೊಂಡಾಗ ಪ್ರತಿನಿತ್ಯ 20-25 ಗ್ರಾಮಿನಷ್ಟು ನಾರನ್ನ ಸೇವಿಸಬೇಕು. ಇದೇನು ದೊಡ್ಡ ಕಷ್ಟದ ಕೆಲಸವಲ್ಲ. ಪ್ರತಿನಿತ್ಯ ನಾವು ತರಕಾರಿನ ಸೇವಿಸೋದ್ರಿಂದ, ಸಂಪೂರ್ಣವಾದ ಕಾಳು, ಈ ಧಾನ್ಯಗಳ ಸೇವನೆಯಿಂದ ಬಹಳ ಸುಲಭವಾಗಿ 20 ಗ್ರಾಮ್ ನಾರನ್ನ ನಾವು ಪಡಿಬಹುದು. ಇದರ ಜೊತೆಗೆ ನೀರನ್ನು ಸಹ ಚೆನ್ನಾಗಿ ಸೇವಿಸಬೇಕು.
1: ನೀರು ಕೂಡ ಈ ನಾರಿನ ಜೊತೆ
0: ಇರಬೇಕು. ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ ಕರಗುವ ನಾರಿಗೆ ನೀರು ಬೇಕು ಅಂತ. ಏನಾಗುತ್ತೆ, ನಾರನ್ನ ಪದಾರ್ಥವನ್ನು ಹೆಚ್ಚು ಸೇವಿಸಿ ನೀರನ್ನ ಇದು ಮಾಡದೇ ಇದ್ದಾಗ ಅದು ಉಬ್ಬಿ ಕಾರ್ಯಗಳಿಗೆ ಅಡಚಣೆ ಆಗೋದ್ರಿಂದ ಕೆಲವ್ರಿಗೆ ಹೊಟ್ಟೆ ನೋವು ಬರುತ್ತೆ. ಇನ್ನು ಕೆಲವರಿಗೆ ಗ್ಯಾಸ್ಟ್ರಿಕ್ ಸಹ ಅನುಭವ, ಕೆಲವು ಸತಿ ಆತರ ಕಂಪ್ಲೇಂಟ್ ಮಾಡಿ ನೀವು ಹೇಳಿದ್ರಿ ತಿಂದ್ವಿ ನಾವು, ಯಾರ ತಜ್ಞರ ಹತ್ರ ಹೇಳ್ತಾರೆ ನೀವು ಹೇಳಿದ್ರಿ ಅಂತ ನಾವು ನಾರಿನ ಪದಾರ್ಥ ತಿಂದ್ವಿ ನಮ್ಗೆ ಗ್ಯಾಸ್ ಆಯ್ತು, ತುಂಬಾ ಅನ್ಕಂಫರ್ಟಬಲ್ ಆಯ್ತು, ಹೊಟ್ಟೆಯಲ್ಲಿ ತೊಂದರೆ ಆಯ್ತು ಅಂತ. ಅದು ಯಾವಾಗ ಆಗುತ್ತೆ ಅಂದ್ರೆ ನೀರನ್ನ ಸರಿಯಾಗಿ ಕುಡಿದೇ ಇದ್ದಾಗ. ನೀರು ಚೆನ್ನಾಗಿ ಕುಡಿದಾಗ ಈ ಕರಗೋ ನಾರು ಮತ್ತೆ ಕರಗದಿರೋ ನಾರನ್ನು ಒಂದು ಬಲ್ಕ್ ಅಂತ ನಾವೇನ್ ಹೇಳ್ತೀವಿ ಅದಾಗಿ ಮಲವಿಸರ್ಜನೆ ಸಲೀಸಾಗುತ್ತೆ.
1: ಅಂದ್ರೆ ಈಗ ಈ ಮೊಳಕೆ ಕಾಳುಗಳು ಇರ್ತಾವಲ್ಲ ಅದನ್ನು ಬಳಸ್ಕೋಬಹುದೇ?
0: ಖಂಡಿತವಾಗಿ ಖಂಡಿತ, ಮೊಳಕೆ ಸಮೇತ ಬಳಸಿದಾಗ ನಾರು ಸಿಕ್ಕುತ್ತೆ. ಮೊಳಕೆ ಸಮೇತ ಮತ್ತೆ ಕಾಳು ಹೊರಪದರ ಇರೋದ್ರಿಂದ ಖಂಡಿತವಾಗಿ ನಾರು ಸಿಕ್ಕುತ್ತೆ.
1: ಈಗ ಸಾಧಾರಣವಾಗಿ ನಾವು ಈ ಹಣ್ಣುಗಳನ್ನ ವಿಶೇಷವಾಗಿ ಮಾವಿನ ಹಣ್ಣು ಇಂಥವನ್ನ ಸಿಪ್ಪೆನ ತಿನ್ನೋದಿಲ್ಲ. ಸಿಪ್ಪೆ ಸಹಿತ ತಿಂದ್ರೆ ಏನಾದ್ರೂ ಈ ನಾರಿನಂಶ ಸೇರ್ಬೋದು ದೇಹಕ್ಕೆ?
0: ಕೆಲವು ಸಿಪ್ಪೆ ಸಮೇತ ತಿನ್ಬಹುದು, ತೊಂದರೆ ಏನಿಲ್ಲ. ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ಸೌತೆಕಾಯಿ. ಬಹಳ ಜನಕ್ಕೆ ಸೌತೆಕಾಯಿ ಸಿಪ್ಪೆ ತೆಗೆದ್ಬಿಟ್ಟು ತಿನ್ನೋ ರೂಢಿ, ನಮ್ಗೆ ಬೇಕಾಗಿಲ್ಲ. ಆತರ ಕೆಲವು ತರಕಾರಿಗಳು, ಈಗ ಕ್ಯಾರೆಟ್ ತುಂಬಾ ಸಿಪ್ಪೆ ಎರಿಯೋದು ಬೇಕಾಗಿಲ್ಲ, ಹೀರೆಕಾಯಿ ಸಿಪ್ಪೆ ತೆಗಿಯೋದು ಬೇಕಾಗಿಲ್ಲ ಜಾಸ್ತಿ. ಕೆಲವಿಗೆ ನಮ್ಗೆ ಅಭ್ಯಾಸ ಅದು ತುಂಬಾ ಚೆನ್ನಾಗಿ ಕಾಣ್ಬೇಕು ಆಹಾರ ಅಂತ ಇದು ಮಾಡ್ತೀವಿ. ಬಟ್ ಕೆಲವು ಏನಾಗುತ್ತೆ, ನಮ್ಗೆ ತಿನ್ಲಿಕ್ಕೆ ಕಷ್ಟ ಆಗುವಂತದ್ದು ವಿಧಿ ಇಲ್ದಾಗ ಸಿಪ್ಪೆ ತೆಗಿಬೇಕಾಗುತ್ತೆ. ಕಹಿ ಅಂಶ ಇದ್ದಾಗ, ಸ್ವಲ್ಪ ಸಿಪ್ಪೆ ದಪ್ಪ ಇದ್ದಾಗ ತಿನ್ನಕ್ಕಾಗದು, ಎಲ್ಲಿ ನಾವು ಸೇವನೆ ಮಾಡಬಹುದು ಅಂತ ಕಡೆ ಸಿಪ್ಪೆ ಸಮೇತ ತಿನ್ನೋದು ಬಹಳ ಒಳ್ಳೇದು.
1: ಯಾಕಂದ್ರೆ ಅದರಲ್ಲೂ ಸಾಕಷ್ಟು,
0: ನಾನು ಈಗಾಗಲೇ ಹೇಳಿದೆ, ಹೌದು ನಾರಿ, ಅದರಲ್ಲೂ ಕರಗದಿರುವಂತ ನಾರು ಬಹಳ ಇರುತ್ತೆ ಅದರಲ್ಲಿ.
1: ಇನ್ನು ಕೊನೆಯದಾಗಿ, ಹೆಚ್ಚಿನ ಪ್ರಮಾಣದಲ್ಲಿ ನಾರುಯುಕ್ತ ಆಹಾರವನ್ನ ಸೇವಿಸಬಹುದೇ? ತಾವೇನು ಈ ಶಿಫಾರಸು ಹೇಳಿದ್ರಲ್ಲ ಅದಕ್ಕಿಂತ ಹೆಚ್ಚಾಗಿ ಸೇವಿಸಬಹುದೇ ಅಂತ?
0: ಇಲ್ಲ, ಬೇಡ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ತುಂಬಾ ಆಹಾರ ಪದಾರ್ಥದಲ್ಲಿ ನಾರಿರೋದು ಸಹ ಒಳ್ಳೇದಲ್ಲ. 30-35 ಗ್ರಾಮ್ ಆತರ ಕೆಲವು ಸತಿ ಅದಾಗುತ್ತೆ, ಓ ನಾರಿರೋ ಸೇದ ಏನಾಗುತ್ತೆ. ನಾನು ಈಗಾಗಲೇ ಮುಂಚೆನೆ ಹೇಳಿದೆ ನಿಮ್ಗೆ, ಜೀರ್ಣಕ್ರಿಯೆ ನಿಧಾನ ಆಗುತ್ತೆ ಮತ್ತು ಆಹಾರಾಂಶಗಳು, ಅದು ಗ್ಲೂಕೋಸ್ ಆಗ್ಬೋದು ಬೇರೆ ಆಹಾರ ಯಾವುದನ್ನು ಹೀರಲ್ಪಡಲ್ಲ, ಅದು ಒಂದು ತೊಡಕು. ಸೊ ಹೆಚ್ಚಿದ್ದಾಗ ಗ್ಲೂಕೋಸ್ ಜೊತೆಗೆ ನಿಮ್ಗೆ ಕಬ್ಬಿಣ, ಕ್ಯಾಲ್ಸಿಯಂ ಇಂಥ ಖನಿಜಾಂಶಗಳು ಸಹ ಇರ್ಲಿಕ್ಕೆ ತೊಂದರೆ ಆಗುತ್ತೆ ನಾರು ಜಾಸ್ತಿ ಇದ್ದಾಗ. ಸೊ ಹಾಗೇನಾಗುತ್ತೆ, ಬೇರೆ ಬೇರೆ ನಮ್ಗೆ ಕಬ್ಬಿಣದ ಕೊರತೆ ಬಂದು ಹಿಮೋಗ್ಲೋಬಿನ್ ಕಡಿಮೆ ಆಗಿ ಅನಿಮಿಕ್ ಆಗ್ಬಹುದು. ಸೊ ಈ ತರ ತೊಂದರೆಗಳು ಕಾಣಿಸ್ಕೊಳ್ತವೆ. ಆದ್ರಿಂದ

0: ಸಾಧಾರಣವಾಗಿ 20-25 ಗ್ರಾಮ್ ಸಾಕು, ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಸೇವನೆ ಒಳ್ಳೆಯದಲ್ಲ. ಆಮೇಲೆ ಮತ್ತೆ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಇಷ್ಟು ಸೇವಿಸುವಾಗ ಜೊತೆಗೆ ಚೆನ್ನಾಗಿ ನೀರನ್ನು ಕುಡಿಯೋದು ಒಳ್ಳೆಯದು.
1: ಮತ್ತೆ ಈಗ ನಾವು ಬೆಳಗ್ಗೆ ಹೊತ್ತು ಉಪಹಾರ ತಗೊಳ್ತೀವಿ, ಮಧ್ಯಾಹ್ನದ ಊಟ ಮಾಡ್ತೀವಿ, ರಾತ್ರಿ ಹೊತ್ತು ಊಟ ಮಾಡ್ತೀವಿ, ಈ ಮೂರು ಆಹಾರ ಸೇವನೆಯಲ್ಲಿ ಯಾವುದ್ರಲ್ಲಿ ಹೆಚ್ಚು ನಾರನ್ನು ತೆಗೆದುಕೊಂಡ್ರೆ ಒಳ್ಳೇದು?
0: ನನ್ನ ಪ್ರಕಾರ ಮೂರನ್ನು ಸಮಭಾಗ ಮಾಡೋದು ಒಳ್ಳೆಯದು. ಅಥವಾ ಈ ಸಕ್ಕರೆ ಕಾಯಿಲೆ ಇರೋರು ಕೆಲವರಿಗೆ ನಾವು ಏನು ಹೇಳ್ತೀವಿ ಅಂದರೆ, ಮೆಂತ್ಯವನ್ನು ಬೆಳಗ್ಗೆನೆ ಬೆಳಗಿನ ಜಾವದಲ್ಲೇ ಮೆಂತ್ಯ ಪುಡಿ ಮಾಡಿ ಇಟ್ಕೋಬಹುದು, ಅದನ್ನು ಪುಡಿ ಮಾಡಿ ಕೆಲವರು ಅದನ್ನು ನೀರಿಗೆ ಬೆರೆಸಿ ಉಂಡೆ ಮಾಡಿ ಕುಡಿಬಹುದು, ಇಲ್ಲ ಅಂದರೆ ಹಾಗೆ ಬೇಕಾದರೂ ಬಾಯಿಗೆ ಹಾಕೊಂಡು ತಿನ್ಬೋದು, ಆದರೆ ನೀರು ಮಾತ್ರ ಚೆನ್ನಾಗಿ ಕುಡಿಬೇಕು. ಇದು ಕೆಲವು ಸತಿ ನಮ್ಮ ಅನುಭವದಲ್ಲಿ ಏನಾಗುತ್ತೆ, ಓಟ್ಸ್ ತಿನ್ನಕ್ಕೆ ಹೇಳ್ತೀವಿ ಸಾಮಾನ್ಯ ನಗರ ಪ್ರದೇಶದವ್ರಿಗೆ,
1: ವಿಶೇಷವಾಗಿ ಅತಿಕಾಯದ ಸಮಸ್ಯೆ ಇರುತ್ತಲ್ಲ, ಅವರು ಈಗ ಓಟ್ಸ್ ಅನ್ನು ಹೆಚ್ಚಾಗಿ ಬಳಸ್ತಾರೆ.
0: ಯೂಶುವಲಿ ಅದನ್ನೇನು,
1: ಹೊಟ್ಟೆ ಹಸು ಬಹಳ ಕಡಿಮೆ ಆಗುತ್ತೆ,
0: ಯಾಕಂದ್ರೆ ಪ್ರಮಾಣ ಜಾಸ್ತಿ ತಿಂತೀವಿ, ನೀರಿನ ಜೊತೆಗೆ ತಿಂತೀವಿ, ಹೊಟ್ಟೆ ಹಸು ಕಡಿಮೆ, ಶಕ್ತಿಯ ಬಿಡುಗಡೆನೂ ಕಡಿಮೆ. ಅದೇ ರೀತಿ ಮೆಂತ್ಯ ಸಹ, ಈ ಡಯಾಬಿಟಿಸ್ನ ಯಾಕೆ ಹೇಳ್ತೀವಿ ಅಂದರೆ, ಚೆನ್ನಾಗಿ ಮೆಂತ್ಯವನ್ನು ತಿಂದು ನೀರು ಕುಡಿದಾಗ ನಾರಿನ ಬಿಡ ಬೇಗ ಹೊಟ್ಟೆ ಹಸುವಾಗೋದಿಲ್ಲ ಅವ್ರಿಗೆ, ಆ ಹೊಟ್ಟೆ ತುಂಬಿದ ಅನುಭವ ಇರುತ್ತೆ. ಆಮೇಲೆ ಬೇರೆ ಏನು ತಿನ್ಬೋದು ಅದನ್ನು ಕಡಿಮೆ ತಿಂತಾರೆ, ಇದನ್ನು ಜೊತೆಗೆ ತಿಂದಾಗ ಅದನ್ನು ಕಡಿಮೆ ತಿಂತಾರೆ. ಸಾಮಾನ್ಯವಾಗಿ ಈ ತೂಕ ಇಳಿಸೋರಿಗೆ ಬೆಳಗಿನ ಹೊತ್ತು ಇಂಥವನ್ನು ರೆಕಮೆಂಡ್ ಮಾಡ್ತೀವಿ, ಏನಂದರೆ ಓಟ್ಸು ಈ ಥರವನ್ನು ತಗೊಂಡಾಗ ಮಧ್ಯಾಹ್ನದ ತನಕ ಅವ್ರಿಗೆ ಶಕ್ತಿಯ ಬಿಡುಗಡೆನೂ ನಿಧಾನವಾಗಿ ಆಗ್ತಾ ಇರುತ್ತೆ, ಮತ್ತು ಒಳ್ಳೆಯದನ್ನು ಸಹ ಆರೋಗ್ಯಕ್ಕೆ, ಎಷ್ಟೋ ವಿಷಕಾರಕಗಳನ್ನ ಇದು ಈರ್ಬಿಡತ್ತೆ, ಆದ್ರಿಂದ ದೇಹಕ್ಕೆ ಬಹಳ ಒಳ್ಳೆಯದು.
1: ವಿಶೇಷವಾಗಿ ಹುರುಳಿ ಕಾಳು ಇದೆ, ಬಹಳ ಗಟ್ಟಿಯಾದ ಕಾಳು, ಮತ್ತೆ ಅದರಲ್ಲಿ
0: ಇದೆ ಇದೆ ನಾರಿನಂಶ ಬಹಳ ಚೆನ್ನಾಗಿದೆ. ನಾನು ಈಗಾಗಲೇ ಯಾವುದೇ ಕಾಳು ತಗೊಳ್ಳಿ, ಹುರುಳಿ ಕಾಳಲ್ಲಿ ಇನ್ನೊಂದು ಉಪಯೋಗ ಏನಪ್ಪ ಅಂದ್ರೆ ಪ್ರೋಟೀನ್ ಜಾಸ್ತಿ ಇರುತ್ತೆ, ಪ್ಲಸ್ ನಾರಿನಂಶ ಇವೆಲ್ಲ ಕಾಳಲ್ಲೂ ಇರುತ್ತೆ, ಆದರೆ ಎಲ್ಲವನ್ನು ಬೇಳೆಗಿಂತ ಕಾಳಿನ ರೂಪದಲ್ಲಿ ಉಪಯೋಗಿಸಿದ್ರೆ ಒಳ್ಳೆಯದು, ಮತ್ತು ತಾವು ತಿಳಿಸ್ದಂಗೆ ಮೊಳಕೆ ಬರ್ಸಿನೂ ಉಪಯೋಗಿಸೋದು ಇನ್ನೂ ಒಳ್ಳೆಯದು. ಇನ್ನು ಬಹಳ
1: ತೆಗೆದುಬಿಟ್ರೆ ಈ ನಾರಿನಂಶ
0: ಬಹಳಷ್ಟು ಕಡಿಮೆ ಆಗೋಗುತ್ತೆ, ಬಹಳಷ್ಟು ಕಡಿಮೆ ಆಗುತ್ತೆ.
1: ಮೊಳಕೆ ಓಡಿಸೋದ್ರಿಂದ
0: ಏನತ್ತ ಖಂಡಿತ ಏನು ತೊಂದರೆ ಇಲ್ಲ, ಮೊಳಕೆ ಓಡಿಸಿದ್ಬಿಟ್ಟು ಇನ್ನು ಈ ನಾರಿನ ಜೊತೆಗೆ ಬೇರೆ ಬೇರೆ ಆಹಾರಾಂಶಗಳು ಜಾಸ್ತಿ ಆಗುತ್ತೆ.
1: ಯಾಕೆಂದ್ರೆ ಈಗ ರಾಗಿ ಸರಿ ಇದೆಲ್ಲ ಮಾಡುವಾಗ ಮೊಳಕೆ ಹೊಡೆಸಿ ತೆಗೆದು ಬಿಡ್ತಾರೆ ಅದನ್ನ,
0: ಮೊಳಕೆ ಅಂತ ತೆಗಿತಾರೆ.
1: ಮಕ್ಕಳಿಗೆ
0: ಹಳೆಯ ಮಕ್ಕಳಿಗೆ ಇಷ್ಟೊಂದು ನಾರು ಬೇಕಾಗದೆ ಇರೋದ್ರಿಂದ ಜಠರ ಇನ್ನು ಸಣ್ಣ ಪ್ರಮಾಣದಲ್ಲಿ ಇದೆ, ಆದ್ರಿಂದ ಅವ್ರಿಗೆ ಬೇಕಾಗದೆ
1: ಜೀರ್ಣ ರೀತಿಯಲ್ಲಿ
0: ಮಾಡ್ತಾರೆ ಅವ್ರಿಗೆ, ದೊಡ್ಡವ್ರಿಗೆ ಬೇಕಾಗಿಲ್ಲ. ದೊಡ್ಡವ್ರ ಮಾಲ್ಟ್ ಕುಡಿಬೇಕು ಅಂದಾಗ ಸಿಪ್ಪೆ ಸಮೇತ ತಗೊಳ್ಳೋದು ಒಳ್ಳೇದು.
1: ಮೊಳಕೆ ಸಮೇತ ತಗೋಬಹುದು,
0: ಮೊಳಕೆ ತಗೋಬಹುದು, ಏನ್ ತೊಂದರೆ ಇಲ್ಲ. ದೊಡ್ಡವ್ರು ಮೊಳಕೆ ಸಮೇತ ತಗೋಬಹುದು, ಸಿಪ್ಪೆ ಅಂತೂ ತೆಗಿಲೇಬಾರದು. ಸ್ವಲ್ಪ ದೊಡ್ಡ ಜರಡಿಯಲ್ಲಿ ಜರಡಿ ಆಡ್ಬೇಕು. ಮಕ್ಕಳಿಗಾರ ನಮ್ಗೆಲ್ಲ ಗೊತ್ತಿದೆ, ಆ ಸರಿ ಮಾಡುವಾಗ ಏನ್ ಮಾಡ್ತೀವಿ, ತೆಳು ಪಂಚೆ ಬಟ್ಟೆ ತರ ತಗೊಂಡು ಮಾಡ್ತೀವಿ, ಯಾಕಂದ್ರೆ ನಾರು ಬರಬಾರ್ದು ಅಂತ. ಇನ್ನು ಯಾಕಂದ್ರೆ ಜೀರ್ಣಕ್ರಿಯೆ ಫುಲ್ ಬೆಳವಣಿಗೆ ಆಗಿರೋದಿಲ್ಲ ಅವ್ರದ್ದು, ಜಠರ ಸಣ್ಣಕ್ಕರಲ್ಲೆಲ್ಲ. ಆದ್ರಿಂದ
1: ವಿಶೇಷವಾಗಿ ಸೊಪ್ಪು ತರಕಾರಿಗಳನ್ನು ವಿಶೇಷವಾಗಿ ಬಳಸಬೇಕಾಗುತ್ತೆ.
0: ಅದು ಮಲಬದ್ಧತೆ ಇರೋರು ದಿನಾ ಸೊಪ್ಪು ತಿನ್ನೋದು ಒಳ್ಳೇದು.
1: ಯಾವುದೇ ರೀತಿಯ ಸೊಪ್ಪು,
0: ಯಾವುದೇ ರೀತಿಯ ಸೊಪ್ಪಾಗಲಿ, ಹಸಿರು ಸೊಪ್ಪು, ಯಾವುದೇ ರೀತಿಯ ಸೊಪ್ಪಾಗಲಿ, ಯಾವುದೇ ರೀತಿಯ ಅಡುಗೆ ಇರಲಾದರೂ ಅದನ್ನು ಬಳಸಿ ಉಪಯೋಗಿಸೋದು ಬಹಳ ಒಳ್ಳೇದು, ಬಹಳ ಒಳ್ಳೇದು. ಅದರಲ್ಲಿ ಕರಗದಿರೋ ನಾರು ತುಂಬ ಇರುತ್ತೆ. ಆಮೇಲೆ ಸೊಪ್ಪಲ್ಲಿ ಇನ್ನೊಂದು ಹೇಳಲಿಕ್ಕೆ ಶುರು ಮಾಡ್ತೀನಿ, ಬರೀ ಎಲೆ ಬಿಡಿಸ್ಕೊಳ್ಳೋದಕ್ಕಿಂತ ಕಾಂಡದ ಸಮೇತ ಉಪಯೋಗಿಸೋದು ಒಳ್ಳೇದು. ಅದು ಒಂದು ಅಭ್ಯಾಸ ಇದೆ ನಮಗೆ, ಬರೀ ಆ ಎಲೆಗಳನ್ನ ಬಿಡಿಸ್ಕೊಂತೀವಿ, ಆ ಕಾಂಡನ ತೆಗೆದಾಕ್ಬಿಡ್ತೀವಿ, ಆ ಎಳೆ ಕಾಂಡ ಸಮೇತ ಕತ್ತರಿಸಾಕೋದು ಬಹಳ ಒಳ್ಳೇದು.
1: ವಿಶೇಷವಾಗಿ ಅರವೆ ಸೊಪ್ಪು,
0: ಅರವೆ ಸೊಪ್ಪು, ಆಮೇಲೆ ಇನ್ನೂ ಒಂದು ಸೊಪ್ಪು ಬರುತ್ತೆ, ಅದು ಸಹ ಕಣ್ಣಿಗೆ ಬಹಳ ಒಳ್ಳೇದು. ಗಣಕೆ ಸೊಪ್ಪು ಈ ತರದ್ದೆಲ್ಲ ಕಡ್ಡಿ ಸಮೇತ ಉಪಯೋಗಿಸಿದ್ರೆ ಬಹಳ ಒಳ್ಳೇದು.
1: ಮತ್ತೆ ನುಗ್ಗೆ ಸೊಪ್ಪು ಬರುತ್ತೆ,
0: ನುಗ್ಗೆ ಸೊಪ್ಪು ಬಹಳ ಒಳ್ಳೇದು,
1: ಬಹಳ ನಾರಿನಂಶ ಇರುತ್ತೆ,
0: ತುಂಬಾ ನಾರಿನಂಶ ಇರುತ್ತೆ. ಯಾವುದೇ ಸೊಪ್ಪು ತಗೊಳ್ಳಿ, ಯಾವುದೇ ಸೊಪ್ಪು ತಗೊಂಡ್ರು ಆ ನಾರಿನಂಶ ಇರುತ್ತೆ.
1: ಆದ್ರಿಂದ ಇವತ್ತು ಆಧುನಿಕತೆ ಜಾಸ್ತಿ ಆದಾಗೆ ತಾವು ತಿಳಿಸಿದಾಗೆ ಈ ಸಂಸ್ಕೃತ ಪದಾರ್ಥಗಳನ್ನು ಸೇವನೆ ಮಾಡೋದು ಹೆಚ್ಚೆಚ್ಚು,
0: ಇದು ಎಲ್ಲ ಕಡೆ ಇದೆ, ಈಗ ಗ್ರಾಮೀಣ ಪ್ರದೇಶದಲ್ಲೂ ಇದು ಜಾಸ್ತಿ ಆಗ್ತಾ ಇದೆ.
1: ಮತ್ತೆ ಆಕರ್ಷಕವಾಗಿ ಕಾಣುವಂತ
0: ಆಕರ್ಷಕವಾಗಿ ಕಾಣುತ್ತೆ. ನಮ್ಮ ಮಹಿಳೆಯರಿಗೆ ಒಂದು ಭಾವನೆ, ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ದೀನಿ ಅಂತ.
1: ಬೆಳಗಿನ ಅಕ್ಕಿನೇ ಬಳಸಬೇಕು,
0: ಬಳಸಬೇಕು, ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಇದು ಇದೆ. ಆ ಒಂದು ತಪ್ಪು ಭಾವನೆ ಬಿಟ್ಟರೆ ನಿಜ ಹೇಳ್ಬೇಕು ಅಂದ್ರೆ, ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ನಾರಿನಂಶದ ಕೊರತೆ ಬರಬಾರ್ದು. ಸಾಂಪ್ರದಾಯಿಕವಾದ ನಮ್ಮ ಆಹಾರ ಪದ್ಧತಿ ಏನಿದೆ ಅದನ್ನ ನಾವು ಅನುಸರಿಸಿಕೊಂಡು ಹೋದ್ರೆ ನಮಗೆ ನಾರಿನ ಕೊರತೆ ಬರಬಾರ್ದು. ತಾವು ತಿಳಿಸ್ದಂಗೆ ನಾವೇನ್ ಮಾಡ್ತಾ ಇದೀವಿ, ಬದಲಾವಣೆ ಮಾಡ್ಕೋತಾ ಹೋಗ್ತಾ ಇದೀವಿ ನಮ್ಮ ಆಹಾರ ಪದ್ಧತಿಯಲ್ಲಿ. ಅದು ನಗರ ಪ್ರದೇಶದಲ್ಲಿ ಇತ್ತು, ಈಗ ಅದು ನಮ್ಮ ಅನುಭವದಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಶುರು ಮಾಡಿದ್ದಾರೆ. ಆ ಒಂದು ಹೆಚ್ಚು ಪಾಲಿಶ್ ಕೊಡೋದು, ಈ ತರ ಸಂಸ್ಕರಿಸಿದ ಆಹಾರವನ್ನ ಸೇವಿಸೋದು.
1: ಆದ್ರೆ ಹೆಚ್ಚೆಚ್ಚು ಈ ಮಾಂಸಾಹಾರದಲ್ಲಿ ಈ ನಾರಿನಂಶ
0: ಇರೋದಿಲ್ಲ, ಮಾಂಸಾಹಾರದಲ್ಲಿ ಅದರ
1: ಸೇವನೆ ಸ್ವಲ್ಪ ಹೆಚ್ಚಾಗಿರೋದು ಈ ಸಮಸ್ಯೆ ಕಾರಣ
0: ಇರ್ಬೋದು. ಅದು ಒಂದು ಕಾರಣ ಇರ್ಬೋದು. ನಾರಿನಂಶ ಬರೋದೇ ಆ ಗಿಡಗಳ ಭಾಗದಿಂದ, ನಾರು ಬರೋದೇ ಆ ಗಿಡದ ಕಾಂಡದಿಂದ, ಎಲೆಗಳಲ್ಲಿ, ಆ ಸಿಪ್ಪೆಗಳಲ್ಲಿ. ಇಂಥ ಒಂದು ಸಸ್ಯಾಹಾರಕ್ಕೆ ಸಂಬಂಧಪಟ್ಟ ಆಹಾರದಲ್ಲಿ ಮಾತ್ರ ಈ ನಾರಿನಂಶ ಇರುತ್ತೆ. ಸಸ್ಯಾಹಾರ ಇಲ್ದಿರೋ ಮಾಂಸಾಹಾರದಲ್ಲಿ ನಾರಿನಂಶ ಅಷ್ಟು ಇರೋದಿಲ್ಲ.
1: ಆದ್ರಿಂದ ನಮ್ಮ ರೈತ ಬಾಂಧವರಿಗೆ ಮತ್ತೆ ರೈತ ಮಹಿಳೆಯರಿಗೆ ಆಹಾರದಲ್ಲಿ ಈ ನಾರಿನ ಪ್ರಾಮುಖ್ಯತೆ ಏನು, ಮತ್ತೆ ಇದನ್ನ ಬಳಸೋದ್ರಿಂದ ನಮಗೆ ಯಾವ ರೀತಿಯಾದಂತಹ ಅನುಕೂಲಗಳಿದ್ದಾವೆ ಅನ್ನೋದನ್ನ ತಿಳಿಸೋಣ ಅಂತ ಅಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ವಿವರವಾಗಿ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ಜಮುನಾ ಅವರೇ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.

0: ಬಾಂಧವರೇ, ಇದುವರೆಗೆ ಆಹಾರದಲ್ಲಿ ನಾರಿನ ಪ್ರಾಮುಖ್ಯತೆ ಈ ಕುರಿತು ಡಾಕ್ಟರ್ ಜಮುನಾ ಕೆವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ.
1: ಕೆಚ್ಚುಲ್ಬಾವು ರೋಗ ನಾನಾ ಜಾತಿಯ ಸೂಕ್ಷ್ಮಾಣುಗಳಿಂದ ಹಸು ಮತ್ತು ಎಮ್ಮೆಗಳಲ್ಲಿ ಕಂಡುಬರುತ್ತೆ. ಈ ಕೆಚ್ಚುಲ್ಬಾವು ರೋಗದಿಂದ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ. ಅಲ್ಲದೆ ಈ ರೋಗದಿಂದ ಹಸುಗಳು ಸಾಯಲೂಬಹುದು. ಮುಖ್ಯವಾಗಿ ಈ ರೋಗ ಹಾಲನ್ನು ಕರೆಯುವಂಥ ವ್ಯಕ್ತಿಯ ಕೈಗಳಿಂದ ಮತ್ತು ಹಾಲನ್ನು ಕರೆಯುವಂಥ ಯಂತ್ರದಿಂದ ಹರಡುತ್ತೆ. ಮೊಲೆ ಮತ್ತು ಮೊಲೆ ತೊಟ್ಟಿನ ಮೇಲೆ ಗಾಯಗಳಾದಾಗ ವಿಷಕ್ರಿಮಿಗಳು ಈ ಮೊಲೆಗೆ ಹೋಗಿ ಕೆಚ್ಚಲಲ್ಲಿ ಊತವನ್ನು ಉಂಟು ಮಾಡ್ತವೆ. ದನಗಳ ಕೊಟ್ಟಿಗೆ ಸ್ವಚ್ಛತೆಯನ್ನು ನಾವು ಕಾಪಾಡದೇ ಇದ್ದರೆ ಈ ರೋಗ ಹರಡುತ್ತೆ. ಜೊತೆಗೆ

ಕೆಚ್ಚಲುಬಾವು ರೋಗ ನಾನಾ ಜಾತಿಯ ಸೂಕ್ಷ್ಮಾಣುಗಳಿಂದ ಹಸು ಮತ್ತು ಎಮ್ಮೆಗಳಲ್ಲಿ ಕಂಡುಬರುತ್ತೆ. ಈ ಕೆಚ್ಚಲುಬಾವು ರೋಗದಿಂದ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ. ಅಲ್ಲದೆ ಈ ರೋಗದಿಂದ ಹಸುಗಳು ಸಾಯಲೂಬಹುದು. ಮುಖ್ಯವಾಗಿ ಈ ರೋಗ ಹಾಲನ್ನು ಕರೆಯುವಂಥ ವ್ಯಕ್ತಿಯ ಕೈಗಳಿಂದ ಮತ್ತು ಹಾಲನ್ನು ಕರೆಯುವಂಥ ಯಂತ್ರದಿಂದ ಹರಡುತ್ತೆ. ಮೊಲೆ ಮತ್ತು ಮೊಲೆ ತೊಟ್ಟಿನ ಮೇಲೆ ಗಾಯಗಳಾದಾಗ ವಿಷಕ್ರಿಮಿಗಳು ಈ ಮೊಲೆಗೆ ಹೋಗಿ ಕೆಚ್ಚಲಲ್ಲಿ ಊತವನ್ನು ಉಂಟು ಮಾಡ್ತವೆ. ದನಗಳ ಕೊಟ್ಟಿಗೆ ಸ್ವಚ್ಛತೆಯನ್ನು ನಾವು ಕಾಪಾಡದೇ ಇದ್ದರೆ ಈ ರೋಗ ಹರಡುತ್ತೆ. ಜೊತೆಗೆ ನಮ್ಮ ಜಾನುವಾರುಗಳ ಸ್ವಚ್ಛತೆ ಕಾಪಾಡೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈ ಕೆಚ್ಚಲುಬಾವು ರೋಗದಲ್ಲಿ ಕೆಚ್ಚಲು ಊದ್ಕೊಂಡಿರುತ್ತೆ. ಕೆಚ್ಚಲಿಗೆ ತುಂಬ ನೋವಾಗ್ತಾ ಇರುತ್ತೆ. ಜೊತೆಗೆ ಅದು ಬಿಸಿಯಾಗಿರುತ್ತೆ. ಹಾಲು ಕೆಟ್ಟಿರುತ್ತೆ. ಹಾಲಿನಲ್ಲಿ ರಕ್ತ ಮತ್ತು ಸಣ್ಣ ಗಡ್ಡೆಗಳು ಕೂಡ ಕಾಣಿಸ್ಕೊಳ್ತವೆ. ಹಾಲು ನೀರಿನಂತೆ ಅಥವಾ ಮೊಸರಿನಂತೆ ಇರಬಹುದು. ಕೆಲವು ಹಸುಗಳಲ್ಲಿ ವಿಪರೀತ ಜ್ವರ ಬರುತ್ತೆ. ನೀರು ಕುಡಿಯೋದು ಮತ್ತು ಆಹಾರ ಸೇವನೆ ಇರದೇ ಇರಬಹುದು. ಈ ಒಂದು ಕೆಚ್ಚಲುಬೇನೆ ಅತಿ ತೀವ್ರವಾಗಿದ್ದರೆ ಕೆಲವು ಹಸುಗಳು ಇದ್ದಕ್ಕಿದ್ದಾಗೆ ಬಿದ್ದು ಮುಖ್ಯವಾದ ರೋಗದ ಲಕ್ಷಣಗಳನ್ನು ತೋರಿಸ್ತಲೇ ಸಾಯಬಹುದು. ಕೆಚ್ಚಲುಬೇನೆ ಬೇಗ ವಾಸಿಯಾಗದೇ ಇದ್ದರೆ ಕೆಚ್ಚಲು ಬಹಳ ಗಟ್ಟಿಯಾಗುತ್ತೆ. ಹಾಲಿನ ಪ್ರಮಾಣ ಬಹಳ ಕಡಿಮೆಯಾಗಿ ನೀರಿನ ತರಹ ಇರುತ್ತೆ. ಈ ಕೆಚ್ಚಲುಬಾವಿನ ವಿರುದ್ಧ ನಾವು ಕೆಲವೊಂದು ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು. ಹಸು ಮತ್ತು ಎಮ್ಮೆಗಳನ್ನು ಮತ್ತು ಅವುಗಳ ಕೆಚ್ಚಲನ್ನು ಸ್ವಚ್ಛವಾಗಿ ಇಡಬೇಕಾಗತ್ತೆ. ಅವುಗಳನ್ನು ಕಟ್ಟುವಂಥ ಕೊಟ್ಟಿಗೆ ಸ್ವಚ್ಛವಾಗಿರಬೇಕು. ಜೊತೆಗೆ ಒಣಸ್ಥಿತಿಯಲ್ಲಿರಬೇಕು. ಕೆಚ್ಚಲನ್ನು ಚೆನ್ನಾಗಿ ತೊಳೆದ ನಂತರ ನಾವು ಹಾಲನ್ನು ಕರಿಬೇಕಾಗತ್ತೆ. ಒಂದು ಹಸು ಅಥವಾ ಎಮ್ಮೆಯ ಹಾಲನ್ನು ಕರೆದ ಮೇಲೆ ಆ ಹಾಲನ್ನು ಕರೆಯುವಂಥವರು ತಮ್ಮ ಕೈಗಳನ್ನು ಚೆನ್ನಾಗಿ ಸ್ವಚ್ಛ ಮಾಡಿಕೊಂಡು ಕೆಲವೊಂದು ಈ ಸೋಂಕುನಾಶಕ ದ್ರಾವಣದಲ್ಲಿ ಕೈಗಳನ್ನು ಅದ್ದಿ ಆನಂತರ ಬೇರೆ ಹಸು ಅಥವಾ ಎಮ್ಮೆಯ ಹಾಲನ್ನು ಕರಿಬೇಕಾಗತ್ತೆ. ಇದರಿಂದ ರೋಗ ಹರಡೋದಿಲ್ಲ. ಹಾಲನ್ನು ಕರೆದ ಮೇಲೆ ಆ ಹಸುವಿನ ಅಥವಾ ಎಮ್ಮೆಯ ಆ ಕೆಚ್ಚಲಿನ ಮೊಲೆಯ ತೊಟ್ಟಿನ ತುದಿಯನ್ನು ನಾವು ಈ ಸೋಂಕು ನಿವಾರಕ ದ್ರಾವಣದಲ್ಲಿ 2-3 ನಿಮಿಷ ಅದ್ದಬೇಕಾಗತ್ತೆ. ಮುಖ್ಯವಾಗಿ 1-2 ಚಮಚದಷ್ಟು ಈ ಸೋಂಕು ನಿವಾರಕವನ್ನು ನಾವು 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ದ್ರಾವಣ ಮಾಡಿಕೊಂಡು ಅದರಲ್ಲಿ ಈ ಮೊಲೆ ತೊಟ್ಟಿನ ತುದಿಗಳನ್ನು ಅದ್ದಬೇಕಾಗತ್ತೆ. ಇದರಿಂದ ಸೂಕ್ಷ್ಮಾಣುಗಳು ಈ ಕೆಚ್ಚಲಿನ ಒಳಗಡೆ ಹೋಗೋದು ಕಡಿಮೆ ಆಗುತ್ತೆ. ಅದೇ ರೀತಿ ಹಸು ಅಥವಾ ಎಮ್ಮೆ ಕರು ಹಾಕೋದಕ್ಕೆ 1-2 ತಿಂಗಳು ಮೊದಲೇ ತಜ್ಞರ ಸಲಹೆಯಂತೆ ಒಂದೊಂದು ಮೊಲೆಗೆ ಒಂದೊಂದು ಟ್ಯೂಬ್ನಲ್ಲಿರುವಂಥ ಔಷಧವನ್ನು ಹಾಕಿದರೆ ಈ ಕೆಚ್ಚಲುಬಾವು ರೋಗ ಕರು ಹಾಕಿದ ನಂತರ ಬಹುಶಃ ಬರೋದಿಲ್ಲ. ಅಕಸ್ಮಾತ್ ಬಂದರೂ ಕೂಡ ಅಷ್ಟೊಂದು ತೀವ್ರವಾಗಿ ಕಾಣಿಸ್ಕೊಳ್ಳೋದಿಲ್ಲ. ಕೆಚ್ಚಲು ಅಥವಾ ಮೊಲೆ ಮೇಲೆ ಗಾಯಗಳನ್ನು ನಾವು ಅಲಕ್ಷ್ಯ ಮಾಡಬಾರ್ದು. ತಕ್ಷಣವೇ ವೈದ್ಯರಿಂದ ನಾವು ಚಿಕಿತ್ಸೆಯನ್ನು ಕೊಡಿಸ್ಬೇಕಾಗತ್ತೆ. ಕೆಚ್ಚಲು ಅಥವಾ ಮೊಲೆ ಮೇಲೆ ಗಾಯಗಳೇನಾದರೂ ಉಂಟಾದರೆ ಅದನ್ನು ಅಲಕ್ಷ್ಯ ಮಾಡದಲೇ ನಾವು ತಕ್ಷಣ ಪಶುವೈದ್ಯರಿಂದ ಚಿಕಿತ್ಸೆಯನ್ನು ಕೊಡಿಸ್ಬೇಕಾಗತ್ತೆ. ವೈರಸ್ನಿಂದ ಬರುವಂಥ ರೋಗಗಳಲ್ಲಿ ಈ ಕಾಲುಬಾಯಿ ಜ್ವರ ಬಹಳ ಮುಖ್ಯವಾದದ್ದು. ಮುಖ್ಯವಾಗಿ ಕಾಲುಬಾಯಿ ಜ್ವರ ಅತಿ ಸೂಕ್ಷ್ಮಾಣುವಿನಿಂದ ಅಂದರೆ ವೈರಸ್ನಿಂದ ಬರುತ್ತೆ. ಹಸು, ಎಮ್ಮೆ, ಹಂದಿ, ಕುರಿ ಮತ್ತು ಮೇಕೆನಲ್ಲಿ ಬರುತ್ತೆ. ವರ್ಷದಲ್ಲಿ ಯಾವ ಬೇಕಾದರೂ ಕೂಡ ಈ ಕಾಲುಬಾಯಿ ರೋಗ ಬರಬಹುದು. ಆದರೆ ಸಾಮಾನ್ಯವಾಗಿ ಜನವರಿಯಿಂದ ಮಾರ್ಚ್ ತಿಂಗಳಲ್ಲಿ ಇದು ಬರುತ್ತೆ. ವೈರಸ್ಗಳು ಇರುವಂಥ ನೀರು ಮತ್ತು ಆಹಾರವನ್ನು ಜಾನುವಾರುಗಳು ಸೇವನೆ ಮಾಡೋದರಿಂದ, ಜೊತೆಗೆ ಉಸಿರಾಟದ ಮೂಲಕ ಕೂಡ ಇದು ಬರುತ್ತೆ. ಒಂದು ಸಾರಿ ಬಂದರೆ 100%ಷ್ಟು ಜಾನುವಾರುಗಳಿಗೆ ಇದು ಕಾಳ್ಗಿಚ್ಚಿನಂತೆ ಹರಡುತ್ತೆ. ಮಿಶ್ರತಳಿ ಹಸುಗಳಿಗೆ ಈ ರೋಗದಿಂದ ಹೆಚ್ಚು ನಷ್ಟ ಉಂಟಾಗುತ್ತೆ. ಈ ಕಾಲುಬಾಯಿ ಜ್ವರದ ಮುಖ್ಯ ಲಕ್ಷಣಗಳು ಅಂದರೆ ವಿಪರೀತ ಜ್ವರ ಇರುತ್ತೆ. ಆಹಾರ ತಿನ್ನೋದಕ್ಕೆ, ನೀರನ್ನು ಕುಡಿಯೋದಕ್ಕೆ ಆಗೋದಿಲ್ಲ. ಬಾಯಲ್ಲಿ ಮತ್ತು ನಾಲಿಗೆಯಲ್ಲಿ ಮೊದಲು ಗುಳ್ಳೆಗಳು ಕಾಣಿಸ್ಕೊಳ್ತವೆ. ಆನಂತರ ಅವು ಒಡೆದು ಹುಣ್ಣುಗಳಾಗ್ತವೆ. ಬಾಯಿಂದ ಒಂದೇ ಸಮನೆ ಜೊಲ್ಲು ಸುರಿಯುತ್ತೆ. ಕಾಲಿನಲ್ಲಿ ಗೊರಸುಗಳ ಮಧ್ಯೆ ಹುಣ್ಣುಗಳಾಗಿ ಆನಂತರ ನೊಣಗಳು ಕುಳಿತು ಹುಳುಗಳು ಸೇರಿಕೊಂಡು ಕಿವು ಕೂಡ ಬರಬಹುದು. ಇದರಿಂದ ಕಾಲಿಗೆ ನೋವಾಗಿ ಅವು ಕುಂಟ್ಕೊಂಡು ನಡೀತವೆ. ಅಲ್ಲದೆ ಮಲಕೊಂಡೇ ಇರ್ತವೆ. ಮೊಲೆ ಮತ್ತು ಮೊಲೆಯ ತೊಟ್ಟಿನಲ್ಲಿ ಹುಣ್ಣುಗಳಾಗಿ ಕೆಚ್ಚಲುಬಾವು ಕೂಡ ಬರುತ್ತೆ. ಇವೆಲ್ಲ ಕಾರಣಗಳಿಂದಾಗಿ ಹಾಲಿನ ಪ್ರಮಾಣ ಬಹಳ ಕಡಿಮೆ ಆಗುತ್ತೆ. ಈ ಕಾಲುಬಾಯಿ ರೋಗದಿಂದ 1 ಅಥವಾ 2 ವಾರ ಆ ಜಾನುವಾರುಗಳು ನರಳಿ ಆನಂತರ ಗುಣಮುಖ ಆಗ್ತವೆ. ಆದರೆ ಮುಂದೆ ಇವು ಈ ರೋಗದ ದುಷ್ಪರಿಣಾಮದಿಂದ ನರಳ್ತಾ ಇರ್ತವೆ. ಅಂದರೆ ಹೆಚ್ಚಿನ ಉಸಿರಾಟ ಇರುತ್ತೆ. ಬುಸುಗುಟ್ಟೋದು ಅಥವಾ ತೇಗದನ್ನು ನಾವು ಕಾಣಬಹುದು. ಸರಿಯಾಗಿ ಮೇವನ್ನು ತಿನ್ನೋದಿಲ್ಲ. ಹಾಲಿನ ಪ್ರಮಾಣ ಸಾಕಷ್ಟು ಕಡಿಮೆ ಆಗುತ್ತೆ. ಗೊರಸುಗಳು ಕಿತ್ಕೊಂಡ್ಬರ್ಬೋದು. ಕೂದಲು ಬಿರುಸಾಗಿ ಹೊರಟಾಗ್ತವೆ. ಹಸುಗಳು ಸರಿಯಾಗಿ ಬೆದೆಗೆ ಬರಲ್ಲ. ಬಂದರೂ ಕೂಡ ಗರ್ಭ ಕಟ್ಟಲ್ಲ. ರೈತನಿಗೆ ತುಂಬ

0: ಲಾರದಂಥ ಆರ್ಥಿಕ ನಷ್ಟ ಉಂಟಾಗುತ್ತೆ. ಈ ಕಾಲುಬಾಯಿ ರೋಗವನ್ನು ತಡೆಗಟ್ಟೋದಕ್ಕೆ ನಾವು ಈ ಕಾಲುಬಾಯಿ ರೋಗದ ವಿರುದ್ಧ ಲಸಿಕೆಯನ್ನು ವರ್ಷಕ್ಕೆ 2 ಸಾರಿ ಹಾಕಿಸ್ಬೇಕಾಗತ್ತೆ. ಡಿಸೆಂಬರ್ನಲ್ಲಿ 1 ಸಾರಿ ಮತ್ತು ಜೂನ್ನಲ್ಲಿ ಮತ್ತೊಂದು ಸಾರಿ ಹಾಕಿಸ್ಬೇಕಾಗತ್ತೆ. ವರ್ಷದಲ್ಲಿ ಈ ರೀತಿ 2 ಸಾರಿ ನಾವು ಚುಚ್ಚುಮದ್ದನ್ನು ಹಾಕಿಸೋದ್ರಿಂದ ಈ ಕಾಲುಬಾಯಿ ರೋಗವನ್ನು ನಾವು ತಡೆಗಟ್ಟಬಹುದು. ಈ ಕಾಲುಬಾಯಿ ರೋಗದಿಂದ ನರಳುವಂಥ ಜಾನುವಾರುಗಳನ್ನು ಬೇರ್ಪಡಿಸಿ ಪಶುವೈದ್ಯರಿಂದ ಔಷಧೋಪಚಾರವನ್ನು ಮಾಡಿಸ್ಬೇಕು. ಜಾನುವಾರುಗಳನ್ನು ಮತ್ತು ಜಾನುವಾರುಗಳ ಕೊಟ್ಟಿಗೆಯನ್ನು ಸ್ವಚ್ಛತೆಯಿಂದ ಇಟ್ಕೋಬೇಕಾಗತ್ತೆ. ಈ ಕಾಲುಬಾಯಿ ರೋಗ ಇರುವಂಥ ಪ್ರದೇಶದಲ್ಲಿ ದನಗಳ ಒಂದು ಮಾರಾಟವನ್ನು ನಾವು ನಿಷೇಧಿಸಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಪಶುವೈದ್ಯಕೀಯ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲ ಒಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಯಿಂದ 25,000 ರೂಪಾಯಿಗಳು, ಅರೇಬಿಕಾ ಚೆರಿ 14,000 ರೂಪಾಯಿಯಿಂದ 15,900 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿಗಳು, ರೋಬಸ್ಟಾ ಚೆರಿ 10,100 ರೂಪಾಯಿಯಿಂದ 11,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ರೈತ ಬಾಂಧವರೇ, ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಮೂರು ಕಾಲೇಜ್ನಲ್ಲಿ
1: ಚಿಂತಿಸ್ಬೇಡಿ
0: ಫೀಸ್ ನೋಡು.
2: ಏನ್ ಸಮಾಚಾರ?
3: ಏನಾಯ್ತು?
1: ಫೀಸ್ನ ಟೆನ್ಷನ್.
2: ರಾಹುಲ್ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ಬಿಐ ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ನಿಧನ ಸುದ್ದಿ. ಚೇಂಡಾಣೆ ನರಿಯಂದಡ ಗ್ರಾಮದ ಪೊಕ್ಕುಳಂಡ್ರ ದಿವಂಗತ ಕುಶಾಲಪ್ಪ ಅವರ ಮಗ ವಾಸುದೇವ ಪ್ರಭು ಅವರು ಇಂದು ನಿಧನರಾದರು. 67 ವರ್ಷ ಪ್ರಾಯದ ಪೊಕ್ಕುಳಂಡ್ರ ವಾಸುದೇವ ಪ್ರಭು ಅವರ ಅಂತ್ಯಕ್ರಿಯೆ ನಾಳೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ.
6: ಸುದ್ದಿ ಜೊಂಪೆ ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. August 10 ಉತ್ತರ ಭಾರತದ ಟ್ರಿಪ್ ಅನ್ನು ಆಯೋಜಿಸಿದ್ದು, ಕುಶಾಲನಗರದಿಂದ ರಾತ್ರಿ ಹೊರಟು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪಿ ಅಲ್ಲಿಂದ ವಿಮಾನದಲ್ಲಿ ವಾರಾಣಸಿಗೆ ಬಂದು ಕಾಶಿ, ಪ್ರಯಾಗ್ರಾಜ್, ಅಯೋಧ್ಯ, ಮಥುರಾ, ಆಗ್ರಾ ವಿಶ್ವಪ್ರಸಿದ್ಧ ತಾಜ್ಮಹಲ್, ದೆಹಲಿ ಕೆಂಪುಕೋಟೆ ವೀಕ್ಷಣೆ ಮಾಡಿಕೊಂಡು August 17 ಬೆಂಗಳೂರಿಗೆ ವಾಪಸ್ ಬರುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448071307.
7: ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ರಾಜ್ಯ ಆಂತರಿಕ ಭದ್ರತಾ ವಿಭಾಗದ IGP ವಿಕಾಸ್ ಕುಮಾರವು ಜಿಲ್ಲೆನ ಪೊಲೀಸ್ ಕಚೇರಿಗೆ ಖುದ್ದಾಗಿ ಭೇಟಿ ಕೊಟ್ಟು ನೋಡಿ ಗಾಡಿಗಳ ವಿಭಾಗ, ಸಿಬ್ಬಂದಿಗಳ ತಾಪತ್ರೆ, ವಸತಿ ಗೃಹಗಳ ತಾಪತ್ರೆಗಳ ನೋಡಿದು. ಅಲ್ಲಿಂದ ಜಿಲ್ಲೆಯಲ್ಲಿ ಮುಂಗಾರು ಮಳೆನ ಹೊತ್ತುಳಿ ಪ್ರಕೃತಿ ವಿಕೋಪಗಾದರೆ ಅದನ್ನು ನಿಭಾಯಿಸಿಕೆ ತಗೊಂಡಿರುವ ಕ್ರಮಗಳ ಕುರಿತಂಗೆ NDRF ಮತ್ತು ಜಿಲ್ಲೆನ ಪೊಲೀಸ್ ಅಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿದು. ಬೇಕಿರುವ ಎಲ್ಲ ವ್ಯವಸ್ಥೆಗಳ ಸರಿಯಾಗಿ ಮಾಡಿಕೊಂಡು ಸರಿಯಾದ ನಿಗತ ಕಣಿತ ಸೂಚನೆ ಕೊಟ್ಟು. ಇದೇ ಹೊತ್ತುಳಿ ಜಿಲ್ಲೆನ ಪೊಲೀಸ್ ವರಿಷ್ಠಾಧಿಕಾರಿ RN ಬಿಂದುಮಣಿ ಅವು ಸೇರಿದಂಗೆ ಪೊಲೀಸ್ ಅಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದು. ಮಡಿಕೇರಿ, ಸಂಪಾಜೆ, ಭಾಗಮಂಡಲ ಮತ್ತು ನಾಪೋಕುಲು ಹೋಬಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ರಿಯಾಯಿತಿ ಕ್ರಯಲ್ಲಿ ರೈತರಿಗೆ ಬೇಕಿರುವ 13 HP, 16 HP ಪವರ್ ಟಿಲ್ಲರ್, ಕೀಟನಾಶಕ, ಶಿಲೀಂದ್ರನಾಶಕ, ಜೈವಿಕ ಗೊಬ್ಬರಗಳ ಕೊಟ್ಟವೆ. ಅವಶ್ಯ ಇರುವ ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳ ಸಂಪರ್ಕ ಮಾಡಕುತ್ತ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿಡೋ. ವಿರಾಜಪೇಟೆ ECHS ಪಾಲಿಕ್ಲಿನಿಕ್ಲಿ ನಾಳೆ 13 ಡಾಕ್ಟರ್ಗ ಹಂಗೆ ಲ್ಯಾಬ್ ಟೆಕ್ನಿಷಿಯನ್ ಇರ್ದುಲೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಹಚ್ಚಿನಾಡು, ಹಾಲುಗುಂದ, ಯಡೂರು, ಬೈರಂಬಡ, ಇಂಜಿಲಗೆರೆ, ಪುಲಿಯೇರಿ, ಗುಹ್ಯಾ, ಸಿದ್ದಾಪುರ, ಕರಡಿಗೋಡು, ಕಣ್ಣಂಗಾಲ, ಚೆಂಬೆಬೆಳ್ಳೂರು, ಕಾವಾಡಿ, ಕುಂಬೇರಿ, ಅಮ್ಮತ್ತಿ ಸೇರಿದಂಗೆ

0: ಸುತ್ತಮುತ್ತಲ ಜಾಗಗಳಲ್ಲಿ ಉಪದ್ರ ಕೊಡ್ತಿರುವ ಕಾಡನೆಗಳ ಕಾಡಿಗೆ ಓಡಿಸುವ ಕೆಲಸ ನಾಳೆ ಮತ್ತೆ ನಾಡ್ದು ಎರಡು ದಿನ ನಡೆದಿದೆ. ಈ ಹೊತ್ತುಲಿ ಸಾರ್ವಜನಿಕರು, ಸ್ಕೂಲ್ ಕಾಲೇಜು ಮಕ್ಕ, ಕೆಲಸದವು, ತೋಟಗಳ ಮಾಲೀಕರು ತುಂಬ ಜಾಗ್ರತೆಯಿಂದ ಇರೋಕುತ್ತ ವಲಯ ಅರಣ್ಯ ಅಧಿಕಾರಿಗ ತಿಳಿಸೋಳು. ಸೋಮಾರ್ಪೇಟೆ ತಾಲೂಕು ಪಂಚಾಯತಿನ ತ್ರೈಮಾಸಿಕ ಕೆಡಿಪಿ ಸಭೆ ಇದೇ ತಾರೀಕು 16ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಅಲ್ಲಿನ ತಾಲೂಕು ಪಂಚಾಯತಿನ ಸಭಾಪಾಡಿಯಲ್ಲಿ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿಗ ತಿಳಿಸೋಳು. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ನಾಳೆ ತಾರೀಕು 13ಕ್ಕೆ ಹಲೋನ್ ಡಾಕ್ಟರ್ಗ ಇರ್ದು ಲೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು ಜಿಲ್ಲೆಯಲ್ಲಿ ಜುಲೈ ತಾರೀಕು 17ರಿಂದ 19ಕ್ಕೆ ಮುಟ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪ್ರೌಢ ಸ್ಕೂಲ್ ವಿಭಾಗ, ಮಡಿಕೇರಿ ಕೇಂದ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಕಡೆಯಿಂದ 2026ನೇ ಸಾಲಿನ ಸುರುಣ ಅಧಿವೇಶನದ ಪರೀಕ್ಷೆಗಳು ನಡೆದಿದೆ. ಪರೀಕ್ಷೆನ ಯಾವುದೇ ಥರದ ಅಡೆತಡೆಗ ಇಲ್ಲದೆ ಶಾಂತಿಯಿಂದ ನಡೆಸಿಕೆ. ಪರೀಕ್ಷೆ ನಡೆಯುವ 200 ಮೀಟರ್ ಜಾಗನ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5:30 ಗಂಟೆ ಮುಟ ನಿಷೇಧ ಜಾಗ ಅಂತ ಹೇಳಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ಎಸ್ಜೆ ಸೋಮಶೇಖರ್ ಆದೇಶನ ಹೊರಡಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಡೆಯಿಂದ ಇದೇ ತಾರೀಕು 24ಕ್ಕೆ 18ರಿಂದ 30 ವರ್ಷದೊಳಗಿನ ಕಲಾತಂಡಗಳಿಂದ ಯುವ ಸೌರಭ ಕಲಾ ಪ್ರದರ್ಶನ ಕಾರ್ಯಕ್ರಮ ನಡೆದಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸೋಳು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಕಡೆಯಿಂದ ನಾಡ್ದು ತಾರೀಕು 14ಕ್ಕೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಕುಶಾಲ್ ನಗರದ ಪಿರಮಲ್ ಫೈನಾನ್ಸ್ ಲಿಮಿಟೆಡ್ಲಿ ಚಾಕ್ರಿ ಮೇಳ ಏರ್ಪಾಡಾಟು. ಮೇಳಲ್ಲಿ ಪಿರಮಲ್ ಫೈನಾನ್ಸ್ ಲಿಮಿಟೆಡ್ ಇವು ತಮ್ಮ ಸಂಸ್ಥೆಯಲ್ಲಿ ಖಾಲಿರುವ ಚಾಕ್ರಿಗಳಿಗೆ ಕರ್ಕೊಂಡವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಪದವಿ ಹಂಗೆ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆಯನ್ನು ಪಡ್ಕೊಂಡಿರುವ ಸರಿಯಾದ ದಾಖಲಾತಿ ಒಟ್ಟಿಗೆ ಬಂದು ಮೇಳಲ್ಲಿ ಕೂಡಿ ಆಡಕ್ಕಂತ ಜಿಲ್ಲಾ ಉದ್ಯೋಗ ಅಧಿಕಾರಿಗ ತಿಳಿಸೋಳು. ಕೊಡಗು ಜಿಲ್ಲಾ ಕರೆಂಟ್ ಗ್ರಾಹಕರ ತೊಂದರೆ ತಾಪತ್ರೆಗಳ ಸರಿ ಮಾಡುವ ವೇದಿಕೆಗೆ ಸದಸ್ಯತ್ವನ ಪಡ್ಕೊಳಿಕೆ ಕುಸಿಯಿರುವ ಕರೆಂಟಿನ ಕುರಿತಂಗೆ ಸರಿಯಾದ ಅನುಭವ ಇರವು ಹಂಗೆ ಸರಿಯಾದ ತಿಳುವಳಿಕೆ ಇರುವ ಅಭ್ಯರ್ಥಿಗ ಸರಿಯಾದ ಮಾಹಿತಿಯೊಟ್ಟಿಗೆ ಅರ್ಜಿನ ಇದೇ ತಾರೀಕು 30ರೊಳಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿ ಕಾರ್ಯ ಮತ್ತು ಪಾಲನೆ ವಿಭಾಗ ಮಡಿಕೇರಿ ಇಲ್ಲಿಗೆ ಅರ್ಜಿನ ಹಾಕಕ್ಕಂತ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸೋಳು. ಮುಂದೆ ನಡೆಯಕ್ಕಿರುವ 2ನೇ ವರ್ಷದ ಕೊಡವ ಕುಟುಂಬಗಳ ನಡುವಿನ ತೋಕು ನಮ್ಮೆ ಪೈಪೋಟಿನ ಆಲೇಮಾಡ ಕುಟುಂಬಸ್ಥರು ನಡೆಸ್ತಾ ಇದ್ದು ಶಾಸಕರ ಗೃಹ ಕಚೇರಿಯಲ್ಲಿ ಶಾಸಕ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣವು ಈ ಸಲದ ತೋಕು ನಮ್ಮೆನ ಲಾಂಛನ ಬಿಡುಗಡೆ ಮಾಡಿಳು. ಬೆಳಕು ಸಾಹಿತ್ಯ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಹುಬ್ಬಳ್ಳಿ ಇವರ ಕಡೆಯಿಂದ ನಡೆದ 125ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಜಿಲ್ಲೆನ ಸಮಾಜ ಸೇವಕಿ ಮರಗೋಡು ಹೊಸಕೇರಿ ಗ್ರಾಮದ ಕೊಂಪುಳಿ ತನು ಕಿಶೋರ್ ಅವು ಮಾಡಿದ ಸಮಾಜ ಸೇವೆಯನ್ನು ಗುರುತಿಸಿ ಸನ್ಮಾನ ಮಾಡಿ ಗೌರವನ ಕೊಟ್ಟಳು. ಕೊಡಗುಗೌಡ ವಿದ್ಯಾಸಂಘದ ಹೊಸ ಕಟ್ಟಡದ ಜ್ಞಾನಕ್ಕಾಗಿ ವಿಶೇಷ ಆಕರ್ಷಕ ಸಂಚಿಕೆಯನ್ನು ಹೊರಗೆ ತಗೊಂಡು ಬಾಕೆ ತೀರ್ಮಾನ ಮಾಡಿಳು. ಲೇಖಕರು ಇದುವರೆಗೆ ಎಲ್ಲಿನೂ ಕಾಣಿಸಿಕೊಳ್ಳದ ತಾವೇ ಸ್ವಂತ ಕೈಲಿ ಬರೆದ ಒಂದು ಬರಹನ ಇದೇ ತಾರೀಕು 31ರೊಳಗೆ ಸಂಘದ ಕಚೇರಿಗೆ ಕಳಿಸಿಕೊಡಕ್ಕಂತ ಸಂಪಾದಕರು ತಿಳಿಸೋಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು SJRMS ಟ್ರಾವೆಲ್ಸ್, ಕುಶಾಲ್ ನಗರ.
2: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
3: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
4: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
5: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
6: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
7: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
8: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
10: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ July 13ರಿಂದ August 14ರವರೆಗೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50%ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್, 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309.
11: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ.

0: ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
2: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
3: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 55,000 ರೂಪಾಯಿ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 25,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ, ಪ್ರತಿ ಖರೀದಿಗೂ ಗಿಫ್ಟ್, ಸುಲಭ ಕಂತಿನ ಇಎಂಐ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
2: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
5: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
6: ಸುದ್ದಿ ಸಮಾಚಾರ ಓದಿನ್ರುಳ್ಳ ಕುಂಜಿರಾಗಿರೀಶ್ ಭೀಮಯ್ಯ. ಕೊಡವ ಒಕ್ಕಡ ಹಾಕಿ ನಮ್ಮೆನ 27ನೇ ಕಾಲತ್ತು ಅಜ್ಜಿಕುಟ್ಟಿರವಕ್ಕ ಆಯೋಜನೆ ಮಾಡುವ ಇಕ್ಕಕಲೆ ಓಜ ಕೈ ಮಹತ್ವ ಕಾರ್ಬಾರು ಚಾನಂಡ ಕಪ್ ಹಾಕಿ ನಮ್ಮೆರ ಅಕ್ಕಿರಿಗಳಿರನೆರತ್ತು ನಡೆದಿತ್ತು. ಇದಕ್ಕ ಕೊಡವ ಹಾಕಿ ಅಕಾಡೆಮಿರ ಮೂಲಕ ಅಧಿಕೃತವಾಯಿತು ಹಕ್ಕು ಮಹತ್ವ ಕಾರ್ಬಾರು ಪಾಡಿಸಿ ಇಗುತ ಪತ್ರಿಕೆಯಲ್ಲಿ ನಡೆದತ್ತು. ಇದೇ ಆದ್ಯವಾಯಿತು ಹಾಕಿ ಅಕಾಡೆಮಿಂಜ ಈ ಕಾರ್ಬಾರ್ ನಡೆದದ್ದು ವಿಶೇಷ ಆಯಿತುಂಡು. ಅಜ್ಜಿಕುಟ್ಟಿರವಕ್ಕ ಇಕ್ಕಕಲೆ ಹಾಕಿ ನಮ್ಮೆರ ಮುಪಡೆ ತಯಾರಿ ಮಾಡಿಯನುಂಡು. ನಮ್ಮೆರ ಸಮಿತಿ ರಚನೆ ಮಾಡಿತ್ತು. ಅದನ್ನ ಆದನೆಲ್ಲ ಪಾಡಿಲು ಇಗುತ ಪತ್ರಿಕೆಯಲ್ಲಿ ಕೊಡವ ಹಾಕಿ ಅಕಾಡೆಮಿರ ಅಧ್ಯಕ್ಷ ಪಾನಂಡ ಬೋಪಣ್ಣ ಅವು, ಅಜ್ಜಿಕುಟ್ಟಿರ ಹಾಕಿ ನಮ್ಮೆರ ಸಮಿತಿರ ಅಧ್ಯಕ್ಷ ನರೇನ್ ಕಾರ್ಯಪ್ಪ, ಗೌರವ ಅಧ್ಯಕ್ಷಗಳನ್ನು ಶಾಸಕ ಅಜ್ಜಿಕುಟ್ಟಿರ ಪೊನ್ನಣ್ಣ, ಪಿಂಜ ಸಮಿತಿ ಪದಾಧಿಕಾರಿಯ ಹಕ್ಕನ ಕೈ ಮಾತುಚಿ. ಈ ನೆರತು ಕೊಡವ ಹಾಕಿ ಅಕಾಡೆಮಿರ ಪದಾಧಿಕಾರಿಯ ಕುಡಿಯಾಡಿ ತಿಂತು. ತಡ ಅನುದಾನ ಈ ಸ್ವತ್ತು ಸಮಸ್ಯೆ ಪರಿಹಾರಕ್ಕೆ ಕ್ರಮ ಅಡ್ತಕ್ಕೆ ಕೊಡಗು ಜಿಲ್ಲಾ ಪಿಡಿಒ ಸಂಘ ಸರ್ಕಾರಕ್ಕೆ ವರಾತ ಮಾಡಿತ್ತು. 15ನೇ ಪಣಕಾಸು ಆಯೋಗತರ ಅನುದಾನ ಬಿಡುಗಡೆಗೆ ತಡ ಪಿಂಜ ಈ ಸ್ವತ್ತು 2.0 ತಂತ್ರಾಂಶತರ ತಾಂತ್ರಿಕ ತೊಂದರೆಯಿಂದ ರಾಜ್ಯತುಳ್ಳ ಗ್ರಾಮ ಪಂಚಾಯತಿಲಿ ಕಾರ್ಬಾರ್ ನೀಸುವಕ್ಕೆ ತಡೆ ಆಯನುಂಡು. ತಡ ಅನುದಾನ ಬಿಡುಗಡೆಯಿಂದ ಕುಡಿಪ ನೀರು, ನೈರ್ಮಲ್ಯ, ಬೀದಿ ದೀಪ ನಿರ್ವಹಣೆ, ಮನರ ಚಾಕರಿ ಕಾರ್ಡ್ ಸಂಬಳ ಪಿಂಜ ಕಚೇರಿ ನೀಸುವಂಥ ಸೇವೆಯನ್ನು ಕೊಡಪಕ್ಕೆ ತೊಂದರೆ ಆಯನುಂಡು. ಇದಂಗೆ ಸಂಬಂಧಪಟ್ಟನಕ್ಕೆ ಸರ್ಕಾರತರ ಧೋರಣೆಯ ಬಗ್ಗೆ ಸಂಘ ಪ್ರಶ್ನೆ ಮಾಡಿತ್ತು. 2024-25 ಸಾಲರ 15ನೇ ಪಣಕಾಸು ಆಯೋಗತರ ಅನುದಾನ ಸರಿಯಾಯಿತು ಬಿಡುಗಡೆ ಆಗತ ಮಾರಿಪತ್ತು ಗ್ರಾಮ ಪಂಚಾಯಿತಿ ಆರ್ಥಿಕ ವಾಯಿತು ಕಷ್ಟ ತುಂಡಿಂದು ಸಂಘತರ ಕೊಡಗು ಜಿಲ್ಲಾಧ್ಯಕ್ಷ ಕೆಎಂ ಚಂದ್ರಮೌಳಿ ಅರಿಚಿಟ್ಟಿತ್ತು. ಜಿಲ್ಲೆಯಲ್ಲಿ ಇದೇ 17-19 ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗತ್ತು ಕರ್ನಾಟಕ ಲೋಕಸೇವಾ ಆಯೋಗದರಾದ ನೆಲೆ 2026ನೇ ಸಾಲರ ಆದ್ಯತಾ ಅಧಿವೇಶನತರ ಇಲಾಖೆಯ ಪರೀಕ್ಷೆ ನಡೆತುವ. ಈ ನೆರತ್ತು ಎದೆ ತೊಂದರೆ ತಾಪತ್ರೆ ಪಿಂಜ ಅವ್ಯವಹಾರ ನಡಕತನಕ್ಕೆ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯರ ದತ್ತವಾನ ಅಧಿಕಾರತರ ಪೋಲೆ ಪರೀಕ್ಷಾ ಕೇಂದ್ರತರ ಸುತ್ತ 200 ಮೀಟರ್ ವ್ಯಾಪ್ತಿರ ಜಾಗತನ ನಿರ್ಬಂಧಿತ ಜಾಗ ಎಂದು ಘೋಷಣೆ ಮಾಡಿತ್ತು. ಜಿಲ್ಲಾಧಿಕಾರಿ ಪಿಂಜ ಜಿಲ್ಲಾ ದಂಡಾಧಿಕಾರಿ ಎಸ್ ಜೆ ಸೋಮಶೇಖರ್ ಆದೇಶ ಮಾಡಿತ್ತು. ಈ ಪರೀಕ್ಷಾ ಕೇಂದ್ರತರ ಸುತ್ತಮುತ್ತ ಉಳ್ಳ ಎಲ್ಲ ಜೆರಾಕ್ಸ್ ಅಂಗಡಿ ಪಿಂಜ ಸೈಬರ್ ಸೆಂಟರ್ನ ಪರೀಕ್ಷೆ ನಡಪ ನಾಳಲು ಪೊಲಕ 9 ಗಂಟೆಯಿಂದ 5:00 ಕತನೆ ಮುಚ್ಚಿತಿಪ್ಪಂದು ಅವು ಮುಚ್ಚಿತಿಪ್ಪಕ್ಕೆ ಅವು ಆದೇಶ ಮಾಡಿತ್ತು. ಕರ್ನಾಟಕ ರಾಜ್ಯ ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಧನೆಯಲ್ಲಿ ದಂಡಾರ್ಥದಂಡು ನವೆಂಬರ್ 4 ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಶುರು ಮಾಡಿ ತಿಂಜ ಸಾಂತ್ವನ ಮಹಿಳಾ ಸಹಾಯವಾಣಿ ಕೊಡಗುಲುಳ ಸಮಾಜತರ ನೊಂದ ಪೊಮ್ಮಕ್ಕಡ ಪಲತರ ಕಷ್ಟತನ ದಾಖಲು ಮಾಡಿಯಂಡು ಆ ನೇರಕ್ಕೆ ಸರಿಯಾದ ಸಲಹೆ ಸೂಚನೆ ಕೊಡ್ತಿತ್ತು ಸಹಾಯ ಮಾಡಿಯಂಡು ಬಂದಿತ್ತು. ಸಾಂತ್ವನ ಕೇಂದ್ರತರ ಇಕ್ಕಾಕಲೆ 5,824 ಬೋರೆ ಬೋರೆ ಪ್ರಕರಣ ದಾಖಲಾಯಿತು. ಇದತ್ತು 5,792 ಪ್ರಕರಣ ಇತ್ಯರ್ಥ ಆಯಿತು. 2026-27 ಸಾಲಲ್ಲಿ 69 ಪ್ರಕರಣ ದಾಖಲಾಯಿತು. ಇದತ್ತು 51 ಪ್ರಕರಣ ಇತ್ಯರ್ಥ ಆಯಿತು. 18 ಪ್ರಕರಣ ಇತ್ಯರ್ಥಕ್ಕೆ ಅಪಮಟ್ಟತುಂಡು. ಈ ಮಹಿಳಾ ಸಹಾಯವಾಣಿರ ಪ್ರಯೋಜನ ಪಡೆದೋಕೆ ಸಾಂತ್ವನ ಕೇಂದ್ರದ ಅಧ್ಯಕ್ಷ ಬಿ ಕೆ ರವೀಂದ್ರ ರೈ ಪಿಂಜ ಪ್ರಧಾನ ಕಾರ್ಯದರ್ಶಿ ನಮಿತಾ ಆರ್ ರೈ ಮನವಿ ಮಾಡಿತ್ತು.

0: ಕನ್ನಡದ ಜನ ಮೆಚ್ಚುವ ವಿಜ್ಞಾನ ಪುಸ್ತಕ ಅಳ್ತನ ಪುರುಡು ಕೊಡುಪಕ್ಕೆ ಕರ್ನಾಟಕ ವಿಜ್ಞಾನ ಪಿಂಜ ತಂತ್ರಜ್ಞಾನ ಅಕಾಡೆಮಿ ಡಾಕ್ಟರ್ ಬಿ ಆರ್ ಅನಂತರಾಮ್ ಈ ಪದತ್ತು ಜನಪ್ರಿಯ ವಿಜ್ಞಾನ ಪುಸ್ತಕ ಪ್ರಶಸ್ತಿ ಕೊಡಪ. ವಿಜ್ಞಾನ ಅಳ್ತಕರ ಪಿಂಜ ಪ್ರಕಾಶಕಂಗಡಲ್ಲಿ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟನಕ್ಕೆ ಕನ್ನಡ ಪುಸ್ತಕ ಕಾಕಿತ್ತು. ಆಯ್ಕೆಯಾದ ಜನಪ್ರಿಯ ವಿಜ್ಞಾನ ಪುಸ್ತಕಕ್ಕೆ 20,000 ರೂಪಾಯಿಯ ನಗದು ಪಣ ಇನಾಮು ಪಿಂಜ ಪ್ರಶಸ್ತಿ ಕಾಗದ ಕೊಡ್ತಿತ್ತು. ತೊಂಬನ ಮಾಡುವ ಇರಾದೆವುಳ ಅಳ್ತಕಾರ ಪಿಂಜ ಪ್ರಕಾಶಕ ನವೆಂಬರ್ 30 ಅಕಾಡೆಮಿಕ್ ಪುಸ್ತಕ ಐಪಕ್ಕೆ ಪ್ರಕಟಣೆ ಆಯ್ಚಿಟ್ಟಿತ್ತು. ಇಲ್ಲಿಕ್ಕೆ ಬೇಟೆತರ ಸುದ್ದಿ ಸಮಾಚಾರ ತಿಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಸಮಯ 7:34 ಆಗಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ದೇಶದ ಸಮಾಜ ಸುಧಾರಕ ಪರಂಪರೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಸ್ಪೇನ್, ಬೆಲ್ಜಿಯಂ, ಫಿನ್ಲೆಂಡ್ಗಳಿಗೆ ಈ ವಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಭಾರತೀಯ ಉದ್ಯಮಿಗಳ ನಿಯೋಗ ಭೇಟಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ವನಿತೆಯರ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನದಾಟ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ದೇಶದ ಸಮಾಜ ಸುಧಾರಕರ ಮಹಾನ್ ಪರಂಪರೆಯನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸಮಾಜ ಸುಧಾರಕ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಮನ್ನತ್ತು ಪದ್ಮನಾಭನ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿ ಮತ್ತು ಮನ್ನಂ ಸ್ಮೃತಿ ಮಂಟಪವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾಮಾಜಿಕ ನ್ಯಾಯ, ಸಮಾನತೆ, ಶಿಕ್ಷಣ ಮತ್ತು ಸಮುದಾಯ ಸೇವೆಗಾಗಿ ಮನ್ನತ್ತು ಪದ್ಮನಾಭನ್ ತಮ್ಮ ಜೀವನ ಸಮರ್ಪಿಸಿಕೊಂಡಿದ್ದರು. ಅವರು ಆದರ್ಶಗಳ ನಿರಂತರ ಸ್ಫೂರ್ತಿದಾಯಕ ಎಂದರು. ಸಮಾಜ ಸುಧಾರಣೆಯ ಪರಿಕಲ್ಪನೆಯು ಅಷ್ಟಾಗಿ ಪ್ರಚಲಿತದಲ್ಲಿಲ್ಲದ ಕಾಲಘಟ್ಟದಲ್ಲಿ ಮನ್ನತ್ತು ಪದ್ಮನಾಭನ್ ಸಮಾಜ ಸೇವೆಗೆ ಮುಂದಾದರು. ಮಹಾತ್ಮ ಗಾಂಧೀಜಿಯವರೊಂದಿಗೆ ವಂಚಿತರ ಪರವಾಗಿ ಧ್ವನಿ ಎತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಉಪರಾಷ್ಟಪತಿ ಸ್ಮರಿಸಿದ್ದಾರೆ. ಮನ್ನಂ ಸ್ಮೃತಿ ಮಂಟಪದ ಲೋಕಾರ್ಪಣೆಯು ಕೇವಲ ಒಂದು ಕಟ್ಟಡದ ಉದ್ಘಾಟನೆಯಲ್ಲ, ಬದಲಿಗೆ ಶಾಶ್ವತ ಪರಂಪರೆಯ ಪ್ರತಿಷ್ಠಾಪನೆಯಾಗಿದೆ ಎಂದು ಹೇಳಿದ ಅವರು, ಈ ಸ್ಮೃತಿ ಮಂಟಪದ ಮೂಲಕ ದೇಶವು ತನ್ನ ಶ್ರೇಷ್ಠ ಸಮಾಜ ಸುಧಾರಕರಲ್ಲಿ ಒಬ್ಬರಿಗೆ ಗೌರವ ನಮನ ಸಲ್ಲಿಸುತ್ತಿದೆ ಎಂದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ನಾಳೆಯಿಂದ ಈ ತಿಂಗಳ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ನಾಳೆ ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಂತರ ಈ ತಿಂಗಳ 14 ಮತ್ತು 15ರಂದು ಬೆಲ್ಜಿಯಂಗೆ ಭೇಟಿ

0: ನಡೆಯಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಈ ತಿಂಗಳ 16 ಮತ್ತು 17ರಂದು ಫಿನ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ದ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಮಂಗಳವಾರ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ನಗರ್, ಅಸ್ಸಾಂನ ಬೆಲ್ಟೋಲಾ, ತಮಿಳುನಾಡಿನ ಶ್ರೀಪರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರ್ಮಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವಿಯ ಅವರು ಸನಾತ್ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಒಪಿಡಿ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯತೆಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಡಾ ಮಾಂಡವಿಯ ಅವರು ಸನಾತ್ನಗರದ ಇಎಸ್ಐಸಿ ಆಸ್ಪತ್ರೆಯ ಒಪಿಡಿ ಬ್ಲಾಕ್ ನಿರ್ಮಾಣಕ್ಕೆ ಶ್ರಮಿಸಿದ ಕಟ್ಟಡ ಕಾರ್ಮಿಕರನ್ನು ಅವರ ಪಾತ್ರ ಗುರುತಿಸಿ ಗೌರವಿಸಲಿದ್ದಾರೆ. ಉದ್ಯೋಗಿಗಳ ಕಲ್ಯಾಣಕ್ಕೆ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸುವ ಭಾಗವಾಗಿ ಅವರು ಇಎಸ್ಐ ಫಲಾನುಭವಿಗಳಿಗೆ ನಗದು ಸೌಲಭ್ಯಗಳನ್ನು ವಿತರಿಸಲಿದ್ದಾರೆ. ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಕಣಿಯನಹುಂಡಿಯ ಅವರ ತೋಟದ ಮನೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಅವರ ಮೊಮ್ಮಗಳು ಅಪ್ಸರಾ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದ ಟಿಎಸ್ ಶ್ರೀವತ್ಸ, ಅನಿಲ್ ಚಿಕ್ಕಮಾಧು, ಸಂಗೀತ ನಿರ್ದೇಶಕ ಹಂಸಲೇಖ, ನಟಿಯರಾದ ಜಯಮಾಲಾ, ಭಾರತಿ ವಿಷ್ಣುವರ್ಧನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಗಣ್ಯರು ಅಭಿಮಾನಿಗಳು ಅಂತಿಮ ನಮನ ಸಲ್ಲಿಸಿದರು. ವಯೋಸಹಜ ಅನಾರೋಗ್ಯದಿಂದ ನಿನ್ನೆ ನಿಧನರಾದ 88 ವರ್ಷದ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇಂದು ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 7 ಗಂಟೆಗಳ ಕಾಲ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇರಿಸಲಾಗಿತ್ತು. ರಾಜಕೀಯ ಮುಖಂಡರು, ಕನ್ನಡ, ಮಲಯಾಳಂ, ತಮಿಳು ಚಿತ್ರರಂಗದ ಕಲಾವಿದರು, ಸಂಗೀತ ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಗಣ್ಯರು ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ಸೂಚಿಸಿದರು. ಮೈಸೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳ ಹಾಗೂ ನೆರೆಯ ರಾಜ್ಯಗಳಿಂದಲೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದರು. ಎಸ್ ಜಾನಕಿ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ನಿರ್ಮಾಣ ವಲಯದಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕೇಂದ್ರ ಲೋಕೋಪಯೋಗಿ ಇಲಾಖೆಯ 172ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಯಾವುದೇ ಕಟ್ಟಡ ಅಥವಾ ರಚನೆಯನ್ನು ನಿರ್ಮಿಸುವಾಗ ಅದರ ಬಾಳಿಕೆ ಮತ್ತು ಸದೃಢತೆಯೊಂದಿಗೆ ರಾಜಿ ಮಾಡಿಕೊಳ್ಳಬಾರದು ಎಂದು ಪ್ರತಿಪಾದಿಸಿದ್ದಾರೆ. ಇಲಾಖೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ನೈತಿಕತೆಯಿಂದ ಕಾರ್ಯನಿರ್ವಹಿಸುವಂತೆ ಅವರು ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿರುವ ರಾಷ್ಟೀಯ ಲೋಕೋಪಯೋಗಿ ಮಂಡಳಿ ಕಟ್ಟಡಕ್ಕೆ ವರ್ಚುವಲ್ ಮಾದರಿಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ

0: ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತ್ ರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ವಾಹನದ ಇಂಧನ ಟ್ಯಾಂಕ್ನಲ್ಲಿ ಸಮಸ್ಯೆ ಉಂಟಾಗಬಹುದು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿ ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ತಿಳಿಸಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ಪೂರೈಸುವ ಇ20 ಇಂಧನವು ಭಾರತೀಯ ಮಾನಕ ಬ್ಯೂರೋ ಬಿಐಎಸ್ ನಿಗದಿಪಡಿಸಿದ ಮಾನದಂಡಗಳಿಗೆ ಅನುಗುಣವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಎಥನಾಲ್ ಮತ್ತು ಪೆಟ್ರೋಲ್ ಸಂಪೂರ್ಣವಾಗಿ ಒಂದಕ್ಕೊಂದು ಬೆರೆಯುವಂತಹದ್ದಾಗಿದ್ದು, ನಿಗದಿತ ಮಾನದಂಡಗಳಿಗೆ ಅನುಗುಣವಾಗಿದ್ದಲ್ಲಿ ಅವು ಪ್ರತ್ಯೇಕಗೊಳ್ಳುವುದಿಲ್ಲ ಅಥವಾ ಪದರಗಳನ್ನು ರೂಪಿಸುವುದಿಲ್ಲ ಎಂದು ಸಚಿವಾಲಯ ಹೇಳಿದೆ. ಭಾರತದಲ್ಲಿ ಗುಣಮಟ್ಟದ ಮಾನದಂಡಗಳಿಗೆ ಅನುಗುಣವಾಗಿರುವ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಪೂರೈಸಲಾಗುವುದು ಮತ್ತು ಗ್ರಾಹಕರಿಗೆ ಲಭ್ಯವಾಗುವ ಮುನ್ನ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸಲಾಗುವುದು ಎಂದು ಸಚಿವಾಲಯ ಭರವಸೆ ನೀಡಿದೆ. ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ಆತಿಥೇಯ ಇಂಗ್ಲೆಂಡ್ ಮತ್ತು ಭಾರತ ವನಿತೆಯರ ನಡುವೆ ಐತಿಹಾಸಿಕ ಏಕೈಕ ಟೆಸ್ಟ್ ಪಂದ್ಯದ ಮೂರನೇ ದಿನದಾಟ ಪ್ರಗತಿಯಲ್ಲಿದೆ. ಇತ್ತೀಚಿನ ವರದಿ ಬಂದಾಗ ಪ್ರವಾಸಿ ಭಾರತ ತಂಡ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ 327 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡಿತ್ತು. ನಿನ್ನೆ ಇಂಗ್ಲೆಂಡ್ ತಂಡ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 170 ರನ್ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಸಮಾಜ ಸುಧಾರಕರ ಪರಂಪರೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸ್ಪೇನ್, ಬೆಲ್ಜಿಯಂ, ಫಿನ್ಲೆಂಡ್ಗಳಿಗೆ ಈ ವಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಭಾರತೀಯ ಉದ್ಯಮಿಗಳ ನಿಯೋಗ ಭೇಟಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ವನಿತೆಯರ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನದಾಟ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿ.
2: ಕೇಳುಗರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ರಂಗಕಲಾವಿದೆಯರ ಆತ್ಮಕಥೆಗಳ ಅವಲೋಕನ, ಈ ಕುರಿತು ಮಾತನಾಡುತ್ತಾರೆ ರವಿ ಎನ್ಸಿ.
3: ಆತ್ಮಕಥೆ ಹೊಸಗನ್ನಡ ಸಾಹಿತ್ಯದ ಒಂದು ಪರಿಣಾಮಕಾರಿಯಾದ ಅಭಿವ್ಯಕ್ತಿಯ ಪ್ರಕಾರ. ಬೇರೆ ಎಲ್ಲ ಸಾಹಿತ್ಯ ಪ್ರಕಾರಗಳಿಗಿಂತ ಈ ಆತ್ಮಕಥೆಯ ರಚನೆಯ ಕೆಲಸ ಸೃಜನಶೀಲತೆಗೆ ಬಹುದೊಡ್ಡ ಸವಾಲಿನ ಕೆಲಸ ಅಂಥೇಳಿ ನನಗೆ ಅನಿಸ್ತದೆ. ಯಾಕಂದ್ರೆ ಅಲ್ಲಿ ಫಿಕ್ಷನ್ ಇಲ್ಲ, ಕೇವಲ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನ ಅನ್ವಯ ಮಾಡಿಕೊಂಡು ಬರಿಬೇಕು ಎಂಬುದು ಮಾತ್ರ ಸಮಸ್ಯೆ ಅಲ್ಲ. ಲೇಖಕ ತನ್ನ ಬದುಕಿನಿಂದ ತಾನು ಒಂದು ನಿರ್ದಿಷ್ಟ ದೂರದಲ್ಲಿ ಹೊರ ನಿಂತ್ಕೊಂಡು ಒಂದು ಉದಾತ್ತವಾದ ಸಮತೋಲನ ದೃಷ್ಟಿಯಲ್ಲಿ ತನ್ನನ್ನು ಮತ್ತೆ ತನ್ನ ಬದುಕನ್ನ ಮರು ನಿರ್ವಚನಕ್ಕೆ ಒಳಪಡಿಸಬೇಕಾದಂತಹ ಒಂದು ಪರಿಶ್ರಮದಾಯಕವಾದ ಕೆಲಸ ಈ ಆತ್ಮಕಥೆಯ ರಚನೆಯ ಕೆಲಸ. ಡಾಕ್ಟರ್ ವಿನಯ ಒಕ್ಕುಂದ ಒಂದ್ ಕಡೆ ಹೇಳ್ತಾರೆ, ಈ ಆತ್ಮಕಥೆ ರಚನೆಯ ಕೆಲಸ ಹೇಗೆ ಅಂದ್ರೆ ಒಂದು ರೀತಿಯ ಹಿಂಗಾಲಿನ ನಡಿಗೆ ಇದ್ದಂತೆ, ಅದು ಕಷ್ಟದಾಯಕ. ಅದರಲ್ಲೂ ಈ ಆತ್ಮಕಥೆಯ ರಚನೆಯ ಕೆಲಸ ಮಹಿಳೆಯರದ್ದಾದರೆ ಅದು ಇನ್ನೂ ಹೆಚ್ಚಿನ ತ್ರಾಸದಾಯಕ ಅಂತೇಳಿ. ಯಾಕೆಂದ್ರೆ ಮಹಿಳೆ ಮತ್ತು ಆತ್ಮಕಥೆ ಎನ್ನುವ ಈ ಪದ ಜೋಡಣೆಯೇ ಕೆಲವೊಮ್ಮೆ ಅಸಂಗತವಾಗಿ ಕಾಣ್ತದೆ. ಯಾಕೆಂದ್ರೆ ಮೊದಲು ಆಕೆ ಈ ಸಮಾಜದಲ್ಲಿ ಹೆಣ್ಣಾಗಿ ನಿಂತಿರುವುದು, ಯಾಕೆಂದ್ರೆ ಹೆಣ್ಣಿಗೆ ಮಾತು ಎಂಬುದು ನಿಷಿದ್ಧವಾದ ಜಗತ್ತು ನಮ್ಮದಾಗಿತ್ತು. ಮಾತು ಮಾತ್ರ ಅಲ್ಲ, ಸ್ವತಂತ್ರವಾಗಿ ಆಲೋಚನೆ ಮಾಡುವಂತ ಸ್ವಾತಂತ್ರ್ಯನು ಕೂಡ ನಮ್ಮ ಸಮಾಜದಲ್ಲಿ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಕನ್ನಡ ರಂಗಭೂಮಿಯ ಕಲಾವಿದೆಯರು ತಮ್ಮ ಅನುಭವಗಳನ್ನ ಆತ್ಮಕಥೆಯ ಸ್ವರೂಪದಲ್ಲಿ ಹಂಚಿಕೊಂಡಿದ್ದಾರೆ ಅನ್ನೋದೇ ಒಂದು ರೀತಿಯ ಸೋಜಿಗದ ಕೆಲಸ. ಯಾಕೆಂದ್ರೆ ಅಲ್ಲಿ ಹೆಚ್ಚು ಹೆಣ್ಮಕ್ಳು ಓದ್ಕೊಂಡವರು ಇಲ್ಲ. ಬಹುತೇಕ ರಂಗನಟಿಯರಿಗೆ ಸಿಕ್ಕಿರುವುದು ಪ್ರಾಥಮಿಕ ವಿದ್ಯಾಭ್ಯಾಸ ಮಾತ್ರ. ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ಜೀವನದ ಅನುಭವಗಳನ್ನ ದಾಖಲಿಸುತ್ತಿದ್ದಾರೆ ಎಂಬುದೇ ಒಂದು ರೀತಿಯ ವಿಶೇಷವಾದ ವಿಸ್ಮಯಕ್ಕೆ ಕಾರಣ.

ಇರ್ತದೆ. ಯಾಕೆಂದ್ರೆ ಇಡೀ ಮಹಿಳಾ ಆತ್ಮಕಥೆಗಳ ಒಟ್ಟು ನಕಾಶೆಯಲ್ಲಿ ಈ ರಂಗಭೂಮಿಯ ಕಲಾವಿದೆಯರ ಆತ್ಮಕಥೆಗಳು ಸ್ವಲ್ಪ ವಿಭಿನ್ನವಾಗಿ ನಿಲ್ತಾವೆ. ಯಾಕೆಂದ್ರೆ ಅವರಿಗೆ ಒದಗಿ ಬಂದಂತ ಸಂಸ್ಕಾರ, ಅವರಿಗೆ ಸಿಕ್ಕಂತ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ನಾವು ಈ ಮಾತನ್ನ ಯೋಚನೆ ಮಾಡಬೇಕಾಗ್ತದೆ. ಕನ್ನಡ ರಂಗಭೂಮಿಯಲ್ಲಿ ವೃತ್ತಿ ರಂಗಭೂಮಿ ಮತ್ತೆ ಹವ್ಯಾಸಿ ರಂಗಭೂಮಿಗಳು ಎರಡರಲ್ಲೂ ಕೂಡ ಇಂದು ಸಾಕಷ್ಟು ಮಹಿಳೆಯರು ದುಡಿತಿದ್ದಾರೆ. ಕೇವಲ ಸಾಹಿತಿಗಳು ಅಥವಾ ಲೇಖಕರ ಆತ್ಮಕಥೆಗಳೇ ಹೆಚ್ಚಾಗಿ ಬಂದಿರುವುದರಿಂದ ಅವುಗಳಿಗೆ ಒಂದು ವಿಶಿಷ್ಟವಾದ ಸಂವೇದನೆ ಇರುತ್ತದೆ. ಹಾಗಾಗಿ ಅವು ಓದುಗರ ವಲಯದಲ್ಲಿ ಮಹತ್ವದಾಗಿ ಗುರುತಿಸಲ್ಪಡ್ತವೆ. ಆದರೆ ಸಾಹಿತ್ಯೇತರ ವ್ಯಕ್ತಿಗಳು ಕೂಡ ಕೆಲವರು ತಮ್ಮ ಆತ್ಮಕಥೆಗಳನ್ನು ರಚಿಸಿದ್ದಾರೆ. ಅವುಗಳಲ್ಲೂ ಕೂಡ ವೈವಿಧ್ಯಮಯವಾದ ಅಧ್ಯಯನದ ಸಾಮಗ್ರಿ, ವಿಶಿಷ್ಟವಾದ ಸಂವೇದನೆಗಳು ಇರ್ತವೆ. ಹಾಗೆ ಅದೇ ಮಾತನ್ನ ಮುಂದುವರಿಸಿ ಈ ಮಾತನ್ನ ಕನ್ನಡ ರಂಗಭೂಮಿ ಮಹಿಳೆಯರಿಗೆ ಅನ್ವಯಿಸುವುದಾದ್ರೆ, ಕರ್ನಾಟಕದ ರಂಗಭೂಮಿ ಚರಿತ್ರೆಗೆ ಶತಮಾನಗಳಷ್ಟು ದೀರ್ಘ ಇತಿಹಾಸ ಇದೆ. ಅನೇಕ ನಟ ನಟಿಯರು ಬದುಕಿನ ಏರಿಳಿತಗಳನ್ನ ಅಲ್ಲಿ ಅನುಭವಿಸಿದ್ದಾರೆ. ಬಹುಶಃ ಎಲ್ಲ ಕಲಾವಿದೆಯರ ಬದುಕಿನ ಅಭಿವ್ಯಕ್ತಿಯೇ ಹಿಂದೆ ವ್ಯಕ್ತಿಗತವಾದ ಅನೇಕ ಕತೆ ವ್ಯಥೆಗಳು ದಟ್ಟವಾಗಿರ್ತವೆ. ಯಾವುದೇ ರಂಗ ಕಲಾವಿದೆಯರ ಆತ್ಮಕಥೆಯನ್ನ ಓದುವಾಗ ಅದು ಕೇವಲ ಆ ಕಲಾವಿದೆಯೊಬ್ಬಳ ಆತ್ಮಕಥೆ ಮಾತ್ರ ಆಗಿರದೆ ಎಲ್ಲ ರಂಗಭೂಮಿ ಕಲಾವಿದೆಯರ ಬದುಕಿನ ಕಥೆಯೂ ಕೂಡ ಇದೇ ಆಗಿದೆ ಅನ್ನಿಸ್ತದೆ. ಇಡೀ ಮಹಿಳಾ ಆತ್ಮಕಥೆಗಳ ಚರಿತ್ರನಲ್ಲೇ ಆ ಅಂಶವನ್ನು ನಾವು ಗುರುತಿಸಬಹುದು. ರಂಗಭೂಮಿ ಕಲಾವಿದೆಯರಲ್ಲಿ ಹೆಚ್ಚಿನವರು ಅನಕ್ಷರಸ್ಥರಾಗಿರೋದ್ರಿಂದ ತಮ್ಮ ಆತ್ಮಕಥೆಗಳನ್ನ ತಾವೇ ಬರೆದಿಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗೆ ಬರೀದೇ ಇರುವಾಗ ಅವರ ಜೀವನದ ಅನುಭವಗಳು ಅವರೊಂದಿಗೆ ಕಣ್ಮರೆಯಾಗ್ತವೆ. ಆದರೆ ಅದೃಷ್ಟವಶಾತ್ ಕೆಲವು ಕಲಾವಿದೆಯರ ಆತ್ಮಕಥೆಗಳು ನಿರೂಪಕರ ನೆರವಿನಿಂದ ದಾಖಲಾಗಿ ನಿಂತಿದೆ. ಮಳವಳ್ಳಿ ಸುಂದರಂನವರ ಆತ್ಮಕಥೆ ಅಭಿನಯ ವಿಶಾರದೆ, ಬಿ ಜಯಮ್ಮನವರ ಆತ್ಮಕಥೆ ಅಭಿನೇತ್ರಿ, ಚಿಂದೋಡಿ ಲೀಲರವರ ಆತ್ಮಕಥೆ ಚಿಂದೋಡಿ ಲೀಲಾ, ಅನ್ಪೂರ್ಣ ಸಾಗರರ ಆತ್ಮಕಥೆ ನನ್ನ ಬದುಕಿನ ಪುಟಗಳಿಂದ, ಪಂಡರಿ ಬಾಯಿಯವರ ಆತ್ಮಕಥೆ ಅಮ್ಮ, ಆರ್ ನಾಗರತ್ನಮ್ಮನವರ ಆತ್ಮಕಥೆ ಜೀವನವೆಂಬುದು ನಾಟಕವಲ್ಲ ಇದೇ ಬೇರೆ ಆಟ ಎಂಬುದು, ಭಾರ್ಗವಿ ನಾರಾಯಣರವರ ಆತ್ಮಕಥೆ ನಾನು ಭಾರ್ಗವಿ, ಉಮಾಶ್ರೀವರ ಆತ್ಮಕಥೆ ಬೆಂಕಿ ಬೆಡಗು, ಮಾಲ್ತಿಶ್ರೀ ಮೈಸೂರು ಅವರ ಆತ್ಮಕಥೆ ತೆರೆ ಸರಿಯಿತು, ಮಂಜಮ್ಮ ಜೋಗ್ತಿಯವರ ಆತ್ಮಕಥೆ ಮಂಜಮ್ಮ ಜೋಗತಿ, ಹಿರಿಯ ನಟಿ ಮೂಲತಃ ಗುಬ್ಬಿ ಕಂಪನಿಯಲ್ಲಿದ್ದು ನಂತರ ಮರಾಠಿ ಚಲನಚಿತ್ರ ಕ್ಷೇತ್ರದಲ್ಲಿ ಅದ್ಭುತವಾದ ಯಶಸ್ಸನ್ನು ಸಾಧಿಸಿದಂತವರು ಶಾಂತಾ ಹುಬ್ಳೀಕರ, ಇವರ ಆತ್ಮಕಥೆ ನಾಳಿನ ಚಿಂತ್ಯಾಕ, ಬಿ ಜಯಶ್ರೀಯವರ ಆತ್ಮಕಥೆ ಕಣ್ಣಾಮುಚ್ಚೆ ಕಾಡೇಗೂಡೆ, ಪ್ರೇಮಾಕಾರಂತರ ಸೋಲಿಸಬೇಡ ಗೆಲಿಸಯ್ಯ, ಮರಿಯಂನಳ್ಳಿ ಕೆ ನಾಗರತ್ನಂನವರ ಆತ್ಮಕಥೆ ಮರಿಯಂನಳ್ಳಿ ರಂಗಸಿರಿ ಎಂಬುದು, ಹಾಗೆ ಗಿರ್ಜಾ ಲೋಕೇಶ್ವರವರ ಆತ್ಮಕಥೆ ಗಿರ್ಜಾ ಪರಸಂಗ. ಇದಿಷ್ಟು ಆತ್ಮಕಥೆಗಳ ಜೊತೆಗೆ ಆತ್ಮಕಥೆಯ ಮಾದರಿಯಲ್ಲೇ ರಚನೆಯಾಗಿರುವಂಥದ್ದು, ಬಹುಶಃ ಅದನ್ನ ಜೀವನ ಚರಿತ್ರೆಯ ರೀತಿಯಲ್ಲಿ ದಾಖಲಾಗಿರುವ ಕೃತಿಗಳು ಅಂತ ಅನ್ಬೋದು. ರಂಗನಟಿ ಜಿ ಎನ್ ಅಂಜನೇಯ ದೇವಿ, ರಂಗ ಅಭಿನೇತ್ರಿ ರಹಿಮಾನವ್ವ ಕಲ್ಮನಿ, ಪ್ರಮೀಳಾ ಗುಡೂರು, ಕಲ್ಪನಾರವರ ಆತ್ಮಕಥೆ ಕಲ್ಪನಾ ವಿಲಾಸ, ಗಾನ ಕೋಗಿಲೆ ಅನುಪಮ ಅಭಿನೇತ್ರಿ ಸುಭದ್ರಮಾ ಮನ್ಸೂರು, ಇಂಥವರ ಕೃತಿಗಳನ್ನು ಕೂಡ ನಾನು ಪ್ರಾಸಂಗಿಕವಾಗಿ ಅಧ್ಯಯನಕ್ಕೆ ತೆಗೆದುಕೊಂಡಿದ್ದೇನೆ. ಮೊದಲಿನಲ್ಲೂ ಇತಿಹಾಸವನ್ನು ರಕ್ಷಿಸುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ದೇ ಕಡಿಮೆ. ಅಸಂಖ್ಯ ರಂಗ ಕಲಾವಿದೆಯರ ಬದುಕು ಇತಿಹಾಸ ಪುಟಗಳಲ್ಲಿ ಸೇರಿ ಕಾಲ ಕಳೆದಂತೆ ಮಸುಕ್ಕಾಗುತ್ತಾ ಹೋಗಿರುವುದು ಸಹಜ. ಈಗಲಾದರೂ ಕೂಡ ನಾವು ಲಭ್ಯವಿರುವ ಅವರ ವಿವರಗಳನ್ನು ಸಂಗ್ರಹಿಸಿ ಅವರ ಬದುಕಿನ ವರ್ಣಮಯ ನೆನಪುಗಳನ್ನ ಇತಿಹಾಸದ ಅರ್ಥಪೂರ್ಣ ಪುಟಗಳನ್ನಾಗಿ ಪರಿವರ್ತಿಸಲು ಯೋಚಿಸಬೇಕಾದ್ದು ತೀರಾ ಅಗತ್ಯ ಆಗಿದೆ. ಕರ್ನಾಟಕ ರಂಗಭೂಮಿಯ ಚರಿತ್ರೆಯಲ್ಲಿ ಹೀಗೆ ಅನೇಕ ರಂಗ ಕಲಾವಿದೆಯರು ತಮ್ಮ ಅನುಭವ ಮತ್ತೆ ವೃತ್ತಿಯಲ್ಲಿನ ಅನಿಸಿಕೆಗಳನ್ನ ಹಂಚಿಕೊಂಡಿರುವುದೇ ಬಹಳ ಅಪರೂಪ. ಇಂಥ ಸಮಯದಲ್ಲಿ ಕೆಲವು ಕಲಾವಿದೆಯರಾದರೂ ಕೂಡ ತಮ್ಮ ಆತ್ಮಕಥೆಗಳನ್ನ ನಿರೂಪಕರ ನೆರವಿನಿಂದ ದಾಖಲಿಸಿ, ಕೆಲವರು ಸ್ವತಃ ದಾಖಲಿಸುವ ಮೂಲಕ ಈ ಕೊರತೆಯನ್ನ ಸ್ವಲ್ಪ ಮಟ್ಟಿಗಾದರೂ ತುಂಬಿದ್ದಾರೆ ಎನ್ನುವುದೇ ಸಂತೋಷದ ವಿಷಯ. ಒಬ್ಬೊಬ್ಬ ಕಲಾವಿದೆಯರ ಆತ್ಮಕಥೆಗಳು ಕೂಡ ವಿಶಿಷ್ಟ, ವಿಭಿನ್ನ, ವಿಶೇಷ ಅನುಭವ ಹೆಪ್ಪುಗಟ್ಟಿರುವಂಥದ್ದು. ಸ್ತ್ರೀ ಸಂವೇದನೆಯು ಪುರುಷ ಸಂವೇದನೆಗಿಂತಲೂ ವಿಭಿನ್ನ. ಬಹುಶಃ ಕವಿತೆ, ಕತೆ, ಕಾದಂಬರಿ ಪ್ರಕಾರಗಳಲ್ಲಿ ಓರ್ವ ಮಹಿಳೆ ತನ್ನನ್ನು ತಾನು ಅಭಿವ್ಯಕ್ತಿಸಿಕೊಳ್ಳುವುದಕ್ಕೂ ಆತ್ಮಕಥೆ ಬರೆಯುವುದಕ್ಕೂ ವ್ಯತ್ಯಾಸ ಇದೆ. ನೋಡಿ, ಅನೇಕ ಜನರಿಗೆ ರಂಗ ನಟಿಯರು ಕೇವಲ ಕಲಾವಿದೆಯರಾಗೆ ಕಂಡಿರುತ್ತಾರೆ. ಆದರೆ ತೆರೆಯ ಹಿಂದೆ ಅವರು ಇಡೀ ಕಂಪನಿಯನ್ನು ಕಟ್ಟುವ, ಕಂಪನಿ ಮಾಲೀಕರಿಗೆ ಹೆಗಲು ಕೊಟ್ಟು ದುಡಿದಿರುವಂತಹ ವಿವರಗಳನ್ನು ದಾಖಲಿಸ್ತಾರೆ. ಕನ್ನಡ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳು ಕಲಾಸಕ್ತರಿಗೆ ಅಧ್ಯಯನ ಯೋಗ್ಯ ಗ್ರಂಥಗಳಾಗಿದೆ. ಸುಮಾರು ಅರ್ಧ ಶತಮಾನಗಳ ಕಾಲ ಅಥವಾ ಆಯಾ ಕಾಲಘಟ್ಟದ ರಂಗಭೂಮಿಯ ಸ್ವರೂಪ ಸ್ಥಿತಿಗಳನ್ನ ಇವು ಪರಿಚಯ ಮಾಡಿಕೊಡ್ತವೆ. ಕನ್ನಡ ರಂಗಭೂಮಿಯ ವಸ್ತುವನ್ನ ಅಧ್ಯಯನ ಮಾಡುವವರಿಗೆ ಉಪಯುಕ್ತ ಆಕರ ಗ್ರಂಥಗಳಾಗಿ ನಿಂತಿವೆ.

ಇದ್ದಾವೆ. ಉದಾಹರಣೆ, ಮಳವಳ್ಳಿ ಸುಂದರಂನವರ ಅಭಿನಯ ವಿಶಾರದ ಕೃತಿ ಇದೆಯಲ್ಲ, ಅದು ಮೈಸೂರು ಭಾಗದ ರಂಗಭೂಮಿಯ ಚರಿತ್ರೆಯನ್ನ ದಾಖಲಿಸುತ್ತದೆ. ಹಾಗೆ ಬಿ ಜಯಮ್ಮನವರ ಕೃತಿ, ಬಿ ಜಯಶ್ರೀಯವರ ಕಣ್ಣಾಮುಚ್ಚೆ ಕಾಡೆಗೂಡೆ ಎನ್ನುವ ಕೃತಿಗಳಿದೆಯಲ್ಲ, ಇದು ತಮ್ಮ ಆತ್ಮಕಥೆಯನ್ನ ಹೇಳ್ತಾ ಹೇಳ್ತಾ ಪರೋಕ್ಷವಾಗಿ ಗುಬ್ಬಿ ಕಂಪನಿಯ ಇತಿಹಾಸವನ್ನ ಕಟ್ಕೊಡುತ್ತದೆ ಓದುಗರಿಗೆ. ಅನೇಕ ರಂಗ ಕಲಾವಿದೆಯರು ರಂಗಭೂಮಿ ಒಳಗಿನ ಶೋಷಣೆಗಳನ್ನ ನೇರವಾಗಿ ಹೇಳದೆ ಆ ಬಗ್ಗೆ ದಿವ್ಯ ಮೌನವನ್ನ ವಹಿಸಿದ್ದಾರೆ. ಆದ್ರೆ ಅವರು ಹೆಚ್ಚು ಓದ್ಕೊಂಡವರಲ್ಲ, ಅವರಿಗಿದ್ದಂತಹ ಪರಿಮಿತಿಯಲ್ಲಿ ಇಷ್ಟು ಬರಲಿಕ್ಕೆ ಸಾಧ್ಯ ಆಗಿದ್ದೇ ಹೆಚ್ಚು ಅಂತೇಳಿ ಅನಿಸ್ತದೆ. ರಂಗಭೂಮಿಯಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಸದಾ ಒಂದು ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಎಡತಾಕುತ್ತಾ ತಮ್ಮೊಳಗಿನ ಕಲಾವಿದೆಯನ್ನ ಸಾಯ್ಲಿಕ್ಕೆ ಬಿಡದೆ ಅದ್ಭುತವಾಗಿ ಕಲಾರಾಧನೆ ಮಾಡಿದ್ದಾರೆ. ನಮ್ಗೆ ರಂಗಭೂಮಿಯಲ್ಲಿ ರಂಗದ ಮೇಲಿನ ಬಣ್ಣ ಬಣ್ಣದ ಮಾಯಾಲೋಕ ಮಾತ್ರ ಕಾಡುತ್ತದೆ, ಆದರೆ ತೆರೆಯ ಹಿಂದಿನ ಅವರ ಬದುಕಿನ ಕಟುವಾಸ್ತವಗಳೇನು ಎಂಬುದನ್ನ ಅವರ ಕೃತಿಗಳು ಪರಿಚಯಿಸುತ್ತವೆ. ನನ್ನ ಬದುಕಿನಲ್ಲಿ ಒದಗಿದ ಕಹಿ ಪ್ರಸಂಗಗಳಿಂದ ಬಣ್ಣದ ಬದುಕಿಗೆ ಕೊನೆಯ ನಮಸ್ಕಾರ ಹಾಕಬೇಕೆಂದು ತೀರ್ಮಾನಿಸಿದ್ದೆ, ಆದರೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮತ್ತೆ ಬಣ್ಣದ ಬದುಕಿನಲ್ಲಿ ಸಾಗಿದ್ದೇನೆ ಎನ್ನುತ್ತಾರೆ ಹಿರಿಯ ಕಲಾವಿದೆ ಮಳವಳ್ಳಿ ಸುಂದರಮ್ಮ. ಮಾಲ್ತಿ ಮೈಸೂರು, ತಮಗೆ ಜನಿಸಿದಂತ ಎಳೆಯ ಮಗುವಿಗೆ ಆರೈಕೆ ಮಾಡಲಾಗದೆ ಮಗು ಕಾಯಿಲೆ ಬಂದು ತೀರ್ಕೊಂಡಿದ್ದನ್ನ ತಮ್ಮ ಕೃತಿಯಲ್ಲಿ ದಾಖಲಿಸುತ್ತಾರೆ. ಕೆಲವು ಸಾರ್ತಿ ಸ್ಟೇಜ್ ಮೇಲೆ ಇರ್ತಾರೆ, ಮಗು ಅಳ್ತಾ ಇರುತ್ತೆ, ಹಾಲು ಕುಡಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ತಾವು ಆಗ ತೊಟ್ಟಿರುವುದು ಪುರುಷ ವೇಷ. ಮತ್ತೊಬ್ರು ರಹಿಮಾನವ ಕಲ್ಮನಿ ಅಂತೇಳಿ ಕುಕನೂರ್ನವರು, ತಾನು ಮಗು ಹಡದ ಮೂರನೇ ದಿನಕ್ಕೆ ಹೋಗಿ ಪಾತ್ರ ಮಾಡುವಂತ ಅನಿವಾರ್ಯತೆ ಇರುತ್ತದೆ ಅವರಿಗೆ. ನಾಟಕದ ಕ್ಯಾಂಪ್ ನಡೆಯುವಾಗ ಮಗುವಿಗೆ ಹಾಲು ಕೊಡಿಸದೆ ಇದ್ದಿದ್ರಿಂದ ಕೂಸು ಸತ್ತಿರುತ್ತದೆ, ನಾಟಕ ಶುರುವಾಗಿರ್ತದೆ. ನಾಟಕ ಮುಗಿಸುವವರೆಗೆ ಆ ಸಾವಿನ ವಿಷಯವನ್ನ ಪ್ರಸ್ತಾಪ ಮಾಡೋದಿಲ್ಲ. ಸೈಡ್ ವಿಂಗ್ ನಲ್ಲಿ ಮಗುವಿನ ಶವವನ್ನ ಇಟ್ಟು ನಾಟಕ ಮುಗಿದ ಮೇಲೆ ಆ ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡದ ವಿವರಗಳನ್ನ ಅಲ್ಲಿ ದಾಖಲಿಸ್ತಾರೆ. ಮತ್ತೊಂದು ಸಾರ್ತಿ ತುಂಬು ಗರ್ಭಿಣಿ ತಾರಾಮತಿ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಹೆರಿಗೆಗೆ ಅಂತೇಳಿ ರಜಾ ಹಾಕೋಂಗಿಲ್ಲ, ನಾಟಕ ಅಭಿನಯಿಸ್ತಾ ಅಭಿನಯಿಸ್ತಾ ಆಕೆಗೆ ಸುಸ್ತಾಗತ್ತೆ. ಗ್ರೀನ್ ರೂಮ್ ನಲ್ಲಿ ಹೋಗಿ ಆ ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಅವರ ಮಗ ಬಾಬಣ್ಣ ಆ ತಾರಾಮತಿಯ ಪಾತ್ರವನ್ನ ಮುಂದುವರಿಸ್ತಾರೆ. ಇಂತ ಅನೇಕ ಹಸಿ ಹಸಿಯಾದ ವಿವರಗಳು ಅವರ ಕೃತಿನಲ್ಲಿ ದಾಖಲಾಗಿದ್ದಾವೆ. ರಂಗದ ಮೇಲೆ ಬಣ್ಣ ಹಚ್ಚಿಕೊಂಡು ಕಾಣುವ ವೈಭವ ಅವರ ಬದುಕಿನಲ್ಲಿಲ್ಲ. ತಮ್ಮ ಜೀವನದುದ್ದಕ್ಕೂ ನಿರಂತರ ಅಲೆಮಾರಿಗಳಂತೆ ಬದುಕಿದ್ದಾರೆ. ತಮ್ಮ ಮಕ್ಕಳಿಗೆ ಯೋಗ್ಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸದಾ ವೃತ್ತಿರಂಗ ನಟಿಯರು ಒಂದು ಊರಿನ ಕ್ಯಾಂಪ್ನಿಂದ ಮತ್ತೊಂದು ಊರಿಗೆ ಅಲಿಯಬೇಕಂತ ಪ್ರಸಂಗ ಇರ್ತದೆ. ತಮ್ಮ ಮಕ್ಕಳನ್ನು ಅನಿವಾರ್ಯವಾಗಿ ಸಂಬಂಧಿಕರ ಸ್ನೇಹಿತರ ಹಾಸ್ಟೆಲ್ನಲ್ಲಿ ಬಿಟ್ಟು ಓದಿಸಬೇಕಂತ ತುರ್ತು ಇರ್ತದೆ. ಮಾತ್ರ ಅಲ್ಲ, ತಮ್ಮ ನಿವೃತ್ತಿಯ ದಿನಗಳಿಗೆ ಸರಿಯಾದ ಆರ್ಥಿಕ ಯೋಜನೆಗಳನ್ನು ಅವರು ರೂಪಿಸಿಕೊಂಡಿಲ್ಲ. ಕಲಾಲೋಕದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತ ಶಾಂತಾ ಹುಬ್ಳಿಕರ್ ಎನ್ನುವ ಕಲಾವಿದೆ ತಮ್ಮ ಕೊನೆಯ ದಿನಗಳನ್ನ ವಸಾಯಿ ಎನ್ನುವ ಪ್ರದೇಶದಲ್ಲಿ ಒಂದು ಅನಾಥಾಶ್ರಮದಲ್ಲಿ ಅಜ್ಞಾತವಾಗಿ ಕಳೀತಾರೆ. ಆಕೆ ಕಡೆಗೆ ಹೇಳುವಂತ ಒಂದು ಮಾತು, ನನಗೆ ಪುನರ್ಜನ್ಮ ಅನ್ನೋದಿದ್ರೆ ಮತ್ತೊಮ್ಮೆ ಕಲಾವಿದೆಯಾಗೆ ಹುಟ್ಟುತ್ತೀನಿ, ಯಾಕೆಂದ್ರೆ ಕಲಾವಿದೆಯಾಗಿ ನನಗೆ ಈ ಸಮಾಜ ಬೇಕಾದಷ್ಟನ್ನ ತುಂಬಿಕೊಟ್ಟಿದೆ, ಅವರ ಋಣವನ್ನು ನಾನು ತೀರಿಸಲಿಕ್ಕೆ ಮತ್ತೆ ಹುಟ್ಟಿ ಬರ್ತೀನಿ ಕಲಾವಿದೆಯಾಗಿ ಅಂತೇಳಿ ದಾಖಲಿಸ್ತಾರೆ. ಅವರ ಜೀವನ ಪ್ರೀತಿಯನ್ನು ನಾವು ಗಮನಿಸಬೇಕು. ಅನೇಕ ಕಲಾವಿದೆಯರಿಗೆ ಅನಾರೋಗ್ಯ ಪೀಡಿತರಾದಾಗ ಕಂಪನಿಗಳವರ ಸಹಾಯಸ್ಥಕ್ಕೆ ಬಂದಿಲ್ಲ, ವೃದ್ಧಾಪ್ಯದ ದಿನಗಳಲ್ಲಿ ಸವಾಲುಗಳನ್ನು ಎದುರಿಸಿದ್ದಾರೆ. ಮಳವಳ್ಳಿ ಸುಂದರಂನವರು ದೀರ್ಘಕಾಲ ಕಲಾ ಸೇವೆ ಮಾಡಿಯೂ ಕಡೆಗೆ ಆರ್ಥಿಕ ಭದ್ರತೆ ಇಲ್ಲದೆ ಕಂಗಲಾಗಿರುವುದನ್ನು ದಾಖಲಿಸ್ತಾರೆ. ಮತ್ತೊಂದು ಈ ರಂಗ ಕಲಾವಿದರ ಆತ್ಮಕಥೆಗಳಲ್ಲಿರುವಂತಹ ಗುಣ ಏನು ಅಂತಂದ್ರೆ ಸ್ವಾಯತ್ತತೆಯ ಶೋಧ. ಅಂದ್ರೆ ತಾನು ಯಾರು, ತಾನು ಏಕೆ ಹೇಗಿದ್ದೇನೆ, ತನ್ನ ಅಸ್ಮಿತೆ ಏನು ಅನ್ನೋದನ್ನು ಹೇಳ್ತಾ ಅಲ್ಲಿಗೆ ವಿರಮಿಸದೆ ನಾನು ನಡೆಯಬೇಕಾದ ಮುಂದಿನ ದಾರಿ ಯಾವುದು ಎಂಬ ಪ್ರಶ್ನೆಗಳನ್ನು ಕೇಳಿಕೊಂಡ ಪ್ರಜ್ಞಾವಂತಿಕೆಯ ಚಹರೆಗಳು ಈ ಎಲ್ಲ ಕಲಾವಿದರ ಆತ್ಮಕಥೆಗಳಲ್ಲಿ ಇದ್ದಾವೆ. ಯಾವುದೇ ರಂಗ ಕಲಾವಿದರ ಆತ್ಮಕಥೆಗಳು ತನ್ನನ್ನು ತಾನು ವೈಭವೀಕರಿಸಿಕೊಳ್ಳಬೇಕೆಂಬ ಯಾವುದೇ ಪ್ರಯತ್ನಗಳಿಲ್ಲ, ಯಾವುದೇ ಹುನ್ನಾರಗಳಿಲ್ಲದ ಮನಸ್ಥಿತಿಯಲ್ಲಿ ಇವು ಚಿತ್ರಿತ ಆಗ್ತವೆ. ಇವರ ಆತ್ಮಕಥೆಗಳ ವಿವರಗಳನ್ನು ಗಮನಿಸಿದಾಗ ಇವರ ಬದುಕಿನಲ್ಲಿ ಬೆಲ್ಲಕ್ಕಿಂತ ಬೇವಿನ ಅಂಶಗಳೇ, ಅಂದರೆ ಕಹಿಯ ಅಂಶಗಳೇ ಹೆಚ್ಚಾಗಿ ವ್ಯಾಪಿಸಿದ್ದಾರೆ. ಅದರ ನಡುವೆಯೂ ಕೂಡ ರಂಗ ಬದುಕಿನ ಎಲ್ಲ ಸಾಧ್ಯತೆಗಳನ್ನು ಸವಾಲುಗಳನ್ನು ಪ್ರೀತಿಸಿದ್ದಾರೆ. ಇದು ಇವರ ಬದುಕಿನ ಧನಾತ್ಮಕ ಅಂಶ. ಸ್ವಾಭಿಮಾನದಿಂದ ಬದುಕುವ ಅನೇಕ ಸಾಧ್ಯತೆಗಳು ಈ ಸಮಾಜದಲ್ಲಿ ಇದ್ದಾವೆ, ಆದರೆ ಸಾಧಿಸಲಿಕ್ಕೆ ಸ್ವಲ್ಪ ಸಹನೆ ಬೇಕು, ತಾಳ್ಮೆ ಬೇಕು, ಧೈರ್ಯ ಬೇಕು, ಎದೆಗಾರಿಕೆ ಬೇಕು ಎನ್ನುವ ಧನಾತ್ಮಕ ನಿಲುವನ್ನ ಪ್ರಸ್ತುತ ಮಹಿಳೆಯರಿಗೆ ಸಾರಿ ಹೇಳ್ತವೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಬಹುತೇಕ ರಂಗ ಕಲಾವಿದೆಯರಿಗೆ ಕಲೆಯಲ್ಲದ ಒಂದು ಸಾರ್ವಜನಿಕ ಬದುಕು ಅನ್ನೋದಿದೆ. ಉದಾಹರಣೆ ಮರಿಯಮ್ನಳ್ಳಿ ನಾಗರತ್ನಮ್ಮ, ಅವರ ಕಲಾ ಸೇವೆಯ ಮೂಲಕ ಹೆಚ್ಚು ಜನರಿಗೆ ಪರಿಚಯ ಆಗ್ತಾರೆ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ, ನಂತರ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ನೋಡಿ ಅವರಿಗೆ ಒದಗಿ ಬಂದಂತ ಅವಕಾಶಗಳನ್ನು ಗಮನಿಸಿ. ರಹಿಮಾನವ ಕಲ್ಮನಿ ತಾಲೂಕು ಪಂಚಾಯತಿ ಸದಸ್ಯರಾಗಿ ದುಡಿತಾರೆ, ಸಾರ್ವಜನಿಕರ ಪ್ರೀತಿ ವಿಶ್ವಾಸ ನಂಬಿಕೆಗಳಿಗೆ ಇವರು ಪಾತ್ರರಾಗ್ತಾರೆ, ಹಾಗಾಗಿ ಚುನಾವಣೆಗಳಲ್ಲಿ ಆಯ್ಕೆಗೊಳ್ತಾರೆ. ಚಿಂದೋಡಿ ಲೀಲಾ ಎನ್ನುವ ಕಲಾವಿದೆ ಮೊದಲ ಬಾರಿಗೆ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಮಹತ್ತರವಾದ ಸೇವೆಯನ್ನು ಸಲ್ಲಿಸ್ತಾರೆ. ಗುಬ್ಬಿ ಕಂಪನಿಯ ಮೇರು ನಟಿ ಬಿ ಜಯಮ್ಮ ಅವರು 1900

0: 1986ರವರೆಗೆ ರಾಜ್ಯ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾರೆ. ಹಾಗೆ ಬಿ ಜಯಶ್ರೀಯವರು ಪಾರ್ಲಿಮೆಂಟಿನ ರಾಜ್ಯಸಭೆಗೆ ನೇಮಕಗೊಂಡು ಸೇವೆ ಸಲ್ಲಿಸುತ್ತಾರೆ. ಇವರೆಲ್ಲರ ಕಲೆಯಲ್ಲದ ಸಾರ್ವಜನಿಕ ಬದುಕು ಅಧ್ಯಯನಕ್ಕೆ ಯೋಗ್ಯವಾಗಿದೆ. ಈ ಬಗ್ಗೆ ಬಿಡಿ ಬಿಡಿ ಸಂಶೋಧನೆಗಳು ಆಗಬೇಕು ಎನ್ನುವ ಅಂಶವನ್ನು ಅವರ ಆತ್ಮಕಥೆಗಳು ಪ್ರಸ್ತಾಪ ಮಾಡುತ್ತವೆ. ಅನೇಕ ರಂಗನಟಿಯರು ತಾವೇ ಸ್ವತಃ ನಾಟಕ ಕಂಪನಿಗಳನ್ನು ಕಟ್ಟಿ ಮುನ್ನಡೆಸ್ತಾರೆ. ಬಹುಶಃ ರಂಗಭೂಮಿಯಲ್ಲಿ ಸ್ತ್ರೀ ಕಾಲೂರ್ಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಬಹಳ ತಡವಾಗಿ. ಬಹಳಷ್ಟು ವರ್ಷಗಳ ಕಾಲ ಹೆಣ್ಣುಮಕ್ಕಳಿಗೆ ರಂಗಭೂಮಿಯಲ್ಲಿ ನಟಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಅದಕ್ಕೆ ಬಂಡಾಯದ ಸ್ವರೂಪವಾಗಿ ಅನೇಕ ನಟಿಯರು ನಾಟಕದ ಕಂಪನಿಗಳನ್ನು ಕಟ್ಟಿ ಕಲಾವಿದರನ್ನ ನೇಮಕ ಮಾಡಿಕೊಂಡು ಮಹತ್ತರವಾದ ಪಾತ್ರಗಳನ್ನು ಅಭಿನಯಿಸುವ ಮೂಲಕ ಸಾಧನೆಯನ್ನು ಮಾಡ್ತಾರೆ. ಅಂದ್ರೆ ಬಂಡಾಯದ ಬೀಜವನ್ನು ಒಳಗಿಟ್ಕೊಂಡೆ ಕೆಲಸ ಮಾಡಿದ್ದಾವೆ ಅಂತೇಳಿ ಅನ್ನಿಸ್ತದೆ. ಪುರುಷ ಮಾಲೀಕರು ನಿರ್ವಹಿಸುವ ರೀತಿಗಿಂತಲೂ ಭಿನ್ನ ರೀತಿಯಲ್ಲಿ ಈ ಮಹಿಳೆಯರು ನಿರ್ವಹಣೆ ಮಾಡ್ತಾರೆ. ಅಲ್ಲಿ ಹೆಚ್ಚು ಮಾನವೀಯ ಅಂಶಗಳಿಗೆ ಒತ್ತನ್ನು ಕೊಡ್ತಾರೆ. ತಿಂಗಳಿಗೆ ಪೇಮೆಂಟ್ ಕೊಡುವ ಬದಲು ವಾರಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ, ಕೆಲವೊಮ್ಮೆ ಆ ದಿನದ ಪೇಮೆಂಟ್ ಅನ್ನು ಅವತ್ತೇ ಕೊಡುವ ಮೂಲಕ ಅವರಿಗೆ ಕೈತುಂಬ ಹಣವನ್ನು ಸಂಪನ್ನ ಮಾಡಿಕೊಳ್ಳುವ ದಾರಿಯನ್ನ ಕೊಡ್ತಾರೆ. ದುಡ್ಡಿದ್ದಾಗ ಪೇಮೆಂಟ್ ಕೊಡ್ತಾರೆ, ದುಡ್ಡಿಲ್ಲದೇ ಇರುವಂತಹ ಸಂದರ್ಭಗಳಲ್ಲಿ ಕೇವಲ ಪುರಿ ಚರ್ಮುರಿತಿನಿರುವಂತಹ ವಿವರಗಳನ್ನು ಕೂಡ ದಾಖಲಿಸ್ತಾರೆ. ಹಾಗಾಗಿ ಈ ಕಂಪನಿಗಳನ್ನ ಕಟ್ಟಿ ಮುನ್ನಡೆಸಿರುವಂತಹ ಈ ರಂಗ ಕಲಾವಿದೆಯರ ಬದುಕಿನ ವಿವರಗಳಿದ್ದಾವಲ್ಲ, ಅವುಗಳನ್ನ ವಿಶೇಷವಾದ ದೃಷ್ಟಿನಲ್ಲಿ ರಂಗಭೂಮಿಯ ಚರಿತ್ರೆಯನ್ನ ಕಟ್ಟುವಾಗ ಆ ನೆಲೆಯಲ್ಲೂ ಕೂಡ ಯೋಚನೆ ಮಾಡಬೇಕು, ಗಮನಿಸಬೇಕು ಎನ್ನುವ ಒತ್ತಾಯವನ್ನ ಇವು ತರ್ತಾವೆ. ಇವುಗಳಲ್ಲದೆ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹಾಗೂ ಕರ್ನಾಟಕದ ಏಕೀಕರಣ ಚಳವಳಿಯ ಸಂದರ್ಭದಲ್ಲಿ ಕಲಾವಿದೆಯರು ತಮ್ಮನ್ನ ಪರೋಕ್ಷವಾಗಿ ತೊಡಗಿಸಿಕೊಂಡಿರುವಂತಹ ವಿವರಗಳನ್ನ ಪ್ರಾಸಂಗಿಕವಾಗಿ ದಾಖಲಿಸ್ತಾರೆ. ಧನ್ಯವಾದಗಳು.
1: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ರಂಗ ಕಲಾವಿದೆಯರ ಆತ್ಮಕಥೆಗಳ ಅವಲೋಕನ, ಈ ಕುರಿತು ಮಾತನಾಡಿದವರು ರವಿ ಎನ್ಸಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಕಾರ್ಯಕ್ರಮ ಸಿರಿಗಂಧ.

ಸಿರಿಗಂಧ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೆಲ್ಲರಿಗೂ ಸ್ವಾಗತ. ಶ್ರೋತೃಗಳೇ, ನಿನ್ನೆ ನಮ್ಮನ್ನಗಲಿದ ಖ್ಯಾತ ಹಿರಿಯ ಹಿನ್ನೆಲೆ ಗಾಯಕಿ, ಗಾನಕೋಗಿಲೆ ಎಂದೇ ಪ್ರಸಿದ್ಧರಾದಂಥ ಎಸ್ ಜಾನಕಿ ಅವರಿಗೆ ಒಂದು ನುಡಿ ನಮನ, ಗಾನ ನಮನ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ತಮ್ಮ ಸುಮಧುರ ಕಂಠದಿಂದಲೇ ಕೋಟ್ಯಾಂತರ ಹೃದಯಗಳನ್ನು ಗೆದ್ದಿರುವ ಹಿರಿಯ ಹಿನ್ನೆಲೆ ಗಾಯಕಿ ಎಸ್ ಜಾನಕಿಯವರು ಸಂಗೀತ ಲೋಕದ ಧ್ರುವತಾರೆ ಅಂತಲೇ ಹೇಳ್ಬೋದು. ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪಲ್ಲೆ ಗ್ರಾಮದಲ್ಲಿ 1938 ಏಪ್ರಿಲ್ 23 ಜನಿಸಿದ ಇವರು ಕೇವಲ 3 ವಯಸ್ಸಿನಲ್ಲೇ ಸಂಗೀತದ ಕಡೆಗೆ ಹೆಜ್ಜೆ ಇರಿಸಿದ್ದರು. ನಂತರ 20 ವಯಸ್ಸಿನಲ್ಲಿ ಚೆನ್ನೈನ MS ಸ್ಟುಡಿಯೋದಲ್ಲಿ ಸಂಗೀತ ನಿರ್ದೇಶಕ ಆರ್ ಸುದರ್ಶನಂ ಅವರ ಮಾರ್ಗದರ್ಶನದಲ್ಲಿ ಗಾಯಕಿಯಾಗಿ ವೃತ್ತಿ ಜೀವನವನ್ನು ಆರಂಭಿಸಿದರು.

ಕನ್ನಡ ಚಿತ್ರರಂಗದೊಂದಿಗೆ ಜಾನಕಿಯವರಿಗೆ ಅವಿನಾಭಾವ ಸಂಬಂಧವಿದೆ. ಎಸ್ ಜಾನಕಿಯವರು ಕನ್ನಡದಲ್ಲೂ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ಎಲ್ಲವೂ ಮಧುರ ಗೀತೆಗಳೇ. ಅವುಗಳಲ್ಲಿ ಕೆಲವನ್ನು ಆರಿಸಿ ತಂದಿದ್ದೇವೆ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳಿ 1959 ತೆರೆ ಕಂಡಂತಹ ಮಹಿಷಾಸುರ ಮರ್ದಿನಿ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನ ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರುಗಳ ಧ್ವನಿಯಲ್ಲಿ. ಜಿ ಸದಾಶಿವಯ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್ ಅವರು.

1961ರಲ್ಲಿ ತೆರೆ ಕಂಡಂಥ ಚಿತ್ರ ಕಣ್ತೆರೆದು ನೋಡು. ಈ ಒಂದು ಚಿತ್ರಕ್ಕಾಗಿ ಎಲ್ ಆರ್ ಈಶ್ವರಿ ಅವರೊಂದಿಗೆ ಎಸ್ ಜಾನಕಿ ಅವರು ಈ ಹಾಡನ್ನು ಹಾಡಿದ್ದಾರೆ. ಸಾಹಿತ್ಯ ಜಿ ವಿ ಅಯ್ಯರ್ ಅವರದು, ಸಂಗೀತ ಜಿ ಕೆ ವೆಂಕಟೇಶ್.

ಲಘು ಧ್ವನಿಯ ಮಗುವಿನ ಸ್ವರದಿಂದ ಹಿಡಿದು ಗಂಭೀರವಾದ ಭಕ್ತಿಗೀತೆಗಳವರೆಗೆ ಎಲ್ಲ ಬಗೆಯ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸಿದ್ದ ಇವರ ಸ್ವರ ವೈವಿಧ್ಯತೆಗೆ ಯಾರು ಸಾಟಿ ಇಲ್ಲ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ ಒಟ್ಟು 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡುವ ಮೂಲಕ ವಿಶ್ವದಲ್ಲೇ ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ ಗಾಯಕಿಯರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ ಎಸ್ ಜಾನಕಿ ಅವರು. ಬನ್ನಿ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳೋಣ. 1963ರಲ್ಲಿ ತೆರೆ ಕಂಡಂಥ ಕುಲವಧು ಚಿತ್ರದಿಂದ ಆಯ್ದ ಈ ಒಂದು ಗೀತೆಯನ್ನು ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಎಂ ಗೋವಿಂದಪ್ಪಯ್ಯವರ ಸಾಹಿತ್ಯಕ್ಕೆ ಸಂಗೀತ ಜಿ ಕೆ ವೆಂಕಟೇಶ್ ಅವರಿಂದ.

0: ಮಾನವರು ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಶ್ರೋತೃಗಳೇ, ಎಸ್ ಜಾನಕಿಯವರ ಗಾಯನದಲ್ಲಿ ಭಾವ, ಮಧುರತೆ, ಸ್ಪಷ್ಟ ಉಚ್ಚಾರಣೆ ಹಾಗೂ ಸಂಗೀತದ ಮೇಲಿನ ಅಪಾರ ಪ್ರೀತಿ ಸದಾ ಪ್ರತಿಫಲಿಸ್ತಾ ಇತ್ತು. ಎಸ್ ಜಾನಕಿಯವರ ಧ್ವನಿ ಕೇವಲ ಸಂಗೀತವಲ್ಲ, ಅದು ಭಾವನೆಗಳ ಭಾಷೆಯಾಗಿತ್ತು ಅಂತ ಹೇಳಬಹುದು. ಸಿರಿಗಂಧ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ 1965 ತೆರೆ ಕಂಡಂಥ ಮಿಸ್ ಲೀಲಾವತಿ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಎಸ್ ಜಾನಕಿ ಹಾಗೂ ರಾಮಚಂದ್ರ ರಾವ್ ಅವರುಗಳ ಧ್ವನಿಯಲ್ಲಿ, ಕುವೆಂಪು ಅವರ ಸಾಹಿತ್ಯ, ಆರ್ ಸುದರ್ಶನಂ ಅವರ ಸಂಗೀತ ನಿರ್ದೇಶನ.

ಎಸ್ ಜಾನಕಿಯವರ ಗಾಯನದ ವಿಶೇಷತೆ ಅಂದರೆ ಯಾವುದೇ ಭಾವವನ್ನಾದರೂ ಅಚ್ಚುಕಟ್ಟಾಗಿ ಧ್ವನಿಯ ಮೂಲಕ ಅಭಿವ್ಯಕ್ತಿಸುವ ಸಾಮರ್ಥ್ಯ. ಪ್ರೇಮಗೀತೆ ಇರಲಿ, ಭಕ್ತಿಗೀತೆ ಇರಲಿ, ವಿರಹ ಗೀತೆ ಇರಲಿ, ಜಾನಪದ ಗೀತೆ ಇರಲಿ, ಅಥವಾ ಲಾಲಿ ಹಾಡಾಗಿರಲಿ, ಪ್ರತಿ ಹಾಡಿನಲ್ಲೂ ಅವರು ಜೀವ ತುಂಬುತ್ತಿದ್ದರು. ಬನ್ನಿ, 1968 ತೆರೆ ಕಂಡಂತಹ ಸರ್ವಮಂಗಳ ಚಿತ್ರಕ್ಕೆ ಹಾಡಿರುವಂಥ ಗೀತೆ ಇದು. ಜನಪದ ಸಾಹಿತ್ಯ ಲಾಲಿಗೀತೆ, ಸಂಗೀತಕ್ಕೆ ಅಳವಡಿಸಿರೋರು ಸತ್ಯಂ.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಸಿರಿಗಂಧದಲ್ಲಿ ಇನ್ನೀಗ ಕೇಳೋಣ. 1970ರಲ್ಲಿ ತೆರೆ ಕಂಡಂಥ ಗೆಜ್ಜೆ ಪೂಜೆ ಚಿತ್ರದಿಂದ ಆದ ಗೀತೆಯನ್ನು ಎಸ್ ಜಾನಕಿಯವರ ಧ್ವನಿಯಲ್ಲಿ, ಸಾಹಿತ್ಯ ವಿಜಯ ನರಸಿಂಹ ಅವರದು, ಸಂಗೀತ ವಿಜಯ ಭಾಸ್ಕರ್ ಅವರಿಂದ.

ಕನ್ನಡ ಚಿತ್ರರಂಗಕ್ಕೆ ಎಸ್ ಜಾನಕಿ ಅವರ ಕೊಡುಗೆ ಅನನ್ಯ. ಅವರು ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್, ಅನಂತ್ನಾಗ್ ಸೇರಿದಂತೆ ಅನೇಕ ಕಲಾವಿದರ ಚಿತ್ರಗಳಿಗೆ ಅವರು ಹಾಡಿದಂಥ ಗೀತೆಗಳು ಇಂದಿಗೂ ಮನೆಮಾತಾಗಿವೆ. ಜಿ ಕೆ ವೆಂಕಟೇಶ್, ವಿಜಯ್ ಭಾಸ್ಕರ್, ಉಪೇಂದ್ರ ಕುಮಾರ್, ಹಂಸಲೇಖ, ರಾಜನ್ ನಾಗೇಂದ್ರ, ಇಳಯರಾಜ ಸೇರಿದಂತೆ ಅನೇಕ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿ ಅಮೋಘ ಯಶಸ್ಸನ್ನು ಅವರು ಗಳಿಸಿದರು. ಸಾವಿರದ 1974 ತೆರೆ ಕಂಡಂಥ ಚಿತ್ರ ಎರಡು ಕನಸು. ಈ ಗೀತೆಗೆ ಸಾಹಿತ್ಯ ರಾಘವೇಂದ್ರ ಸ್ವಾಮಿ ಅವರದು, ಸಂಗೀತ ರಾಜನ್ ನಾಗೇಂದ್ರ ಅವರಿಂದ. ಬನ್ನಿ, ಎಸ್ ಜಾನಕಿಯವರ ಧ್ವನಿಯಲ್ಲಿರುವ ಈ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ.

0: ಹೊಸ ಕೃಷಿಕನ ಪರಿಚಯ ಮಾಡಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
2: ಎಸ್ ಜಾನಕಿ ಅವರು ಕೇವಲ ಹಿನ್ನೆಲೆ ಗಾಯಕಿಯಲ್ಲ, ಅವರು ಒಂದು ಯುಗ. 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ಸುಮಧುರ ಕಂಠದಿಂದ ಭಾರತೀಯ ಚಿತ್ರಸಂಗೀತವನ್ನು ಶ್ರೀಮಂತಗೊಳಿಸಿದ್ದಾರೆ. ಅವರ ಧ್ವನಿಯಲ್ಲಿದ್ದ ಮಧುರತೆ, ಭಾವಪೂರ್ಣತೆ ಮತ್ತು ಅಭಿವ್ಯಕ್ತಿ ಪ್ರತಿಯೊಂದು ಹಾಡನ್ನು ಶಾಶ್ವತವಾಗಿರಿಸಿದೆ. ಬನ್ನಿ, ಸಿರಿಗಂಧ ಕಾರ್ಯಕ್ರಮದ ಮುಂದಿನ ಗೀತೆಯಾಗಿ ಕೇಳೋಣ. 1976 ತೆರೆ ಕಂಡಂಥ ನಾನಿನ ಮರೆಯಲಾರೆ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರುಗಳ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ ಅವರಿಂದ.

ಎಸ್ ಜಾನಕಿ ಅವರ ದೈಹಿಕ ಅಗಲಿಕೆ ಸಂಗೀತ ಲೋಕಕ್ಕೆ ಅಪಾರ ನೋವನ್ನು ತಂದಿದ್ದರೂ ಸಹ ಅವರ ಧ್ವನಿ ಎಂದಿಗೂ ನಮ್ಮೊಂದಿಗೆ ಇರುತ್ತದೆ. ಅವರು ಹಾಡಿದ ಪ್ರತಿಯೊಂದು ಗೀತೆ ಮುಂದಿನ ಪೀಳಿಗೆಗಳಿಗೂ ಪ್ರೇರಣೆಯಾಗಿರುತ್ತೆ. ಸಂಗೀತ ಇರುವವರೆಗೆ ಎಸ್ ಜಾನಕಿ ಅವರ ಹೆಸರು ಮತ್ತು ಅವರ ಕಂಠಸಿರಿ ಅಜರಾಮರ. ಸಿರಿಗಂಧ ಕಾರ್ಯಕ್ರಮದ ಮುಂದಿನ ಗೀತೆ 1996 ತೆರೆ ಕಂಡಂಥ ಸಿಪಾಯಿ ಚಿತ್ರದಿಂದ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ, ಹಾಡಿದ್ದಾರೆ ಎಸ್ ಜಾನಕಿ.

ಶ್ರೋತೃಗಳೇ, ನಿನ್ನೆ ನಮ್ಮನ್ನಗಲಿದ ಖ್ಯಾತ ಹಿರಿಯ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಂದೇ ಪ್ರಸಿದ್ಧರಾದಂಥ ಎಸ್ ಜಾನಕಿಯವರಿಗೆ ನಮ್ಮೆಲ್ಲರ ಪರವಾಗಿ ಈ ಮೂಲಕ ಭಾವಪೂರ್ಣ ನುಡಿ ನಮನ, ಗಾನ ನಮನ. ಇದು ಇಂದಿನ ಸಿರಿಗಂಧ.

ಇದು ಆಕಾಶವಾಣಿ. ಈಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಬಿಆರ್ ಛಾಯಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಕೆಸಿ ಶಿವಪ್ಪ ವಿರಚಿತ ಈ ಒಂದು ಕವನ. ಗೀತ ಸಂಗೀತದಲ್ಲಿ ನಾಡಿ ಸಮ್ಮಿಳಿತದಲ್ಲಿ ನಾದವಿದೆ ತಾಳವಿದೆ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಬಿಆರ್ ಛಾಯಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ವಿರಚಿತ ಈ ಒಂದು ಕವನ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜೆಯಾಗಿತ್ತ.

ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಬಿಆರ್ ಛಾಯಾ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ, ಸಮಯ 9:30. ಇನ್ನೀಗ ರಾಷ್ಟ್ರೀಯ ರೂಪಕ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. DRM ತರಂಗಾಂತರ 603 ಕಿಲೋ ಹರ್ಟ್ಸ್. ಶ್ರೋತೃಗಳೇ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನು ಕೇಳುವಿರಿ. 6:30 ಚಿಂತನ ಜಗದೀಶ್ BM ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ BK ಸುಮತಿ. ನಾಳೆ ಬೆಳಿಗ್ಗೆ 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಸ್ಮಿತಾ ವಸಂತ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದರೆ, 7:45 ಹಾಗೂ 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ M ಶಿವರಾಮ್. 9:05 ಗೀತ ಪಲ್ಲವದಲ್ಲಿ ಚಿತ್ರಗೀತೆಗಳು, 9:30 ಗಾನಗಂಗೆ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಮೂಡಿಬರುತ್ತೆ. 10:30 ಸುನೇರಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರೆ, 12:05 ವನಿತಾ ವಿಹಾರ ಕಥೆ ಅಡ್ರೆಸ್ ಬರೆದು ಪ್ರಸ್ತುತಪಡಿಸ್ತಾ ಇದ್ದಾರೆ ಸ್ವಪ್ನ ಕಟ್ಟಿ. ಅನಂತರ ಸಂಧಿಕಾಲದಲ್ಲಿ ಕೂತು ಪ್ರಬಂಧ ವಾಚನವಿದೆ, ಪ್ರಸ್ತುತಿ ಸ್ಮಿತಾ ಭಟ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ದತ್ತಕ್ರಿಯಾ ಯೋಗ, ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರೊಂದಿಗೆ ಸಂದರ್ಶನ, ಸಂದರ್ಶಕರು N ಕೇಶವಮೂರ್ತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ AS ಶಂಕರ ನಾರಾಯಣ. 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಮಂಜುನಾಥ್. ಇನ್ನು ನಾಳೆ ಸಂಜೆ 5:30 ಗಿರ್ಮಿಟ್ನಲ್ಲಿ ಹೊಸ ಚಿತ್ರಗೀತೆಗಳನ್ನು ಕೇಳುವಿರಿ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತೆ. 6:51 ಕೃಷಿರಂಗ, ಗ್ರಾಮೀಣ ಪ್ರದೇಶದ ಜನರಿಗೆ ಮೈಕ್ರೋ ಗ್ರೀನ್ಸ್ನ ಬಳಕೆ ಕುರಿತು ಡಾಕ್ಟರ್ ಸೌಮ್ಯ ಹಿರೇಗೌಡ ಅವರೊಂದಿಗೆ ಸಂದರ್ಶನವಿದೆ, ಸಂದರ್ಶಕರು ತಿಮ್ಮಪ್ಪ H ಗೌಡ. ನಂತರ ತುರುವೇಕೆರೆ ತಾಲೂಕು ನೀರ್ಗುಂಟ್ಯಾಪಾಳ್ಯದ ಕಂಚಿರಾಯ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಆಲಿಸಬಹುದು. 7:45 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 9:15 ಭಾವಗೀತೆಗಳ ಕಾರ್ಯಕ್ರಮದಲ್ಲಿ NJ ರವಿಶೇಖರ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪದ್ಮಿನಿ ಕಿಶೋರ್ ರಾವ್ ಅವರ ಗಾಯನ ಮೂಡಿಬರುತ್ತೆ. ತಬಲಾ ಸಾಥ್ ಆದರ್ಶ ಶೆಣೈ, ಹಾರ್ಮೋನಿಯಂ ಮಧುಸೂಧನ್ ಭಟ್, ರಾಗ್ ಭೂಪಾಲಿ ನಾಳಿನ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ನಾಳೆ ರಾತ್ರಿ 10:00 ವನಿತಾ ವಿಹಾರದಲ್ಲಿ ಕಾಡು ಕ್ಯಾಮರಾ ಮತ್ತು ಕಾಳಜಿ, ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿಯವರ ಅನುಭವ, ಇವರೊಂದಿಗೆ ಆಶಾ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಮಾಡಿಕೊಂಡಿದ್ದೇನೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲೇ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:51 ಆರಂಭವಾಗಲಿದೆ. ನಮ್ಮೆಲ್ಲ ಶ್ರೋತೃಗಳಿಗೂ ಮತ್ತೊಮ್ಮೆ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.